ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೇ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 11 ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸೌಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದ ಸ್ವಚ್ಛತಾ ಗೀತೆಗಳು, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ ಕಾರ್ಯಕ್ರಮ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20 ಸಂಗೀತ ಹರಿಕತೆ ಕಾರ್ಯಕ್ರಮ, 10:20 ಸಾಮಾಜಿಕ ಸವಲತ್ತು ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡೋಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರಿ, ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಕಾರ್ ಲೆವಿಸ್ ಪ್ರಪಂಚ ಕಂಡಂತಹ ಅತ್ಯಂತ ಅದ್ಭುತ ಕ್ರೀಡಾಪಟು. ಆತನ ದೇಹಶಕ್ತಿ ಜೊತೆಗೆ ಅವನು ತೋರಿದಂತ ಛಲ ಇದೆಯಲ್ಲ, ಗೆಲ್ಲಬೇಕು ಅನ್ನೋ ಛಲ ಅನನ್ಯವಾದಂಥದ್ದು. ಒಂದು ಬಾರಿ ಅವನ ಮನಸ್ಸಲ್ಲಿ ವಿಷಯ ಬಂತು ಅಂದರೆ ಅದು ಆಗೋ ತನಕ ಪ್ರಯತ್ನ ಬಿಡ್ತಿರ್ಲಿಲ್ಲ ಅವನು. ಅದು ಬಾಲ್ಯದಿದ್ದ ಬದ್ಧತೆ ಹಾಗೆ ಆತ. ಓಟಗಾರ ಆಗಬೇಕು ಅಂತ ಕನಸು ಕಂಡ ಬಾಲಕನಾಗಿದ್ದಾಗ, ಪರಿಶ್ರಮ ಮಾಡಿದ, ಪ್ರಪಂಚದ ಅತ್ಯಂತ ವೇಗದ ಓಟಗಾರ ಅಂತ ಪ್ರಶಸ್ತಿ ಬರೋವರೆಗೂ ಪ್ರಯತ್ನ ನಿಲ್ಲಿಲ್ಲ. ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಒಲಿಂಪಿಕ್ ಪಂದ್ಯಗಳಲ್ಲಿ 10 ಪದಕಗಳನ್ನು ಗೆದ್ದು ದಾಖಲೆ ಮಾಡಿದ್ದಾನೆ. ಅವುಗಳಲ್ಲಿ 9 ಬಂಗಾರದ ಪದಕಗಳು.

1984 ಒಲಿಂಪಿಕ್ ಒಂದರಲ್ಲೇ 4 ಬಂಗಾರದ ಪದಕ ಗಳಿಸಿದಂತ ದಾಖಲೆ ಕೂಡ ಒಂದೇ ಇದೆ. ಪ್ರಪಂಚದ ಅತ್ಯಂತ ವೇಗವಾದ ಓಟ ಅಲ್ಲ 100 ಮೀಟರ್ ಓಟ ಅಂದ್ರೆ, ಅದರಲ್ಲಿ ವಿಶ್ವ ದಾಖಲೆ ಮಾಡ್ದ, ಅದರಂತೆ 200 ಮೀಟರ್ ಅಲ್ಲಿ ದಾಖಲೆ ಮಾಡ್ದ, 400 ಮೀಟರ್ ಅಲ್ಲಿ ದಾಖಲೆ ಆಯ್ತು, 800 ಮೀಟರ್ ಅಲ್ಲಿ ದಾಖಲೆ ಮಾಡ್ದ, ಬಂಗಾರದ ಪದಕ ಗಳಿಸಿದ, ಅಮೆರಿಕದ ಜನತೆಯ ಕಣ್ಮಣಿ ಆಗ್ಬಿಟ್ಟ. ಅವನ್ನೆಲ್ಲ ಅಮೆರಿಕದಲ್ಲಿ ನಾನು ಕೇಳಿದ್ದೇನೆ, ಅವಾಗ ಜನ ಎಲ್ಲ ಕೂಗ್ಬೇಕು ಅವ್ನು ಬಂದ್ರೆ, ಕಾರ್ಲ್ ದ ಕಿಂಗ್, ಕಾರ್ಲ್ ದ ಕಿಂಗ್.

ತಕ್ಷಣ ಎಲ್ಲೆಲ್ಲೂ ಹೋಗಿ ತಮ್ಮ ಮರ್ಯಾದೆ ಕಳ್ಕೊಂಡ್ಬಿಡ್ತಾರೆ, ವಿವಾದಕ್ಕೆ ಸಿಕ್ಕಾಕೊತಾರೆ. ಆದರೆ ಈ ಮನುಷ್ಯ ಯಾವ ವಿವಾದಕ್ಕೆ ಅವಕಾಶ ಕೊಡದೆ ಉದ್ದಟತನ ತೋರದೆ ವಿವೇಕದಿಂದ ಬದುಕ್ತಾ ಇದ್ದ. ಅವನ ಜೀವನದ ಒಂದು ಘಟನೆ ಎಲ್ರಿಗೂ ಪ್ರಯೋಜನಕಾರಿ ಆಗುವಂಥದ್ದು ಅಂತ ಅನಿಸುತ್ತೆ ನನಗೆ. ಕಾರ್ಲ್ ಲೆವಿಸ್ ಎಲ್ಲದರಲ್ಲೂ ಗೋಲ್ಡ್ ಮೆಡಲ್ ಬಂತು. ಅವನೀಗ ಹೈ ಜಂಪ್ ಎತ್ತರ ಜಿಗಿತ ಇದೆಯಲ್ಲ, ಅದ್ರಲ್ಲಿ ತರಬೇತಿ ತಗೋತಾ ಇದ್ದ. ಅವನದೇನು ಉದ್ದೇಶ ಅಂದರೆ 1984 ಒಲಿಂಪಿಕ್ ಪಂದ್ಯದಲ್ಲಿ ಹೈ ಜಂಪಲ್ಲಿ ಕೂಡ ಬಂಗಾರದ ಪದಕ ಪಡಿಬೇಕು. ಅವನ ಗುರಿ ಇರೋದು ಕಂಚಿಂದು ಬೆಳ್ಳಿ ಪದಕ ಅಲ್ಲ, ಬಂಗಾರದ ಪದಕನೇ. ಎಲ್ಲ ತಯಾರಿ ಮಾಡ್ತಾ ಮಾಡ್ತಾ ಎಲ್ಲ ಪಂದ್ಯ ಯಶಸ್ಸು ಪಡಿತಾ ಬಂದ. ಒಲಿಂಪಿಕ್ ಪಂದ್ಯದಲ್ಲಿ ಹೈ ಜಂಪ್ ವಿಭಾಗದಲ್ಲಿ ಲೆವಿಸ್ ಅಮೆರಿಕನ ಪ್ರತಿನಿಧಿಸ್ತಾನೆ ಅಂತ ಪ್ರಕಟ ಆದಾಗ ತುಂಬ ಸಂತೋಷಪಟ್ಟ. ಪಂದ್ಯ ಹತ್ತಿರ ಬಂದ ಹಾಗೆ ಅವನ ಪ್ರಯತ್ನ ಇನ್ನೂ ತೀವ್ರ ಆಗ್ತಾ ಇತ್ತು. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಬಂದ್ಬಿಡ್ತು, ಬಹುಶಃ ನನಗೆ ಈ ಸಲ ಗೆಲ್ಲೋಕೆ ಆಗಲ್ಲ ಅಂತ ಅನಿಸ್ಬಿಡ್ತು. ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಇತ್ತು. 6 ಅಡಿ ಮೇಲೆ ಹಾರ್ತಿರುವಂತಹ ಈತ 5.5 ಅಡಿ ಎತ್ತರಕ್ಕೂ ಸೋಲೋಕ್ ಶುರು ಮಾಡಿದ. ಈ ಎಲ್ಲರ ಮನಸ್ಸಲ್ಲಿ ಆಗೋದೇ ಸ್ನೇಹಿತರೆ, ಒಂದು ಬಾರಿ ಮನಸ್ಸಿನಲ್ಲಿ ಸೋಲಿನ ಶಂಕೆ ಹೊಕ್ಕಿಬಿಟ್ರೆ ಆ ಮನುಷ್ಯನ ತಿಂದು ಪೊಳ್ಳೆ ಮಾಡಿಬಿಡ್ತದೆ. ಅವನು ತಾನು ಹೈ ಜಂಪ್ ಅಲ್ಲಿ ಪ್ರಶಸ್ತಿ ಗೆಲ್ಲೋ ಸಾಧ್ಯ ಇಲ್ಲ ಅನಿಸ್ಬಿಡ್ತು. ಈ ಆತಂಕನ ಆ ತರಬೇತುದಾರನಿಗೆ ಹೇಳಿದ. ತರಬೇತುದಾರ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದ. ಕಾರ್ಲ್, ನಾಳೆ ಬೆಳಿಗ್ಗೆ ನೀನು ಬಾ ಆ ಟ್ರೈನಿಂಗ್ ಸೆಂಟ್ರಿಗೆ ಬಾ. ಆದ್ರೆ ಬರುವಾಗ ಅವತ್ತಿನ ದಿವಸ ಒಲಿಂಪಿಕ್ ಪಂದ್ಯದ ದಿವಸ ಯಾವ ಬಟ್ಟೆ ಹಾಕೋತಿಯಲ್ಲ ಅದೇ ಬಟ್ಟೆ ಹಾಕೊಂಡು ಬಾ. ಅದೇ ಬಟ್ಟೆ ಹಾಕೊಂಡು ಕಾರಲ್ಲಿ ಬಂದ. ಒಂದು ಕೋಣೆಯಲ್ಲಿ ಕುರ್ಚಿ ಮೇಲೆ ಅವನು ಕೂಡಿಸಿ ಕಣ್ಣು ಮುಚ್ಕೋ. ಕಾರಲ್, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋಬೇಕು, ಅದ್ರ ಧ್ಯಾನ ಮಾಡಬೇಕು. ನಾನು ಹೇಳೋದು ನಿನ್ನ ಮನಸ್ಸಲ್ಲಿ ಇಳಿಸ್ಕೋ, ಪ್ರತಿ ಅಕ್ಷರ ನಿನ್ನ ಮನಸ್ಸಲ್ಲಿ ಹೋಗಬೇಕು. ಈಗ ನೋಡು ಕಾರಲ್ ಲೆವಿಸ್, ನೀನು ಹೈ ಜಂಪ್ನ ಕೊನೆ ಹಂತದಲ್ಲಿದ್ದೀಯ, 3 ಜನ ಉಳಿದಿದ್ದಾರೆ, ಅದನ್ನು ಬಂಗಾರ ಬರಬೇಕು ನಿನಗೆ. ಅದರೊಳಗೆ ನೀನು ಮೈದಾನ ಪ್ರವೇಶ ಮಾಡಿದ ತಕ್ಷಣ ಸ್ಟೇಡಿಯಂ ತುಂಬಿ ತುಳುಕ್ತಾ ಇದೆ, 2 ಲಕ್ಷ ಜನ ಇದ್ದಾರೆ, ಎದ್ದು ನಿಂತು ಚಪ್ಪಾಳೆ ತಟ್ಟಿ ಕಾರಲ್ ಕಾರಲ್ ಕಾರಲ್ ಅಂತ ಕೂಗ್ತಾರೆ. ಇವರಿಷ್ಟೇ ಅಲ್ಲಯ್ಯ, ದೇಶ ವಿದೇಶಗಳಲ್ಲಿ ಟಿವಿ ಬಂದು ಕೂತಿದ್ದಾರಲ್ಲ ಕೋಟ್ಯಾಂತರ ಜನ, ಎದ್ದು ನಿನ್ನ ಚಪ್ಪಾಳೆ ತಡ್ತಾರೆ. ಈಗ ನೀನು ಹಾರೋದಕ್ಕೆ ಸಿದ್ಧ ಆಗಿದ್ದೀಯ, ಗಮನ ಇರಲಿ. ಕಾರ್ಲ್ ಲೂಯಿಸ್ ನಾನು ಹೇಳೋದು, ಎಲ್ಲ ದೃಷ್ಟಿ ಕೂಡ ಎತ್ತರದ ಮೇಲೆ ಕೋಲಿದೆಯಲ್ಲ, ಕೋಲಿನ ಕಡೆನೇ ಇರಬೇಕು, ಬೇರೆ ಕಡೆ ಇರುವಂಗಿಲ್ಲ. ಈಗ ಉಸಿರು ತಗೋ, ಉಸಿರು ಬಿಗಿ ಹಿಡಿ, ಓಡೋಕೆ ಶುರು ಮಾಡು. ಓಡ್ತಾ ಇದೆಯಾ ನೀನೀಗ? ಓಡ್ತಾ ಇದೆಯಾ? ಎಲ್ಲರೂ ಉಸಿರು ಬಿಗಿ ಹಿಡಿದಿದ್ದಾರೆ ನಿನಗೋಸ್ಕರ. ಈಗ ಫೈನಲ್ ಜಂಪ್ ನಿಂದು, ನಿಧಾನಕ್ಕೆ ಕೋಲಿನ ಹತ್ತಿರ ಬಂದಿದ್ದೀಯಾ ನೀನು? ಆ ನೆಲದಲ್ಲಿ ಗುರುತು ಹಾಕ್ಕೊಂಡಿದೀಯಲ್ಲ ಎಲ್ಲಿ ಜಿಗಿಬೇಕು ಅಂತ ಹೇಳಿ, ಆ ಜಾಗಕ್ಕೆ ಒದ್ದು. ಮೇಲೆ ಹಾರ್ತಾ ಇದೆಯಾ ನೀನು? ನೋಡು ಮೇಲೆ ಹಾರ್ತಾ ಇದೆಯಾ ನೀನೀಗ? ಹಾರಿ, ಕೋಲಿದೆ, ಹುಷಾರಾಗಿರು. ಎಡಗಾಲು ಬಡದಿತ್ತು, ಎಡಗಾಲ ಮೇಲೆ ಎತ್ಕೋ, ಬಲಗೈ ಮೇಲೆ ಎತ್ಕೋ. ಈಗ ನೀ ಕೋಲನ್ನು ದಾಟ್ತಾ ಇದೆಯಾ ನೀನು? ನಿಧಾನ ಕೆಳಗಿಳಿತಾ ಇದೆಯಾ? ತಪ್ಪಂತ ಕೆಳಗಿತೆ ಮೇಲೆ ಬೀಳ್ತೀಯಾ ನೀನು? ಬಿದ್ದವನೇ ಮೇಲೆ ಪುಟದೆದ್ದು ಸಂತೋಷ ಉಕ್ಕಿ 2 ಕೈ ಮಾಲೆ ಎದ್ದಿ ಮೇಲೆ ಹಾರ್ತಿಯಾಗ. ನೋಡ್ತಾ ಇದ್ದಾರಲ್ಲ ಪ್ರೇಕ್ಷಕರೆಲ್ಲ ಅತ್ಯಂತ ಸಂತೋಷದಿಂದ ಕಿಂಗ್ ಕಾರ್ಲ್ ಕಿಂಗ್ ಕಾರ್ಲ್ ಅಂತ ಕೂಗ್ತಾ ಇದ್ದಾರೆ. ಆ ಕ್ಷಣ ನೆನೆಸ್ಕೋ, ಆನಂದ ಪಡು, ಅನುಭವಿಸೋದನ್ನ ಈ ಕಣ್ ತೆಗೀಗ ಅಂತ ಹೇಳಿದಂತೆ. ನಾಳೆ ನೀ ಪಂದ್ಯದೊಳಗೆ ಹಾರೋದಕ್ಕಿಂತ ಮೊದಲು ದೀರ್ಘ ಶ್ವಾಸ ತಗೋ. ಈಗೇನು ನೋಡಿದೆಯಲ್ಲ ಕ್ಷಣ, ಗೆದ್ದುಬಿಟ್ಟಿದ್ದೀಗಾಗಲೇ ನೀನು, ಆ ಕ್ಷಣವನ್ನು ನೆನೆದು ಇನ್ನೊಮ್ಮೆ ಹಾರು, ಖಂಡಿತ ಜಯಶಾಲಿ ಆಗ್ತಿ ಅಂತ. ಮರುದಿನ ಕಾರ್ಲ್ ಹಾಗೆ ಮಾಡಿದ, ಬಂಗಾರದ ಪದಕ ಪಡೆದ. ಸ್ನೇಹಿತರೆ, ನಮ್ಮ ಮುಂದೆ ಸಮಸ್ಯೆಗಳು ಬಂದಾಗ ಎದೆಗುಂದದೆ ಸಮಸ್ಯೆ ಪರಿಹಾರ ಆದಾಗ ಏನು ಸಂತೋಷ ಸಿಗ್ತದೆ ನೆನೆಸ್ಕೋಬೇಕು. ಇದನ್ನ ಮನಃಶಾಸ್ತ್ರದ ಆಟೋ ಸಜೆಷನ್ ಅಂತಾರೆ. ನಾನು ಸೋಲ್ತೀನಿ ಅಂತ ಹೋದ್ರೆ ಗ್ಯಾರಂಟಿ ಸೋಲ್ತೀರಿ ನೀವು. ನಾ ಗೆಲ್ತೀನಿ, ಮನಸ್ಸನ್ನು ತಯಾರು ಮಾಡ್ಕೊಂಡು ಗೆದ್ದಾಗ ಏನೇನಾಗ್ತದೆ ಹೇಗಾಗ್ತದೆ ಅದು ಮಾಡ್ಕೋಬೇಕು. ಅದು ನಿಮ್ಮಿಂದ ಸಾಧ್ಯ ಅನ್ನೋದನ್ನು ಮನದಲ್ಲಿ ತಂದುಕೊಂಡು ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡಿಕೊಂಡಾಗ ಆಮೇಲೆ ಕಾರ್ಯ ಮಾಡಿ ಖಂಡಿತ ಯಶಸ್ಸು ಬರ್ತದೆ. ಆ ಕಾರಲ್ಲಿ ಯಶಸ್ಸು ಬಂತಲ್ಲ, ಹಾಗೆ ನಮಗೆ ನಮ್ಮ ಮಕ್ಕಳಿಗೆ ಬರಬೇಕಾದ್ರೆ ತಪ್ಪಿಗೆ ಬೈಬೇಡಿ. ನಾಳೆ ನೋಡೋ, ನೀನು ಪರೀಕ್ಷೆ ಇದೆ, ನೀ ಫೇಲ್ ಆಗ್ತೀಯಾ ಅನ್ನೋದಿದೆಯಾ? ಅದ್ರ ಬದಲು ನೋಡೋ ಮಗು, ನೀ ಚೆನ್ನಾಗಿ ಓದಿದ್ಯಾ, ಚಿಂತೆ ಮಾಡಬೇಡ, ನಿನ್ನ ರ್ಯಾಂಕ್ ಬಂದೇ ಬರುತ್ತೆ. ನೋಡು ಕಣ್ಣು ಮುಚ್ಚಿ ಕೂತ್ಕೊ ನೋಡೋಣ, ನೀನು ಫಸ್ಟ್ ರ್ಯಾಂಕ್ ಬಂದಾಗ ಪೇಪರ್ ಕೊಡ್ತಾರಲ್ಲ ಏನು ಖುಷಿ ಆಗುತ್ತೆ ನೆನೆಸ್ಕೋ. ಅದನ್ನು ಖುಷಿ ಆಯಿತೋ, ಆ ಖುಷಿ ನೆನಪಿಟ್ಕೋ, ನಾಳೆ ಪರೀಕ್ಷೆ ಹೋಗು. ಅನ್ನಿ, ಸಾಧನೆ ಆಗ್ತದೆ. ಆ ಸಾಧನೆ ಮಾಡೋ ಕೆಲಸ ನಮ್ದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ವಾರ್ತೆಗಳ ವಿವರ. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಗೊಂಡನಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸುಮಾರು 28,240 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ, ಡಿವಿಜಿ ಅವರಂತಹ ಮಹನೀಯರಿಗೆ

0: ನೀಡಿದ ಹಾಗೂ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ ಕೋಲಾರ ಜಿಲ್ಲೆಯ ಜನರ ಸೇವೆ ಮಾಡುವುದು ತಮಗೆ ಸಿಕ್ಕ ಭಾಗ್ಯ ಎಂದರು. ಮಳೆ ಅಭಾವದ ನಡುವೆಯೂ ಅಂತರ್ಜಲ ಹೆಚ್ಚಳಕ್ಕೆ ಶ್ರಮಿಸಿ ಹೂವು ಹಣ್ಣು ತರಕಾರಿ ಮತ್ತು ರೇಷ್ಮೆ ಬೆಳೆದು ಬೆಂಗಳೂರಿಗೆ ಪೂರೈಸುತ್ತಿರುವ ಮಾಲೂರು ಮತ್ತು ಕೋಲಾರದ ರೈತರ ಸ್ವಾಭಿಮಾನಿ ಬದುಕಿಗೆ ಸರ್ಕಾರ ಸದಾ ಬೆಂಬಲವಾಗಿ ಇರಲಿದೆ ಎಂದರು. ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ದು ಬಹುಶಃ ಅಧಿವೇಶನದೊಳಗೆ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಯಾವ ರೈತರೂ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಎಂದು ಹೇಳಿದರು. ಜೆಡಿಎಸ್ನವರು ಮಾಡಿದ ಯೋಜನೆ ನಾವು ಮುಂದುವರಿಸಿದ್ದೇವೆ, ಅವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದಿದ್ದರು, ನಾವು 2.5 ಕೋಟಿಯಿಂದ 3 ಕೋಟಿವರೆಗೆ ಪರಿಹಾರ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡುವುದಿಲ್ಲ, ಭಾನುವಾರ ಮುಖ್ಯಮಂತ್ರಿ ಯಾರಿಗೂ ಬಲವಂತ ಇಲ್ಲ ಎಂದಿದ್ದಾರೆ, ಹಾಗಿದ್ದರೆ ಪಾದಯಾತ್ರೆ ಯಾಕೆ ತಡೆದರು ಎಂದು ಖಾರವಾಗಿ ಪ್ರಶ್ನಿಸಿದರು. ಸುಮಾರು 35-40 ಸಾವಿರ ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿವೆ, ಹೀಗಿರುವಾಗ ಯಾರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೋ ಅವರಿಗೆ ತೊಂದರೆ ಕೊಡುವುದು, ಅವರನ್ನು ಬೀದಿಪಾಲು ಮಾಡುವುದು ಎಷ್ಟು ಸರಿ, ಯಾರಿಗಾಗಿ ಈ ಬಡಾವಣೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟ ಕೇವಲ ಒಕ್ಕಲರಿಗಾಗಿ ಅಲ್ಲ, ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯಗಳಿವೆ, ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಎಂದರು. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ತಾವು ಸೇರಿ 3 ವಿಭಾಗಗಳಲ್ಲಿನ ಪರಿಸ್ಥಿತಿಯ ಕುರಿತು ಪರಾಮರ್ಶಿಸಿ ತಾಲೂಕುಗಳಲ್ಲಿನ ಸ್ಥಿತಿಗತಿ ಕುರಿತು ಅವಲೋಕಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಃ ತಾವು 4-5 ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಕುರಿತು ಪರಾಮರ್ಶಿಸಿದ್ದು, ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಅರಿತಿದ್ದೇನೆ, ಕೆಲವು ತಾಲೂಕುಗಳಲ್ಲಿ ಗಂಭೀರ ಪರಿಸ್ಥಿತಿ ಇರುವುದು ಗಮನಕ್ಕೆ ಬಂದಿದೆ ಎಂದರು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಕೆಲವು ಭಾಗಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ಬಹುತೇಕ ಕಡೆ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ, ಅದರಲ್ಲೂ ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವು ಕ್ರಮ ಕೈಗೊಳ್ಳಲಾಗಿದೆ, ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಳೆ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯೂ ಇದಕ್ಕೆ ಹೊರತಾಗಿಲ್ಲ. ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು, ಈ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಗೃಹ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ಅವರು ರೈತರ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ಕೊರತೆ ಕಾರಣ ಕೆರೆ ಕಟ್ಟೆ ನಾಲೆಗಳು ಬರಿದಾಗಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ. ಪರಿಶೀಲನಾ ವರದಿ ಸಲ್ಲಿಕೆಯಾದ ನಂತರ ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶದ ತೀವ್ರ ಕೊರತೆ ಎದುರಾಗಿದ್ದು, ರೈತರ ಜಮೀನುಗಳಲ್ಲಿ ಹಾನಿಗೀಡಾದ ಬೆಳೆಗಳ ಭಾವಚಿತ್ರದೊಂದಿಗೆ ವೈಜ್ಞಾನಿಕವಾದ ಹಾಗೂ ನಿಖರವಾದ ವರದಿ ಸಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಕುರಿತು ಅವಲೋಕಿಸಿದ್ದು, ಮಳೆ ಬಾರದೆ ರೈತರು ತೀವ್ರ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ನೆರವಿಗೆ ಬರುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ

0: ವಾಸ್ತವ ಸ್ಥಿತಿಯನ್ನು ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಶೀಘ್ರವೇ ಪರಿಹಾರ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಸುಪ್ರಸಿದ್ಧ. ಈ ಕಂಪನಿಯು ತನ್ನ ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಅವರ ಸಿಎಸ್ಆರ್ ಅನುದಾನದಲ್ಲಿ ಅರ್ಜುನಗೆಯಲ್ಲಿ ನಿರ್ಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಶಾಲಾ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹುಮುಖ್ಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆಗೆ ಪೂರಕವಾಗಿ ವಾತಾವರಣ ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರತಿಭೆಯ ಹೊರಹೊಮ್ಮಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಮಾಹಿತಿಯುಕ್ತ, ಗೌರವಯುತ ಮತ್ತು ದೃಢವಾದ ವೈವಾಹಿಕ ಸಂಬಂಧಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದ ಜಂಟಿ ಸಹಯೋಗದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಾಂತ್ವನ ಕೇಂದ್ರಗಳ ಸಲಹೆಗಾರರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಸಾಮಾಜಿಕ ಪರಿಸರದಲ್ಲಿ ಮದುವೆಗೆ ಮುನ್ನ ಯುವಜನರಲ್ಲಿ ಭಾವನಾತ್ಮಕ ಸಿದ್ಧತೆ, ಪರಸ್ಪರ ಗೌರವ ಹಾಗೂ ಧನಾತ್ಮಕ ಸಂವಹನ ಬೆಳೆಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 178 ಸಾಂತ್ವನ ಕೇಂದ್ರಗಳ ಮೂಲಕ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು ಉಚಿತ ಸಮಾಲೋಚನೆ ಒದಗಿಸುವ ಮೂಲಕ ಕುಟುಂಬ ಸಂಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಒಟ್ಟಾಗಿ ಸೇರಿ ಹರ್ ಘರ್ ತಿರಂಗಾ ಯಾತ್ರೆ ಕೈಗೊಳ್ಳಲಾಗಿದೆ. ಈ ಜಾಥಾದ ಮೂಲಕ ದೇಶಾಭಿಮಾನ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನ ಕೆಸಿ ಜನರಲ್ ಮೈದಾನದಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನದವರೆಗೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ದೇಶದ ಪಾವಿತ್ರ ಸಾರುವ ನಿಟ್ಟಿನಲ್ಲಿ ಕೈಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ವೇಳೆ ರಾಷ್ಟ್ರದ ಏಕತೆಗೆ ಶ್ರಮಿಸುವುದಾಗಿ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಮೂಲಕ ದೇಶಭಕ್ತಿ ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಶಸ್ವಿಯಾಗಿ ಸೈಕ್ಲಿಂಗ್ ನಡೆಸುವ ಮೂಲಕ ಅಪರೂಪದ ಸಾಧನೆಗೈದಿರುವ ಪ್ರಸಿದ್ಧ ಉದ್ಯಮಿ ಸತ್ವೀರ್ ರೊಟ್ಟಿ ಹಾಗೂ ಅವರ ಮಕ್ಕಳಾದ ವಿನಯ್ ರೊಟ್ಟಿ ಮತ್ತು ಸುಮಂತ್ ರೊಟ್ಟಿ ಅವರನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೆರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 103ರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ಎಂಆರ್ ಸೀತಾರಾಮ್ ರವರು.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ.

0: ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸ್ಥಾಪಿತವೇ ಜೀವ,
1: ಸ್ಥಾಪಿತವೇ ಜೀವ,
0: ನಿನ್ನ ಒಡಲಿನ ಒಂದು ಅಂಗದಲ್ಲಿ,
1: ನಿನ್ನ ಒಡಲಿನ ಒಂದು ಅಂಗದಲ್ಲಿ,
0: ಆಪಾದ ಶಿರವುಂ ಅದು,
1: ಆಪಾದ ಶಿರವುಂ ಅದು,
0: ತುಂಬಿರುವುದಲ್ತೆ,
1: ತುಂಬಿರುವುದಲ್ತೆ,
0: ವ್ಯಾಪಿಸಿಹುದು ಅಂತೊಂದು,
1: ವ್ಯಾಪಿಸಿಹುದು ಅಂತೊಂದು,
0: ಚೈತನ್ಯ ವಿಶ್ವದಲ್ಲಿ,
1: ಚೈತನ್ಯ ವಿಶ್ವದಲ್ಲಿ,
0: ಲೇಪಗೊಳ್ಳದ ಸತ್ವ ಮಂಕುತಿಮ್ಮ,
1: ಲೇಪಗೊಳ್ಳದ ಸತ್ವ ಮಂಕುತಿಮ್ಮ.
0: ಹಿಂದಿನ ಮುಕ್ತಕದಲ್ಲಿ ನಾವು ಜೀವ ಅನ್ನುವಂತಹ ಒಂದು ವಿಶೇಷ ಚೈತನ್ಯ ಎಲ್ಲ ಜೀವಿಗಳಲ್ಲಿ ಅಡಕವಾಗಿದ್ದು, ಆ ಚೈತನ್ಯದ ಒಂದು ಶಕ್ತಿಯಿಂದ, ಆ ಚೈತನ್ಯದ ಒಂದು ಪ್ರೇರಣೆಯಿಂದ ಎಲ್ಲ ಲೀಲೆಗಳು ಚಟುವಟಿಕೆಗಳು ನಡೀತವೆ ಅಂತ ನಾವು ನೋಡಿದ್ವಿ. ಈಗ ಆ ಜೀವ ಅನ್ನುವಂಥ ಒಂದು ಶಕ್ತಿ ಅದು ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಈಗ ನನ್ನ ದೇಹ ಇದೆ, ನನ್ನ ದೇಹದಲ್ಲಿ ಏನೇನೋ ಅಂಗಗಳಿದೆ, ತಲೆ ಕೈ ಕಾಲು ಹೊರಗಡೆಯಿಂದ ಕಾಣಿಸ್ತಾ ಇದೆ, ಎದೆ ಹೊಟ್ಟೆ, ಬಗೆದು ನೋಡಿದ್ರೆ ಬೇರೆ ಇನ್ನೇನೋ ಕಾಣಿಸುತ್ತೆ, ತಲೆಯಲ್ಲಿ ಮೆದುಳಿದೆ, ಬಾಯಿನ ಹಿಂದೆ ಹಲ್ಲುಗಳು, ಅದರ ಹಿಂದೆ ಇನ್ನೇನೋ ಇದೆ, ಮೂಗಿನ ಹಿಂದೆ ಬೇರೆ ಏನೋ ಇದೆ, ಎದೆಯ ಒಳಗಡೆ ಎರಡು ಶ್ವಾಸಕೋಶಗಳಿವೆ, ಅದರೊಳಗಡೆನೆ ಹೃದಯ ಇದೆ ಅಂತಂತೀವಿ. ಸೊ ಹೀಗೆ ನಮಗೆ ಸ್ಥೂಲವಾಗಿ ಗೊತ್ತಾಗುವಂಥ ಅಂಗಗಳು ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದಂತಹ ಒಂದು ಕ್ರಮ ವಿವರ ಇದೆ. ನಾವು ಮುಂಚೆನೂ ನೋಡಿದ್ವಿ, ಏನೋ ಒಂದು ಕ್ರಮವೇ ಇಲ್ಲವೇನೋ ಅನ್ನೋಂಥ ಒಂದು ವಿಶ್ವದ ಸೃಷ್ಟಿಯಲ್ಲಿ ತನ್ನದೇ ಆದಂಥ ಒಂದು ಕ್ರಮ ವಿಶೇಷ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಹೃದಯ ತನ್ನ ರೀತಿಯಲ್ಲಿ ತಾನು ಕೆಲಸ ಮಾಡ್ತಾನೇ ಇರುತ್ತೆ, ಅದೇ ರೀತಿ ಜಠರ ಕೋಶ, ಅದೇ ರೀತಿಯಲ್ಲಿ ತೊಡೆಯ ಒಳಗಿರುವಂಥ ಮೂಳೆಗಳು, ರಕ್ತನಾಳ ಇವೆಲ್ಲ ಇವೆ ಅಂತ ನಮಗೆ ಗೊತ್ತು. ಈಗ ಪ್ರಶ್ನೆ, ಹೌದಪ್ಪ ಅದೆಲ್ಲ ಇದೆ, ಇದಿಷ್ಟರಲ್ಲಿ ಜೀವ ಅಂತೇನೋ ನೀವು ಹೇಳಿದ್ರಲ್ಲ, ಅದು ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಸೊ ಅದು ಎಲ್ಲಿದೆ ಈ ಪ್ರಶ್ನೆ ನಾವು ಅನೇಕ ಶತಮಾನಗಳಿಂದ ಅಥವಾ ಸಹಸ್ರಮಾನಗಳಿಂದ ಮನುಷ್ಯರನ್ನು ಕಾಡ್ತಾ ಬಂದಿದೆ, ಎಲ್ಲಿದೆ ಜೀವ ಅಂತ. ಸೊ ಎಲ್ಲೋ ಹೃದಯದಲ್ಲಿದೆ ಅಂತ ಕೆಲವು ಒಂದು ವದಂತಿಗಳು ಹೇಳ್ತವೆ, ಇಲ್ಲ ಎಲ್ಲ ಮೆದುಳೆ ಮುಖ್ಯ ಅಂತ ಕೆಲವು ಹೇಳ್ತವೆ. ಸೊ ಹೀಗೆ ನೋಡಿದಾಗ ನಮಗೆ ಒಂದು ಅಂಶ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ತಲೆ ನೋವು ಬಂದಾಗ ನಾವು ಒದ್ದಾಡ್ತೀವಿ, ಸೊ ತಲೆ ಮುಖ್ಯ ಅಂತ ಅವಾಗ ಅನಿಸ್ತಾ ಇರುತ್ತೆ. ತಲೆ ನೋವೆಲ್ಲ ಹೋಯಿತು, ಕಾಲಿನ ಚಿಕ್ಕ ಬೆರಳಿನ ಉಗುರಿನ ಕೆಳಗಡೆ ಒಂದು ಸಣ್ಣ ಗಾಯ ಆಯಿತು ಅಂತ ಅನ್ಕೊಳ್ಳೋಣ, ಆಗಲೂ ನಮಗೆ ನೋವಾಗುತ್ತೆ. ಆ ನೋವು ಅನುಭವಿಸ್ತಾ ಇರೋವಂಥವ್ರನ್ನ ನೀವು ಹೋಗ್ಬಿಟ್ಟು ಕೇಳಿದರೆ ತಲೆನೋವು ಜಾಸ್ತಿನೋ ಇದು ಜಾಸ್ತಿನೋ ಅಂತ, ಅವರೇನು ಹೇಳಿದಾರು, ಈ ನೋವು ಇವತ್ತಿಗೆ ಇದೆ ಜಾಸ್ತಿ, ಅವತ್ತಿಗೆ ಆ ನೋವು ಜಾಸ್ತಿ ಇತ್ತು. ಸೊ ನಮ್ಮ ಶರೀರದ ಯಾವ ಭಾಗವನ್ನು ನಾವು ತಗೊಂಡ್ರೂ ಕೂಡ, ಯಾವ ಭಾಗಕ್ಕೆ ಏನು ತೊಂದರೆ ಆದರೂ ಕೂಡ, ಆ ವೇದನೆಯ ಸಂವೇದನೆ, ವೇದನೆ ಆಗ್ತಾ ಇದೆ ಅಂತ ತಿಳುವಳಿಕೆ ನಮಗೆ ಏಕರೂಪವಾಗುತ್ತೆ. ಸೊ ಯಾವುದೋ ಒಂದು ಭಾಗದಲ್ಲಿ ಜಾಸ್ತಿ ಜೀವ ಇದೆ, ಇನ್ನೊಂದು ಭಾಗದಲ್ಲಿ ಕಡಿಮೆ ಜೀವ ಇದೆ ಅಂತ ಅಲ್ಲ. ಆ ಪಾದದಿಂದ ತಗೊಂಡು ಶಿರದವರೆಗೂ, ತಲೆಯವರೆಗೂ ಏಕರೂಪದಲ್ಲಿ ತುಂಬಿದೆ ಆ ಜೀವ. ಅದಕ್ಕೆ ನಮ್ಮ ಒಡಲು, ನಮ್ಮ ಶರೀರದ ಪ್ರತಿಯೊಂದು ಅಂಗವೂ ಕೂಡ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ತನ್ನ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅಕಸ್ಮಾತ್ ಆ ಚೈತನ್ಯ ಅನ್ನೋದು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳೋಣ. ಏನು ವೈದ್ಯಕೀಯ ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಾವು ಕೆಲವು ಸರ್ತಿ ಈ ಪದವನ್ನು ನಾವು ಕೇಳಿರ್ತೀವಿ, ಗ್ಯಾಂಗ್ರೀನ್ ಅಂತ ಪದವನ್ನು ಕೇಳಿರ್ತೀವಿ. ಗ್ಯಾಂಗ್ರೀನ್ ಅಂದರೆ ಏನು, ಕೈನ ಅಥವಾ ಕಾಲಿನ ಅಥವಾ ಯಾವುದೋ ಒಂದು ಭಾಗದ ರಕ್ತ ಸಂಚಾರ ನಿಂತೋಯಿತು, ಸೊ ಹಾಗಾಗಿ ಅದರಲ್ಲಿ ಜೀವ ಇಲ್ಲ ಅಂತ. ಅದನ್ನು ನಾವು ಶಸ್ತ್ರಚಿಕಿತ್ಸೆ ಮಾಡ್ತಾ ಅದನ್ನು ನಾವು ತೆಗೆದಿರ್ತೀವಿ. ನಾವು ಎಷ್ಟೋ ಸರ್ತಿ ನಾವು ನೋಡಿರ್ಬೋದು, ಒಂದು ಕಾಲಿನ ಪಾದದ ಭಾಗವನ್ನು ನಾವು ತೆಗೆದುಬಿಟ್ಟಿದ್ದೀವಿ, ಕಾಲೋರ್ ಕೃತಕ ಅಂಗ ಜೋಡಿಸ್ಕೊಂಡಿದ್ದಾರೆ, ಅದನ್ನು ಆ್ಯಂಪ್ಯುಟೇಷನ್ ಅಂತ ಕರಿತೀವಿ. ಸೊ ಯಾವ ಭಾಗವನ್ನು ನಾವು ಜೀವ ಇಲ್ಲ ಅಂತ ಅಂತೀವೋ ಅದು ನಮ್ಮ ಒಡಲಿನ ಭಾಗವಾಗಿ ಮುಂದುವರಿಯಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲಿಯವರೆಗೆ ಜೀವ ಅನ್ನೋದು ನಮ್ಮ ಒಡಲಿನ ಎಲ್ಲ ಭಾಗಗಳಲ್ಲೂ ತುಂಬಿರುತ್ತೋ ಅಲ್ಲಿವರೆಗೂ ಎಲ್ಲ ಭಾಗಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವದ ಒಂದು ಪ್ರಕಟೀಕರಣ ಯಾವ ಭಾಗದಲ್ಲಿ ನಿಂತು ಹೋಯ್ತೋ ಅದು ಕ್ರಿಯಾತ್ಮಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಅದು ಗ್ಯಾಂಗ್ರೀನ್ ಆಯಿತು. ಹಾಗಾಗಿ

ಅದನ್ನು ನಾವು ತೆಗೆದ್ಬಿಟ್ವಿ. ಇನ್ನು ಉಳಿದ ಭಾಗದಲ್ಲಿ ಜೀವ ಇದೆಯಾ ಅಂದರೆ ಜೀವ ಇದೆ. ಇನ್ನು ಉಳಿದ ಎಲ್ಲ ಭಾಗಗಳಲ್ಲಿ ಜೀವ ಇದೆ. ಈ ಭಾಗವನ್ನು ಮಾತ್ರ ನಾವು ತೆಗೆಯೋದಕ್ಕೆ ಸಾಧ್ಯ ಆಯಿತು. ಈಗ ಮುಂಚೆ ಕೂಡ ನಾವು ಒಂದು ಪರಿಕಲ್ಪನೆಯನ್ನು ಕುರಿತು ಚರ್ಚೆ ಮಾಡಿದ್ವಿ, ವಿರಾಟ್ ಪುರುಷ ಅನ್ನುವಂಥ ಒಂದು ಪರಿಕಲ್ಪನೆ. ನಮ್ಮ ಶರೀರದಲ್ಲಿ ಹೇಗೆ ಪ್ರತಿಯೊಂದು ಕಣಕಣದಲ್ಲಿಯೂ ಏಕರೂಪವಾಗಿ ಈ ಜೀವ ಅನ್ನುವಂಥ ಶಕ್ತಿ ತುಂಬಿದೆ ಅಂತ ಈಗ ತಾನೇ ನಾವು ಅಂದ್ಕೊಂಡ್ವೋ, ಹಾಗೆ ಇಡೀ ವಿಶ್ವವನ್ನು, ಇಡೀ ಸೃಷ್ಟಿಯನ್ನು ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಣ, ಅದೇ ಒಂದು ಶರೀರ ಅಂತ ಅಂದ್ಕೊಂಡ್ರೆ, ಆ ಶರೀರದಲ್ಲೂ ಕೂಡ, ಆ ವಿರಾಟ್ ಶರೀರದಲ್ಲೂ ಕೂಡ ನಮ್ಮ ದೇಹದ ಒಳಗಡೆ ಇರೋ ರೀತಿಯ ಬೇರೆ ಬೇರೆ ಭಾಗಗಳಿವೆ. ನಮ್ಮದರಲ್ಲಿ ಹೆಂಗೆ ಹೃದಯನೋ ಅಥವಾ ಜಠರಕೋಶನೋ ಕಣ್ಣೋ ಏನೋ ಇದೆ ಅಂತ ಅಂದ್ಕೊಳ್ತೀವೋ, ಹಾಗೆ ವಿಶ್ವದಲ್ಲಿ ಅಲ್ಲೆಲ್ಲೋ ಒಂದು ಸೂರ್ಯ, ಇನ್ನೆಲ್ಲೋ ಒಂದು ನಕ್ಷತ್ರ, ಮತ್ತೆಲ್ಲೋ ಒಂದು ಬ್ಲ್ಯಾಕ್ ಹೋಲ್ ಏನೇನೋ ಇದೆ ಅಲ್ವೋ. ಸೊ ಅವೆಲ್ಲವೂ ಕೂಡ ಚಾಲನೆಯಲ್ಲಿವೆ, ಅವೆಲ್ಲವೂ ಕೂಡ ಸಕ್ರಿಯವಾಗಿವೆ. ಹಾಗೆಯೇ ಅವೆಲ್ಲಕ್ಕೂ ಚೈತನ್ಯ ಕೂಡ ಇದೆ. ನಮ್ಮ ಶರೀರವನ್ನು ಹೇಗೆ ಒಂದು ಜೀವ ಅನ್ನೋಂಥ ಸತ್ವ ಏಕರೂಪವಾಗಿ ವ್ಯಾಪಿಸಿದೆಯೋ, ಈ ವಿರಾಟ್ ವ್ಯಕ್ತಿಯ ಶರೀರದಲ್ಲೂ ಕೂಡ ಆ ಜೀವ ಅನ್ನುವಂಥದ್ದು ವ್ಯಾಪಿಸಿದೆ. ಆ ಚೈತನ್ಯದ ಒಂದು ತುಣುಕು ನಮ್ಮ ಶರೀರದಲ್ಲೂ ಕೂಡ ಇದೆ. ಈಗ ನಮ್ಮ ಶರೀರದ ಉದಾಹರಣೆ ನಾನು ಕೊಟ್ಟೆ, ಏನು ಗ್ಯಾಂಗ್ರೀನ್ ಆಯಿತು, ಅಲ್ಲಿ ಜೀವ ಇಲ್ಲ ಅಂತ. ಅದನ್ನು ನಾನು ಆಪರೇಷನ್ ಮಾಡಿ ತೆಗೆದು ಹಾಕ್ತೀನಿ ಅಂತ ಅನ್ಕೋಣ. ತೆಗೆದು ಎಲ್ಲಿಗೆ ಹಾಕ್ತೀನಿ ಅಂತ ಪ್ರಶ್ನೆ. ನಾನು ತೆಗೆದಾಗ ಏನಾಯಿತು, ಪೇಷಂಟಿನ ಉಳಿದ ಭಾಗಕ್ಕೂ ತೆಗೆದಂತಹ ಗ್ಯಾಂಗ್ರೀನ್ ಭಾಗಕ್ಕೂ ಒಂದು ಬೇರ್ಪಡಿಸುವಿಕೆ ಬಂತು. ಇದು ಬೇರೆ ಅದು ಬೇರೆ ಅಂತ ಬಂತು. ಅದನ್ನು ನಾನು ಎಲ್ಲೋ ಪಕ್ಕಕ್ಕೆ ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ. ಆ ಹಾಕಿದಂತಹ ಜಾಗ ಸೀಮಿತವಾದಂತಹ ದೃಷ್ಟಿಯಲ್ಲಿ ನನ್ನ ಒಡಲು, ನನ್ನ ಶರೀರದಿಂದ ಬೇರೆ ಇದೆ. ಆದರೆ ಈ ವಿರಾಟ್ ಪರಿಕಲ್ಪನೆಯಲ್ಲಿ ನಾನೂ ಕೂಡ ಆ ವಿರಾಟ್ ಪರಿಕಲ್ಪನೆಯ ಒಂದು ಭಾಗ. ನಾನು ಆ ತೆಗೆದಂತಹ ಭಾಗವನ್ನು ಬೇರೊಂದು ಕೊಠಡಿಯಲ್ಲಿಟ್ಟರೆ ಆ ಕೊಠಡಿಯು ಕೂಡ ಆ ವಿರಾಟ್ ಪರಿಕಲ್ಪನೆಯ ಭಾಗವೇ. ಸೊ ಎಲ್ಲಿಂದ ಎಲ್ಲಿಗಿಟ್ಟೆ ನಾನು? ಈಗ ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಮತ್ತು ಇನ್ನೊಂದೇನೋ ಪರ್ಸ್ ಇದೆ ಅಂತೆಲ್ಲ ಅಂದ್ಕೊಳ್ಳೋಣ. ನನ್ನ ಪರ್ಸನ್ನು ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿದ್ದೀನಿ, ಮೊಬೈಲ್ ಫೋನ್ನ ಇದು ಶರ್ಟ್ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳೋಣ. ಶರ್ಟ್ ಪಾಕೆಟ್ಗೆ ಭಾರ ಆಯಿತು, ಶರ್ಟ್ ಪಾಕೆಟಿಂದ ನಾನು ಆ ಮೊಬೈಲ್ ಫೋನ್ನ ತೆಗೆದುಬಿಟ್ಟು ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡೆ. ಎಲ್ಲಿಟ್ಕೊಂಡಂಗಾಯಿತು? ಈಗ ನನ್ನ ಶರೀರದಲ್ಲೇ ಇದೆ ಅದು, ನನ್ನದು ಅಂತ ನಾನು ಏನು ಅಂದ್ಕೊಳ್ತಾ ಇದ್ದೀನೋ ಆ ಒಂದು ಒಂದು ಪರಿಕಲ್ಪನೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾನು ಅದನ್ನು ಹಸ್ತಾಂತರ ವರ್ಗಾವಣೆ ಮಾಡಿದ್ನೇ ಹೊರತು ಅದನ್ನೆಲ್ಲೋ ತೆಗೆದು ನಾನು ಬೇರೆ ಕಡೆ ಹಾಕಿದೆ ಅಂತ ಅಲ್ಲ. ಈ ಪರಿಕಲ್ಪನೆ ನಮಗೆ ಯಾಕೆ ಸುಲಭ ಅಂತಂದರೆ, ನಾನು, ನನ್ನ ಶರೀರ, ನನ್ನ ತಲೆ, ನನ್ನ ಕೂದಲು, ನನ್ನ ಶರ್ಟು ಅಂತ ನಾವು ಪದೇ ಪದೇ ಆಲೋಚನೆ ಮಾಡ್ತಾ ಮಾಡ್ತಾ ಇದು ನನ್ನದು ಅನ್ನೋಂಥದ್ದನ್ನು ನಾವು ಕಲ್ಪನೆ ಸುಲಭವಾಗಿ ಮಾಡ್ಕೊಂಬಿಡ್ತೀವಿ. ಸೊ ಹಾಗೆ ಸ್ವಲ್ಪ ವಿಸ್ತರಿಸ್ತಾ ಈ ನನ್ನದು ಅನ್ನೋದನ್ನು ದಾಟಿ ಇನ್ನೊಂದಷ್ಟು ಇದೆಯಾ ಅಂತ ನಾವು ನೋಡೋದಾದರೆ, ಅದನ್ನು ನಾವು ಭೌತಿಕವಾಗಿ ಅಂದರೆ ಸ್ಥೂಲವಾಗಿ ನೋಡೋಕ್ಕಾಗಲ್ಲ. ನನ್ನ ಶರೀರ ಇಲ್ಲಿಗೆ ನಿಲ್ಲಿತು, ನನ್ನ ಕೈ ಇಲ್ಲಿಗೆ ನಿಲ್ತು, ಅದರ ಮುಂದಿಂದು ಇನ್ಯಾರದ್ದೋ ಶರೀರ. ಸೊ ಆ ಥರದ ಬೇರ್ಪಡಿಸುವಿಕೆ ಭೌತಿಕವಾಗಿ ಫಿಸಿಕಲ್ ಕಾನ್ಸೆಪ್ಟ್ಸಲ್ಲಿ ಇರುತ್ತೆ. ಆ ಥರ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯವಾ ಅಂತಂದರೆ, ಭಾವನಾತ್ಮಕವಾಗಿ ಖಂಡಿತ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯ. ಅದು ಯಾವಾಗ? ನಾನು, ನನ್ನ ಶರೀರ, ಅದು ಸೀಮಿತವಾದಂಥ ಒಂದು ಪರಿಕಲ್ಪನೆ. ಆದರೆ ನನ್ನವರು ಅಂತ ಇದ್ದಾರೆ ಯಾರು? ನಮ್ಮ ತಂದೆ ತಾಯಿ ಇರ್ಬೋದು, ನನ್ನ ಹೆಂಡತಿ ಮಕ್ಕಳಿರ್ಬೋದು, ನನ್ನ ಸ್ನೇಹಿತ ವರ್ಗ ಇರ್ಬೋದು. ಸೊ ಹೀಗೆ ಭಾವನಾತ್ಮಕವಾಗಿ ನಾನು ಅನ್ನೋಂಥ ಪರಿಕಲ್ಪನೆಯನ್ನು ನಾನು ವಿಸ್ತರಿಸ್ಕೊಂಡು ನಾವು ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯ. ಆ ನಾವು ಅಂತ ಅಂದ್ಕೊಂಡಾಗ ಅದೇನೋ ಒಂದು ಶಕ್ತಿ ನನ್ನನ್ನು ಮತ್ತು ಆ ಗುಂಪಿನಲ್ಲಿರುವಂತಹ ನಾವುಗಳನ್ನು ಬಂಧಿಸಿಟ್ಟಿರುತ್ತೆ, ಒಂದು ರೀತಿಯ ವಿಶೇಷವಾದಂಥ ಸಂಬಂಧ ಕೊಂಡಿ ನಮ್ಮೆಲ್ಲರಲ್ಲೂ ವ್ಯಾಪಿಸಿರುತ್ತೆ. ಆ ನಾವು ಅನ್ನೋದನ್ನು ಇನ್ನಷ್ಟು ವಿಸ್ತರಿಸಕ್ಕೆ ಸಾಧ್ಯವಾ? ನಮ್ಮ ಸ್ನೇಹಿತ ವರ್ಗವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ಇಡೀ ವಿಶ್ವಕ್ಕೆ ಈ ಒಂದು ಪರಿಕಲ್ಪನೆಯನ್ನು ನಾವು ವ್ಯಾಪಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಆ ತರಹ ನಾವು ವ್ಯಾಪಿಸ್ಕೊಂಡಾಗ ಇಡೀ ವಿಶ್ವದಲ್ಲಿರುವಂತಹ ಚೈತನ್ಯದ ಸ್ವರೂಪ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ.

0: ಚೈತನ್ಯಕ್ಕೆ ಯಾವುದೇ ಲೇಪವಿಲ್ಲ. ನಾನು ನೀನು ಅನ್ನುವಂತಹ ಒಂದು ಭಿನ್ನ ವಿಚಾರಗಳ ಆ ಒಂದು ವ್ಯತ್ಯಾಸದ ಲೇಪವೇ ಇಲ್ಲ, ಅದೆಲ್ಲವೂ ಒಂದೇ ಅನ್ನುವಂಥ ಒಂದು ವಿಸ್ತಾರವಾದಂತಹ ಪರಿಕಲ್ಪನೆ. ಸೊ ಆ ಶಕ್ತಿ ಇದೆ ಅನ್ನುವಂಥ ನಂಬಿಕೆ ನಮಗೆ ಬಂದಾಗ ನಮ್ಮ ಆತ್ಮವಿಸ್ತಾರಕ್ಕೆ ನಾವು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 103 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ತೊಂಬತ್ತೆರಡು ವರ್ಷದ ದೇವಕಿ ಅಮ್ಮನವರು ಕೇವಲ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಎಂತಹ ಅದ್ಭುತ ಮತ್ತು ಶಾಶ್ವತ ಬದಲಾವಣೆಯನ್ನು ತರಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ಕೇರಳದ ಆಲಪ್ಪುಳ ಜಿಲ್ಲೆಯ ಮುತ್ತುಕುಲಂ ಎಂಬ ಪುಟ್ಟಹಳ್ಳಿಯ ಈ ಅಜ್ಜಿ ಇಂದು ಕೇರಳದ ಅರಣ್ಯ ಮಾತೆಯೆಂದೇ ಪ್ರಸಿದ್ಧರಾಗಿದ್ದಾರೆ. ಒಂದು ಕಾಲದಲ್ಲಿ ಸಂಪೂರ್ಣ ಬಂಜರಾಗಿದ್ದ ಭೂಮಿಯನ್ನು ತಮ್ಮ ದಶಕಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣ ಭಾವದಿಂದ ಒಂದು ದಟ್ಟವಾದ ಹಾಗೂ ಸಮೃದ್ಧವಾದ ಕಾಡಾಗಿ ಪರಿವರ್ತಿಸಿದ ಹೆಗ್ಗಳಿಕೆ ಇವರದ್ದು. ಕೃಷಿ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದ ದೇವಕಿಯವರು ಅಮ್ಮನಿಗೆ ಬಾಲ್ಯದಿಂದಲೇ ಗಿಡ ಮರಗಳ ಬಗ್ಗೆ ಅಪಾರ ಒಲವಿತ್ತು. ಆದರೆ ಕಾಲಿಗೆ ತೀವ್ರವಾಗಿ ಪೆಟ್ಟಾದ ಕಾರಣ ಅವರಿಗೆ ಕೃಷಿ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಈ ನಿರಾಶೆಯನ್ನು ಮೆಟ್ಟಿ ನಿಲ್ಲಲು ಅವರು 1981 ದಶಕದಲ್ಲಿ ತಮ್ಮ ಮನೆಯ ಹಿತ್ತಲಿನಲ್ಲಿದ್ದ 5 ಎಕರೆ ಬಂಜರು ಭೂಮಿಯಲ್ಲಿ ಒಂದೊಂದೇ ಸಸಿಗಳನ್ನು ನೆಡಲು ಪ್ರಾರಂಭಿಸಿದರು. ಅಂದು ಅವರು ನೆಟ್ಟ ಆ ಮೊದಲ ಸಸಿಗಳು ಇಂದು ಒಂದು ಬೃಹತ್ ಹಸಿರು ಸಾಮ್ರಾಜ್ಯವಾಗಿ ಬೆಳೆದು ನಿಂತಿವೆ. ಕೇವಲ ಒಂದು ವೈಯಕ್ತಿಕ ಆಸಕ್ತಿಯಾಗಿ ಶುರುವಾದ ಈ ಕೆಲಸ ವರ್ಷಗಳು ಉಳಿದಂತೆ ಒಂದು ಬೃಹತ್ ಪರಿಸರದ ವ್ಯವಸ್ಥೆಯಾಗಿ ಮಾರ್ಪಟ್ಟಿತ್ತು. ಇಂದು ದೇವಿಕೆ ಅಮ್ಮನವರ ಈ ಕಾಡಿನಲ್ಲಿ 3000 ಹೆಚ್ಚು ಮರಗಳಿವೆ. ಇಲ್ಲಿ ತೇಗ, ಮಹಾಗನಿ, ಮಾವು, ಹಲಸು ಮತ್ತು ಪೈನ್ ಮರಗಳಷ್ಟೇ ಅಲ್ಲದೆ ಔಷಧೀಯ ಗಿಡ ಮೂಲಿಕೆಗಳು ಹಾಗೂ ಅಳಿವಿನಂಚಿನಲ್ಲಿರುವ ಅನೇಕ ಅಪರೂಪದ ಸಸ್ಯ ಪ್ರಭೇದಗಳಿವೆ. ಇದು ಕೇವಲ ಮರಗಳ ತೋಪಲ್ಲ. 100 ಜಾತಿಯ ಪಕ್ಷಿಗಳು, ಚಿಟ್ಟೆಗಳು, ಕೀಟಗಳು ಮತ್ತು ಸಣ್ಣಪುಟ್ಟ ವನ್ಯಜೀವಿಗಳಿಗೆ ಆಶ್ರಯ ನೀಡುವ ಸುರಕ್ಷಿತ ತಾಣವಾಗಿದೆ. ಪರಿಸರ ಸಂರಕ್ಷಣೆ ಎಂದರೆ ಕೇವಲ ಸರಕಾರ ಅಥವಾ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದನ್ನು ದೇವಿಕೆ ಅಮ್ಮ ನಿರೂಪಿಸಿದ್ದಾರೆ. ಯಾವುದೇ ಸರಕಾರದ ನೆರವು, ಯಂತ್ರೋಪಕರಣಗಳು ಅಥವಾ ದೊಡ್ಡ ಸಂಸ್ಥೆಗಳ ಆರ್ಥಿಕ ಸಹಾಯವಿಲ್ಲದೆ ಕೇವಲ ತಮ್ಮ ಸ್ವಂತ ಕೈಯಿಂದ ಪ್ರತಿದಿನ ಗಿಡಗಳಿಗೆ ನೀರು ಹಾಕಿ ಪೋಷಿಸಿ ಈ ಸಾಧನೆ ಮಾಡಿದ್ದಾರೆ. ಈಗ ಅವರಿಗೆ 92 ವರ್ಷ ವಯಸ್ಸಾಗಿದ್ದರೂ ಅವರ ಉತ್ಸಾಹ ಮತ್ತು ಪ್ರಕೃತಿಯ ಮೇಲಿನ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಅವರ ಈ ನಿಸ್ವಾರ್ಥ ಪರಿಸರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರಿಗೆ ನಾರಿಶಕ್ತಿ ಪುರಸ್ಕಾರ ಸೇರಿದಂತೆ ಅನೇಕ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ದೇವಕಿ ಅಮ್ಮನವರ ಪರಂಪರೆಯು ಅವರು ನೆಟ್ಟ ಪ್ರತಿಯೊಂದು ಮರದಲ್ಲೂ ಎದ್ದು ಕಾಣುತ್ತದೆ. ಅವರು ಸೃಷ್ಟಿಸಿದ ಈ ಕಾಡು ಮುಂಬರುವ ಅನೇಕ ತಲೆಮಾರುಗಳಿಗೆ ಶುದ್ಧ ಗಾಳಿ, ನೆರಳು ಮತ್ತು ಜೀವ ಸಂಕುಲಕ್ಕೆ ಆಶ್ರಯವನ್ನು ನೀಡುತ್ತದೆ. ಪರಿಸರದ ನಾಶದ ಬಗ್ಗೆ ಕೇವಲ ಮಾತನಾಡುತ್ತಾ ಕೂರುವ ಬದಲು

ಕಾರ್ಯರೂಪ ಕೇಳಿದರೆ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ದೇವಿಕೆ ಅಮ್ಮನವರ ಈ ಸಾಧನೆಯೇ ಸಾಕ್ಷಿ. ಮನೆಯಲ್ಲಿ ನಾಲ್ಕು ರೀತಿಯ ಹಿಂದಿನ ಗಿಡಗಳನ್ನು ಅಥವಾ ಅಲಂಕಾರಿಕ ಗಿಡಗಳನ್ನು ಬೆಳೆಸಿ ನಾವು ಪರಿಸರವಾದಿಗಳು ಎಂದು ಭ್ರಮೆಯಲ್ಲಿರುತ್ತೇವೆ. ಪರಿಸರದ ಸಂರಕ್ಷಣೆಗೆ ನಿಜವಾದ ಕಾಳಜಿ ಇದ್ದಾಗ ನಮಗೆ ನಾವು ಹೋಗುವ ಪ್ರತಿ ತಳದಲ್ಲಿ, ಬದುಕುವ ಪ್ರತಿ ಊರಿನಲ್ಲೂ ಪರಿಸರವನ್ನು ಕಾಯ್ದುಕೊಳ್ಳುವ ನೂರೊಂದು ದಾರಿಗಳು ಕಾಣುತ್ತವೆ. ಕಾರಿನಲ್ಲಿ, ಮನೆಗಳಲ್ಲಿ ನಿರಂತರವಾಗಿ ಏರ್ ಕಂಡೀಷನ್ನಲ್ಲಿ ಕುಳಿತು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡುವುದು ಡಾಂಭಿಕತೆ ಎನಿಸುತ್ತದೆ. ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ, ನೋಡುವ ಪ್ರತಿ ನೋಟದಲ್ಲೂ, ಯೋಚನೆಯಲ್ಲೂ ಬದಲಾವಣೆಯಾಗಬೇಕು. ಚಿಕ್ಕ ಚಿಕ್ಕ ಹೆಜ್ಜೆಗಳು ದೊಡ್ಡ ಬದಲಾವಣೆ ತರುತ್ತವೆ. ಪರಿಸರ ಬದಲಾವಣೆಯು ನಮ್ಮಿಂದಲೇ, ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ಒನ ಮಾತೆಯ ಸ್ಫೂರ್ತಿದಾಯಕ ಕತೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/8/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 170 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ವಾರ್ತೆಗಳ ವಿವರ: ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ

0: 2025 ಮತ್ತು ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟ್ರೀಯ ಇತ್ಯರ್ಥಗಳ ಬ್ಯಾಂಕ್ ಸರ್ಕಾರದ ಭದ್ರತಾ ಪತ್ರಗಳಲ್ಲಿನ ಹೂಡಿಕೆಯಿಂದ ಗಳಿಸುವ ಬಡ್ಡಿಗೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಮಸೂದೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ. ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಯುಪಿಐ ವಹಿವಾಟಿಗೆ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
1: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
0: ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಚರ್ಚೆಯ ವಿಷಯವನ್ನು ಪದೇ ಪದೇ ಬದಲಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಅವರ ಉದ್ದೇಶ ಸಂವಾದ ನಡೆಸುವುದಲ್ಲ, ಬದಲಾಗಿ ಗೊಂದಲ ಸೃಷ್ಟಿಸುವುದಾಗಿದೆ ಎಂದು ದೂರಿದರು. ಸರ್ಕಾರ ಚರ್ಚೆ ನಡೆಸಲು ಸದಾ ಸಿದ್ಧವಿದೆ ಹಾಗೂ ಯಾವುದೇ ವಿಷಯದ ಕುರಿತಾದ ಪ್ರತಿಯೊಂದು ಪ್ರಶ್ನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ಧರಿದ್ದಾರೆ ಎಂದು ಹೇಳಿದರು. ಸಂಸತ್ ಸದನ ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ನಿಲುವಾಗಿದೆ ಎಂದು ಜೆಪಿ ನಡ್ಡಾ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಇನ್ನು ಮುಂದೆ ಕೃಷಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೇರವಾಗಿ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಇದರಿಂದ ವಿಳಂಬ ನಿವಾರಣೆಯಾಗಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನು ಪಾರದರ್ಶಕ, ತ್ವರಿತ ಮತ್ತು ಸರಳಗೊಳಿಸಲು ಎನ್ಎಸ್ಪಿ ಡಿಬಿಟಿ ವ್ಯವಸ್ಥೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಮಹತೋ ಕಳೆದ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆ ಸಮೀಪ ಪೊಲೀಸರು ನಡೆಸಿದ ಲಾಠಿ ಪ್ರಹಾರದಲ್ಲಿ ತಮಗೆ ಗಾಯವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಮತ್ತು ಲಾಠಿ ಪ್ರಹಾರವನ್ನು ಖಂಡಿಸಿ ಬಿಜೆಪಿ ಇಂದು ಜಾರ್ಖಂಡ್ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 8ರಿಂದ ಮಧ್ಯರಾತ್ರಿವರೆಗೆ ಬಂದ್ ನಡೆಯಲಿದ್ದು, ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ತಿಳಿಸಿದ್ದಾರೆ. ನಿನ್ನೆ ಜಾರ್ಖಂಡ್ ವಿಧಾನಸಭೆ ಸಮೀಪ ಪ್ರತಿಭಟನಾಕಾರರು ಹಲವು ಬ್ಯಾರಿಕೇಡ್ಗಳನ್ನು ದಾಟಿದ ಬಳಿಕ ಪೊಲೀಸರು ಜಲಫಿರಂಗಿ, ಅಶ್ರುವಾಯು ಹಾಗೂ ಲಾಠಿ ಪ್ರಹಾರ ನಡೆಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಸುಮಾರು 132 ಮಂದಿ ಮೃತಪಟ್ಟಿದ್ದು 570ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ರಾಜಧಾನಿ ಬೊಗೋಟಾದ

0: ಇಂದ ಸುಮಾರು 400 ಕಿಲೋಮೀಟರ್ ದೂರದ ಚೋಕೋ ಪ್ರದೇಶದ ಸ್ಯಾನ್ ಜೋಸೆ ಡೆಲ್ ಪಲ್ಮಾರ್ ಸಮೀಪದಲ್ಲಿತ್ತು. ನೂರಾರು ಕಟ್ಟಡಗಳು ಹಾನಿಗೊಳಗಾಗಿದ್ದು ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 20ಕ್ಕೂ ಹೆಚ್ಚು ಪುರಸಭೆಗಳು ಬಾಧಿತವಾಗಿವೆ. ಭೂಕಂಪದ ಬಳಿಕ ಭೂಕಂಪೋತ್ತರ ಕಂಪನಗಳ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು, ಅಟ್ಟಾರಿ ಮತ್ತು ಅಗರ್ತಲಾ ಭೂಬಂದರುಗಳು ಇದರಲ್ಲಿವೆ. ಈ ಸೇರ್ಪಡೆಯಿಂದ ಇ ವೀಸಾದ ಉಪಯುಕ್ತತೆ ಮತ್ತಷ್ಟು ಹೆಚ್ಚಲಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಸುಮಾರು 95% ಇ ವೀಸಾ ಅರ್ಜಿಗಳನ್ನು 72 ಗಂಟೆಯೊಳಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ಇ ವೀಸಾ ಹೊಂದಿರುವ ವಿದೇಶಿಯರ ಪ್ರವೇಶಕ್ಕೆ ಅನುಮತಿಸಲಾದ ಅಂತಾರಾಷ್ಟೀಯ ಬಂದರುಗಳ ಸಂಖ್ಯೆ 88 ಏರಿದೆ. ಇದರಲ್ಲಿ 37 ವಿಮಾನ ನಿಲ್ದಾಣಗಳು, 38 ಸಮುದ್ರ ಬಂದರುಗಳು ಮತ್ತು 13 ಭೂ ಬಂದರುಗಳು ಸೇರಿವೆ. ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಆಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಸಹಯೋಗದಡಿ ಸಚಿವಾಲಯ ಹಣಕಾಸು ನೆರವು ಮತ್ತು ಅಗತ್ಯ ದತ್ತಾಂಶವನ್ನು ಒದಗಿಸಲಿದೆ. ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಆಂಡ್ ಸೈನ್ಸ್ ಫೌಂಡೇಶನ್ ಜಿಡಿಪಿಯ ಅಲ್ಪಾವಧಿ ಮುನ್ಸೂಚನೆಗಾಗಿ ಡೆಸ್ಕ್ಟಾಪ್ ಆಧಾರಿತ ತಂತ್ರಾಂಶ ಸಾಧನವನ್ನು ಅಭಿವೃದ್ಧಿಪಡಿಸಲಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಇಡಿಎ ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಿದೆ. ಈ ರಫ್ತು ಎಫ್ಪಿಒ ಮತ್ತು ಸ್ಥಳೀಯ ಜೇನು ಸಾಕಾಣಿಕೆದಾರರಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು ಸಂಘಟಿತ ಮತ್ತು ರಫ್ತು ಆಧಾರಿತ ಉತ್ಪಾದನೆಯ ಮೂಲಕ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶಿಸಲು ಹೊಸ ಅವಕಾಶ ಕಲ್ಪಿಸಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಖ್ಯಾತ ಸಾಗರ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್ ಕುಮಾರ್ ತುಮ್ಮುಲ ಅವರು ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತ ಆಳ ಸಮುದ್ರ ಕಾರ್ಯಾಚರಣೆ ವಿಸ್ತರಿಸುವುದು, ಹವಾಮಾನ ಮಾದರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹಾಗೂ ಸಾಗರ ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳಿಗೆ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಡಾಕ್ಟರ್ ತುಮ್ಮುಲ ಅವರ ನೇಮಕ ಮಹತ್ವ ಪಡೆದಿದೆ. ಇದರೊಂದಿಗೆ ನೀಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ವಾಘ್ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 570 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಮಹಾಲಕ್ಷ್ಮಿ ಹಾಗೂ ಪಾರ್ವತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/8/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೀವೆಲ್ಲರೂ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ವಿಷಕಾರಿ ಮತ್ತು ವಿಷಕಾರಿ ಅಲ್ಲದ ಹಾವುಗಳನ್ನ ನೋಡಿದ್ದೀರಿ ಮತ್ತು ಅವುಗಳ ಬಗ್ಗೆ ಕೇಳಿದ್ದೀರಿ. ಆದರೆ ನೀವು ಹಾರುವ ಹಾವುಗಳನ್ನ ನೋಡಿದ್ದೀರಾ? ಖಂಡಿತ ಇಲ್ಲ, ಇವುಗಳ ಬಗ್ಗೆ ಕೇಳಿಯೂ ಇರಲಿಲ್ಲ. ಹಾಗಾದರೆ ಇವತ್ತು ಹಾರುವ ಬಗ್ಗೆ ಮಾಹಿತಿಯನ್ನ ನೋಡುವುದಾದರೆ, ಹಾರುವ ಹಾವು ವೈಜ್ಞಾನಿಕ ಹೆಸರು ಕ್ರೈಸೋಫೇಲಿಯಾ ವರ್ಟಾನ. ಇದನ್ನ ಸಾಮಾನ್ಯವಾಗಿ ಜಾರುವ ಹಾವು ಎನ್ನುವರು. ಅಲಂಕೃತ ಹಾರುವ ಹಾವು, ಚಿನ್ನದ ಹಾರುವ ಹಾವು, ಚಿನ್ನ ಮತ್ತು ಕಪ್ಪು ಮರದ ಹಾವು, ಹಾರುವ ಮರದ ಹಾವು ಎಂದು ಕರೆಯುತ್ತಾರೆ. ದಕ್ಷಿಣ ಮತ್ತು ಆಗ್ನೇಷ್ಯಾ ಏಷ್ಯಾ ಎರಡರಲ್ಲೂ ಈ ಹಾವುಗಳು ಕಂಡುಬರುತ್ತವೆ. ಹಾರುವ ಹಾವುಗಳನ್ನು ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ

ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಚೀನಾ ದೇಶಗಳಲ್ಲಿ ಕಾಣಬಹುದು. ಇವು ಮಳೆಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಮಲೆನಾಡಿನ ಕಾಡುಗಳು, ಒಣ ಎಲೆ ಉದುರುವ ಕಾಡುಗಳು ಮತ್ತು ನಡುತೋಪುಗಳಲ್ಲಿ ವಾಸಿಸುತ್ತವೆ ಮತ್ತು ಮಾನವ ಆವಾಸ ಸ್ಥಾನಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ನಮ್ಮ ಇಡೀ ಪ್ರಪಂಚದಲ್ಲಿ 5 ತರಹದ ಆರುವ ಹಾವುಗಳಿವೆ. ಅವು ಯಾವುವು ಎಂದರೆ ಗೋಲ್ಡನ್ ಟ್ರೀಪ್ ಸ್ನೇಕ್, ಪ್ಯಾರಾಡೈಸ್ ಟ್ರೀ ಸ್ನೇಕ್, ಬ್ರ್ಯಾಂಡೆಡ್ ಫ್ಲೈಯಿಂಗ್ ಟ್ರೀ ಸ್ನೇಕ್, ಮೆಲುಕನ್ ಹಾರುವ ಹಾವು, ಶ್ರೀಲಂಕಾದ ಹಾರುವ ಹಾವು. ಹಾರುವ ಹಾವು ಒಂದು ರೀತಿಯ ತೆಳುವಾದ ಹಾರಾಟದ ಸಾಮರ್ಥ್ಯವನ್ನು ಹೊಂದಿರುವ ಅತ್ಯಂತ ಅಸಾಮಾನ್ಯವಾದ ಹಾವು. ಹಾವಿನ ಆಕರ್ಷಕ ನೋಟ ಮತ್ತು ತೆವಳುವ ಸಾಮರ್ಥ್ಯವು ಜನಪ್ರಿಯವಾಗಿದೆ. ಈ ಹಾರುವ ಹಾವು ಕೋಲೂಬ್ರಿಡ್ ಕುಟುಂಬಕ್ಕೆ ಸೇರಿದ ತೀಕ್ಷ್ಣವಲ್ಲದ ವಿಷಕಾರಿ ಹಾವಾಗಿದೆ. ಇದರ ಬಾಯಿ ಒಳಗಿನ ಹಿಂಭಾಗದಲ್ಲಿ ವಿಷಕಾರಿ ಕೋರೆ ಹಲ್ಲುಗಳಿವೆ. ಈ ಹಾರುವ ಹಾವುಗಳು 130 ಸೆಂಟಿಮೀಟರ್ ಅಂದರೆ 4 ಅಡಿ ಉದ್ದ ಇರತೊಡಗುತ್ತದೆ. ಅಪರೂಪವಾಗಿ ಇವು 7 ಅಡಿ ಉದ್ದ ತಲುಪಬಹುದು. ಇವುಗಳ ತೂಕ ಸಾಮಾನ್ಯವಾಗಿ 0.907 ಕಿಲೋಗ್ರಾಂ ಇಂದ 1 ಕೆಜಿ ಇರುತ್ತದೆ. ಇವು ತೆಳುವಾದ ದೇಹವನ್ನು ಹೊಂದಿದ್ದು ಸಂಕುಚಿತ ಕುತ್ತಿಗೆಯೊಂದಿಗೆ ಚಪ್ಪಟೆಯಾದ ತಲೆ, ಮುಂಡಾದ ಮೂಗು ಮತ್ತು ದುಂಡಗಿನ ದೊಡ್ಡ ಕಣ್ಣುಗಳನ್ನು ಹೊಂದಿವೆ. ಇವುಗಳ ಬೆನ್ನು ಕಪ್ಪು, ಅದರ ಮೇಲೆ ಹಳದಿ ಅಥವಾ ಬಿಳಿ ಪಟ್ಟಿಗಳು ಮತ್ತು ಚುಕ್ಕಿಗಳು ಅಥವಾ ಕೆಂಪು ದುಂಡು ಕಲೆಗಳಿಂದ ಕೂಡಿದೆ. ಹೊಟ್ಟೆ ಭಾಗ ಹಳದಿಯಾಗಿದೆ. ತಲೆಯ ಮೇಲೆ ಕಡುಕಪ್ಪಾದ ಅಡ್ಡ ಪಟ್ಟಿಗಳಿವೆ. ಇವುಗಳ ಹೊಟ್ಟೆ ಭಾಗದಲ್ಲಿ ಮರ ಹತ್ತಲು ಅನುಕೂಲವಾದ ಹುರುಪೆಗಳಿವೆ. ಹಾರುವ ಹಾವುಗಳು ಮಾಂಸಾಹಾರಿಗಳಾಗಿದ್ದು ಇವು ಹಲ್ಲಿಗಳು, ಕಪ್ಪೆಗಳು, ಬಾವಲಿಗಳು ಮತ್ತು ಸಣ್ಣ ದಂಶಕಗಳಂತಹ ಸಣ್ಣ ವೃಕ್ಷದ ಬೇಟೆಯನ್ನು ತಿನ್ನುತ್ತವೆ ಮತ್ತು ಪಕ್ಷಿ ಮೊಟ್ಟೆಗಳು, ಕೀಟಗಳು ಮತ್ತು ಸಾಂದರ್ಭಿಕವಾಗಿ ಹಾವುಗಳನ್ನು ತಿನ್ನಬಹುದು. ಹಾರುವ ಹಾವುಗಳು ದಿವಾಚಾರಿಗಳಾಗಿದ್ದು ಒಂಟಿಯಾಗಿ ಮರಗಳಲ್ಲಿ ವಾಸಿಸುತ್ತದೆ. ಇವು ಮರದಿಂದ ಮರಕ್ಕೆ ತುಲನಾತ್ಮಕವಾಗಿ ಸುಲಭವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಹಾವುಗಳು ಅತ್ಯುತ್ತಮವಾಗಿ ಮರವನ್ನು ಹತ್ತುವ ಸಾಮರ್ಥ್ಯವನ್ನು ಹೊಂದಿವೆ. ಒರಟಾದ ತೊಗಟೆಯ ಅಂಚುಗಳನ್ನು ಬಳಸಿಕೊಂಡು ಚಿಕ್ಕದಾದ ಕೊಂಬೆಗಳ ಮೂಲಕ ಮರಗಳಲ್ಲಿ ನೇರವಾಗಿ ಚಲಿಸುತ್ತವೆ. ನೇರವಾಗಿ ಚಲಿಸುವ ಈ ಹಾವುಗಳು ತೊಂದರೆಯಾದರೆ ಓಡಿ ಹೋಗಲು ಪ್ರಯತ್ನಿಸುತ್ತವೆ. ಇವು ಸ್ವಲ್ಪ ವಿಷಪೂರಿತವಾಗಿದ್ದರೂ ಇವುಗಳ ವಿಷ ಮನುಷ್ಯರಿಗೆ ಅಪಾಯಕಾರಿ ಅಲ್ಲ. ಇವು ಹಗಲಿನಲ್ಲಿ ಬೇಟೆಯಾಡುತ್ತವೆ ಅಥವಾ ತಮ್ಮ ಬೇಟೆಯನ್ನು ಹಿಂಬಾಲಿಸುತ್ತವೆ ಮತ್ತು ಕುತ್ತಿಗೆಯಿಂದ ವಶಪಡಿಸಿಕೊಳ್ಳುತ್ತವೆ. ನಂತರ ಬೇಟೆಯನ್ನು ಅವುಗಳ ಬಲವಾದ ದವಡೆಗಳಲ್ಲಿ ಪುಡಿ ಮಾಡುತ್ತವೆ. ಬೇಟೆಯ ಅನ್ವೇಷಣೆಯಲ್ಲಿ ಈ ಹಾವುಗಳು ಮರದಿಂದ ತಳಕ್ಕೆ ಹಾರಿ ಜಿಗಿಯ ತೊಡಗುತ್ತವೆ. ಈ ಹಾರುವ ಹಾವುಗಳು ಮರದಿಂದ ಮರಕ್ಕೆ ಹಾರುವ ಮುನ್ನ ತಮ್ಮ ಹೊಟ್ಟೆಯನ್ನು ಒಳಕೆಳೆದುಕೊಂಡು ಟೊಳ್ಳು ಮಾಡಿ ಗಾಳಿ ತುಂಬಿಸಿಕೊಂಡು ಹಾರಲು ನೆರವಾಗುವಂತೆ ದೇಹದ ಭಾರವನ್ನು ಹಗುರ ಮಾಡಿಕೊಂಡು ಮತ್ತು ತಮ್ಮ ಪಕ್ಕೆಲುಬುಗಳನ್ನು ಪಕ್ಕಕ್ಕೆ ಚಾಚಿ ದೇಹವನ್ನು ಚಪ್ಪಟೆಯಾಗಿಸಿ ಗಾಳಿಯಲ್ಲಿ ಜಾರಿಸುತ್ತವೆ. ಇವು ಹಾರುವ ಮುನ್ನ ಮರದ ರೆಂಬೆಗಳಿಗೆ ತಲೆಕೆಳಗಾಗಿ ನೇತು ಬಿದ್ದು ದೇಹವನ್ನು ಎಸ್ ಆಕಾರ ಮಾಡಿಕೊಂಡು ಹಾರತೊಡಗುತ್ತವೆ. ಇವು ಒಮ್ಮೆಲೆ 100 ಮೀಟರ್ ದೂರ ಹಾರಬಹುದು. ಹೆಣ್ಣು ಹಾರುವ ಹಾವು ಮೇ ಮತ್ತು ಜೂನ್ ತಿಂಗಳಿನಲ್ಲಿ 6-12 ಉದ್ದನೆಯ ದುಂಡಾಕಾರದ ಮೊಟ್ಟೆಗಳನ್ನು ಇಡುತ್ತವೆ. ಮರಿಗಳು ಮೊಟ್ಟೆಯಾದಾಗ 114-150 ಮಿಲಿಮೀಟರ್ ಅಂದರೆ 4.5-6 ಇಂಚು ಉದ್ದ ಇರುತ್ತವೆ. ಪ್ರಬುದ್ಧತೆಯಾದ ನಂತರ ಇವುಗಳ ದೇಹ ಸುಮಾರು 1 ಮೀಟರ್ನಿಂದ ಅಂದರೆ 3.3 ಅಡಿ ಉದ್ದ ತಲುಪಬಹುದು. ಹಾರುವ ಹಾವುಗಳನ್ನು ಪ್ರಸ್ತುತ ಅಳಿವಿನಂಚಿನಲ್ಲಿ ಪರಿಗಣಿಸಲಾಗಿಲ್ಲ. ಆದಾಗ್ಯೂ ಭಯದ ಕಾರಣ ಇವುಗಳನ್ನು ಸಾಮಾನ್ಯವಾಗಿ ವಿವೇಚನೆಯಲ್ಲದೆ ಕೊಲ್ಲಲಾಗುತ್ತಿದೆ ಮತ್ತು ಕೆಲವೊಮ್ಮೆ ಆಹಾರಕ್ಕಾಗಿ ಇವುಗಳನ್ನು ಬೇಯಿಸಿ ತಿನ್ನುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಾರುವ ಹಾವುಗಳು ಸಾಕುಪ್ರಾಣಿ ವ್ಯಾಪಾರದಲ್ಲಿ ಜನಪ್ರಿಯವಾಗಿವೆ ಮತ್ತು ಸೆರೆಯಲ್ಲಿನ ಒತ್ತಡದಿಂದಾಗಿ ಆಮದು ಮಾಡಿಕೊಳ್ಳುವಾಗ ಸಾಯುತ್ತವೆ. ಇವುಗಳ ಜೀವಿತಾವಧಿ 4-12 ವರ್ಷ ಮಾತ್ರ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.

0: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/8/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಪುರುಷಃ ಸಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪಾರ್ಥ, ಆ ಉತ್ತಮ ಪುರುಷನ ಸಾಕ್ಷಾತ್ಕಾರ ಅನನ್ಯ ಭಕ್ತಿಯಿಂದ ಲಭಿಸುವುದು. ಈ ಭೂತ ಮಾತ್ರವೆಲ್ಲ ಅವನಲ್ಲಿಯೇ ಇದೆ, ಇವುಗಳೆಲ್ಲವೂ ಅವನಿಂದ ಪರಿವ್ಯಾಪ್ತವಾಗಿವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಪಡೆಯಬಹುದು. ಅವನನ್ನು ಪಡೆಯುವುದಕ್ಕೆ ನಾವು ಬೇಕಾದಷ್ಟು ಕೆಲಸ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಆದರೆ ನಮ್ಮ ವಿಚಾರದ ಒಂದರಿಯಿಂದ ಅವನನ್ನು ಜರಡಿ ಆಡಬೇಕಾಗಿಲ್ಲ. ಇಲ್ಲಿ ಒಂದು ಬಹಳ ಸುಲಭವಾದ ಮತ್ತು ಸ್ವಾಭಾವಿಕವಾದ ಮಾರ್ಗವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದು ತುಂಬ ಸುಲಭ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕಂದರೆ ಪ್ರೀತಿಸುವಷ್ಟು ಸುಲಭವಾಗಿರುವಂಥದ್ದು ಮತ್ತೊಂದಿಲ್ಲ. ನಾವು ಯಾವಾಗ ಪ್ರೀತಿಸುತ್ತೇವೆಯೋ ಆ ಪ್ರೀತಿಸುವ ವಸ್ತುಗಳ ಕಡೆಗೆ

ಮನಸ್ಸು ಏಕಾಗ್ರವಾಗುತ್ತಾ ಬರುತ್ತದೆ. ನಾವು ಏಕಾಗ್ರತೆಗೆ ಅಷ್ಟೊಂದು ಕಷ್ಟವನ್ನು ಪಡಬೇಕಾಗಿಲ್ಲ. ಭಗವಂತನ ಮೇಲೆ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಬೇಕು ಅಷ್ಟೇ. ಇದು ಸ್ವಾಭಾವಿಕವಾಗಿರುವಂಥದ್ದು. ಪ್ರೀತಿಯಷ್ಟು ಸ್ವಾಭಾವಿಕವಾಗಿರುವಂಥದ್ದು ಇನ್ಯಾವುದೂ ಇಲ್ಲ. ಈ ಪ್ರೀತಿಯನ್ನು ನಾವು ಪಶು ಪಕ್ಷಿಗಳಲ್ಲಿ ಕಾಣ್ತೇವೆ, ಮನುಷ್ಯರಲ್ಲಿ ಕಾಣ್ತೇವೆ, ಎಲ್ಲರಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತೇವೆ. ಪ್ರೀತಿ ಇಲ್ಲದ ಎದೆಯೇ ಇಲ್ಲ. ಪ್ರೀತಿ ಇಲ್ಲದೆ ಮೋಡ ಕಟ್ಟೀತು ಹೇಗೆ? ಪ್ರೀತಿ ಇಲ್ಲದೆ ಹೂವು ಅರಳೀತು ಹೇಗೆ? ಹೀಗೆಲ್ಲ ಕವಿಗಳು ಕೂಡ ನುಡಿದಿದ್ದಾರೆ. ಒಬ್ಬ ಚಾರ್ವಾಕನಾಗಿರಬಹುದು, ಅಥವಾ ಒಬ್ಬ ಜಡವಾದಿಯೇ ಆಗಿರಬಹುದು, ಅಥವಾ ಒಬ್ಬ ಸಂದೇಹವಾದಿಯೂ ಕೂಡ ಆಗಿರಬಹುದು, ಆದರೆ ಎಲ್ಲರೂ ಕೂಡ ಯಾವುದಾದರೂ ಒಂದು ವಸ್ತುವನ್ನು ಪ್ರೀತಿಸಿಯೇ ಪ್ರೀತಿಸಿರ್ತಾರೆ. ಆದರೆ ಭಕ್ತನಾದರೂ ಆ ಪ್ರೀತಿಯನ್ನು ದೇವರ ಕಡೆಗೆ ಹರಿಸುತ್ತಾನೆ. ಅದರಿಂದ ಅವನ ಪ್ರೀತಿ ಪರಿಪೂರ್ಣವಾಗುತ್ತೆ. ದೇವರಿಲ್ಲದ ಅನ್ಯ ವಸ್ತುಗಳೆಲ್ಲ ಅಲ್ಪ, ಅವುಗಳನ್ನು ಪ್ರೀತಿಸಿ ಸುಖವಿಲ್ಲ, ಆನಂದವೂ ಇಲ್ಲ. ಅದರಿಂದ ಬರುವ ಸುಖ ಆನಂದ ಇವೆಲ್ಲ ತಾತ್ಕಾಲಿಕ, ಅದರ ಹಿಂದೆಯೇ ಕಾದು ಕುಳಿತಿದೆ. ನಾವು ಅನುಭವಿಸಿದ ಒಂದಕ್ಕೆ ಹತ್ತರಷ್ಟು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಕಾದು ಕುಂತಿದೆ. ಇದನ್ನೆಲ್ಲ ಅರಿತ ಭಕ್ತ ಭಗವಂತನೆಂಬ ಭೂಮವನ್ನ ಪ್ರೀತಿಸ್ತಾನೆ. ಅಲ್ಲಿ ಮಾತ್ರ ಸುಖ, ಅಲ್ಲಿ ಮಾತ್ರ ಆನಂದ ಅಂತ ಹೇಳ್ತಾರೆ. ಆದರೆ ಇದು ಇಂದ್ರಿಯಾತೀತವಾಗಿರುವಂಥ ಒಂದು ಪ್ರೀತಿ. ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಪುರುಷ ಸ ಪರಃ ಪಾರ್ಥ ಭಕ್ತ್ಯ ಲಭ್ಯಸ್ತ್ವನನ್ಯಯ ಅಂತಂದರೆ, ನಾವು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಪ್ರೀತಿಸಬೇಕು ಅಂತ ಇದ್ದಾನೆ ಕೃಷ್ಣ. ಪ್ರೀತಿ ಅನನ್ಯವಾಗಿರಬೇಕು. ಯಾವಾಗಲೂ ಭಗವಂತನ ಕಡೆಗೆ ಆ ಪ್ರೀತಿ ಅನ್ನುವಂಥದ್ದು ಹರಿಯುತ್ತಿರಬೇಕು. ನದಿ ಎಡೆಬಿಡದೆ ಸಾಗರಕ್ಕೆ ಹರಿಯುವಂತೆ ನಾವು ಜೀವಿಗಳಾಗಿರುವಂಥವರು ನಾವು ದೇವರೆಡೆಗೆ ಧಾವಿಸ್ತಾ ಇರಬೇಕು ಮತ್ತು ಭಗವಂತನನ್ನ ಪ್ರೀತಿಗಾಗಿ ಮಾತ್ರ ಪ್ರೀತಿಸ್ತಾ ಇರಬೇಕು. ಅವನೇ ನಿಜವಾದ ಅನನ್ಯ ಭಕ್ತ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂಥ ಅನನ್ಯ ಭಕ್ತನಾದವನಿಗೆ ದೇವರಿಂದ ಏನನ್ನೂ ಕೂಡ ಪಡೆಯಬೇಕೆಂಬ ಆಸೆ ಇರೋದಿಲ್ಲ. ಇರುವಂಥ ಆಸೆಯೆಲ್ಲ ಒಂದೇ, ಅದು ಅವನಿಗೆ ದೇವರೊಬ್ಬನೇ ಬೇಕಾಗಿರುವಂಥದ್ದು. ಅವನ ಉಗ್ರಾಣದಲ್ಲಿರುವಂಥ ಯಾವ ಐಶ್ವರ್ಯವೂ ಅವನಿಗೆ ಬೇಕಾಗಿಲ್ಲ. ಇಂದ್ರ ಮತ್ತು ಬ್ರಹ್ಮನ ಪದವಿಯನ್ನೂ ಕೂಡ ನಿರಾಕರಿಸುವಂಥವನು ಭಕ್ತ. ಅದು ಯಾವುದಕ್ಕೆ? ಭಗವಂತನ ಪ್ರೀತಿಗಾಗಿಯೇ. ಈ ಭಗವಂತನಲ್ಲಿ ಎಲ್ಲ ಪ್ರಾಣಿಗಳು ಇವೆ. ಈ ಬ್ರಹ್ಮಾಂಡವೆಲ್ಲ ಆ ಭಗವಂತನಲ್ಲಿಯೇ ಇದೆ. ನಾವು ನೋಡುವ ಬ್ರಹ್ಮಾಂಡವೆಲ್ಲ ಆಕಾಶದೊಳಗೆ ಹೇಗೆ ಇದೆಯೋ ಹಾಗೆ ಅವನಲ್ಲಿ ಈ ವಿಶ್ವವೆಲ್ಲ ಅಡಗಿದೆ. ಅವನನ್ನು ಪ್ರೀತಿಸಿದರೆ ಎಲ್ಲವನ್ನು ಪ್ರೀತಿಸಿದಂತೆ. ಗರ್ಭಿಣಿಯಾದ ತಾಯಿ ಊಟ ಮಾಡಿದರೆ ಅವಳೊಳಗೆ ಇರುವ ಮಗುವಿಗೆ ಹೇಗೆ ಅದರ ಸಾರ ಹೋಗುವುದೋ ಹಾಗೆ. ಹಾಗೆ ನಾವು ಭಗವಂತನನ್ನ ಪ್ರೀತಿಸಿದರೆ ಎಲ್ಲರನ್ನ ಪ್ರೀತಿಸುತ್ತೇವೆ. ಏಕೆಂದರೆ ಇವರೆಲ್ಲ ಅವನಲ್ಲಿ ಇರುವವರು. ಭಗವಂತನಿಲ್ಲದ ಸ್ಥಳವಿಲ್ಲ. ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವಂಥವನು ಅವನು. ಪಾಪಿ, ಪುಣ್ಯವಂತ, ಬುದ್ಧಿವಂತ, ದಡ್ಡ ಎಲ್ಲರೂ ಕೂಡ ಅವನಲ್ಲಿಯೇ ಇರುವಂಥವರು. ಇರುವುದು ಮಾತ್ರವಲ್ಲ, ಅವರನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥವರು, ಅವರೊಳಗೆಲ್ಲ ಹರಿಯುತ್ತಿರುವಂಥವರು. ಕಲ್ಲು ನೀರಿನಲ್ಲಿದ್ದರೆ ಮೇಲೆ ಮಾತ್ರ ನೀರು ಇರುವಂಥದ್ದು. ಅಂದರೆ ಕಲ್ಲು ನೀರಿನ ಒಳಗಡೆ ಇದ್ದರೆ ಆ ಕಲ್ಲಿನ ಮೇಲೆ ಮಾತ್ರ ನೀರು ಇರುವಂಥದ್ದು, ಆದರೆ ಆ ಕಲ್ಲಿನ ಒಳಗೆ ನೀರು ಹೊಕ್ಕಿಲ್ಲ. ದೇವರು ಹಾಗಲ್ಲ. ಅವರಲ್ಲಿ ಇರುವುದು ಮಾತ್ರವಲ್ಲ, ಅವರಲ್ಲಿ ಓತಪ್ರೋತವಾಗಿ ಹರಡಿರೋರು ಎಲ್ಲರೂ ಕೂಡ ಭಕ್ತರೇ. ಎಳೆಯ ಮಾವಿನಕಾಯನ್ನ ಊರುಗಾಯಿ ಉಪ್ಪಿನಕಾಯಿ ಮಾಡ್ತೇವೆ ನಾವು. ಆ ಮಾವಿನಕಾಯಿಯನ್ನ ಮಸಾಲೆಯಲ್ಲಿ ಅದ್ದಿ

0: ಇಡ್ತೇವೆ.
1: ಹಾಗೆ ಅದ್ದಿ ಇಟ್ಟಾಗ ಆ ಮಸಾಲೆಯ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಒಂದಷ್ಟು ದಿನಗಳವಾದ ಮೇಲೆ, ಒಂದಷ್ಟು ಕಾಲಗಳು ಮಾಸಿದ ಮೇಲೆ ಆ ಎಲ್ಲ ಮಸಾಲೆಗಳು ನಿಧಾನವಾಗಿ ಆ ಮಾವಿನ ಕಾಯಿಯ ಒಳಗೆ ಹೊರಗೆ ಎಲ್ಲ ಕಡೆಯೂ ವ್ಯಾಪಿಸುತ್ತೆ. ಅದರಂತೆಯೇ ಜಗತ್ತು ಅವನಲ್ಲಿದೆ ಅಂತ ಹೇಳಿ. ನಾವೊಂದು ಮಾವಿನ ಕಾಯಿಯನ್ನ ಭಗವಂತ ಅಂತೇಳಿ ಅಂದುಕೊಂಡ್ರೆ, ಆ ಮಾವಿನ ಕಾಯಿಯನ್ನ ಉಪ್ಪು ಹುಳಿ ಖಾರದ ಒಂದು ಜರಡಿಗೆ ಹಾಕಿದಾಗ ಹೇಗೆ ಒಂದಷ್ಟು ಸಮಯವಾದ ಮೇಲೆ ಆ ಇಡೀ ಉಪ್ಪಿನಕಾಯಿ ಒಳಗೆ ಹೊರಗೆ ಎಲ್ಲ ಕಡೆಯೂ ಹೇಗೆ ಮಸಾಲೆಯು ವ್ಯಾಪಿಸ್ಕೊಂಡಿರುತ್ತೋ, ಹಾಗೆ ಭಗವಂತನು ಕೂಡ ಇಡೀ ಜಗತ್ತಿನ ಹೊರಗೆ ಮತ್ತು ಜಗತ್ತಿನ ಒಳಗೆ, ಅವನ ಒಳಗೂ ಕೂಡ ಜಗತ್ತಿದೆ, ಅವನ ಹೊರಗೆ ಕೂಡ ಜಗತ್ತಿದೆ. ಹಾಗೆ ಪ್ರತಿಯೊಂದು ವಸ್ತುವಿನ ಒಳಗೂ ಅವನೇ ಇದ್ದಾನೆ, ಪ್ರತಿಯೊಂದು ವಸ್ತುವಿನ ಹೊರಗೂ ಕೂಡ ಅವನೇ ಇದ್ದಾನೆ. ಹಾಗಾಗಿಯೇ ಸರ್ವವ್ಯಾಪಿ ಭಗವಂತ ಅಂತ ಹೇಳಿ ನಾವು ಕರೆಯುವಂಥದ್ದು. ಹಾಗಾಗಿ ಪಾರ್ಥ, ಎಲ್ಲ ಜೀವರಾಶಿಗಳಲ್ಲೂ ಯಾರಲ್ಲಿರುವವೋ ಮತ್ತು ಯಾರು ಈ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನನ್ನ ಅನನ್ಯ ಭಕ್ತಿಯಿಂದ ಮಾತ್ರ ನೀನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ಈ ಶ್ಲೋಕದ ಮೂಲಕ ಒಂದು ಅವನನ್ನು ಪಡೆಯುವಂಥ ಒಂದು ಸುಲಭವಾದ ಮಾರ್ಗವನ್ನ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಸಮಯ ಪಾಲಿಸದವರ ಕಾಲ ಹಂಗಿಸದಿರದು, ಸಮಯ ಪಾಲಿಸದವರ ಕಾಲ ಹಂಗಿಸದಿರದು.

ಹಾಗಾಗಿ ಸಭೆಯ ಯಾರು ಪಾಲಿಸಲ್ವೋ ಅವರನ್ನ ಕಾಲ ಹಂಗಿಸುತ್ತೆ. ಹಾಗಾಗಿ ಯಾವುದಕ್ಕೂ ಕಾಯದೆ, ಯಾವುದಕ್ಕೂ ಕಾದು ಕುಳಿತುಕೊಳ್ಳದೆ ಈ ಕಾಲ ಎಂಬುವಂಥದ್ದು ನಿರ್ಣಾಯಕವಾಗಿದೆ. ಈ ನಿರ್ಣಾಯಕವಾಗಿರುವಂತಹ ಕಾಲದಲ್ಲಿ ಅನನ್ಯ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥಿಸು, ಅನನ್ಯ ಭಕ್ತಿಯಿಂದ ಈ ಭಗವಂತನೆಡೆಗೆ ನೀನು ಧ್ಯಾನಿಸು, ಆ ಮೂಲಕ ಆ ಭಗವಂತನನ್ನೇ ನೀನು ಸ್ವೀಕರಿಸು ಎಂಬ ಭಾವವನ್ನ ಇಲ್ಲಿ ಕೃಷ್ಣ ಮುದ್ದುರಾಮನ ಪದ್ಯದ ಮೂಲಕವೂ ಕೂಡ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಪರ್ಸ್ಪೆಕ್ಟ್ ಪರಿಚಯ ಭಾಗ ಕುರಿತು ಹುಣಸೂರು ಬಾಲಕಿಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಸಹಾಯ ಮಾಡ್ತಾ ಇರುವಂತಹ ಇಂಗ್ಲಿಷ್ ಟೀಚರ್. ನೌ ಲೆಟ್ಸ್ ಲರ್ನ್ ಇಂಗ್ಲಿಷ್. ಇಂಗ್ಲಿಷ್ನ ಕಲಿಯೋದು ಅಂತ ಹೇಳಿದಾಗ ಆ ಭಾಷೆಯ ಬಳಕೆಯನ್ನು ಅಭ್ಯಾಸ ಮಾಡಿಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ಈ ತರಗತಿಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಹ್ಯೂಮನ್ ಪರ್ಫೆಕ್ಟ್. ಯಾರೇ ಆಗಲಿ ಅಭ್ಯಾಸ ಮಾಡ್ತಾ ಇದ್ರೆ ಅವರು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಮಾತಿದೆ. ಮುಖ್ಯ ಇವತ್ತಿನ ಈ ತರಗತಿಯಲ್ಲಿ ನಾನು ದ್ವಿತೀಯ ಪಿ ಯು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಿನ ಪಾಠವೊಂದನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್. ಇಂಗ್ಲಿಷ್ನಲ್ಲಿ ಎರಡು ಪುಸ್ತಕಗಳು ಇದ್ದಾವೆ. ಒಂದು ಸ್ಪ್ರಿಂಗ್ಸ್ ನೆನಪಿರಬೇಕು, ಇದರಲ್ಲಿ ಪಾಠಗಳು ಇದ್ದಾವೆ. ಈ ಪಾಠಗಳಲ್ಲಿ ನಾಲ್ಕನೇ ಪಾಠ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ವಂದನಾ ಶಿವ ಅವರು ಬರೆದಿರುವಂತಹ ಒಂದು ಪ್ರಬಂಧ. ಸಾಮಾನ್ಯವಾಗಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಈ ಪಾಠ ಸ್ವಲ್ಪ ಕಷ್ಟ, ಓದೋದು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಇದೆ ಅಂತ ಹೇಳಿ ಒಂದು ಸಾಮಾನ್ಯವಾದಂತಹ ಅಭಿಪ್ರಾಯನ ಕೊಡ್ತಾರೆ. ಆದರೆ ಈ ಪಾಠ ಒಂದು ಎರಡು ಹಂತದಲ್ಲಿ ಬಹಳ ಮುಖ್ಯವಾದಂತಹ ಪಾಠ ಆಗತ್ತೆ. ಒಂದು, ಈ ಪಾಠ ಇವತ್ತು ನಾವು ಫೇಸ್ ಮಾಡ್ತಾ ಇರುವಂಥ ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇವತ್ತೇನು ಹವಾಮಾನ ವೈಪರೀತ್ಯ ಅಂತ ಹೇಳ್ತೀವಿ, ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳ್ತೇವೆ, ಕ್ಲೈಮೇಟ್ ಚೇಂಜ್, ಹಾಗೆ ಕ್ಲೈಮೇಟ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಕ್ಲೈಮೇಟ್ ಅನ್ನೋ ಪದ ನಿಮಗೆಲ್ರಿಗೂ ಪರಿಚಯ ಇದೆ. ಈ ಕ್ಲೈಮೇಟ್ ಅಂತ ಹೇಳಿದಾಗ ಕನ್ನಡದಲ್ಲಿ ಹವಾಮಾನ ಅಂತ ಹೇಳ್ತೇವೆ. ಈ ಹವಾಮಾನದ ವೈಪರೀತ್ಯಗಳು ಏನಿದ್ದಾವೆ, ಅದರಿಂದ ಏನು ನಾವು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ, ಅದನ್ನ ಈ ಪಾಠ ಚರ್ಚೆ ಮಾಡುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಈ ಪಾಠದಲ್ಲಿ ಒಂದು ಪದ ಹೇಗೆ ಕಟ್ಕೊಳ್ತಾರೆ, ಒಂದು ಪದವನ್ನ ಜನ ಹೇಗೆ ಬಳಕೆಗೆ ತರ್ತಾರೆ, ಒಂದು ವರ್ಡ್ ವರ್ಡ್ ಅನ್ನೋದು ಹೇಗೆ ಫಾರ್ಮ್ ಆಗತ್ತೆ, ಹೊಸ ಸಂದರ್ಭ ಬಂದಾಗ ಹೊಸ ವಿಷಯವನ್ನ ವಿವರಿಸುವಂತಹ ಸಂದರ್ಭ ಬಂದಾಗ ಹೊಸ ಪದಗಳನ್ನ ನಾವು ಹೇಗೆ ಕಟ್ತೀವಿ, ಮತ್ತೆ ಹೊಸ ಸಮಸ್ಯೆಗಳಿಗೆ ಹೊಸ ಸಂದರ್ಭಗಳನ್ನ ವಿವರಿಸಲಿಕ್ಕೆ ಹಳೆಯ ಪದಗಳನ್ನ ನಾವು ಹೇಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಉದಾಹರಣೆ ಈ ಪಾಠದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಒಂದು ಭಾಷೆಯನ್ನು ಕಲಿಯುವ ದೃಷ್ಟಿಯಿಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗೆ ಬಳಕೆ ಮಾಡ್ತೇವೆ, ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ಹೇಗೆ ಅದನ್ನು ನಮಗೆ ಹೇಳಿಕೊಡುತ್ತೆ, ಯಾವ ಯಾವ ಪದಗಳನ್ನು ನಾವು ಬಳಸ್ತೇವೆ, ಇದು ಈ ಪಾಠದಲ್ಲಿ ನಮಗೆ ಅರ್ಥ ಆಗಬೇಕು. ಹಾಗಾಗಿ ಈ ಪಾಠ ಏನಿದೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಈ ಪಾಠ ಒಂದು ವಿಷಯದ ಕಾರಣದಿಂದ, ಕಾಂಟೆಂಟ್ ಅದರ ಕಾರಣದಿಂದ, ಇನ್ನೊಂದು ಅದರ ಲ್ಯಾಂಗ್ವೇಜ್ ಯುಟಿಲಿಟಿ, ಭಾಷೆಯನ್ನ ಕಲಿಯುವುದಕ್ಕೆ ಅದು ನೀಡುವಂತಹ ಸಹಾಯ, ಈ ಎರಡೂ ಕಾರಣಗಳಿಂದ ನಮಗೆ ಮುಖ್ಯ ಆಗತ್ತೆ. ವಂದನಾ ಶಿವ ಅವರ ಬಗ್ಗೆ ಪಾಠದ ಕೊನೆಯ ಭಾಗದಲ್ಲಿ ಒಂದು ಪರಿಚಯವನ್ನ ಕೊಟ್ಟಿದ್ದಾರೆ. ವಂದನಾ ಶಿವ ಭಾರತ ದೇಶದಲ್ಲಿ ಪರಿಸರದ ರಕ್ಷಣೆಗೆ ಹೋರಾಡ್ತಾ ಇರುವಂತ ಹೋರಾಟಗಾರರಲ್ಲಿ ಒಬ್ರು. ಈ ವಂದನಾ ಶಿವ ಅವರು ಬೀಜಗಳ ಸಂರಕ್ಷಣೆ ಅಂದ್ರೆ ದೇಸಿ ಬೀಜಗಳ ಸಂರಕ್ಷಣೆ ಅಥವಾ ನಾಟಿ ಬೀಜಗಳ ಸಂರಕ್ಷಣೆ ಈ ವಿಚಾರದಲ್ಲಿ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಒಂದು ರಾಸಾಯನಿಕಗಳ ಬಳಕೆ ಮಾಡದೆ, ಕೀಟನಾಶಕಗಳ ಬಳಕೆ ಮಾಡದೆ ಹೇಗೆ ನಾವು ವ್ಯವಸಾಯವನ್ನು ಮಾಡಬಹುದು, ಕೃಷಿ ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತೆ ಈ ಪಾಠವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಒಂದು ಪದದ ಪರಿಚಯ ಆಗಬೇಕಾಗತ್ತೆ.

ಅನ್ನೋದನ್ನ ಸಸ್ಟೈನಬಲ್ ಅಂತ ಹೇಳಿ ಹೇಳ್ತೇವೆ. ಸಸ್ಟೈನಬಲ್, ಸಸ್ಟೈನಬಲಿಟಿ. ಈ ಸಸ್ಟೈನಬಲ್ ಅಂದ್ರೆ ಸುಸ್ಥಿರ, ಒಂದು ಸ್ಥಿರ ಆದ್ರೆ ಅದು ಸುಸ್ಥಿರವಾಗಿರಬೇಕು, ಸಸ್ಟೈನಬಲ್ ಅಂತ ಹೇಳಿ ಹೇಳ್ತೇವೆ. ಇಡೀ ಪಾಠದಲ್ಲಿ ಈ ಸಸ್ಟೈನಬಲ್ ಅನ್ನುವ ಪದ ನಮಗೆ ನೇರವಾಗಿ, ಇನ್ ಕೆಲವು ಸಾರಿ ಪರೋಕ್ಷವಾಗಿ ಪಾಠದಲ್ಲಿ ಸಿಗತ್ತೆ. ಆದ್ರೆ ಇಡೀ ಪಾಠವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಸ್ಟೈನಬಲ್ ಅನ್ನುವಂತ ಹಿನ್ನೆಲೆಯಿಂದ. ವಂದನಾ ಶಿವ, ನಾವು ಏನೆಲ್ಲ ಭೂಮಿಯ ಮೇಲೆ ಬದಲಾವಣೆಗಳನ್ನು ತರ್ತಾ ಇದ್ದೇವೆ, ಅದು ಕೃಷಿಯ ಹೆಸರಲ್ಲಿ, ಕೈಗಾರಿಕೆ ಹೆಸರಲ್ಲಿ, ಮತ್ತೊಂದು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ, ಈ ಯಾವುದೇ ಕೆಲಸ ಸಸ್ಟೈನಬಲ್ ಆಗಿರಬೇಕು, ಸುಸ್ಥಿರವಾಗಿರಬೇಕು ಅನ್ನುವಂತ ಆಲೋಚನೆಯನ್ನ ಪಾಠದಲ್ಲಿ ಕೊಡ್ತಾರೆ. ಮತ್ತವರು ಬರೀ ಒಂದು ವಿಚಾರವನ್ನ ಹೇಳ್ತಾ ಇಲ್ಲ, ಅವರು ಹೇಳುವಂತ ವಿಚಾರವನ್ನು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಜಾರಿಗೆ ತಂದು ಪ್ರಯೋಗ ಮಾಡಿ ನೋಡಿ, ನಾಲ್ಕಾರು ಜನಕ್ಕೆ ಅದನ್ನ ಅರ್ಥ ಮಾಡಿಸಿ ಅವು ಕೂಡ ಅದರಲ್ಲಿ ತೊಡಗುವಂತೆ ಮಾಡಿ, ಆನಂತರ ನಮಗೆ ವಂದನಾ ಶಿವ ಸಸ್ಟೈನಬಲ್ ಅಂತ ಆಗಬೇಕಾದ್ರೆ ನಾವು ಹಾಡಿನಿಂದ ನೋಡಿ ಕಲಿಯುವಂತಹ ಪಾಠಗಳು ಸಾಕಷ್ಟು ಇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಏನ್ ಹೇಳುತ್ತೆ, ನಾನು ಏನೆಲ್ಲ ತಿಳಿಯಬೇಕಾಗಿತ್ತೆ, ಎವ್ರಿಥಿಂಗ್ ಏನೆಲ್ಲ ಯಾವುದನ್ನೆಲ್ಲ ನಾನು ತಿಳಿಯಬೇಕಾಗಿತ್ತೋ ನೋ ಅದೆಲ್ಲವನ್ನು ನಾನು ಕಾಡಿನಿಂದ ಕಲಿತೆ. ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಕಾಡಿನಲ್ಲಿ ಕಲಿತೆ, ಕಾಡಿನಿಂದ ಕಲಿತೆ. ಇದು ಪಾಠದ ಶೀರ್ಷಿಕೆ. ಈ ಪಾಠದಲ್ಲಿ ಒಂದು ಅನೇಕ ಭಾಗಗಳು ಇದಾವೆ. ಮೊದಲ ಭಾಗ ಕೋ ಚಳುವಳಿಯಿಂದ ಆರಂಭ ಆಗತ್ತೆ. ಕೋ ಚಳುವಳಿ, ಇದು ನೀವು ಹೈಸ್ಕೂಲ್ ಹಂತದ ವಿದ್ಯಾರ್ಥಿಗಳಿಗೂ ಕೂಡ ಈ ಪದದ ಪರಿಚಯ ಇರುತ್ತೆ. ಚಿಪ್ಕೋ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಚಿಪ್ಕೋ, ಕನ್ನಡದಲ್ಲಿ ಅಪ್ಪಿಕೋ ಅಂತ ಆಗತ್ತೆ. ಈ ಚಿಪ್ಕೋ ಚಳುವಳಿಯ ಬಗ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ಪರಿಸರದ ಚಳುವಳಿಯಲ್ಲಿ ಪರಿಸರದ ಕುರಿತು ನಾನು ಹೆಚ್ಚು ಅರ್ಥ ಮಾಡಿಕೊಂಡಿದ್ದು ಈ ಚಿಪ್ಕೋ ಚಳುವಳಿಯಿಂದ ಅಂತ ಹೇಳಿ ಹೇಳ್ತಾರೆ. ಇನ್ನು ಒಂದು ಪದ ನಮಗೆ ಅರ್ಥ ಆಗ್ಬೇಕಾಗತ್ತೆ, ಇಕೋ ಸಿಸ್ಟಮ್. ಹಾಗೆ ಅದ್ರ ಜೊತೆಗೆ ಬರುವಂತ ಇಕಾಲಜಿ. ಇಕೋ ಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ. ಪರಿಸರದಲ್ಲಿ ಇಕೋ, ಇಕಾಲಜಿ ಎನ್ವೈರನ್ಮೆಂಟ್ ಪರಿಸರ, ಇಕಾಲಜಿ ಪರಿಸರ ಶಾಸ್ತ್ರ, ಇಕೋ ಸಿಸ್ಟಮ್ ಪರಿಸರ ವ್ಯವಸ್ಥೆ. ಈ ಪರಿಸರ ಅಂತ ಹೇಳಿದಾಗ ಭೂಮಿಯ ಮೇಲೆ ಜೀವಿಗಳು ವಾಸಿಸಲಿಕ್ಕೆ ಇರುವಂತಹ ವಾತಾವರಣ ಏನಿದೆ ಇದನ್ನ ನೀವು ಪರಿಸರ ಅಂತ ತಗೊಳ್ತೀರಿ. ಪರಿಸರದಲ್ಲಿ ಜೀವ ಇರುವಂತಹ, ಜೀವ ಇಲ್ಲದೇ ಇರುವಂತಹ ಅಂಶಗಳು ಏನಿದಾವೆ ಅವೆಲ್ಲವೂ ಸೇರಿ ಒಂದು ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಹಾಗಾಗಿ ಪರಿಸರ ವ್ಯವಸ್ಥೆ ಅಂತ ಹೇಳಿದ್ರೆ ಬರೀ ಮರ, ಗಿಡ, ಪ್ರಾಣಿ, ಪಕ್ಷಿ ಅಷ್ಟೇ ಅಲ್ಲ, ಎಲ್ಲವೂ ಕೂಡ ಗಾಳಿ, ಮಣ್ಣು, ನೀರು, ಕಲ್ಲು, ಮರಳು ಎಲ್ಲವೂ ಇವೆಲ್ಲವೂ ಸೇರಿ ಜೀವವಿರುವ, ಜೀವ ಇಲ್ಲದೇ ಇರುವಂತ, ನಿರ್ಜೀವ ಮತ್ತು ಜೀವ ಈ ಎರಡೂ ಭೂಮಿಯ ಮೇಲೆ ಏನು ಒಟ್ಟಿಗೆ ನಾವು ಇದ್ದೇವೆ, ಬದುಕ್ತಾ ಇದ್ದೇವೆ ಅದನ್ನ ಅವರು ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತಾರೆ. ಈ ಪರಿಸರವನ್ನ ರಕ್ಷಿಸಿಕೊಳ್ಬೇಕು, ಈ ಪರಿಸರದ ಮೇಲೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಆ ಬದಲಾವಣೆಗಳು ಸಸ್ಟೈನಬಲ್ ಅಲ್ಲ, ಅನ್ಸಸ್ಟೈನಬಲ್. ಆ ಅನ್ಸಸ್ಟೈನಬಲ್ ಇಕೋಸಿಸ್ಟಮ್ ಅನ್ನ ನಾವು ಸಸ್ಟೈನಬಲ್ ಇಕೋಸಿಸ್ಟಮ್ ಆಗಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಜನರನ್ನ ಎಚ್ಚರಿಸೋದಕ್ಕೆ ನಡೆದಂತ ಹೋರಾಟ ಅದನ್ನ ಇಕೋಲಾಜಿಕಲ್ ಮೂವ್ಮೆಂಟ್ ಅಥವಾ ಇಕಾಲಜಿ ಮೂವ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಮೂವ್ಮೆಂಟ್ ಅಂತ ಹೇಳಿದ್ರೆ ಚಳುವಳಿ. ಈ ಚಳುವಳಿಗಳಲ್ಲಿ ಒಂದು ಮುಖ್ಯವಾದಂತ ಚಳುವಳಿ ವಂದನಾ ಶಿವ ಅವರ ಬದುಕಿನಲ್ಲಿ ಯಾವುದು ಅಂತ ಹೇಳಿದ್ರೆ ಚಿಪ್ಕೋ, ಚಿಪ್ಕೋ ಚಳುವಳಿ, ಚಿಪ್ಕೋ ಮೂವ್ಮೆಂಟ್. ಏನದು, ಏನಪ್ಪಾ ಅಂತ ಹೇಳಿದ್ರೆ ಹಿಮಾಲಯದ ಪ್ರದೇಶದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹಿಮಾಲಯ ಪರ್ವತ ಶ್ರೇಣಿ, ಈ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದ್ದಂತ ಅರಣ್ಯ ನಾಶ, ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್,

ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅನ್ನ ತಡಿಲಿಕ್ಕೆ, ಅದನ್ನ ವಿರೋಧಿಸಲಿಕ್ಕೆ ಆರಂಭಗೊಂಡಂತಹ ಅಹಿಂಸಾ ಚಳುವಳಿನೇ ಕೋ ಚಳುವಳಿ, ಅಪ್ಪಿಕೋ ಚಳುವಳಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ. ಈ ಅಪ್ಪಿಕೋ ಚಳುವಳಿ, ಚಿಕ್ಕೋ ಚಳುವಳಿ ಏನು ಅಂತ ಹೇಳಿದ್ರೆ, ಮರಗಳನ್ನ ಕಡಿಲಿಕ್ಕೆ, ಕಾಡಿನ ಮರಗಳನ್ನ ಕಡಿಲಿಕ್ಕೆ ಜನ ಬಂದಾಗ ಅಲ್ಲಿನ ಸ್ಥಳೀಯ

ನಂತರ ನೀವು ಮರವನ್ನು ಕಡೀರಿ ಅಂತ ಹೇಳಿ ಅವರು ಸವಾಲನ್ನು ಹಾಕ್ತಾ ಇದ್ರು. ಸೊ ಯಾವಾಗ ಮನುಷ್ಯರು ಮರಗಳನ್ನು ತಬ್ಬಿಕೊಂಡು ನಿಂತರು, ಈಗ ಮರ ಕಡಿಯಕ್ಕೆ ಬಂದವರಿಗೆ ಸಮಸ್ಯೆ ಆಯಿತು. ಅವರೀಗ ಮನುಷ್ಯರನ್ನ ಸಾಯಿಸಿ ಕಡಿದು ಆಮೇಲೆ ಮರವನ್ನು ಕಡಿಬೇಕಾಯ್ತು. ಆದರೆ ಈ ಜನ ಯಾವುದೇ ಅಸ್ತ್ರಗಳನ್ನು ಹಿಡ್ಕೊಂಡಿರ್ತಿರಲಿಲ್ಲ, ಬರೀ ಕೈನಲ್ಲಿ ಮರಗಳನ್ನು ತಬ್ಬಿಕೊಂಡು ನಿಂತಿರ್ತಾ ಇದ್ರು. ಹಾಗಾಗಿ ಇದನ್ನು ಅಹಿಂಸಾ ಚಳುವಳಿ, ನಾನ್ ವಯಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, 1970s ಈ ಕೆಲಸ ನಡೆಯಿತು. ಈ ಕೆಲಸದ ಮುಂದಾಳನ್ನ ಅಂದ್ರೆ ಈ ಕೆಲಸದ ಮುಂದಾಳತ್ವ ಅಥವಾ ಈ ಕೆಲಸದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದಂಥವರು ಹೆಣ್ಮಕ್ಳು, ಮಹಿಳೆಯರಾಗಿದ್ರು. ಯಾಕೆ ಮಹಿಳೆಯರು ಕಾಡಿನ ರಕ್ಷಣೆಗೆ ಇಳಿದ್ರು, ಯಾಕೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು, ಮತ್ತೆ ಅವರು ಹೆಚ್ಚಿನ ಸವಾಲನ್ನ ಸರ್ಕಾರಕ್ಕೆ ಒಡ್ಡಿದ್ರು, ಲೀಡಿಂಗ್ ಪೊಸಿಷನ್ ಅಲ್ಲಿ ಇದ್ರು ಅನ್ನೋದಕ್ಕೆ ವಂದನಾ ಶಿವ ಕಾರಣಗಳನ್ನು ಪಟ್ಟಿ ಮಾಡ್ತಾರೆ. ಈ ಅರಣ್ಯದ ನಾಶದಿಂದ ಡಿಫಾರೆಸ್ಟೇಷನ್, ಫಾರೆಸ್ಟ್ ಅನ್ನೋ ಪದ ನಿಮಗೆ ಪರಿಚಯ ಇದೆ, ಡಿಫಾರೆಸ್ಟೇಷನ್ ಈ ಪದವನ್ನು ಒಂದು ಕಡೆಗೆ ಬರ್ಕೊಳ್ಳಿ. ಡಿಫಾರೆಸ್ಟೇಷನ್ ಆದಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಭೂಕುಸಿತಗಳು, ಲ್ಯಾಂಡ್ ಸ್ಲೈಡ್ಸ್ ಆಗತ್ತೆ, ಫ್ಲಡ್ಸ್ ಆಗತ್ತೆ, ಫ್ಲಡ್ಸ್ ಅಂದ್ರೆ ಪ್ರವಾಹ, ಮತ್ತೆ ಇನ್ನೂ ಒಂದು ಸಮಸ್ಯೆಯನ್ನ ಇದು ತಂದ್ಕೊಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಅಂಡ್ ಫ್ಯೂವಲ್. ಸ್ಕೇರ್ಸಿಟಿ ಅಂತ ಹೇಳಿದ್ರೆ ಕೊರತೆ. ಯಾವುದರ ಸ್ಕೇರ್ಸಿಟಿ? ನೀರಿನ ಸ್ಕೇರ್ಸಿಟಿ, ಮೇವಿನ ಸ್ಕೇರ್ಸಿಟಿ, ಮತ್ತೆ ಸೌದೆಯ ಸ್ಕೇರ್ಸಿಟಿ. ಫ್ಯೂವಲ್ ಅಂತ ಹೇಳಿದ್ರೆ ಒಣಗಿದ ಸೌದೆ, ಕಟ್ಟಿಗೆ ಅಂತ ಹೇಳ್ತೇವೆ. ಸೊ ಇಲ್ಲಿ ವಂದನಾ ಶಿವ ಏನನ್ನ ಗುರುತಿಸ್ತಾರಪ್ಪ ಅಂತ ಹೇಳಿದ್ರೆ, ಅರಣ್ಯದ ನಾಶದಿಂದ ಹಿಮಾಲಯದ ಪ್ರದೇಶದಲ್ಲಿ ಏನಾಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತಗಳು. ಹಿಮಾಲಯ ಅಂತ ಹೇಳಿದ್ರೆ ಅದು ಬೆಟ್ಟ ಗುಡ್ಡಗಳ ಪ್ರದೇಶ, ಭೂಕುಸಿತಗಳು ಆಗ್ಲಿಕ್ಕೆ ಶುರುವಾಯಿತು, ಪ್ರವಾಹ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಒಂದ್ ಕಡೆ ನೀರು ಕೊಚ್ಚಿ ಹೋಗ್ತಿತ್ತು, ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಾ ಇದ್ದವು. ಇದರ ಇನ್ನೊಂದು ಕಡೆ ಏನಾಗಕ್ಕೆ ಶುರುವಾಯ್ತಪ್ಪ ಅಂತ ಹೇಳಿದ್ರೆ, ನೀರಿಗೆ ಕೊರತೆ ಆಗ್ಲಿಕ್ಕೆ ಶುರುವಾಯಿತು. ಮೇವಿಗೆ, ಅವರು ಮಹಿಳೆಯರು ಅಥವಾ ಮನೆಯಲ್ಲಿ ಸಾಕಿದ್ದಂತಹ ಏನು ಪ್ರಾಣಿಗಳಿತ್ತು, ಆ ಪ್ರಾಣಿಗಳಿಗೆ ಮೇವನ್ನ ಒದಗಿಸುವುದು ಕಷ್ಟ ಆಯಿತು. ಮತ್ತೆ ಒಣಗಿದ ಸೌದೆ, ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಏನು ಸೌದೆ ಬೇಕಾಗಿತ್ತು, ಫ್ಯೂವಲ್, ಅದು ಕೂಡ ಉರುವಲು ಅಂತನೂ ಕೂಡ ನಾವು ಹೇಳ್ಬೋದು, ಅದು ಕೂಡ ಅವ್ರಿಗೆ ಸಿಕ್ಕಲಿಲ್ಲ. ಆದ್ರೆ ಈ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿದ್ದ ಯಾರು? ಮಹಿಳೆಯರೇ. ಮೇವನ್ನ ಸಂಗ್ರಹಿಸೋ ಕೆಲಸ, ನೀರನ್ನ ತರೋ ಕೆಲಸ, ಹಾಗೆ ಕಟ್ಟಿಗೆಯನ್ನ, ಒಣಗಿದ ಸೌದೆಯನ್ನ ಸಂಗ್ರಹಿಸೋ ಕೆಲಸ, ಈ ಮೂರು ಕೆಲಸಗಳು ಮಹಿಳೆಯರ ಜವಾಬ್ದಾರಿ ಆಗಿತ್ತು. ಹಾಗಾಗಿ ಮಹಿಳೆಯರಿಗೆ ಕಾಡು ಕಡಿಯೋದ್ರಿಂದ ಏನು ನಷ್ಟ ಆಗ್ತಾ ಇದೆ ಅನ್ನೋದು ಅನುಭವಕ್ಕೆ ಬಂತು. ಅದರಿಂದ ಅವರಿಗೆ ಬದುಕು ಕಷ್ಟ ಆಗ್ತಾ ಇದೆ, ತುಂಬಾ ದೂರ ಹೋಗಿ ನೀರನ್ನ ತರಬೇಕಾಗ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಆಯ್ತು. ಮತ್ತೆ ಹಿಮಾಲಯದ ಪ್ರದೇಶ ಅಂದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಅತ್ತಿ ಹಿಳಿದು ಶ್ರಮ ಕೂಡ ಜಾಸ್ತಿ, ನಮ್ಮ ತರದ ಬಯಲು ಪ್ರದೇಶ ಅಲ್ಲ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಕಾಡಿನ ನಿಜವಾದಂತಹ ಮೌಲ್ಯ, ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ಸ್, ಕಾಡಿನಿಂದ ನಮಗೆ ಏನು ದೊರೆಯುತ್ತೆ ಅಂತ ಹೇಳಿದ್ರೆ, ಒಳ್ಳೆ ಮರ ಸಿಗತ್ತೆ, ಆ ಮರವನ್ನ ಮಾರಾಟ ಮಾಡಬಹುದು, ಆ ಮರದಿಂದ ಮೇಜು, ಕುರ್ಚಿ, ಮಂಚ ಇಂಥವುಗಳನ್ನ ಸಿದ್ಧ ಮಾಡಬಹುದು ಅಂತ ನೀವು ಯೋಚನೆ ಮಾಡಿದ್ರೆ ತಪ್ಪು. ಫಾರೆಸ್ಟ್ ಅಥವಾ ಮರಗಳೇನಿದಾವಲ್ಲ, ಆ ಮರ ನಮಗೆ ನೀರನ್ನ ಕೊಡ್ತದೆ, ಗಾಳಿಯನ್ನ ಕೊಡುತ್ತೆ, ಮತ್ತೆ ಮಣ್ಣನ್ನ ಕೂಡ ನಮಗೆ ಸಿದ್ಧ ಮಾಡಿ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬದುಕೋದಿಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳಿ ಈ ಮಹಿಳೆಯರು ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಅವರು ಈ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದ್ರು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕಾಡಿನ ನಾಶದಿಂದ ಬೇಸಿಗೆಯ ಸಂದರ್ಭದಲ್ಲಿ ನೀರು ಸಿಗೋದು ಕಷ್ಟ ಆಗ್ತಿತ್ತು, ಹಾಗೆ ಮಳೆಗಾಲದಲ್ಲಿ ಗುಡ್ಡ ಪ್ರದೇಶದ ಮೇಲೆ, ಬೆಟ್ಟ ಪ್ರದೇಶದ ಮೇಲೆ ಮರಗಳು ಇಲ್ಲದೆ ಇದ್ದದ್ರಿಂದ ನೇರವಾಗಿ ಮಳೆಯ ನೀರು ಆ ಬೆಟ್ಟದ ಮೇಲೆ

ಗುಡ್ಡದ ಮೇಲೆ ಬೀಳ್ತಾ ಇದ್ದಿದ್ರಿಂದ ಆ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದಿಕ್ಕೆ ಅವಕಾಶ ಆಗ್ತಾ ಇತ್ತು. ಇದರಿಂದಾಗಿ ಏನಾಗ್ತಿತ್ತು, ಭೂಕುಸಿತ ಅಂದರೆ ಮಣ್ಣು ಸಿಯುವಂಥದ್ದು. ಒಂದು ಹಗಲು ಒಂದು ರಾತ್ರಿನಲ್ಲಿ ಮಳೆ ಜೋರಾಗಿ ಬಂತು ಅಂತ ಹೇಳಿದ್ರೆ ಇಡೀ ಗುಡ್ಡ ಕುಸಿದು ಬೀಳ್ತಾ ಇತ್ತು. ಆಗ ಜನಗಳಿಗೆ ಓಡಾಟ ತೊಂದರೆ ಆಗ್ತಿತ್ತು, ಜೀವಕ್ಕೂ ಕೂಡ ಹಾನಿ ಆಗ್ತಾ ಇತ್ತು. ಹಾಗೆ ಮರಗಳು ಇಲ್ಲದೆ ಇರೋದ್ರಿಂದ ಮಳೆ ಹನಿ ನೇರವಾಗಿ ಭೂಮಿಯನ್ನ ತಲುಪಿ ರಭಸದಿಂದ ಹರಿಯೋದಕ್ಕೆ ಶುರುವಾಗ್ತಿತ್ತು. ಅದನ್ನ ಪ್ರವಾಹ, ಫ್ಲಡ್ಸ್ ಅಂತ ಹೇಳಿ ಹೇಳ್ತಾರೆ. ಈ ಸಮಸ್ಯೆಯನ್ನ ಪಕ್ಕದ ಕೇರಳದಲ್ಲಿ ಜನ ಇವತ್ತಿಗೂ ಈಗಲೂ ಈ ಕ್ಷಣದಲ್ಲೂ ಎದುರಿಸ್ತಾ ಇದ್ದಾರೆ. ವಯನಾಡು ಪ್ರದೇಶದಲ್ಲಿ ಕಳೆದ ಒಂದೆರಡು ವಾರದಲ್ಲಿ ಮಳೆ ಸ್ವಲ್ಪ ಮಟ್ಟಿಗೆ ಬಿರುಸಾಗಿ ಬಿದ್ದದ್ರಿಂದ, ಜೋರಾಗಿ ಬಿದ್ದದ್ರಿಂದ ಭೂಕುಸಿತ ಆಗಿ ಅನೇಕ ಹಳ್ಳಿಗಳೇ ನಾಪತ್ತೆ ಆಗಿರುವಂತ ಉದಾಹರಣೆಯನ್ನ ನೀವು ಕೇಳಿದ್ದೀರಿ, ಪೇಪರ್ನಲ್ಲಿ ಓದಿದ್ದೀರಿ, ಅಥವಾ ಟಿವಿ ರೇಡಿಯೋ ನ್ಯೂಸ್ ಅಲ್ಲಿ ಕೇಳಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. ಪಕ್ಕದ ವಯನಾಡಿನಲ್ಲಿ ಕೂಡ ಈ ಸಮಸ್ಯೆ ಆಗ್ತಾ ಇದೆ, ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲೂ ಈ ಸಮಸ್ಯೆ ಆಗ್ತಾ ಇದೆ. ಇದನ್ನ ಇವತ್ತಿಗೆ 50 ವರ್ಷದ ಹಿಂದೆ 1970ರ ಹಂತದಲ್ಲೇನೆ ಹಿಮಾಲಯ ಪ್ರದೇಶದಲ್ಲಿ ವಾಸ ಮಾಡುವಂತಹ ಹೆಣ್ಮಕ್ಳು ಮಹಿಳೆಯರು ಇದನ್ನ ಗುರುತಿಸಿ ಅದರ ವಿರುದ್ಧ ತಮ್ಮ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಆದರೆ ಇವರ ಪ್ರತಿಭಟನೆಯ ಬಹಳ ಮುಖ್ಯವಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಹಿಂಸೆ ಇರಲಿಲ್ಲ, ಅಲ್ಲಿದ್ದದ್ದು ಅಹಿಂಸೆ, ನಾನ್ ವಯಲೆನ್ಸ್. ಹಿಂಸೆಗೆ ತೊಡಗದೆ ಅಹಿಂಸೆಯ ಮೂಲಕ, ಯಾವುದೇ ಹಿಂಸೆಯನ್ನ ಮಾಡದೆ ನಮಗೆ ಈ ಕೆಲಸ ಇಷ್ಟ ಆಗ್ತಾ ಇಲ್ಲ, ನಾವು ಇದನ್ನು ವಿರೋಧಿಸ್ತೇವೆ ಅಂತ ಹೇಳಿ ಜನ ಒಂದು ಕಡೆ ಕೂತು ತಮ್ಮ ವಿರೋಧವನ್ನ ವ್ಯಕ್ತಪಡಿಸುವಂಥದ್ದು ನಾನ್ ವಯಲೆಂಟ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಈಸ್ ಆರ್ ವಾಸ್ ಚಿಪ್ಕೋ ಮೂಮೆಂಟ್. ಇದು ನಿಮ್ಮ ಗಮನದಲ್ಲಿರಬೇಕು. ಹಾಗೆ ಈ ಪಾಠದಲ್ಲಿ 1977ನಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆದಿತ್ತು, ಡ್ರಾಮ್ಯಾಟಿಕ್ ಆಕ್ಷನ್ ನಡೆದಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಅದ್ವನಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ, ಹಿಮಾಲಯದ ಪ್ರದೇಶದಲ್ಲಿ ಬರುವಂತ ಅದ್ವನಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ 1977ನಲ್ಲಿ ಭಜನಿ ದೇವಿ ಅನ್ನುವಂಥ ಒಬ್ಬ ಮಹಿಳೆ ಊರಿನ ಮಹಿಳೆಯರನ್ನ ಸೇರಿಸಿಕೊಂಡು ಮರ ಕಡಿಯೋದ್ರ ವಿರುದ್ಧ, ಅದನ್ನ ಪಾಠದಲ್ಲಿ ಲಾಗಿಂಗ್ ಅಂತ ಕರೀತಾರೆ, LOGGING ಲಾಗಿಂಗ್. ಲಾಗಿಂಗ್ ಅಂದ್ರೆ ಮರವನ್ನು ಕಡಿದು ಅದನ್ನ ಹೊರಗಡೆ ಸಾಗಿಸುವಂತಹ ಕ್ರಿಯೆಗೆ ಲಾಗಿಂಗ್ ಅಂತ ಹೇಳ್ತಾರೆ. ಈ ಮರ ಕಡಿಯುವಿಕೆಯನ್ನ ವಿರೋಧಿಸಿ ಅದ್ವನಿ ಹಳ್ಳಿಯ ಭಜನಿ ದೇವಿ ಅನ್ನುವಂತಹ ಮಹಿಳೆ ಇತರ ಮಹಿಳೆಯರನ್ನ ಸೇರಿಸಿಕೊಂಡು ಪ್ರತಿಭಟಿಸಿದರು. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅವರ ಪ್ರತಿಭಟನೆ ಅವರ ಗಂಡನ ವಿರುದ್ಧ, ಅವರ ಪತಿಯ ವಿರುದ್ಧವೇ ನಡೆದಿತ್ತು. ಯಾಕಂದ್ರೆ ಅವರ ಪತಿ ಆ ಭಾಗದ ಕಾಡನ್ನ ಕಡಿಲಿಕ್ಕೆ ಸರ್ಕಾರಕ್ಕೆ ಹಣವನ್ನ ಕೊಟ್ಟು ಸರ್ಕಾರದಿಂದ ಪರವಾನಗಿ ಲೈಸೆನ್ಸ್ ಅನ್ನ ಪಡ್ಕೊಂಡು ಬಂದಿದ್ರು. ಭಜನಿ ದೇವಿಯ ಪತಿ ಗಂಡ ಆ ಮರವನ್ನ ಕಡಿದು ಕಾಡನ್ನ ಕಡಿದು ಅದರಿಂದ ಬರುವ ಲಾಭ ಹಣದ ದೃಷ್ಟಿಯಿಂದ ಲಾಭ ಆಗತ್ತೆ ಅಂತ ಯೋಚನೆ ಮಾಡಿದ್ರೆ ಭಜನಿ ದೇವಿ, ಈ ಕಾಡು ಉಳಿದ್ರೆ ನಮಗೆ ನೀರು, ಒಳ್ಳೆ ಗಾಳಿ, ಮತ್ತೆ ನಮ್ಮ ಪ್ರಾಣಿಗಳಿಗೆ ಬೇಕಾಗಿರುವಂತ ಮೇವು, ನಮಗ್ ಬೇಕಾಗಿರುವಂತ ನೀರು, ನಮಗ್ ಬೇಕಾಗಿರುವಂತ ಒಣಕಟ್ಟಿಗೆ ಸಿಗುತ್ತೆ ಅಂತ ಹೇಳಿ ಭಜನಿ ದೇವಿ ಯೋಚನೆ ಮಾಡಿದ್ರು. ಹೀಗೆ ಪತ್ನಿಯೇ ಪತಿಯ ವಿರುದ್ಧ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡುವಂತಹ ಒಂದು ಕೆಲಸ ಇಲ್ಲಿ ನಡೆದಿತ್ತು. ಸೊ ಚಿಪ್ಕೋ ಚಳುವಳಿಯಲ್ಲಿ ನಾವು ಇಂತಹ ಅನೇಕ ಘಟನೆಗಳನ್ನ ಕಾಣ್ತೇವೆ. ಮಕ್ಕಳೇ ಪೋಷಕರ ವಿರುದ್ಧ, ಕೆಲವು ಸಾರಿ ಸಹೋದರರು ಸಹೋದರಿಯರು ಇವರು ಅವರ ವಿರುದ್ಧ, ಇನ್ನು ಕುಟುಂಬದ ಸದಸ್ಯರ ವಿರುದ್ಧವೇ ಪ್ರತಿಭಟನೆ ಮಾಡಿದಂತ ಉದಾಹರಣೆಗಳು ನಮ್ಗಿಲ್ಲಿ ಸಿಗತ್ತೆ. ಹಾಗಾಗಿ ವಂದನಾ ಶಿವ ಏನ್ ಹೇಳ್ತಾರೆ ಅಂದ್ರೆ, ಪತ್ನಿ ಪತಿಯ ವಿರುದ್ಧ ಊರಿನ ಮಹಿಳೆಯರನ್ನ ಸಂಘಟಿಸಿ ಪ್ರತಿಭಟನೆ ಮಾಡಿದಂತಹ ಒಂದು ವಿಶೇಷವಾದಂತಹ ಪ್ರಕರಣ ಅದ್ವನಿ ಹಳ್ಳಿನಲ್ಲಿ ನಡೀತು. ಅದನ್ನ ಅವ್ರೇನ್ ಹೇಳ್ತಾರೆ, ಒನ್ ಆಫ್ ದಿ ಡ್ರಾಮ್ಯಾಟಿಕ್ ಚಿಪ್ಕೋ ಆಕ್ಷನ್ಸ್ ಅಂತ ಹೇಳ್ತಾರೆ. ಬಹಳ ವಿಶೇಷವಾದಂತಹ ಘಟನೆ ಇಲ್ಲಿ ನಡೀತು ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಂದುವರಿಸಿ ಅವರು ಹೇಳ್ತಾರೆ, ಹೀಗೆ ಭಜನಿ ದೇವಿ ಮರವನ್ನ ಆ ಭಾಗದ ಅದ್ವನಿ ಹಳ್ಳಿಯ

ಭಾಗದ ಕಾಡನ್ನ ಕಡಿಲಿಕ್ಕೆ ಆಕೆಯ ಪತಿ ಪರವಾನಿಗೆ ಲೈಸೆನ್ಸ್ ಅನ್ನ ಪಡ್ಕೊಂಡು ಬಂದಾಗ ಬಚನಿದೇವಿ ಮತ್ತೆ ಮಹಿಳೆಯರು, ಇತರ ಊರಿನ ಮಹಿಳೆಯರು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾಗ ಅರಣ್ಯಾಧಿಕಾರಿಗಳು ಬರ್ತಾರೆ, ಫಾರೆಸ್ಟ್ ಆಫೀಸರ್ಸ್ ಬರ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ಮೂರ್ತ ಹೆಂಗಸರೇ, ಈ ಕಾಡನ್ನ ಕಡಿದು ಮಾಡಿದ್ರೆ ಎಷ್ಟು ಲಾಭ ಸಿಗತ್ತೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೂ ಮೊದಲು ಈ ಮಹಿಳೆಯರು ಲಾಟಿನ್ಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ, ರಾತ್ರಿ ಹೊತ್ತು ಬಳಸುವಂತ ದೀಪಗಳನ್ನ ಹಗಲು ಹೊತ್ತು ಹಿಡ್ಕೊಂಡು ನಿಂತಿರ್ತಾರೆ. ಏನ್ ಹೇಳ್ತಾ ಇದ್ದೀರಿ, ಯಾಕೆ ಹಿಂಗ್ ಲಾಟಿನ್ ಹಿಡ್ಕೊಂಡಿದ್ದೀರಿ ಅಂತ ಹೇಳಿದಾಗ ಮಹಿಳೆಯರು ಹೇಳ್ತಾರೆ, ನಿಮಗೆ ವಿಷಯ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈ ಕಾಡಿಂದ ಏನ್ ಅನುಕೂಲ ಆಗತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅವಾಗ ಅಧಿಕಾರಿಗಳು ಹೇಳ್ತಾರೆ, ನಾವು ಫಾರೆಸ್ಟ್ ಸೈನ್ಸ್ ಓದಿರೋರು, ನಮಗ್ ಗೊತ್ತು ಈ ಮರದ ಬೆಲೆ ಎಷ್ಟು ಅಂತ ಹೇಳಿ, ಈ ಮರದಿಂದ ಸಿಗುವಂತ ಅಂಟು ಇದೆಯಲ್ಲ, ಆ ಅಂಟಿಗೆ ಕೆಜಿಗೆ ಎಷ್ಟು ಬೆಲೆ ಗೊತ್ತಾ, ಒಂದು ಕೆಜಿ ಅಂಟಿಗೆ ಎಷ್ಟು ದುಡ್ಡು ಸಿಗತ್ತೆ ಗೊತ್ತಾ, ಈ ಮರವನ್ನ ಕಡಿದು ಸಾಮಿಲ್ಗೆ ಕೊಟ್ರೆ ಅದರಿಂದ ಎಂಥ ಫರ್ನಿಚರ್ ಆಗತ್ತೆ ಗೊತ್ತಾ, ಎಂಥ ಕುರ್ಚಿ ಆಗತ್ತೆ ಗೊತ್ತಾ, ಎಂಥ ಬಾಗಿಲಾಗತ್ತೆ ಗೊತ್ತಾ, ನಿಮ್ಗೇನ್ ಗೊತ್ತು ಈ ಮರದ ಬೆಲೆ ಅಂತ ಹೇಳಿ ಆ ಅರಣ್ಯಾಧಿಕಾರಿಗಳು ಮಹಿಳೆಯರ ಮೇಲೆ ಜೋರ್ ಮಾಡ್ತಾರೆ. ಅವಾಗ ಮಹಿಳೆಯರು ಹೇಳ್ತಾರೆ, ಅರಣ್ಯ ನಮ್ಗೇನ್ ಕೊಡುತ್ತೆ ಗೊತ್ತಾ, ಏನ್ ಕೊಡುತ್ತೆ ನಿಮ್ಗೇನಾದ್ರೂ ಅರ್ಥ ಆಗಿದೆಯಾ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಮಹಿಳೆಯರು ಏನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ಹೀಗೆ ಬರೀತಾರೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಮತ್ತೆ ಹೇಳ್ತೇನೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಮತ್ತೆ ಈ ಸಸ್ಟೈನ್ ಅನ್ನೋ ಪದ ಈ ಪದ್ಯ ಭಾಗದಲ್ಲಿ ಬರ್ತಾ ಇದೆ. ಇನ್ನೊಂದು ಸಣ್ಣ ಪದ್ಯವನ್ನು ವಂದನಾ ಶಿವ ಪಾಠದಲ್ಲಿ ಕೊಡ್ತಾರೆ. ಮಹಿಳೆಯರು ಯಾವ ಹಾಡನ್ನ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಅರಣ್ಯಗಳು ಏನನ್ನ ಕೊಡ್ತಾವೆ, ಬೇರ್ ಅಂದ್ರೆ ಏನನ್ನ ಇಟ್ಕೊಂಡು ಕೊಡುತ್ತವೆ, ಏನನ್ನ ನಮಗೆ ಕೊಡುತ್ತವೆ, ಏನನ್ನ ಕೊಡುತ್ತಪ್ಪ ಅಂತ ಹೇಳಿದ್ರೆ, ಸಾಯಿಲ್ ವಾಟರ್ ಪ್ಯೂರ್ ಏರ್, ಸಾಯಿಲ್ ಮಣ್ಣು, ವಾಟರ್ ನೀರು, ಮತ್ತೆ ಪ್ಯೂರ್ ಏರ್ ಸ್ವಚ್ಛವಾದಂತ ಗಾಳಿಯನ್ನ ಕೊಡುತ್ತವೆ, ಮತ್ತೆ ಭೂಮಿ ಭೂಮಿಯಾಗಿರೋದು, ಭೂಮಿ ಭೂಮಿಯಾಗಿ ಇರೋದು, ಅರ್ಥ್ ಅರ್ಥ್ ಆಗಿ ಇರೋದು. ಇವತ್ತು ಭೂಮಿಯ ಮೇಲೆ ನಮ್ಗೆ ಏನೆಲ್ಲ ಸಿಗತ್ತೆ, ನಾವು ಮನುಷ್ಯರು, ಪ್ರಾಣಿಗಳು, ಮರ ಗಿಡ, ಕ್ಷಿ ಮೀನು, ಜಲಚರಗಳು ಅಂತ ಹೇಳ್ತೀವಲ್ಲ, ನಾವೆಲ್ಲರೂ ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯ ಏನಾಗಿದೆ, ಈ ವಾತಾವರಣ ಏನಿದೆ, ಇದೆಲ್ಲವನ್ನೂ ಕೂಡ ಹೀಗೆ ಇರುವಂತೆ ಮಾಡಿರೋದು ಫಾರೆಸ್ಟ್. ಹಾಗಾಗಿ ಸಸ್ಟೈನ್ ದಿ ಅರ್ತ್, ಈ ಭೂಮಿ ಏನಿದೆಯೋ ಅದನ್ನ ಹಾಗೆ, ಈ ಭೂಮಿ ಹೇಗಿರಬೇಕೋ ಹಾಗೆ ಉಳಿಸಿಕೊಂಡಿರುವ, ಉಳಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇರೋದು, ಸಸ್ಟೈನ್ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್. ಮತ್ತೆ ಭೂಮಿಯಾಗಿ ಈ ಗ್ರಹ ಏನನ್ನೆಲ್ಲ ಪಡ್ಕೊಂಡಿದೆಯೋ, ಏನನ್ನೆಲ್ಲ ಕೊಡ್ತಾ ಇದೆಯೋ ಅದೆಲ್ಲವನ್ನೂ ಕೂಡ ಹಾಗೆ ಕೊಡುವಂತೆ, ಹಾಗೆ ಇರುವಂತೆ ನೋಡ್ಕೊಂಡಿರುವ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್, ಕಾಡು ಅಂತ ಹೇಳಿ ಈ ಮಹಿಳೆಯರು ಹೇಳ್ತಾರೆ. ಹಾಗೆ ಈ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್ ಅನ್ನೋ ಭಾಗ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಶಾಲೆಯ ವಿಜ್ಞಾನದ ಶಿಕ್ಷಕರ ಜೊತೆ ಇದನ್ನ ಮಾತಾಡ್ಬೋದು. ಹಾಗೆ ಸೆಕೆಂಡ್ ಪಿ ಯು ಸಿ ಮಕ್ಕಳು, ಈ ಪಾಠವನ್ನ ನೀವೇನು ಕೇಳ್ತಾ ಇದ್ದೀರಿ, ಈ ಪಾಠನ ಕಷ್ಟ ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಪದಗಳು ಚಾಲೆಂಜಿಂಗ್ ಆಗಿರುವಂತ ಪದಗಳಿದ್ದಾವೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ಬಹಳ ಮುಖ್ಯವಾದಂತ ಪಾಠ. ಯಾಕಂದ್ರೆ ನಾನು ಈ ಪಾಠ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಳೆ ಇಲ್ಲದೆ ಬರವನ್ನ ನಾವು ಎದುರಿಸ್ತಾ ಇದ್ದೀವಿ. ಈ ಬರ ಯಾಕೆ, ಈ ವರ್ಷ ಮಳೆ ಯಾಕೆ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ ನಿನೋ ಕಾರಣ ಅಂತ ಹೇಳಿ ಹೇಳ್ತಾರೆ. ಅದನ್ನ ನೀವು ಈಗಾಗಲೇ ಆ ಪದವನ್ನ ನೀವು ಕೇಳಿದ್ದೀರಿ ಅಂತ ಅನ್ಕೊಳ್ತೀನಿ. ಎಲ್ ನಿನೋ, ಎಲ್ ನಿನ್ಯೋ ಅಂತ ಕೂಡ ಅದನ್ನ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಕಾಲೇಜಿನಲ್ಲಿ

ಓದುವಂತಹ ಸೈನ್ಸ್ ಟೀಚರ್ಗಳನ್ನು ಕೇಳಿ ಹೆಚ್ಚಿನ ವಿವರವನ್ನು ಪಡ್ಕೊಳ್ಳಿ. ಮತ್ತೆ ಈ ಪಾಠದ ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ವಿವರಿಸ್ತೇನೆ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಪರ್ಸ್ಪೆಕ್ಟ್ ಪರಿಚಯ ಭಾಗ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರೂ ಆದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಮಹಾಲಕ್ಷ್ಮಿ ಹಾಗೂ ಪಾರ್ವತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಹರಿಕಥೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಶುಕ್ಲಾಂಭರದರಂ ವಿಷ್ಣುಗುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೈ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇರಂ ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ಮಂದೇ ಗುರು ಪರಂಪರಾ. ಧಿಮಿಕಿಟ ಧಿಮಿಕಿ

ಹಲವಾರು ಮಾರ್ಗಗಳು ಈ ಜಗತ್ತಿನಲ್ಲಿ ಇದ್ದರೂ ಸಹ ಭಕ್ತಿ ಎಂಬುದೊಂದೇ ಬಹು ಸುಲಭವಾದ ಮಾರ್ಗ. ಆ ಮಾರ್ಗದಲ್ಲಿ ಹೋದವರನ್ನ ಪರಮಾತ್ಮ ಬಹುಬೇಗನೆ ತನ್ನೆಡೆಗೆ ಬರಮಾಡಿಸಿಕೊಳ್ಳುತ್ತಾನೆ. ಭಕ್ತರಿಗಾಗಿ ಭಗವಂತ ತನ್ನೆಲ್ಲ ಆಶೀರ್ವಾದಗಳನ್ನು ಹೋತಪ್ರೋತವಾಗಿ ಹರಿಯಲು ಸಿದ್ಧನಾಗಿಯೇ ಇರ್ತಾನೆ. ಆ ಶಿವನ ಭಕ್ತರಾದರೂ ಪರಮಾತ್ಮನಿಗೋಸ್ಕರವಾಗಿ ತಮ್ಮೆಲ್ಲ ತನು ಮನ ಧನಗಳನ್ನು ಧಾರೆ ಎರೆಯಲು ಸರ್ವದಾ ಸಿದ್ಧರೇ ಇರ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಭಕ್ತಿ ಒಂದೇ

ಒಂದೇ ಮುಕ್ತಿಗೆ ಸುಲಭವಾದ ಸಾಧನ. ಆ ಭಕ್ತಿಯ ಪಥದಲ್ಲಿ ನಡೆದು ಶಿವನನ್ನು ತನ್ನೆಡೆಗೆ ಬರಮಾಡಿಸಿಕೊಂಡು ತನ್ನೆಲ್ಲವನ್ನು ಅರ್ಪಿಸಿ ತನು ಮನ ಧನಗಳನ್ನು ಮಾತ್ರವಲ್ಲದೆ ಶಿವ ಬಯಸಿದ ಎಂದು ತನ್ನ ತನಯನನ್ನೇ ಅರ್ಪಿಸಿದ ಶ್ರೇಷ್ಠ ಶಿವಭಕ್ತನಾದ ಸಿರಿಯಾಳನ ಚರಿತ್ರೆಯನ್ನ ನಾವು ಇಂದು ಕೇಳಿ ಸಂತೋಷ ಪಡುವ ಕಾಲ ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ. ಅಂದ ಮೇಲೆ ಮೆರವ

ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ಶಿವಕಂಚಿಯ ಕ್ಷೇತ್ರ. ಆ ಶಿವಕಂಚಿಯ ಕ್ಷೇತ್ರದಲ್ಲಿ ಮಹಾಶಿವಭಕ್ತನಾಗಿರುವ ಸಿರಿಯಾಳ, ಆತನನ್ನ ರಾಜ ಸಿರಿಯಾಳ ಎಂತಲೂ, ಸಿರಿಯಾಳ ಶೆಟ್ಟಿ ಎಂತಲೂ, ಶರಣ ಸಿರಿಯಾಳ ಎಂತಲೂ ಹಲವಾರು ಹೆಸರುಗಳಲ್ಲಿ ಕರೆಯುವುದುಂಟು. ಆ ಮಹಾನುಭಾವನಾದ ಸಿರಿಯಾಳನಿಗೆ ಚಾಂಗಳ ಎಂಬತಕ್ಕಂಥ ಹೆಂಡತಿ. ಶಿವನು ಕೊಟ್ಟ ಎಲ್ಲ ಭಾಗ್ಯಗಳಿದ್ದರೂ ಸಹ ಮಕ್ಕಳಿಲ್ಲ ಎನ್ನುವ ಒಂದು ಕೊರತೆ ಅವರನ್ನು ಬಹುವಾಗಿ ಬಾಧಿಸುತ್ತಿದೆ. ಮಕ್ಕಳಿಲ್ಲ ಅನ್ನುವ ಕೊರತೆ ಬಹುಮಟ್ಟಿಗೆ ಜನಗಳನ್ನು ಕಾಡಿಸುತ್ತೆ. ಹಿಂದಿನ ಕಾಲದ ಕಥೆಯಲ್ಲಿ ಯಾವ ಕಥೆಯನ್ನು, ರಾಮಾಯಣ ಭಾರತ ಯಾವ ಕಥೆಯನ್ನು ತೆಗೆದುಕೊಂಡ್ರು ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆಯೇ ಹೆಚ್ಚಾಗಿರುತ್ತೆ. ಈಗಿನ ಕಾಲದ ಕಥೆಯಲ್ಲಿ ಆ ಕಥೆ ಬರೋಲ್ಲ. ಭಗವಂತ ನಮ್ಮ ದೇಶದಲ್ಲಿ ಮಕ್ಕಳ ಭಾಗ್ಯವನ್ನು ಅನಂತವಾಗಿ ಕೊಟ್ಟಿದ್ದಾನೆ. ಆದರೆ ಹಿಂದೆ ಮಕ್ಕಳಿಲ್ಲ ಎಂದರೆ ಕೊರಗುತ್ತಿದ್ದರಂತೆ. ಕಾರಣ, ಬಾಲಕರಿಲ್ಲದ ಬಾಲೆ ದೇತರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ, ಬಾಡಿಗೆ ಎತ್ತು ದುಡಿದಂಗೆ, ಹಾ ಸುಂಡ ಬಾಳೆ ಎಲೆಯ ಒಗೆದಂಗೆ. ಮಕ್ಕಳಿಲ್ಲ ಅಂದರೆ ಬಹುವಿಧವಾಗಿ ಆಡಿಕೊಳ್ಳುತ್ತಿದ್ದರಂತೆ. ಶಾಸ್ತ್ರಕಾರರು ಕೂಡ ಅಪ್ಪಣೆಯನ್ನು ಕೊಡಿಸ್ತಾರೆ, ಅಮೃತಂ ಬಾಲಭಾಷಿತಂ ಅಂತ. ತಾಯಿ ಮಗುವನ್ನು ಕೂರಿಸಿಕೊಂಡು, ಅಪ್ಪ ಗೋವಿಂದ ನಿನಗೇನೋ ಬೇಕು ಅಂದಾಗ ಆ ಮಗು ಅಮ್ಮ ಅಳ್ಳಬತ ಅಂದಾಗ ಆ ತಾಯಿಗಾಗುವ ಆನಂದ ಅಷ್ಟಿಷ್ಟಲ್ಲ. ಮಕ್ಕಳ ವಿಚಾರವನ್ನ ಹೇಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಕೃಷ್ಣದೇವರಾಯರು ಒಂದು ಸಲ ತಮ್ಮ ಆಸ್ಥಾನದಲ್ಲಿ ಹಾಸ್ಯ ಚಕ್ರವರ್ತಿಯಾದ ರಾಮಕೃಷ್ಣನನ್ನು ಕೇಳಿದರಂತೆ, ಹೇ ಹಾಸ್ಯ ಚಕ್ರವರ್ತಿ, ಮಕ್ಕಳ ಲೀಲೆ ಮಕ್ಕಳ ಲೀಲೆ ಅಂತಾರೆ ಹೇಗೋ? ಅದಕ್ಕೆ ತೆನ್ನಾಲಿ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಲೋಕದಲ್ಲಿ ಯಾವ ಲೀಲೆಯನ್ನು ಬೇಕಾದರೂ ಹೇಳಬಹುದು, ಮಕ್ಕಳ ಲೀಲೆ ಹೇಳೋಕ್ಕಾಗಲ್ಲ. ಮಹಾರಾಜ ಹೇಳಿದ, ನಾನು ಅರಸ, ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ತೆನ್ನಾಲಿ ರಾಮಕೃಷ್ಣ ಹೇಳಿದ, ಒಂದು ಕೆಲಸ ಮಾಡೋಣ ಸ್ವಾಮಿ, ಅದು ಹೇಳೋಕ್ಕಾಗಲ್ವಾದ್ರಿಂದ ಅಭಿನಯಿಸಿ ತೋರಿಸಬಹುದು, ನಾನು ಮಗ ನೀವು ಅಪ್ಪ, ಒಂದು ನಾಟಕ, ಅದು ಈಗ ಇಲ್ಲೇ ಈಗಲೇ. ಮಹಾರಾಜರು ಹೇಳಿದ್ರು, ಹೇಗಾದ್ರೂ ಆಗಲೆಯ, ನನಗೆ ಮಕ್ಕಳ ಲೀಲೆ ತಿಳಿದ್ರೆ ಸಾಕು. ಆಗ ತೆನ್ನಾಲಿ ರಾಮಕೃಷ್ಣ ತನ್ನ ಆಸನದಿಂದ ಕೇಳಿದಿರಿದು ಬಂದು ಒಂದು ಮೂಲೆಯಲ್ಲಿ ನಿಂತು, ಅಪ್ಪ ಅಪ್ಪ ಅಂದ. ಮಹಾರಾಜರಿಗೆ ತಿಳಿಯಲಿಲ್ಲ, ಸುಮ್ಮನೆ

ಕೂತಿದ್ರು, ಇದ್ಯಾಕೆ ಸ್ವಾಮಿ ಸುಮ್ಮನೆ ಕೂತಿದ್ದೀರಾ? ನಾಟಕ ಅಂದ ಮೇಲೆ ಎಲ್ಲ ಪಾತ್ರಗಳು ಮಾತನಾಡಬೇಕು. ನಾನಪ್ಪ ಅಂದಾಪ, ನೀವು ಯಾಕಪ್ಪ ಮಗನೇ ಅಂತ ಕೇಳಬೇಕು. ಓಹೋ, ಮರೆತಿದ್ದೆ ಕಣಯ್ಯ, ಈ ಕೇಳ್ತೇನೆ. ಪುನಃ ಕೆಳಗಿಳಿದ. ಅಪ್ಪ, ಮಹಾರಾಜರು ಕೇಳಿದ್ರು, ಯಾಕಪ್ಪ ಮಗನೇ? ಅಪ್ಪ, ಇದೇನಪ್ಪ ಇದು? ಇದು ಅರಮನೆ ಕಾಣ, ಇವರೆಲ್ಲ ಯಾರಪ್ಪ? ಇವು ರಾಜ್ಯಸಭಾ ಸದಸ್ಯರು ಕಣಪ್ಪ. ಅಪ್ಪ, ಏನಪ್ಪ ನೀ ಎಲ್ಲಿ ಕೂತಿದ್ದೀಯೋ? ಮಹಾರಾಜರು ನೋಡಿದ್ರು, ಇದೇನು ಎಲ್ಲಿ ಕೂತಿದ್ದೀಯೋ ಅಂತಾನಲ್ಲ, ಹೋಗೋ ಬಾರವನ್ನು ಪ್ರಾರಂಭಿಸಿಬಿಟ್ಟನಲ್ಲ. ಓಹೋ, ಮಕ್ಕಳು ಹಾಗೆ ಅಂತ ಕಾಣುತ್ತೆ ಅಂತ. ನಾನಪ್ಪ ಸಿಂಹಾಸನದ ಮೇಲೆ ಕೂತಿದ್ದೀನ. ಅಪ್ಪ, ಏನಪ್ಪ ನಾನು ನಿನ್ನ ತೊಡೆ ಮೇಲೆ ಕೂತ್ಕೋಬೇಕು? ಮಹಾರಾಜರು ನೋಡಿದ್ರು, ಇಷ್ಟು ದೊಡ್ಡ ಮನುಷ್ಯ ಬಂದ ತೊಡೆ ಮೇಲೆ ಕೂತ್ಕೊಂಡ್ರೆ ಗತಿ ಏನು? ಮಾತು ಕೊಟ್ಟಿದ್ದೇನೆ, ಸರಿ ಬಾ ಅಪ್ಪ ಕೂತ್ಕೊಳ್ಳೋ. ಜೋರಾಗಿ ಬಂದು ಕೂತ್ಕೊಂಡ. ಅಪ್ಪ, ಏನಪ್ಪ ನೀ ನವರಾತ್ರಿಯಲ್ಲಿ ಬರ್ತೀಯಲ್ಲ, ಈ ಅಂತ ದೊಡ್ಡದು ಅದೇನಪ್ಪ? ಯಾವುದೋ ಅದಕ್ಕಣಪ್ಪ ಮ್ಯಾಲ್ ಕೂತ್ಕೊಂಡು ಬರ್ತೀಯಲ್ಲ, ಎರಡು ಕಡೆ ಬಾಲ ಇದೆಯಲ್ಲ ಅದು. ಮಹಾರಾಜರು ಆಶ್ಚರ್ಯದಿಂದ ಕೇಳಿದ್ರು, ಮಂತ್ರಿ ಯಾವ ಪ್ರಾಣಿಗಯ್ಯ ಎರಡು ಕಡೆ ಬಾಲ ಇರೋದು? ಮಂತ್ರಿ ಹೇಳಿದ, ಮಹಾಸ್ವಾಮಿ ಆನೆ ಸೊಂಡ್ಲನ್ನು ಇವರು ಬಾಲ ಅಂದ್ಕೊಂಡ ಹಾಗೆ ಕಾಣುತ್ತೆ. ಹೌದಾ ಮಗು? ಹ್ಞೂ, ಏನಾಗ್ಬೇಕಪ್ಪ? ಅಪ್ಪ ಆ ಆನೆ ಸ್ವಲ್ಪ ತರಿಸೋ. ಯಾರಲ್ಲಿ? ಮಗು ಆಸೆ ಪಡ್ತಿದ್ದಾನೆ, ಆನೆ ತೆಗೆದುಕೊಂಡು ಬನ್ನಿ ಅಂದಾಗ ಪಟ್ಟದಾನೆ ಎದುರಿಗೆ ತಂದು ನಿಲ್ಲಿಸಿದರೆ ಹಾಸ್ಯ ಚಕ್ರವರ್ತಿಯಾದ ತೆನ್ನಾಲಿ ರಾಮಕೃಷ್ಣ, ಅಪ್ಪ ಏನಪ್ಪ ಆ ಆನೆ ತೆಗೆದು ನನ್ನ ಜೋಬಲ್ ಮಡಗೋ. ಮಹಾರಾಜರಿಗೆ ಸಿಟ್ಟು ಬಂದು ತೆನ್ನಾಲಿ ರಾಮಕೃಷ್ಣನ ಕೆಳಗೆ ತಳ್ಳಿ ಹೇಳಿದ್ರು, ಏನಯ್ಯ ಮಾತಿದು? ಏನ್ ಮಾತನಾಡೋದಕ್ಕೊಂದು ಮಿತಿ ಬೇಡವಾ? ಯಾರುಂದೇ ಇವರಿಂಥ ಅವರುಂದೇ, ಇದೇನು ಅಂದ್ರೆ ಅರಮನೆ ಎಂದೇ, ತೊಡೆ ಮೇಲೆ ಕೂತ್ಕೋಬೇಕು ಅಂದೆ, ಹಾಳಾಗೋಗ್ಲಿ ಅಂತ ಕೂರಿಸ್ಕೊಂಡೆ. ಆನೆ ತೆಗೆದು ಜೋಬಲಲ್ಲಿ ಮಡಗುಂತೀಯ, ಆನೆ ತೆಗೆದು ಜೋಬಲಲ್ಲಿ ಮಡಗೋಕ್ ಹೇಗಯ್ಯ ಸಾಧ್ಯ? ಆಗ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಮಕ್ಕಳ ಲೀಲೆ ಬಾಯಿನಲ್ಲಿ ಹೇಳೋಕೆ ಹೇಗೆ ಸಾಧ್ಯ? ಅದು ಅನಂತ. ಭಗವಂತನೇ ಅವತಾರವನ್ನು ಮಾಡಿ ಲೀಲೆಗಳನ್ನು ಆಡಿದಂತಹ ಅಪಾರ ಅವತಾರ. ಆದ್ದರಿಂದ ಮಕ್ಕಳು ಎಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಒಂದು ಕಾತುರತೆ, ಆತುರತೆ, ಬೇಕು ಬೇಕು ಎನ್ನುವ ವಾಂಚಲ್ಯವೇ ಹೆಚ್ಚಾಗುತ್ತೆ. ಇಲ್ಲಿ ಶಿವಕಂಚಿ ನಗರದಲ್ಲಿ ವಾಸ ಮಾಡುತ್ತಿರುವ ಸಿರಿಯಾಳ ಚಾಂಗಳೆಯರಿಗೆ ಮಕ್ಕಳ ಭಾಗ್ಯಕ್ಕಾಗಿ ಬಹುವಾಗಿ ಹಲುಬಿ ಆ ಮಹಾನುಭಾವಳಾಗಿರ್ತಕ್ಕಂಥ ಚಾಂಗಳೆ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳಂತೆ. ಅಂಬಾ,

ಹೇ ಜಗನ್ಮಾತಾ, ಮಕ್ಕಳಿಲ್ಲದವಳು ಇವಳು ಬಂಜೆ ಎಂದು ಜನರಾಡುತ್ತಿರುವ ಈ ಅಪವಾದದಿಂದ ನನ್ನನ್ನು ದೂರ ಮಾಡು. ಹೇ ಪರಮೇಶ್ವರ, ಕರುಣೆಯನ್ನು ತೋರೆಯಾ ಶಿವ. ದಯಾಘನ ನೆನೆಸಿದ ನಿನ್ನ ಅಪಾರ ಭಕ್ತಿಯಿಂದ ಪ್ರಾರ್ಥಿಸುವ ನಮ್ಮನ್ನು ಕಾಪಾಡು ಎಂದು ಗಂಡ ಹೆಂಡರಿಬ್ಬರೂ ಸಹ ಬಹುಕಾಲ ಪ್ರಾರ್ಥಿಸಿದರಂತೆ. ಶಿವನಿಗೆ ಬೇಕಾಯಿತು ಇವರ ಭಕ್ತಿ, ಆಶೀರ್ವದಿಸಿದ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಪ್ರಾಪ್ತವಾಗಿ, ಯಾವ ಭಾಗ್ಯಕ್ಕಾಗಿ ನೀವು ಹಾತೊರೆಯುತ್ತಿರುವಿರೋ ಆ ಭಾಗ್ಯವನ್ನು ಪಡೆಯುವಿರಿ ಎಂಬುದಾಗಿ ಆಶೀರ್ವದಿಸಿದರಂತೆ. ಸ್ವಲ್ಪ ಕಾಲದೊಳಗಾಗಿ ಮಹಾನುಭಾವಳಾದ ಚಾಂಗಳ ಗರ್ಭವತಿಯಾಗಿದ್ದಾಳೆ. ಕಾಲ ಕಳೆದಿದೆ. ಮಾಸ ಒಂದೆರಡು ಮೂರು ನಾಲ್ಕು ಈ ರೀತಿಯಾಗಿ ನವಮಾಸಗಳು ಕಳೆದಿದೆ. ದಶತಾರೆಯ ಸುಯೋಗ, ಆ ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಚಾಂಗಳೆಯ ಗರ್ಭದಲ್ಲಿ ಒಂದು ಗಂಡು ಮಗು ಪ್ರಾಪ್ತವಾಯಿತು. ಹಿಂದಿನ ಕಾಲದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ವ್ಯತ್ಯಾಸವಿರಲಿಲ್ಲ. ಈಗ ಈ 20ನೇ ಶತಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ. ಮಕ್ಕಳಾದಾಗ ಯಾವ ಮಗು ಗಂಡು, ಲಾಡು ಉಂಡೆ ಹಂಚು. ಯಾವ ಮಗು ಹೆಣ್ಣು,

ಕಡಲೆಪುರಿ ಹಂಚು ಅನ್ನೋ ಕಾಲವೇ ಹೆಚ್ಚು. ಇಲ್ಲಿ ಗಂಡಾಯಿತು, ಗಂಡಾದ ಕೂಡಲೇ ಗಂಡು ಮಗು ಎಂಬ ಶಬ್ದವನ್ನು ಕೇಳಿದೊಡನೆ ಸಿರಿಯಾಳ ಓಡಿ ಬಂದು ಶಿವಮಂದಿರದಲ್ಲಿ ನಿಂತ. ಶಿವನೇ ಅಪ್ಪ, ನೀನಿತ್ತ ಭಾಗ್ಯವಿದು, ಲೋಕವಾವುದು ಕಾಣದ ತೆರದಿಸಲು ಹಿದೆ, ಒಡೆಯ

ಹೇ ದಯಾಘನನೇ, ಎನ್ ಅಂಗಳದಲ್ಲಿ ಮಂಗಳದ ಮುಂಬೆಳಕನ್ನು ಬೆಳಗಿದೆ. ಬರಿದಾಗಿದ್ದ ಈ ಎನ್ ಅಂಗಳವನ್ನು ಚಿನ್ನದ ಪಾಲುಗಳನ್ನಿಟ್ಟುಕೊಂಡು ಓಡಾಡಬಹುದಾದ ಸುತನನ್ನಿತ್ತೆ. ಮಕ್ಕಳಿಲ್ಲದವರು ಎಂಬ ಅಪಕೀರ್ತಿಯಿಂದ ನನ್ನನ್ನು ದೂರ ಮಾಡಿದೆ. ಇದು ಒಡೆಯ, ನಿನ್ನ ಪಾದಗಳನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ಇಂದಿನಿಂದ ಪ್ರತಿಯೊಂದು ದಿನದಲ್ಲಿ ಒಬ್ಬ ಶರಣ, ಒಬ್ಬ ಜಂಗಮನನ್ನಾದರೂ ಕರೆದು ಅವನಿಗೆ ಬೇಡಿದ ಪ್ರಸಾದವನ್ನು ನೀಡಿ ಅವನನ್ನು ಸತ್ಕರಿಸದೆ ನಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಒಂದು ಉದ್ಧರಣೆ ತೀರ್ಥವನ್ನು ಸ್ವೀಕರಿಸುವುದಿಲ್ಲ. ಇದು ನಿನ್ನ ಪಾದದಾಣೆ. ಸತ್ಯ ಸತ್ಯ ಸತ್ಯ. ಪ್ರಮಾಣ ಮಾಡಿದ್ದಾನೆ. ಹನ್ನೆರಡನೆಯ ದಿನ ಪ್ರಾಪ್ತವಾದಾಗ ನಾಮಕರಣಕ್ಕಾಗಿ ಕುಳಿತಿದ್ದಾನೆ. ಏನಂತ ಹೆಸರಿಡ್ತೀರಾ? ಬಹುಜನಗಳು ಹೆಸರನ್ನಿಡುವಾಗ ಹೊಸ ಹೆಸರು ಎಂಬ ಒಂದು ಹುಸಿ ಭಾವನೆಗೆ ಬರಳಾಗುತ್ತಾರೆ. ಆಗ ಏನಂತ ಹೆಸರಿಡಬೇಕು ಅಂದ್ರೆ ಒಬ್ಬ ಹಿರಿಯರು ಹೇಳಿದರು, ತಂದೆ ತಾಯಿ ಇಬ್ಬರ ಹೆಸರು ನೆನಪು ಬರುವಂತಹ ಹೆಸರೊಂದಿಡ್ರಿ. ಆಗೊಬ್ಬ ಪಂಡಿತರು ಹೇಳ್ತಾರೆ, ಅಯ್ಯ ಜನಕ ಸಿರಿಯಾಳ ಜನನಿ ಚಾಂಗಳ. ತಂದೆ ಸಿರಿಯಾಳ, ತಾಯಿ ಚಾಂಗಳ, ಆದ್ದರಿಂದ ಈ ತನಯನಿಗೆ ಚಿಲ್ಲಾಳ ಚಿಲ್ಲಾಳ ಎಂದು ನಾಮಕರಣ ಮಾಡಿದರೆ ತಂದೆ ತಾಯಿಗಳಿಬ್ಬರೂ ಕೂಡ ಬಹು ಸಂತೋಷದಿಂದ ಆನಂದದಿಂದ ಆ ಮಗುವನ್ನು ತೊಟ್ಟಲಲ್ಲಿ ಹಾಕಿ ತೂಗಿ ಬೆಳಗುತ್ತಿದ್ದಾರೆ. ತಾನು ಶಿವನು ಕೊಟ್ಟ ಪ್ರಸಾದಕ್ಕಾಗಿ ಸಂತೋಷಿತನಾದ ಸಿರಿಯಾಳ ಪ್ರತಿ ದಿವಸ ಅನೇಕ ಜನಗಳಿಗೆ ಅನ್ನದಾನವನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಧರ್ಮಛತ್ರವನ್ನೇ ನಿರ್ಮಿತ ಮಾಡಿದ್ದಾನೆ. ದಿನವೊಂದಕ್ಕೆ ಒಬ್ಬರಿಂದ ಇಬ್ಬರಾಗಿ, ಇಬ್ಬರಿಂದ ನೂರಾಗಿ, ನೂರಿಂದ ಸಾವಿರಾಗಿ ಸಾವಿರಾರು ಜನ ಜಂಗಮರು ಬಂದು ಕುಳಿತಿದ್ದಾರೆ. ವಿಶೇಷವೆಂದರೆ ಅವರು ಬೇಡಿದ್ದನ್ನೇ ಮಾಡಿ ಬಡಿಸುವ ಕಾಯಕ, ಮನೆಯಲ್ಲಿದ್ದದ್ದನ್ನು ಬಡಿಸುವ ಕಾಯಕವಲ್ಲ. ಯಾರು ಏನು ಅಪೇಕ್ಷೆ ಪಡುತ್ತಿದ್ದಾರೋ, ಅಯ್ಯ ನನಗಿಂದು ಚಿರೋಟಿ ತಿನ್ನಬೇಕು ಅನಿಸಿದೆ ಎಂದರೆ ಆತನು ಬಯಸಿದ್ದನ್ನ, ನನಗಿಂದು ಗಾರಿಗೆಯನ್ನು ತಿನ್ನಬೇಕಾಗಿದೆ ಎಂದಾಗ ಅದನ್ನ ಬೇಡಿದ್ದನ್ನು ಮಾಡಿ ಬಡಿಸುತ್ತಾ ಅನೇಕ ಶರಣರ ಸೇವೆಯನ್ನ ಬಹು ಆನಂದದಿಂದಲೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಮಹಾನುಭಾವನಾದಂತಹ ಸಿರಿಯಾಳ. ಒಮ್ಮೆ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ತಮ್ಮ ಮಹತಿ ಎಂಬತಕ್ಕಂಥ ವೀಣೆಯನ್ನು ತೆಗೆದುಕೊಂಡು ಕೈಲಾಸದ ಕಡೆಗೆ ಬರ್ತಾ ಇದ್ದಾರೆ.

ಮಹಾದೇವ ಮಹಾದೇವ. ಕೈಲಾಸವಾಸ ಕರೆದನಂತೆ, ನಾರದ ಹೀಗೆ ಬಾ, ಎತ್ತಣ ದಿಪಯಣ, ಎಲ್ಲಿಂದ ಬರ್ತಾ ಇದ್ದೀಯಪ್ಪ ಕೈಲಾಸವಾಸ? ಎಲ್ಲ ಲೋಕಗಳನ್ನು ಸುತ್ತಾಡಿ ಭೂತಳಕ್ಕೆ ಹೋಗಿ ನಿನ್ನ ಭಕ್ತರ ಅನೇಕರನ್ನು ಕಂಡು ಸಂತಸದಿಂದ ಆನಂದಿಸಿ ನಿನ್ನ ದರ್ಶನಕ್ಕಾಗಿ ಬಂದೆ. ಪರಶಿವ ಕೇಳಿದ, ಅಯ್ಯ ಭೂತಳದಲ್ಲಿ ನನ್ನ ಭಕ್ತರು ಯಾರನ್ನು ಕಂಡೆ? ಅಯ್ಯ ಶಿವಕಂಚಿಯ ಕ್ಷೇತ್ರದಲ್ಲಿ ಶಿವನೇ ನಿನ್ನ ಭಕ್ತನಾದ ಸಿರಿಯಾಳನನ್ನು ಕಂಡೆ. ಆತನೊಂದು ಪ್ರಮಾಣವನ್ನು ಮಾಡಿದ್ದಾನೆ, ಒಂದು ದಿನ ಒಬ್ಬ ಜಂಗಮನಿಗೆ ಒಂದು ಪ್ರಸಾದವನ್ನು ನೀಡದೆ ತಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಆಗ ಪರಮೇಶ್ವರ ನಕ್ಕನಂತೆ, ನನ್ನ ಭಕ್ತ ಅಂಥವನೇ? ಪಕ್ಕದಲ್ಲಿ ಕುಳಿತಿದ್ದ ಪಾರ್ವತೀ ದೇವಿ ಶಿವನ ಮುಖವನ್ನು ನೋಡಿ ನಗುತ್ತಾಳೆ. ನಿಮಗೆ ಭಕ್ತರು ಅಂದ್ರೆ ಬಹಳ ಇಷ್ಟ ಅಲ್ಲವೇ? ಅವರ ಹೆಸರು ಹೇಳಿದರೆ ಸಾಕು, ನಿಮ್ಮ ಮುಖ ಹಾಗೆಯೇ ಕಮಲದಂತೆ ಅರಳಿ ಬಿಡುತ್ತಲ್ಲ. ಪರಮಾತ್ಮ ಹೇಳಿದ, ದೇವಿ ನನ್ನ ಭಕ್ತರು ಯಾವಾಗಲೂ ನನಗಿಂತ

ಹಿರಿಯರೇ, ಅದರಲ್ಲಿಯೂ ಸಿರಿಯಾಳ ಮಹಾಭಕ್ತ, ಆಡಿದ ಮಾತನಂತೆ ನಡೆಯುವವನು. ಪಾರ್ವತಿದೇವ್ ಹೇಳಲು, ನನಗೆ ನಂಬಿಕೆ ಇಲ್ಲ ಕಣ್ರಿ. ಪಾರ್ವತಿ, ನಿನಗೆ ನಂಬಿಕೆ ಇಲ್ಲ ಎಂದ ಮೇಲೆ ಲೋಕದಲ್ಲಿ ಇನ್ನು ಮುಂದಿನ ಗತಿ ಏನು? ತಾಯೇ ಅಪನಂಬಿಸುವುದೇ ಸುತರನ್ನ. ಇಲ್ಲ, ನಾನೊಮ್ಮೆ ಪರೀಕ್ಷಿಸ್ತೇನೆ, ಪರೀಕ್ಷೆ ಮಾಡು. ಯಾರೇ ಹೋಗಲಿ, ಎಷ್ಟೇ ಜನ ಹೋಗಲಿ, ಬೇಡಿದ್ದನ್ನು ಮಾಡಿಬಿಡಿಸುತ್ತಾನಲ್ವೇ ನೋಡಿ ಎಂಬುದಾಗಿ ಜಗಜ್ಜನನಿ ತನ್ನೆರಡು ಹಸ್ತಗಳನ್ನು ಕೈಲಾಸದಲ್ಲಿರುವ ಶರಣರ ಮೇಲೆ ಬೀರಿದರೆ ಆ ಶರಣರೆಲ್ಲರೂ ಕೈಲಾಸದಿಂದ ಮಾಯವಾಗಿ ಭೂತಳದಲ್ಲಿರುವ ಶಿವಕಂಚಿಯ ಕ್ಷೇತ್ರದಲ್ಲಿ ಆ ಸಿರಿಯಾಳನ ಧರ್ಮಛತ್ರದಲ್ಲಿ ಸಾಲಾಗಿ ನಿಂತಿದ್ದಾರೆ ಸಾವಿರಾರು ಮಂದಿ. ಆ ಅಧಿಕಾರಿ ಬಂದು ತಿಳಿಸಿದ, ಸ್ವಾಮಿ, ಇಂದು ನಮ್ಮ ಯೋಗವೇ ಯೋಗ. ಸಾವಿರಾರು ಮಂದಿ ಶರಣರು, ಅವರ ಜಟೆಗಳನ್ನು ಕಂಡರೆ ದೇವಸ್ಥಾನದ ಗೋಪುರಗಳಂತೆ ಕಾಣುತ್ತಿದೆ. ಅವರ ನೊಸಡೊಳಗೆ ಧರಿಸಿರುವ ಆ ಭಸಿತವನ್ನು ಕಂಡರೆ ಅವರೇನು ಕೈಲಾಸ ವಾಸಿಗಳೋ ಎನ್ನುವಂತಿದೆ. ದಯಮಾಡಿಸು ಸ್ವಾಮಿ. ಬಂದು ನಮಸ್ಕರಿಸಿದ, ಅಯ್ಯ ಪ್ರಾರಂಭವಾಗಲಿ, ಯಾರ್ಯಾರು ಏನೇನು ಬೇಡುತ್ತಿದ್ದಾರೆಲ್ಲವನ್ನು ಬಡಿಸಿ. ಪ್ರಾರಂಭವಾಯಿತು ಭೋಜನ. ಭೋಜನ ಪ್ರಾರಂಭವಾದ ಕೂಡಲೇ ಕೈಲಾಸದ ಮಂದಿದ್ದ ಶರಣನೊಬ್ಬನು ತಲೆಯೆತ್ತಿ ಗಗನವನ್ನು ನೋಡಿದನಂತೆ. ಆತನ ಇಚ್ಛಾ ಮಾತ್ರದಿಂದ ಮೋಡಗಳೆಲ್ಲ ಕವಿದಿದೆ. ಚಡಚಡೀರೆಂದು ಸಿಡಿಲು ಆಗ್ಭಟಿಸಿದೆ. ಮಳೆ ಸುರಿಯಲು ಆರಂಭಿಸಿತಂತೆ. ಎಲ್ಲರೂ, ಅಯ್ಯೋ ಮಳೆ ಬರ್ತಿದೆ, ಮಳೆ ಬರ್ತಿದೆ, ಮಳೆ ಬರ್ತಿದೆ ಅನ್ನುವಾಗ ಸಿರಿಯಾಳ ಕೈಗಳಲ್ಲಿ ಜೋಡಿಸಿ ಹೇಳ್ತಾನೆ, ಅಯ್ಯ ತಾವ್ಯಾರೂ ಚಿಂತಿಸಬೇಡಿ, ಈ ಮಳೆ ನಿಲ್ಲುವ ಪರ್ಯಂತರವೂ ತಾವುಗಳೆಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲೇ ಇರಬೇಕು. ಕೈಲಾಸ ವಾಸಿಗಳಾಗಿದ್ದಂತಹ ಶರಣರು ನಕ್ಕರಂತೆ, ಅವರ ಇಚ್ಛೆಯಿಂದ ಮಳಲಿಲ್ಲಲಿಲ್ಲ. ದಿನ ಒಂದು ಎರಡು ಮೂರ್ನಾಲ್ಕು ತರದಲ್ಲಿ ಕಳೆಯಿತಾಗ ವಾರ ಕಳೆಯಿತು. ಒಂದು ವಾರ ಎರಡು ವಾರ ಆ ಅರಮನೆಯಲ್ಲಿ ಯಾವ ಕೊರತೆಯಿಲ್ಲ, ದವಸ ಧಾನ್ಯಗಳ ಕೊರತೆ ಇಲ್ಲ. ಕೊರತೆ ಎಂದರೆ ಒಣಗಿದ ಸೌದೆಯ ಕೊರತೆ. ಅಡಿಗೆ ಮಾಡುವರು ಬಂದು ಹೇಳಿದರು, ಸ್ವಾಮಿ ದವಸಗಳು ತುಂಬಿದೆ, ಆದರೆ ಅಡಿಗೆ ಮಾಡಲು ಒಣಗಿದ ಸೌದೆ ಇಲ್ಲ. ಸ್ವಾಮಿ ತಾವು ದಯಮಾಡಿ ಒಂದು ಕೆಲಸ ಮಾಡಬೇಕು, ಬಂದಿರುವ ಶರಣರನ್ನು ಕೇಳಬೇಕು. ಅಯ್ಯ ನೀವು ಬೇಡಿದ್ದನ್ನು ಮಾಡಿ ಬಡಿಸುವುದಕ್ಕಾಗಲ್ಲ, ನಾವು ಮಾಡಿ ಬಡಿಸಿದ್ದನ್ನು ದಯಮಾಡಿ ಸ್ವೀಕರಿಸಿ ಎಂದು ಕೇಳಿ ಗುರುಗಳೇ. ಸಿರಿಯಾಳ ಕಣ್ಣೊರೆಸಿ ಹೇಳುತ್ತಿದ್ದಾನೆ, ಶಿವನೇ ನಿನ್ನ ಮೇಲಿಟ್ಟ ಆಣೆಯನ್ನು ನಾನು ಸುಳ್ಳಾಗಿಸಲಾರೆ. ನನ್ನಪ್ಪ ಈ ಶರಣರಲ್ಲಿ ಹೋಗಿ ಅಯ್ಯ ನಾನು ಮಾಡಿ ಬಡಿಸಿದ್ದನ್ನು ಊಟ ಮಾಡಿ ಎಂದು ಹೇಳಲಾರೆ ನನ್ನಪ್ಪ. ಗಂಡ ನಡುವುದನ್ನು ಕಂಡು ಸತೀ ಚಾಂಗಳೆ ಹೇಳುತ್ತಿದ್ದಾಳೆ, ಅಯ್ಯ ಅಡಿಗೆ ಮಾಡೋರೆ ನಿಮಗೆ ಒಲೆಯ ಉರಿಬೇಕು ಅಷ್ಟೇ ತಾನೇ? ಹೌದು ಸ್ವಾಮಿ, ಹಾಗಾದ್ರೆ ಬನ್ನಿ ನನ್ನಲ್ಲಿ ಎಂದು ಕರೆದೊಯ್ದು ತಾನು ಪೂಜೆ ಮಾಡುವ ಮಂದಿರದ ಪಕ್ಕದಲ್ಲಿದ್ದ ಸಂದೂಕದಲ್ಲಿ ತಾನು ಉಡುವಂತಹ ಬಹು ಬೆಲೆ ಬಾಳುವ ಸೀರೆಗಳನ್ನು ತೆಗೆದುಕೊಟ್ಟಲಂತೆ. ಇದನ್ನ ತೈಲದಲ್ಲಿ ಅದ್ದಿ ಉರಿ ಹಾಕಿ ಆ ಉರಿಯಿಂದ ಅಡಿಗೆಯನ್ನು ಮಾಡಿ ಬಡಿಸಿ. ಇಲ್ಲಿ ಛತ್ರದಲ್ಲಿ ಕುಳಿತಿದ್ದ ಕೈಲಾಸ ವಾಸಿಗಳು ಯೋಚಿಸುತ್ತಿದ್ದಾರೆ, ಆ ಪತಿವ್ರತೆಯ ವಸನವೇನಾದರೂ ಬೆಂಕಿಗೆ ಬಿತ್ತು ಎಂದರೆ ನಾವಿಲ್ಲಿ ಉಳಿಯಬಲ್ಲವೆ, ಸ್ವಲ್ಪ ಪರೀಕ್ಷೆ ಮಾಡೋಣ ಅನ್ನುವಾಗ ಒಂದು ಸೀರೆಯನ್ನ ತೈಲದಲ್ಲದ್ದಿ ಒಲೆಯಲ್ಲೆಸೆದರಂತೆ ಭಗ್ಗನ ಉರಿ ಅಂಟಿತು. ಈ ಛತ್ರದಲ್ಲಿ ಕುಳಿತಿದ್ದ ಶರಣರ ದೇಹದಲ್ಲೆಲ್ಲ ಉರಿ ಬರಲಾರಂಭಿಸಿತು. ಅಯ್ಯೋ ಅಯ್ಯೋ ಉರಿ ಉರಿ ಅಯ್ಯೋ ತಾಳಲಾರು ಅನ್ನುವಾಗ ಆ ಹಿರಿಯ ಗಣ ಒಬ್ಬ ತನ್ನೆರಡು ಹಸ್ತವನ್ನು ಚಾಚಿ ಆಶೀರ್ವದಿಸಿ ಶಾಂತಿ ಶಾಂತಿ ಎಂದ ಕೂಡಲೇ ಎಲ್ಲ ತಣ್ಣಗಾಯಿತಂತೆ. ಉರಿವ ಉರಿಯು ತಣ್ಣಗಾಯಿತು, ಸುರಿಯುವ ಮಳೆಯೂ ತಣ್ಣಗಾಯಿತು. ಸವೆದು ಹೋದ ದವಸ ಧಾನ್ಯಗಳು ಒಂದಕ್ಕೆ ಹತ್ತಾಗಿ ಬೆಳೆಯಿತು. ಆ ಸಿರಿಯಾಳನನ್ನು ಚಾಂಗಳೆಯನ್ನು ಬಂದ ಆ ಶರಣರು ಆಶೀರ್ವದಿಸಿ ಮಂಗಳವಾಗಲಿ ಮುದವಾಗಲಿ ಸಹುಕಾಲದಲ್ಲಿ ನೀವು ಬಾಳುವಂತಾಗಲಿ ಎಂದು ಆಶೀರ್ವದಿಸಿ ಕೈಲಾಸಕ್ಕೆ ಹಿಂತಿರುಗಿ ಬಂದಿದ್ದಾರೆ. ಪಾರ್ವತೀದೇವಿ ಇವರನ್ನು ಕಂಡು ಕೇಳಿದಳಂತೆ, ಏನಾಯಿತು? ಅವರಂದ್ರು, ಅಮ್ಮ ಅವಮಾನವಾಯಿತು. ಅವಮಾನವಾಯಿತು ಯಾರಿಗೋ? ನಮಗೆ ಯಾಕೆ ಅವಮಾನವಾಯಿತು? ಸಿರಿಯಾಳ ಎಂಥವನು ಅಂತ ಪರೀಕ್ಷೆ ಮಾಡಕ್ ಹೋಗಿ ನಾವಿ ಅಂಥವರು ಅಂತ ಅವನಿಗೆ ತೋರಿಸ್ಕೊಟ್ಟಾಗಾಯ್ತು. ಮಾ, ಆ ತಾಯಿಯ ಪ್ರಭಾವದಿಂದ ನಾವೇನು ಮಾಡಲಾಗಲಿಲ್ಲ. ಪರಮಾತ್ಮ ನಕ್ಕ, ಪಾರ್ವತಿ ನನ್ನ ಭಕ್ತರು ಏನಾದರೂ ಸರಿಯೇ ಆ ಶಿವನ ಮೇಲಿಟ್ಟ ಆಣೆಯನ್ನು ತಪ್ಪರೆ ತಮ್ಮ ಸರ್ವಸ್ವವನ್ನು ಧಾರೆ ಇರದರು ಅವರು ಮೀರುವರಲ್ಲ. ಪಾರ್ವತೀದೇವಿ ಹೇಳಿದ್ಲು, ಇವೆಲ್ಲ ಬರೀ ಸುಳ್ಳು ಬಿಡ್ರಿ, ಇರುವವನು ಬೇಕಾದದ್ದನ್ನು ಕೊಡ್ತಾನೆ ಕಣ್ರಿ. ನಾನೊಂದು ಮಾತನ್ನು ಹೇಳಲೇ ಸ್ವಾಮಿ. ಏನದು ಪಾರ್ವತಿ, ಕೊಡಲಾಗದ್ದನ್ನು ಕೊಡು ಎಂದು ಕೇಳಿದರೆ ಹೇಗೆ ಕೊಡ್ತಾನೆ? ಇರುವುದನ್ನು ತಾನೇ ಕೊಡುತ್ತಿದ್ದಾನೆ. ಪರಮಾತ್ಮ ಹೇಳಿದ, ಹಾಗಾದರೆ ನಿನಗೆ ಅನುಮಾನ ಬಂದಿರುವುದೇ ಸತ್ಯವಾದರೆ ನಾವೇ ಹೋಗಿ ಪರೀಕ್ಷೆಯನ್ನು ಮಾಡೋಣ ನಡೆ. ಈ ಪರೀಕ್ಷೆಯಿಂದಾಗಿ ಕೊಡಲಾಗದ್ದನ್ನು ನನ್ನ ಭಕ್ತರಾದವರು ಹೇಗೆ ಕೊಡ್ತಾರೆ ಎಂಬುದು ನಿನಗೆ ಅರ್ಥವಾಗುತ್ತಾದ್ದರಿಂದ ನಡೆ ಹೋಗೋಣ ಎಂದು ಒಂದು ಸಲ ತನ್ನ ಕೈಯನ್ನು ಚಾಚಿ ಆಶೀರ್ವದಿಸಿದರಂತೆ. ಅದರಿಂದ ಏನಾಗಿದೆ ಎಂದರೆ ಶಿವಕಂಚಿಯ ಕ್ಷೇತ್ರದಲ್ಲಿದ್ದ ಎಲ್ಲ ಶರಣರು ಮಾಯವಾಗಿಬಿಟ್ರು. ಕಂಚಿಯ ಛತ್ರದಲ್ಲಿ ಮಲಗಿದ್ದ ಶರಣರು ಮಲಗಿದ್ದವರು ಕಣ್ಣು ಬಿಟ್ಟು ನೋಡುವಾಗ ರಾಮೇಶ್ವರದಲ್ಲಿದ್ದಾರೆ.

ಇದೇನು, ನಿನ್ನೆ ನಾವು ಕಂಚಿಲಿ ಇದ್ವಲ್ಲ, ಇಲ್ಲಿ ರಾಮೇಶ್ವರದಲ್ಲಿ ಇದ್ದೀವಲ್ಲ, ಒಬ್ಬ ಅಂದ ಅಲ್ಲೊಂದು ಭೂತ ಇತ್ತು, ಬಹುಶಃ ಅದೇನಾದ್ರೂ ನಮ್ಮ ಹೊತ್ತು ತಂದಿಲ್ಲ ಹಾಕಿರಬಹುದು. ಬೆಳಗಾದಾಗ ಛತ್ರದ ಬಾಗಿಲನ್ನು ತೆಗೆದರೆ ಅಲ್ಲಿ ಒಬ್ಬ ಶರಣನೂ ಇಲ್ಲದಂತಾಗಿದೆ. ಆ ಛತ್ರದ ಮೇಲಾಧಿಕಾರಿ ಏನಿದು, ಆಶ್ಚರ್ಯವಾಗ್ತಿದೆಯಲ್ಲ, ಎಲ್ಲಿ ಯಾರು ಇಲ್ಲವೇ, ನೋಡಿ ಬನ್ನಿ ಎಂದರೆ ನಗರವನ್ನೆಲ್ಲ ಸುತ್ತಾಡಿದರೂ ಒಬ್ಬ ಜಂಗಮನು ದೊರಕಲಿಲ್ಲ. ಒಬ್ಬ ಜಂಗಮನು ದೊರಕದೇ ಇರುವುದರಿಂದ ಆ ಅಧಿಕಾರಿ ಬಂದು ಸಿರಿಯಾಳನಲ್ಲಿ ಹೇಳಿದ, ಸ್ವಾಮಿ ಇದೊಂದು ಆಶ್ಚರ್ಯ, ಏನು ಛತ್ರದ ಬಾಗಿಲನ್ನು ತೆಗೆದರೆ ಆ ಬಾಗಿಲಿನಲ್ಲಿ ದಡದಡ ದಡದಡನೆ ಬರಬಹುದಾದ ಶರಣರ ಸಮೂಹವೇ ಕಾಣಲಿಲ್ಲ ಸ್ವಾಮಿ. ಅಯ್ಯ ಸುತ್ತಾಡಿ ಸ್ವಾಮಿ, ಸುತ್ತಾಡಿದವು. ದಿನ ಒಂದು ಎರಡು ಮೂರು ನಾಲ್ಕು ಕಳೆಯೇ, ಒಂದು ಎರಡು ಮೂರು ನಾಲ್ಕು ದಿನ ಕಳೆದಿದೆ, ಒಬ್ಬ ಶರಣನು ದೊರಕಲಿಲ್ಲ. ಮನೆಯಲ್ಲಿ ಮಹಾನುಭಾವನಾದ ಸಿರಿಯಾಳ, ಶಿವನಿಗೆ ನಾನು ಮಾಡುತ್ತಿರುವ ಕಾರ್ಯವು ಇಚ್ಛೆಯಿಲ್ಲವೋ ಏನು ಎಂದು ತಾನೂ ಸಹ ಒಂದು ಉದ್ಧರಣೆ ತೀರ್ಥವನ್ನೂ ಸ್ವೀಕರಿಸದೆ ಹಾಗೆ ಮೌನವಾಗಿ ಕುಳಿತನಂತೆ. ಗಂಡನನ್ನು ಕಂಡ ಚಾಂಗಳೆ ಮಗನನ್ನು ಕರೆದು ಹೇಳುತ್ತಿದ್ದಾಳೆ, ಅಪ್ಪ ಚಿಲ್ಲಾಳ, ಏನಮ್ಮ, ನೀನು 5 ವರ್ಷದ ಬಾಲಕ, ನಿನ್ನ ತಂದೆ ಉಪವಾಸ ಮಾಡಿದ್ರು ತಡೆಯುತ್ತೆ, ಆದರೆ ನೀನು ಹಾಗಿರಬಾರದು, ಬಾ ಮಗನೇ ಸ್ವಲ್ಪ ಊಟ ಮಾಡು. ಮಗ ತಾಯಿಯನ್ನೇ ನೋಡಿ ಹೇಳ್ತಾನೆ, ಅಮ್ಮ ಜಂಗಮ ನುಣದೆ ಅಪ್ಪ ನುಣಲಾರ, ಅಪ್ಪ ನುಣದೆ ನೀ ಉಣಲಾರೆ, ಜನನಿ ಜನಕರುಣದೆ ನಾ ಉಣನಮ್ಮ. ಅಮ್ಮ ಜಂಗಮ ಊಟ ಮಾಡದೆ ಅಪ್ಪ ಊಟ ಮಾಡಲ್ಲ, ಅಪ್ಪ ಊಟ ಮಾಡದಿದ್ರೆ ನೀನು ಊಟ ಮಾಡಲ್ಲ, ತಾಯಿ ತಂದೆಗಳಿಬ್ಬರೂ ಊಟ ಮಾಡದೇ ಇರುವ ಸಮಯದಲ್ಲಿ ನಾನು ತಿಂದರೆ ಅದು ರಾಕ್ಷಸ ಭೋಜನವಾಗುತ್ತಮ್ಮ. ಬೇಡ ತಾಯಿ ನನಗೆ ಬೇಡ, ನಾನು ಹಾಗೆ ಪಾಠಶಾಲೆಗೆ ಹೋಗ್ತೇನೆ, ನಮ ಶಿವಾಯ ಅಂತ ಹೊರಟು ಹೋದ. ತಾಯಿ ಮಗನನ್ನೇ ನೋಡಿ ಒಂದು ಕಡೆ ಸಂಕಟ, ಮತ್ತೊಂದು ಕಡೆ ಸಂತೋಷ. ಮಗನಿಗೆ ಆಹಾರವಿಲ್ಲವಲ್ಲ ಅನ್ನೋ ಸಂಕಟ, ಆದರೆ ಮಗ ನಮ್ಮ ಮೇಲಿಟ್ಟಿರುವ ಪ್ರೇಮ ಪ್ರೀತಿ ಎಂತಹದ್ದು, ಒಬ್ಬನೇ ಮಗನಾದರೂ ಎಷ್ಟು ಆನಂದ ಅನ್ನುತ್ತಿರುವಾಗ ಪಕ್ಕದಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಹೇಳಿದರಂತೆ, ಅಪ್ಪ ನೀವೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡ್ರು. ಅದರಲ್ಲಿ ವಯಸ್ಸಾದೊಬ್ಬ ಹೇಳ್ತಾನೆ, ಅಮ್ಮ ಆ ಎಳೆಯ ಮಗು ಏನ್ ಹೇಳ್ತಮ್ಮ, ತಾಯಿ ತಂದೆಗಳು ತಿನ್ನದೆ ನಾನು ತಿನ್ನುವುದು ಬೇಡ ಅಂತ. ಅಮ್ಮ ಆ ಎಳೆ ಮಗುಗಿರೋ ಬುದ್ಧಿಯು ನಮಗಿಲ್ಲ ಅಂತೀಯ ಅಮ್ಮ, ನಾವು ನಿಮ್ಮ ಮಕ್ಕಳೇ ಅಲ್ವಾ ಅಮ್ಮ. ಬೇಡ, ನೀವು ಊಟ ಮಾಡುವ ಪರ್ಯಂತರವೂ ನಾವು ಊಟ ಮಾಡುವುದು ಬೇಡ, ನಾವು ಹಾಗೆ ಇರ್ತೇವೆ, ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಎಂದು ತಾವು ಸುಮ್ಮನಾದರಂತೆ. ಈ ತಾಯಿ ಶಿವನೇ, ಏನೀ ಶೋಧನೆ ನನ್ನಪ್ಪ, ಏನೀ ಶೋಧನೆ, ಏನೀ ಶೋಧನೆ ಶಿವನೇ, ಏನ ಕೈದ

ದೇವದೇವ ಶಂಕರನೇ, ಎಲ್ಲರೂ ಈ ರೀತಿಯಾಗಿ ಉಪವಾಸದಿಂದ ಇರುವಂತೆ ಮಾಡಬೇಡ ನನ್ನಪ್ಪ, ಕಾಪಾಡು ಶಂಕರ ಕಾಪಾಡು. ಗಂಡನ ಕಡೆಯಲ್ಲಿ ಬಂದು ಚಾಂಗಳೆ ಹೇಳುತ್ತಿದ್ದಾಳೆ, ನೀವೀ ರೀತಿ ಮೌನವಾಗಿದ್ದರೆ ಹೇಗೆ? ನೀವಾಗಿ ಹೋಗಿ ಹುಡುಕಾಡಿ ಯಾರಾದರೂ ಜಂಗಮರನ್ನು ಕರೆತನ್ನಿ,

ಏನ್ರಿ, ನಮ್ಮ ಮಗ ಉಪವಾಸವಿದ್ದಾಗ ಎಷ್ಟು ದುಃಖವಾಗುತ್ತೋ, ಮನೆಯಲ್ಲಿ ವಾಸ ಮಾಡುವ ನಮ್ಮ ಆಳು ಕಾಳುಗಳು ಊಟ ಮಾಡದೇ ಇದ್ರೆ ಅಷ್ಟೇ ದುಃಖವಾಗಿ ಇನ್ನೂ ಅತಿಶಯವಾಗುತ್ತೆ. ಹೋಗಿ ಬನ್ನಿ ಸ್ವಾಮಿ. ಹಾಗಂದಾಗ ಮಹಾನುಭಾವನಾದಂತ ಆ ಸಿರಿಯಾಳ ಕೂಡಲೇ ಹೇಳಿದರಂತೆ, ನೋಡಿ ಬರ್ತೇನೆ ಚಾಂಗಳ, ನಿನಗಾಗಿ ಸುತ್ತಾಡಿ ಬರ್ತೇನೆ ಎಂದು ಎದ್ದು ಹರಹರ ಮಹಾದೇವ ಹರಹರ ಮಹಾದೇವ ಎಂದು ಮುಂದೆ ಸಾಗುತ್ತಿದ್ದಾನೆ. ಯಾರಾದರೂ ಜಂಗಮರನ್ನು ನೋಡಿ ಕರತರೋಣ ಎಂದು ತಾನು ಹೊರಗಡೆಗೆ ಹೋಗಿ ಸುತ್ತಾಡುವುದರೊಳಗಾಗಿ ಕೈಲಾಸವಾಸನಾದ ಶಂಕರ ಹೇಳಿದ, ಪಾರ್ವತಿ ನಡೆ, ನೀನು ಅಪೇಕ್ಷೆ ಪಟ್ಟಿರುವ ರೀತಿಯಲ್ಲಿ ಈಗ ಪರೀಕ್ಷೆಯನ್ನು ಮಾಡೋಣ. ನಡೆ, ಬೇಡಿದ್ದನ್ನ ನೀಡುವ ಕಾಯಕ ಕೊಂಡ ಈ ಸಿರಿಯಾಳ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನು ಎಂಬುದೇ ಅಲ್ಲವೇ ಪ್ರಶ್ನೆ. ನಡೆ, ಶಿವ ಪಾರ್ವತಿಯರಿಬ್ಬರೂ ಭೂತಳದಲ್ಲಿ ಕೆಳಗಿಳಿದು ಜಂಗಮರ ವೇಷವನ್ನು ಧರಿಸಿ ತಾವು ಹುಡುಕಾಡ್ತಾ ಬರ್ತಾ ಇದ್ದಾರಂತೆ. ಯಾರಪ್ಪ ಸಿರಿಯಾಳ ಅನ್ನೋನು? ಯಾರಪ್ಪ ಸಿರಿಯಾಳ ಎಂಬೋನು? ಯಾರಪ್ಪ

ಯಾರಪ್ಪ ಸಿರಿಯಾಳನ್ನವನು ಯಾರಪ್ಪ? ಅಲ್ಲಿ ಯಾರೊಬ್ಬ ಸಿಕ್ಕಿದ, ಸ್ವಾಮಿ ಇದೇ ನೋಡಿ ಸಿರಿಯಾಳನ ಮನೆ, ಮನೆ ಬಾಗಿಲಲ್ಲಿ ನಿಂತು ಪರಮೇಶ್ವರ ಕರೆದ, ಅಯ್ಯಾ ಶರಣ ಸಿರಿಯಾಳ, ಸಿರಿಯಾಳ. ಓಡಿ ಬಂದಳಂತೆ ಚಾಂಗಳ. ಆಹಾ, ಹಿಂದೆನ್ನ ಪುಣ್ಯಕ್ಕೆ ಸಮ ಉಂಟೆ? ಜಂಗಮನೆಗಾಗಿ ಕಾತರಿಸುತ್ತಿರುವ ನಮ್ಮ ಮನೆಗೆ ಸ್ವಯಂ ಶಿವನೇ ದಯಮಾಡಿಸಿದಂತಾಯಿತು. ದಯಮಾಡಿ ಸ್ವಾಮಿ, ಒಳಗಡೆ ಬನ್ನಿ. ಪರಮೇಶ್ವರ ಹೇಳಿದ ಜಂಗಮ ರೂಪದಲ್ಲಿ, ಅಮ್ಮ ಇದೇನೋ ಸಿರಿಯಾಳ ದೇವನ ಮನೆ. ಹೌದು ಸ್ವಾಮಿ, ಇದೇ ಸಿರಿಯಾಳ ದೇವನ ಮನೆ. ಸಿರಿಯಾಳರಿದ್ದಾರಮ್ಮ? ಇಲ್ಲ ಸ್ವಾಮಿ, ಈಗ ತಾನೇ ಜಂಗಮರನ್ನು ಕರೆತರುತ್ತೇನೆ ಎಂಬುದಾಗಿ ಹೊರಗಡೆ ಹೋದರು. ದಯಮಾಡಿಸಿ ತಾವು ಒಳಗಡೆ ಬನ್ನಿ ಸ್ವಾಮಿ. ನಾವು ಒಳಗಡೆ ಬರುವಂತಿಲ್ಲಮ್ಮ, ನಮಗೊಂದು ನಿಯಮ ಉಂಟು. ಪತಿಗಿಲ್ಲದೆಡೆಯಲ್ಲಿ

0: ಪತಿಯಿಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಇರಬಾರದಮ್ಮ. ಅಮ್ಮ, ನಾವು ಈ ಹೊರಗಿರಬಹುದಾದ ಊರ ಹೊರಗಿರಬಹುದಾದ ಗಣಪತಿಯ ದೇಗುಲದಲ್ಲಿ ಇರುತ್ತೇವೆ. ನಿನ್ನ ಪತಿ ಬಂದೊಡನೆ ಅಲ್ಲಿಗೆ ಕಳುಹಿಸಿಕೊಡು, ಇದು ಹೊರಟವಿ ಶಿಷ್ಯ ನಡೆ ಎಂದು ಹೇಳಿ ಪಾರ್ವತಿಯ ಸಂಗಡ ಪರಮೇಶ್ವರ ಊರ ಹೊರಬಾಗಿಲ ಬಳಿಯಲ್ಲಿರಬಹುದಾದ ಗಣಪತಿಯ ದೇವಸ್ಥಾನವನ್ನು ಸೇರಿದ್ದಾನೆ.
1: ಇಲ್ಲಿ ಸಿರಿಯಾಳ ದೇವ ಜಂಗಮರಿಗಾಗಿ ಶಿವನೇ, ಶಂಕರನೇ ಎಲ್ಲೂ ಕಾಣಲಿಲ್ವಲ್ಲ, ಏನ್ ಮಾಡ್ಲಿ,
0: ಎಲ್ಲರೂ ಉಪವಾಸ ನಿಂತಿತವಾಗಿದೆಯಲ್ಲ, ಶಂಕರನೇ ಕಾಪಾಡು ಎಂದು ಮನೆಗೆ ಬರುವಾಗ ಚಂಗಳಾ ದೇವಿ ಗಂಡನನ್ನು ಕಂಡು ಹೇಳಿದಂತೆ, ಬೇಗ ಬನ್ರಿ, ಸ್ವಲ್ಪ ಬೇಗ ಬನ್ರಿ. ಏಕೆ ದೇವಿ, ನೀವು ಹೋದ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಜಂಗಮರು ಬಂದಿದ್ರು. ಇಬ್ಬರು ಜಂಗಮರು ಬಂದಿದ್ರೆ ನೀನು ಅವರನ್ನು ಸತ್ಕರಿಸಬಾರದಾಗಿತ್ತೆ. ನಾನು ಬಹುವಿಧದಲ್ಲಿ ಪ್ರಾರ್ಥಿಸಿದೆ ಸ್ವಾಮಿ, ಆದರೆ ಅವರು ನೀವಿಲ್ಲದ ಕಾರಣ ಮನೆ ಒಳಗೆ ಬರುವುದಿಲ್ಲ ಎಂದರು. ಆ ಊರ ಹೊರಗಡೆ ಗಣಪತಿ ದೇವಸ್ಥಾನದಲ್ಲಿ ನಿಮಗಾಗಿ ಕಾದಿರ್ತಾರಂತೆ, ಹೋಗಿ ಬನ್ರಿ. ನಡೆಯಲಾಗದ ಈ ಸಿರಿಯಾಳ ತತ್ತರಿಸುತ್ತ, ಹರನೇ, ಶಂಕರನೇ, ಅಭಯಂಕರನೇ, ಪಿನಾಕಧರನೇ, ಗಜ ಚರ್ಮಾಂಬರವರನೇ, ಹಿಂದೇಕೆ ನನ್ನನ್ನು ಹೀಗೆ ಪರೀಕ್ಷಿಸುತ್ತಿರುವೆ ಸ್ವಾಮಿ? ಇಲ್ಲಿ ಬಂದ ಜಂಗಮರಿಗೆಲ್ಲ ಅನ್ನವ ನೀಡುವವನು ನಾನು ಎಂಬ ಅಹಂಕಾರದಲ್ಲಿ ಮೆರೆದನೆ. ನನ್ನ ಮನೆಯಲ್ಲಿರಬಹುದಾದ ಆಳು ಕಾಳುಗಳಿಗೆ ಕೂಳಿಲ್ಲದಂತೆ ಮಾಡಬಹುದೇ? ಹೇ ನಳಿನ ನೇತ್ರನೇ, ನನ್ನನ್ನು ಕಾಪಾಡು ತಂದೆ ಎಂಬುದಾಗಿ ಕರಗಳನ್ನು ಜೋಡಿಸಿ ತಟ್ಟಾಡುತ್ತಲಿ ಬಂದನಂತೆ ಆ ಗಣಪತಿಯ ದೇಗುಲದ ಬಳಿಗೆ. ನೋಡಿದೊಡನೆ ಕರಗಳನ್ನು ಜೋಡಿಸಿದ, ಆಹಾ

0: ಅಯ್ಯ ಜಂಗಮ ರೂಪಿಗಳೇ, ನಿಮ್ಮನ್ನು ಕಂಡೊಡನೆ ನಾನು ಧನ್ಯನಾದೆ. ಇದು ವಂದನೆ. ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಪರಮೇಶ್ವರ ಮೆಲ್ಲನೆ ಪಾರ್ವತಿ ಹತ್ರ ಹೇಳುತ್ತಿದ್ದಾನೆ, ಪಾರ್ವತಿ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನೆಂಬುದಾಗಿ ಕೇಳಿದೆಯಲ್ಲ ನೋಡು, ಈಗ ಪ್ರಾರಂಭ ಪರೀಕ್ಷೆ. ನೀನೇನಪ್ಪ ಸಿರಿಯಾಳ? ಹೌದು ಸ್ವಾಮಿ, ನಾನೇ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನೆಯೋ? ಈ ದಾಸನೇ ನಡೆಸುವವನು ನಾನಲ್ಲ, ಕರ್ತವ್ಯ ಮಾಡುವ ನೀ ದಾಸ, ನಡೆಸುವನು ಆ ಈಶ ಆಗಬಹುದು. ನಾವ್ಯಾರು ಬಲ್ಲೆಯ? ಯಾರು ಸ್ವಾಮಿ? ವರ್ಷೋಪವಾಸಿಗಳು ನಾವು. ಒಂದು ವರ್ಷದಿಂದಲೂ ಉಪವಾಸವಿದ್ದೇವೆ. ಕಾರಣ, ನಾವು ಬಯಸಿದ್ದನ್ನು ಮಾಡಿ ಬಡಿಸುವ ಶರಣನು ನಮಗೆ ದೊರಕಲಿಲ್ಲವಾದ್ದರಿಂದ ನಾವು ಉಪವಾಸಿಗಳಾಗಿದ್ದೇವೆ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನು ಎಂದು ತಿಳಿದು ನಿನ್ನನ್ನೇ ಹುಡುಕಾಡುತ್ತಾ ಬಹುದೂರಿಂದ ಬಂದಿದ್ದೇವೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ದಯಮಾಡಿಸಿ ಗುರುಗಳೇ, ಏನಾಗಬೇಕು ನಿಮಗೆ ಅಪ್ಪಣೆಯನ್ನು ಕೊಡಿಸಿ. ನೀನು ನಾವು ಬೇಡಿದ್ದನ್ನ ಖಂಡಿತ ನೆರವೇರಿಸಿ ಕೊಡ್ತೇನೆ. ಹಾಗಾದರೆ ಕೇಳಿ, ನಾವು ಸಾಮಾನ್ಯವಾದ ಈ ಆಹಾರಗಳನ್ನು ಭುಂಜಿಸುವರಲ್ಲ. ಬಯಸುವೆವು ನಾವು ಮಾಂಸಾಹಾರವಾ? ನಾವು ಮಾಂಸಾಹಾರವನ್ನು ಬಯಸ್ತೇವೆ.
1: ಸಿರಿಯಾಳ ಹೇಳಿದ ಮಾಂಸಾಹಾರ. ಜಂಗಮ ರೂಪಿಗಳು, ಶಿವನಂತೆ ಕಂಗೊಳಿಸುವ ಇವರು ಮಾಂಸಾಹಾರಿಗಳೇ? ಅಯ್ಯೋ,
0: ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರಾದ ಇವರನ್ನು ಪರೀಕ್ಷಿಸುವ ಯೋಗ್ಯತೆ ನನಗಿದೆಯೇ? ಆಗಬಹುದು ಸ್ವಾಮಿ, ದಯಮಾಡಿಸಿ. ಆದರೆ ಯಾವ ಪ್ರಾಣಿಯ ಮಾಂಸವನ್ನು ನೀವು ಬಯಸ್ತೀವ ಅಂತ ಹೇಳಿದರೆ ಅದನ್ನು ಸಿದ್ಧ ಮಾಡಲು ನಾನೀಗಲೇ ಪ್ರಯತ್ನಿಸ್ತೇನೆ. ಆಗ ನಗುತ್ತಾ ಹೇಳ್ತಾರೆ ಶಿವ, ಎಲವೋ ಹುಚ್ಚ, ಏನನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇ ನಾವು. ಏನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇನು? ಹಾಗಾದರೆ ಪ್ರಾಣಿ ಮಾಂಸವನ್ನು ಭುಂಜಿಸುವುದಿಲ್ಲ ಎಂದರೆ ತಮಗಿನ್ನೇನು ಬೇಕಾಗಿದೆ ಸ್ವಾಮಿ? ಬಯಸುವೆವು ನಾವು ನರಮಾಂಸ. ನಮಗೆ ನರಮಾಂಸ ಬೇಕಾಗಿದೆ. ಈ ಸಿರಿಯಾಳ ತತ್ತರಿಸಿದ ನರಮಾಂಸ. ತಾವು ಬಯಸುವುದು ನರಮಾಂಸ? ಇವರೇನು ಜಂಗಮರೇ ಅಥವಾ ನರಮಾಂಸ ಭಕ್ಷಕರೇನಾದರೂ ಈ ಜಂಗಮನ ರೂಪದಲ್ಲಿ? ಶಿವಶಿವ, ಶಿವಶಿವ, ನಿನ್ನ ಭಕ್ತರ ರೂಪದಲ್ಲಿ ನಾನು ಶಂಕೆಯೇ ನೆನೆಸುವುದು ತರವಲ್ಲ. ನರಮಾಂಸ ನೆನಪಾಯ್ತು ಜಂಗಮರೇ, ತಮಗೆ ನರಮಾಂಸ ಬೇಕಾಗಿದೆಯಲ್ಲವೇ? ದಯಮಾಡಿಸಿ, ತಾವು ಬರುವುದರೊಳಗಾಗಿ ನರಮಾಂಸ ಸಿದ್ಧವಾಗಿರುತ್ತೆ. ಶಿವನು ಜಂಗಮ ರೂಪದಲ್ಲಂದ ಏನಂದೇ, ನಾವು ಬರುವುದರೊಳಗೆ ನರಮಾಂಸ ಸಿದ್ಧವಾಗಿರುತ್ತೀಯೇ? ಹುಚ್ಚನೇ, ನೀನು ಏನು ಮಾಡಬೇಕೆಂದಿರುವ ಎಂಬುದನ್ನು ನಾವು ಅರಿತವು. ನಿನ್ನ ದೇಹವನ್ನೇ ಭಾಗ ಮಾಡಿ ಆಹಾರ ಮಾಡಿ ನಮಗೆ ಬಡಿಸಬೇಕೆಂದಿರುವೆಯಾ
2: ಸ್ವಾಮಿ? ಅದಾಗಬಾರದೆ.
0: ನನ್ನ ದೇಹವು ತಮಗೆ ಅಸ್ವೀಕೃತವೇ? ಇಲ್ಲ, ಮಾಡಬಾರದ ಪಾಪಗಳನ್ನು ಮಾಡಿ ಹೊರಟು ಹೊರಟಾಗಿ ಮೆರೆದಿರುವ ಈ ಪಾಪಿ ದೇಹಗಳನ್ನು ನಾವು ಊಟ ಮಾಡುವರಲ್ಲ
3: ಸ್ವಾಮಿ. ಹಾಗಾದರೆ ತಮಗೆ ಏನು ಬೇಕಾಗಿದೆ?
0: ಮತ್ತಾವ ರೀತಿಯ ಮಾಂಸವನ್ನು ಅಪೇಕ್ಷೆ ಪಡುತ್ತೀರಾ? ನಾವೇ ಕೇಳು, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ, ಪಾಲುಂಡು ಬೆಳೆದ ಪಸುಳೆಯಾಗಿ. ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕು. ಹಾಲುಂಡು ಬೆಳೆದ ಈಗ ತಾನೇ ಬೆಳೆಯುತ್ತಿರುವ 5 ವರ್ಷದ ಬಾಲಕನಂತಿರಬೇಕು. ಅಂತಹ ಬಾಲಕನ ಎಳೆ ಮಾಂಸವನ್ನು ನೀನು ಮಾಡಿಟ್ಟರೆ ಆಹಾ, ಸಂತೋಷದಿಂದ ಊಟ ಮಾಡಿದೆ.
1: ಕೂಡಲೇ ಈ ಸಿರಿಯಾಳ ತತ್ತರಿಸಿ ಹೇಳಿದ, ಸ್ವಾಮಿ, ಎಳೆ ಬಾಲಕನ ನರಮಾಂಸ.
0: ಆಯಿತು ದೇವ, ತಾವು ಭೋಜನ ಸಮಯಕ್ಕೆ ಸರಿಯಾಗಿ ದಯಮಾಡಿಸಿ ಎಂದು ಭಾರವಾದ ಹೆಜ್ಜೆಯನ್ನಿಡಿತ ಮನೆಗೆ ಬಂದ. ಚಾಂಗಳೆ ಕೇಳಿದ್ಲು, ಸ್ವಾಮಿ ಏನಾಯಿತು?
3: ಜಂಗಮರು ಬರ್ತಾರೆ ದೇವಿ, ಆದರೆ ಅವರು ಕೇಳಿದ್ದು ಏನು ಕೇಳಿದರು?
0: ಅವರು ಮಾಂಸಾಹಾರ ಎಂದರು.
3: ಮಾಂಸಾಹಾರವೇ? ಯಾವ ಪ್ರಾಣಿಯ ಮಾಂಸ ಸ್ವಾಮಿ?
0: ಪ್ರಾಣಿ ಮಾಂಸವಲ್ಲ ದೇವಿ, ನರಮಾಂಸ.
3: ಚಾಂಗಳೆ ಹೇಳ್ತಾಳೆ, ಅಯ್ಯೋ ನನ್ನ ಸ್ವಾಮಿ, ಅಯ್ಯೋ ನನ್ನ ದೊರೆ, ಇಷ್ಟ

ಬಂದೇನು ಕರೆಯುವುದೇ? ಮಾಂಸ ಬೇಕು ತಾನೆ, ನರಮಾಂಸ. ತಾವು ಭಯಪಡಬೇಡಿ, ಸಮಯಕ್ಕೆ ಸರಿಯಾಗಿ ನರಮಾಂಸ ಸಿದ್ಧವಾಗುತ್ತೆ. ಆ ಸಿರಿಯಾಳ ಹೇಳಿದ ಚಾಂಗಳ, ನಿನ್ನ ದೇಹವನ್ನೇ ನೀನು ಆಹಾರ ಮಾಡುವೆ ಎಂಬುದಾಗಿರುವೆಯಲ್ಲವೇ? ಅಯ್ಯೋ ಹುಚ್ಚಳೆ, ಈ ಮಾತನ್ನು ನಾನು ಆಡಿ ವಿಫಲನಾದೆ. ಆ ಶರಣರಿಗೆ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕಂತೆ 5 ವರ್ಷ

0: ಮಾಡಲಿ, ನಾನು ಯಾರಾದರೂ ಮಕ್ಕಳನ್ನು ಮಾರುವರಿದ್ದರೆ ಅಂದ ಕೂಡಲೇ ಚಾಂಗಳೆ, ಅಯ್ಯೋ ಶಿವ ಶಿವ, ಬೇಡಿ ಸ್ವಾಮಿ ಬೇಡಿ, ಮಕ್ಕಳನ್ನು ಮಾರುವ ಚಂಡಾಲನಿಗೇನು ಗೊತ್ತಿದೆ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯಿಯ ಮಮತೆ. ಸ್ವಾಮಿ, ಮತ್ತೊಬ್ಬರ ಮಕ್ಕಳನ್ನು ನಾವು ಆಹಾರ ಮಾಡುವುದಕ್ಕಿಂತಲೂ ನಮ್ಮ ಮಗನಾದಂತ ಚಿಲ್ಲಾಳನನ್ನೇ ಏಕೆ ನಾವು ಆಹಾರ ಮಾಡಿರಬಾರದು? ಸಿರಿಯಾಳಂತ ಚಾಂಗಳ ಚಾಂಗಳ, ನೀನು ನನಗಿಂತಲೂ ಬಹುಮುಂದರದ ಶರಣೆ ಕಾಣೆ, ಮಹಾಶರಣೆ. ಅಯ್ಯೋ, ನಿನ್ನ ಮಗನನ್ನೇ ಆಹಾರ ಮಾಡಿ ಬಡಿಸಲು ಸಿದ್ಧಳಾಗಿರುವೆಯಲ್ಲ, ನಿನಗೆ ನಾನು ಎಷ್ಟು ವಂದಿಸಲಿ? ಯಾರಲ್ಲಿ? ಕೆಲಸ ಮಾಡುವ ಒಬ್ಬ ಮುದುಕ ಬಂದ. ಏನು ಸ್ವಾಮಿ? ಹೋಗು ತಾತ, ಪಾಠಶಾಲೆಯಲ್ಲಿರುವ ಚಿಲ್ಲಾಳನನ್ನು ಕರೆತ. ಆ ಸೇವಕ ಅಂದ, ಅಪ್ಪ ಏನೆಂದು ಕರೆತರಲ್ಲಪ್ಪ, ಜನನಿ ನಿನ್ನವಳು ಜನ್ಮದಿನವನ್ನು ಆಚರಿಸುವಳು, ಬಾ ಎನ್ನಲೆ. ಜನಕ ನಿನ್ನವನು ನಿನಗೆ ಉಡುಗೆ ತೊಡುಗೆಗಳನ್ನು ತಂದಿರುವನು, ಬಾ ಎಂದು ಕರೆಯಲೆ. ಅಯ್ಯ, ನಾವು ನಿನಗೆ ಮಕ್ಕಳೆಲ್ಲವೇ, ನಮ್ಮನ್ನೇ ಆಹಾರ ಮಾಡಿ ಬಡಿಸಬಾರದೆ?
1: ಸಿರಿಯಾಳೆ ಹೇಳಿದ, ತಾತ ನೀನೇ ಹೋಗುವಿಯೋ ಅಥವಾ ನಾ ಹೋಗಲೋ ತಾತ? ಅಯ್ಯೋ ಅಯ್ಯೋ, ದಣಿಗೆ ದ್ರೋಹ, ಇದೋ ಹೊರಟೆ, ಇದೋ ಹೊರಟೆ ಎಂದು ಆ ಸೇವಕನು ಪಾಠಶಾಲೆಗೆ ಕಡೆಗೆ ಹೊರಟನಂತೆ. ಇಲ್ಲಿ ಪರಮೇಶ್ವರ ಹೇಳಿದ, ಪಾರ್ವತಿ ಹೇಗೆ ನಿನ್ನ ಅಭಿಪ್ರಾಯ? ಪಾರ್ವತಿ ಹೇಳಿದ್ಲು, ಸ್ವಾಮಿ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿ ಅನ್ನೇ ವಿನಃ ಈ ತರ ಪರೀಕ್ಷೆ ಮಾಡಿ ಅಂತ ಕೇಳಲಿಲ್ಲ ಕಣ್ರಿ. ಸ್ವಾಮಿ ನಿಲ್ಲಿಸಿಬಿಡಿ ಸ್ವಾಮಿ ಪರೀಕ್ಷೆ.
0: ಇಲ್ಲ ದೇವಿ, ಪ್ರಾರಂಭಿಸಿದೇವೆ, ನಿಲ್ಲಿಸಲು ಸಾಧ್ಯವಿಲ್ಲ. ನಿನಗೊಂದು ವಿಚಾರ ಮರೆತೆ ಕಣೆ, ಏನೆಂದರೆ ನನ್ನ ಭಕ್ತನಾದ ಸಿರಿಯಾಳನೇ ಹೀಗಿದ್ದಾನೆ ಎಂದಿಯಲ್ಲ, ಅವನ ಮಗ ಇನ್ನು ಚಿಕ್ಕವನಲ್ವೇ, ಅವನೇ ಹೇಗಿದ್ದಾನೆ ಎನ್ನು ತೋರಿಸ್ತೇನೆ ಬಾ ಎಂದು ವೇಷವನ್ನು ಮರೆಸಿಕೊಂಡು ಇವರಿಬ್ಬರು ವೃದ್ಧರಂತೆ ಪಾಠಶಾಲೆಗೆ ಬಂದು ಚಿಲ್ಲಾಳ ಚಿಲ್ಲಾಳ. ಆ ಪಾಠಶಾಲೆಯಲ್ಲಿ ಕುಳಿತಿದ್ದ ಚಿಲ್ಲಾಳ ಗುರುಗಳಿಗೆ ವಂದಿಸಿ ಓಡೋಡಿ ಬಂದು ಆ ತಾತನನ್ನು ತಬ್ಬಿ, ತಾತ ನೀವು ಯಾರನ್ನು ಹುಡುಕಾಡುತ್ತಿರುವಿರೋ? ಆ ಚಿಲ್ಲಾಳ ನಾನೇ ತಾತ, ಏನಾಗಬೇಕು? ಪರಮೇಶ್ವರ ಅಂದ, ಚಿಲ್ಲಾಳ ಬೇಗ ಬೇಗ ಇಲ್ಲಿಂದ ಎಲ್ಲಿಗಾದ್ರೂ ಓಡೋಗ್ಬಿಡಪ್ಪ. ಏಕೆ ತಾತ? ನಿಮ್ಮ ತಂದೆ ಯಾರೋ ಜಂಗಮ ಬಂದಿದ್ದರೆ ನಿನ್ನನ್ನು ಸಂಹಾರ ಮಾಡಿ ಅವನಿಗೆ ಆಹಾರ ಮಾಡಿ ಬಡಿಸುವನಂತೆ. ಆಗ ಚಿಲ್ಲಾಳ ನಗಿತ ಹೇಳ್ತಾನೆ, ತಾತ ದೊಡ್ಡವರು ಯಾವಾಗಲೂ ಚಿಕ್ಕವರಿಗೆ ಹಿರಿಯರು ಹೇಳಿದಂತೆ ಕೇಳು ಎಂದು ಹೇಳಿಕೊಡಬೇಕು. ನೀವು ಹಿರಿಯರಿಗೆ ದ್ರೋಹ ಮಾಡಿ ಓಡು ಹೋಗು ಅಂತ ಹೇಳಿಕೊಡ್ತೀರಾ? ನೀವು ಎಂಥ ದೊಡ್ಡವರು ತಾತ. ಪಾರ್ವತೀದೇವಿ ಹೇಳಿದ್ಲು, ಸಾಕೇನ್ರಿ ನಿಮಗೆ, ಆ ಚಿಕ್ಕ ಹುಡುಗ ಬುದ್ಧಿವಾದ ಹೇಳೋಂಗಾಯ್ತಲ್ಲ, ಹೋಗೋಣ ಬನ್ರಿ. ಪರಮೇಶ್ವರ ನಗಿತ ಹೇಳ್ತಾರೆ, ಪಾರ್ವತಿ ನನ್ನ ಭಕ್ತರ ಅಂಶದಲ್ಲಿ ಅವತರಿಸಿದ ಈ ಎಳೆಯ ಶಿಶುವು ಹೇಗೆ ಮಾತನಾಡುತ್ತಿದ್ದಾನೆ ನೋಡು. ಅದು ಅದು ಆ ಮುದುಕ ಬಂದ ನಡಿ ಎಂದು ತಾನು ದೂರ ಸರಿದನಂತೆ. ಆ ವೇಳೆಗೆ ಸರಿಯಾಗಿ ಮುದುಕ ಬಂದ, ಚಿಲ್ಲಾಳ ಚಿಲ್ಲಾಳ. ಈ ಚಿಲ್ಲಾಳ ಓಡಿ ಬಂದು ತಾತನನ್ನು ತಬ್ಬಿದ. ಏನು ತಾತ? ಅಪ್ಪ ನಿನ್ನ

ಚಿಲ್ಲಾಡ ಎನ್ನಲು ಆ ಚಿಲ್ಲಾಡ ಹೇಳಿದ, ತಾತ ನೀನೇನು ಭಯಪಡಬೇಡ, ನಾನು ಈಗಲೇ ಬರ್ತೇನೆ, ನಮ್ಮಪ್ಪ ನನ್ನನ್ನು ಕರತಾ ಎಂದ ಅಲ್ಲವೇ? ಹೌದಪ್ಪ, ಜಂಗಮನಿಗೆ ಆಹಾರ ಮಾಡಿ ಬಡಿಸಲು ಅಲ್ಲವೇ? ಅಯ್ಯೋ ಚಿಲ್ಲಾಳ, ನಿನಗ್ಯಾರು ಹೇಳಿದರು? ತಾತ, ನಿನಗಿಂತಲೂ ಮುಂಚಿತವಾಗಿ ಒಬ್ಬ ತಾತ ಬಂದು ಇದನ್ನೆಲ್ಲ ಅರುಹಿದ. ಇದು ಈಗಲೇ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೇನೆ ತಾಳು ಎಂದು ಓಡಿ ಬಂದಿದ್ದೆ. ತನಗೆ ವಿದ್ಯೆಯನ್ನು ಹೇಳಿಕೊಡುವ ಗುರುಗಳಿಗೆ ನಮಸ್ಕಾರ ಮಾಡಿದನಂತೆ. ಗುರುಗಳೇ, ನನ್ನ ಈ ವಂದನೆಯನ್ನು ಸ್ವೀಕರಿಸಿ. ವಂದನೆ.

0: ಪಾದ ಮೆನಿತಿದ್ದಳು ಮನ್ನಿಸುತ್ತ ತಂದೆ ನೀನು ತನಯ ನಾನೆಂಬ ಅಭಿಮಾನದಲ್ಲಿ ಮನ್ನಿಸೋ ಗುರುರಾಯ. ಗುರುಗಳೇ ದೋಡಿ ಬಂದು ಚಿಲ್ಲಾಳನ್ನು ತಬ್ಬಿ, ಅಪ್ಪ ನಿನ್ನಂತ ಶಿಷ್ಯನನ್ನು ಪಡೆದ ನಾನೇ ಭಾಗ್ಯಶಾಲಿ, ಹೋಗಿ ಬಾ ಮಗನೇ ಹೋಗಿ ಬಾ ಎಂದಾಗ ಓಡೋಡಿ ಬಂದು ಹೊರಗಡೆ ನಿಂತಿರುವ ತಾತನ ಕೈ ಹಿಡಿದು ಮನೆಗೆ ಬರುತ್ತಿದ್ದಾನೆ. ಬರುವಾಗಲೇ ಅಮ್ಮ ಅಮ್ಮ ತಾಯಿ ಕಿಲ್ಲಾಳ ಅಮ್ಮ ಕಿಲ್ಲಾಳ ಬಾಚಿ ತಬ್ಬಿದಳಂತೆ ಮಗನ ಗಲ್ಲವನ್ನು ಹಿಡಿದು ಹೇಳ್ತಾಳಪ್ಪ, ಇನ್ನೊಂದು ಸಲ ನನ್ನನ್ನು ಅಮ್ಮ ಎಂದು ಕರೆಯ ಮಗನೇ. ಅಮ್ಮ ಎನ್ನುವ ಧ್ವನಿ ನಿನ್ನಿಂದಲ್ಲದೆ ಈ ಧರೆಯೊಳಗೆ ಮತ್ತಾರಿಂದಲೂ ಕೇಳುವ ಭಾಗ್ಯನ ಪಡೆದವಳಲ್ಲ ಮಗನೇ. ಆಗ ಈ ಚಿಲ್ಲಾಳ ತಾಯಿಗೆ ಅಮ್ಮ ಎಂದು ವಂದಿಸಿ ತಂದೆ ಹತ್ರ ಬಂದು ಹೇಳಿದ, ಅಪ್ಪ ಇದು ಬಂದಿದ್ದೇನೆ, ಜಂಗಮರು ಬರುವ ಹೊತ್ತಾಯಿತು, ಬೇಗ ನನ್ನನ್ನು ಕೊಂದು ಆಹಾರವನ್ನಾಗಿ ಮಾಡು. ಸಿರಿಯಾಳ ನೋಡಿದ, ಕಂದ ನಾನು ನಿನ್ನನ್ನು ಕೊಂದು ಆಹಾರ ಮಾಡುತ್ತೇನೆ ಎಂಬ ವಿಚಾರವು ನಿನಗೆ ಗೊತ್ತಾದದ್ದು ಹೇಗೆ? ಅಪ್ಪ ನನಗೀಗಾಗಲೇ ಅವನೋ ಮಹಾನುಭಾವನು ವೃದ್ಧ ರೂಪದಲ್ಲಿ ಬಂದು ನನ್ನೆಲ್ಲ ಹೇಳಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಭಯಪಡಬೇಡ ಅಪ್ಪ, ಸಿದ್ಧನಾಗಿದ್ದೇನೆ, ಬೇಗ ಬೇಗ ಸಮಯವಾಗುತ್ತಿದೆ. ಆಗ ಸಿರಿಯಾಳ ಹೇಳುತ್ತಾನೆ, ಕಂದ ಆವ ಕರದೊಳಗೆ ನಿನಗೆ ಪಾಲುಡಿಸಿ ಬೆಳೆಸಿದೆನು, ಮತ್ತದೇ ಕರದಲ್ಲಿ ನಿನ್ನ ಕೊಂದು ನಾನು ಹೇಗೆ ಜೀವಿಸಲು? ಚಿಲ್ಲಾಳ ಹೇಳಿದ, ಅಪ್ಪ ಈಗ ನನ್ನ ನೀನಂತ ಕರೀತಾರಪ್ಪ, ಹುಡುಗ ಅಂತ ಕರೀತಾರಪ್ಪ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಏನಂತಾರಪ್ಪ, ಯುವಕ ಅಂತಾರಪ್ಪ, ಇನ್ನು ವಯಸ್ಸಾದ ಮೇಲೆ ಏನಂತಾರಪ್ಪ, ಮುದುಕ ಅಂತಾರಪ್ಪ, ಪ್ರಾಣ ಹೋದ ಮೇಲೆ ಏನಂತಾರಪ್ಪ, ಹೆಣ ಅಂತಾರಪ್ಪ. ಅಪ್ಪ ಎಂದೋ ಒಂದು ದಿನ ಹೆಣವಾಗಿ ಮಣ್ಣಿಗೋ ಬೆಂಕಿಗೋ ಸಿಗುವುದಕ್ಕಿಂತಲೂ ಈಗಲೇ ಆವ ಪಾಪವ ನರೆಯದ ಈ ಎಳೆ ವಯಸ್ಸಿನಲ್ಲಿ ಶರಣರ ಹೊಟ್ಟೆಗೆ ಆಹಾರವಾದದೆಂದರೆ ನನಗಿಂತಲೂ ಪುಣ್ಯಶಾಲಿಗಳು ಯಾರಪ್ಪ? ತಂದೆ ಕಂದ ಎಂದು ತಬ್ಬಿದ, ಅಪ್ಪ ತಡ ಮಾಡಬೇಡ ಶಿವನಾಣೆ. ಸಿರಿಯಾಳ ಖಡ್ಗವನ ಕೈಯಲ್ಲಿ ಹಿಡಿದ, ತನಯನ ಗಲ್ಲವನ ಕೈಯಲ್ಲಿ ಹಿಡಿದು ಅವನ ಕಣ್ಗಳನ್ನು ಒಮ್ಮೆ ನೋಡಿ ಹಣೆಗೆ ಮುದ್ದಿಟ್ಟು, ಮಗನೇ ನೀನೇ ಪುಣ್ಯಾತ್ಮ, ಹರ ಹರ ಮಹಾದೇವಂದು ಖಡ್ಗವನ ಕಂಠದ ಮೇಲೆ ಪ್ರಹರಿಸಿದ. ರುಂಡ ಬೇರೆ ಮುಂಡ ಬೇರೆ ಆಯಿತು, ರಕ್ತ ಚೆಲ್ಲನೆ ಚೆಲ್ಲಿತು. ನಿಂತಿದ್ದ ತಾಯಿ ಸೊರಗೆ ಕೆಳಗೆ ಬಿದ್ದಳು. ಇಲ್ಲಿ ಪರೀಕ್ಷಾರ್ಥವಾಗಿ ಬಂದಿದ್ದ ಪಾರ್ವತೀ ದೇವಿ ಪರಮಾತ್ಮನ ಪಾದವನ್ನು ಹಿಡಿದು ಹೇಳ್ತಾಳೆ, ಸ್ವಾಮಿ ನಾನು ಮಾಡಿದ ಅಪರಾಧ ನಿಲ್ಲಿಸಿಬಿಡ್ರಿ, ನನ್ನಿಂದ ನೋಡ್ಲಿಕ್ಕಾಗೋಲ್ಲ, ನಿಲ್ಲಿಸಿರಿ ಇದನ್ನ ನಿಲ್ಲಿಸಿ. ಆಗ ಪರಮಾತ್ಮ ಹೇಳಿದ, ನನ್ನ ಭಕ್ತರನ್ನು ಅವಮಾನ ಮಾಡಿದೆ, ಕೊಡಲಾಗದ್ದನ್ನು ಕೇಳಿದರೆ ಹೇಗ್ರಿ ಕೊಡ್ತಾರೆ ಎಂದು ಕೇಳಿದೆ. ನೋಡಿದೆಯೋ, ತನ್ನ ತನಯನನ್ನೇ ಕತ್ತರಿಸಿ ಆಹಾರವನ್ನಾಗಿ ಮಾಡಿ ನನಗೆ ಬಡಿಸುತ್ತಿರುವ ಈ ಶರಣ ಸಿರಿಯಾಳನ ಕಥೆಯನ್ನ ನಡೆ ಒಂದು ಸಲ ಪರೀಕ್ಷೆ ಮಾಡೇ ಬಿಡೋಣ ನಡೆ ಎಂಬುದಾಗಿ ಮಧ್ಯಾಹ್ನ ಸಮಯಕ್ಕೆ ಬಂದರಂತೆ. ಅಪ್ಪ ಸಿರಿಯಾಳ ಆಹಾರ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ದಯಮಾಡಿ ಸಿಸ್ವಾಮಿ. ಎಷ್ಟೆಲೆ ಹಾಕಿದೆಯಪ್ಪ? ತಾವಿಬ್ಬರು ಬರ್ತೀರಾ ಅಂತ ಹೇಳಿ ಈ ಎರಡು ಎಲೆಗಳನ್ನು ಹಾಕಿದ್ದೇನೆ. ಎರಡು ಎಲೆಗಳನ್ನು ಹಾಕಿರುವೆಯಾ? ಆ ತಾಳು ತಾಳು, ಆ ಕಡೆಗೆ ಎರಡು ಎಲೆಗಳನ್ನು ಬಡಿಸು.
1: ಸ್ವಾಮಿ ಮತ್ತಾರಾದರೂ ಊಟಕ್ಕೆ?
0: ಅವೆಲ್ಲ ನಿನಗೆ ಬೇಡ ಕಣೆಯ, ನಾ ಹೇಳದಷ್ಟು ಮಾಡು. ಈ ಎರಡು ಎಲೆಗಳ ಎದುರಿನಲ್ಲಿಯೇ ಮತ್ತೆರಡು ಎಲೆಗಳನ್ನು ಹಾಕು. ಮತ್ತೆರಡು ಎಲೆಗಳು ಸಿದ್ಧವಾಯಿತು. ಎರಡು ಎರಡು ನಾಲ್ಕಾಯ್ತಲ್ವೇ, ಎಲ್ಲಿ ಇವೆರಡರ ಮಧ್ಯದಲ್ಲಿ ಆ ಮೂಲೆಗೆ ಮತ್ತೊಂದು ಎಲೆಯನ್ನು ಹಾಕು.
1: ಸ್ವಾಮಿ ಅಲ್ಲಿಗೆಯ
0: ಏಕಯ್ಯ ನಿನಗೆ ಹಾಕು, ಏಕಯ್ಯ ನಿನಗೆ ಹಾಕು ಅನ್ನುವಾಗ ಮತ್ತೊಂದು ಎಲೆಯನ್ನು ಹಾಕಿದರಂತೆ. ಎರಡು ಎರಡು ನಾಲ್ಕು ಮಧ್ಯದಲ್ಲಿ ಒಂದು ಐದು ಆಯ್ತಲ್ವೇ, ಎಲ್ಲಿ ಆಹಾರವನ್ನು ತಂದು ಬಡಿಸು.
1: ಚಾಂಗಳ
0: ಆಹಾರವನ್ನು ತಂದು ಬಡಿಸು ಎಂದಾಗ ಚಾಂಗಳೆಯು ಆಹಾರವನ್ನೆಲ್ಲವನ್ನು ತಂದು ಬಡಿಸ್ತಾ ಇದ್ದಾಳೆ. ಪರಮಾತ್ಮ ಬೇಕು ಅಂತಲೇ ಆಹಾ ಆಹಾ. ಸಿರಿಯಾಳ ನೀನೇ ಮಾತಿನ ಧನಿ ಕಾಣೆಯ, ಆಡಿದಂತೆ ನಾವು ಅಪೇಕ್ಷೆ ಪಟ್ಟಂತ ಆಹಾರವನ್ನು ಸಿದ್ಧ ಮಾಡಿರುವೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಬೆರಳುಗಳು ನೋಡಿದೀಯಾ ಎಷ್ಟಿವೆ, ಪುಟ್ಟ ಪುಟ್ಟ ಬೆರಳು, ಬಹು ಸುಂದರವಾಗಿದೆ. ಹಾಗಾದರೆ ನೀನು ಕೊಂದಿರುವ ಬಾಲಕ ಚಂದಿರನಷ್ಟೇ ಸುಂದಿರನು ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ ಅಲ್ಲವೇ? ಹೆತ್ತ ತಾಯ ಕಣ್ಣೀರು ದಳ ದಳಲೆ ಸುರಿಯುತ್ತಿದೆ. ಪಾರ್ವತೀ ದೇವಿ ಗಂಡನ ಕೈ ಹಿಡಿದು, ಅಯ್ಯೋ ಸಾಕು ಮಾಡಿ ಸ್ವಾಮಿ, ಸಾಕು ಮಾಡಿ.

0: ಪರಮಾತ್ಮ ಹೇಳಿದ ಸ್ವಲ್ಪ ತಾಳು.
1: ಆ ಎಲ್ಲ ಬಡಿಸಿದೆಯಾ ಅಮ್ಮ?
2: ಹೌದು ಹೌದು ನೋಡಿ, ಇದು ಹೌದು ಆಹಾರದಲ್ಲಿ ಇದು ಬೆರಳು, ಇದು ಇದು ಹಸ್ತ, ಇದು
1: ಮೋಸ ಮೋಸ. ಶಿಷ್ಯ, ಮೋಸವನ್ನು ಮಾಡುವರ ಮನೆಯಲ್ಲಿ ಭೋಜನವನ್ನು ಮಾಡಬಹುದೇ? ಹೇಳು ಮೇಲೆ.
2: ಸಿರಿಯಾಳ ಕೇಳಿದ, ದೇವ ಏನು ಮೋಸ ಕಂಡ್ರಿ?
1: ಸಿರಿಯಾಳ, ಸರ್ವೇಂದ್ರಿಯಾಣಂ ಶಿರಸ ಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ತಲೆ. ಆ ತಲೆಯೇ ಇಲ್ಲದೆ ಕೇವಲ ದೇಹವನ್ನು ಬಡಿಸುತ್ತಿರುವೆಯಾ? ಬೇಡ ನಮಗೆ ಭೋಜನ.
2: ಕೂಡಲೇ ಕೂಡಲೇ ಸಿರಿಯಾಳ ತಿರುಗಿದ, ಚಂಗಳ ಚಂಗಳ, ಏಕೆ ಮಾಡಿದೀಯ ಹೀಗೆ? ಆಕೆ ಕೈ ಜೋಡಿಸಿ ಹೇಳುತ್ತಾಳೆ,
1: ಸ್ವಾಮಿ ಸ್ವಾಮಿ, ಕೇಶ ಸಹಿತ ಮಾದದು ದೋಷಪೂರಿತ ಮೆನ್ನುತ್ತ, ತಲೆ ಕೂದಲಿಂದ ಕೂಡಿದ್ದನ್ನು ತಾವು ಸ್ವೀಕರಿಸಲಾರರಿ ಎಂದು ನಾನು ಅದನ್ನು ಮಾಡಿ ಬಡಿಸಲಿಲ್ಲ.
2: ಈ ಪುರಾಣವನ್ನು ಸಾಕು ಮಾಡಮ್ಮ. ಕೇಶ ಮುಂಡನ ಮಾಡಿ ಆ ತಲೆಯ ಕೂದಲನ್ನು ತೆಗೆದು ಚೆನ್ನಾಗಿ ಕುಟ್ಟಿ ಆಹಾರ ಮಾಡಿ. ಮರದ ಹೊರಳಿ ಕಲ್ಲಿನಲ್ಲಿ ತಲೆಯನ್ನಿಟ್ಟು ಗಂಡ ಹೆಂಡರಿಬ್ಬರು ಅದನ್ನು ಕುಟ್ಟಿ ಆಹಾರವನ್ನು ಮಾಡಿ ಬಡಿಸುತ್ತಿದ್ದರೆ ಈಗ ಭೋಜನ ಸರಿ ಹೋಯ್ತು. ಸಿರಿಯಾಳ ಬಾ ಈಗ. ಏನ್ ಸ್ವಾಮಿ? ಆ ಎರಡು ಎಲೆಗಳಲ್ಲಿ ನೀನ್ ಕೂತ್ಕೋ.
1: ಸ್ವಾಮಿ ನಾನೇ, ನೀನೇ ಇನ್ನೇ ನಾನೇ. ಸ್ವಾಮಿ ನಮಗೆ ಸುಮ್ಮನೆ ಕೂರಯ್ಯ, ಮನೆಗೆ ಬಂದ ಅತಿಥಿಯಾದರೆ
2: ಆಗ್ಬೋದು ಸ್ವಾಮಿ. ಅಲ್ಲಿಬ್ಬರು ನಿಂತರಂತೆ. ಆ ಶಿಷ್ಯ ಬಾ ಇಲ್ಲಿ ಎಂದು ನಾಲ್ಕು ಎಲೆಗಳಲ್ಲಿ ನಿಂತು ಹೇಳಿದನಂತೆ.
1: ಆ ಸಿರಿಯಾಳ ಇಂದು ಬಹು ಆನಂದ. ಆದ್ರೆ ಒಂದು ವಿಚಾರ ನಿನಗೆ ಹೇಳೋದು ಮರೆತು ಬಿಟ್ಟೆ.
2: ಏನದು ಎಂದರೆ, ನಿನಗೊಬ್ಬ ಮಗ ಇದ್ದಾನಂತಲ್ಲ ಚಿಲ್ಲಾಳ ಅಂತ, ಅದನ್ನು ತಿಳಿದೆ ನಾನು ಬಂದಿರೋದು.
1: ಕಾರಣ, ನಾವು ಮಕ್ಕಳಿಲ್ಲದವರ ಮನೆಯಲ್ಲಿ ಭೋಜನ ಮಾಡೋದಿಲ್ಲ. ಕರಿಯಪ್ಪ ಅವನ್ನ.
2: ಸಿರಿಯಾಳ ತತ್ತರಿಸಿ ನಿಂತ ಚಿಲ್ಲಾಳನನ್ನು ಕರೆಯಲೇ ಆಗ ಪಾರ್ವತೀ ದೇವಿ ಹೇಳ್ತಾಳೆ,
1: ಸ್ವಾಮಿ ನೀವೀಗ ಪರೀಕ್ಷೆಯನ್ನು ಕೊನೆ ಮಾಡಿದ್ರೆ ನಾ ಪ್ರಾಣನೇ ಬಿಟ್ಬಿಡ್ತೇನೆ.
2: ಪಾರ್ವತಿ, ಇನ್ನು ಪರೀಕ್ಷೆ ಬೇಡವೇ? ಬೇಡ ದೇವ, ನನ್ನ ಅಪರಾಧವಾಯಿತು.
1: ನಿನ್ನ ಭಕ್ತರು ಏನು ಬೇಕಾದರೂ ನಿನಗಾಗಿ ನೀಡಲು ಸಿದ್ಧರೇ. ಪ್ರಾಣ ಮಾತ್ರವಲ್ಲ, ಈ ಜಗತ್ತನ್ನೆಲ್ಲ ತೊರೆಯಲು ಸಿದ್ಧರಾಗ್ತಾರೆ. ದಯಮಾಡಿ ನನ್ನನ್ನು ಕ್ಷಮಿಸು.
2: ಹಾಗಾದರೆ ಕೊನೆ ಮಾಡೋಣವೇ?
1: ಮಾಡಿ. ಅಮ್ಮ ತಾಯಿ, ಎಲ್ಲಿ ನಿನ್ನ ಮಗನನ್ನು ಕರೆಯಮ್ಮ?
2: ಸ್ವಾಮಿ ನನ್ನ ಮಗನನ್ನೇ.
1: ಕರಿತಾಯಿ ಎಂದಾಗ ಬಾಗಿಲ ಬಳಿಯಲ್ಲಿ ನಿಂತು ಈ ತಾಯಿ ಚಿಲ್ಲಾಳ ಅಂದಂತೆ.
2: ಶಿವನ ಕರುಣೆ ಅಪಾರವಾದದ್ದು.
1: ಕೂಗ ಒಂದಗೆ ಚಿಲ್ಲಾಳ ಎಂದು ಕೂಗಿದ ಮಾತ್ರದಲ್ಲೇ ಭಾಗ ಭಾಗವಾಗಿದ್ದ ಈ ಮಾಂಸಖಂಡಗಳೆಲ್ಲವೂ ಒಂದಾಗಿ ಸೇರಿದೆಯಂತೆ. ಚಿಲ್ಲಾಳ ಎರಡನೆಯ ಕೂಗಿಗೆ ಆ ಅಖಂಡವಾಗಿದ್ದ ಮಾಂಸಖಂಡಗಳೆಲ್ಲ ಮಾಯವಾಗ್ಬಿಡ. ಚಿಲ್ಲಾಳ ಅಂದ್ರಂತೆ. ಚಿಲ್ಲಾಳ ಅನ್ನುವಾಗ ಎದುರುಗಡೆಯ ಬಾಳೆಯ ತೋಟದಿಂದ ಹೊಸ ಅಂಗಿಯನ್ನು ಉಟ್ಟು ಹೊಸದಾಗಿ ಬಳಿದ ಭಸಿತದ ಸಹಿತ ಬಾಲಕ ಅಮ್ಮ ದಡದಡ

ತಾಯಿ ಚಿಲ್ಲಾಳ ಚಿಲ್ಲಾಳ ಎಂದರೆ ಓಡಿ ಬಂದು ತನ್ನ ತಾಯಿಯನ್ನು ತಬ್ಬಿದನಂತೆ. ಆ ತಾಯಿ ಹಾಗೆ ಮಗನನ್ನು ಮುದ್ದಾಡುತ್ತಾಳೆ. ಅದಕ್ಕೇ ಅಲ್ಲವೇ ಮಹಾನುಭಾವರಾದ ನಿರೂಪಣೆಯನ್ನು ಮಾಡುತ್ತಾರೆ, ಲೋಕದಲ್ಲಿ ತಾಯಿಯ ಋಣವನ್ನು ತನೆಯನ್ನು ತೀರಿಸಲು ಸಾಧ್ಯವೇ ಇಲ್ಲ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿ ಋಣವನ್ನ ತನೆಯನ್ನು ಯಾವ ಜನ್ಮದಲ್ಲಿ ತೀರಿಸಬಲ್ಲ? ಈ ತಾಯಿ ತಬ್ಬಿಕೊಂಡು ಚಿಲ್ಲಾಳ ಚಿಲ್ಲಾಳ ನನ್ನ ಮಗನೇ ಎಲ್ಲಿಗೆ ಹೋಗಿದ್ದೆ ಕಂದ ಚಿಲ್ಲಾಳ ಅಂತ ತನ್ನ ಗಂಡನ ಕಡೆ ತಿರುಗಿ ಹೇಳ್ತಾಳೆ. ಏನ್ರಿ ಇಲ್ಲಿ ನೋಡ್ರಿ ನನ್ನ ಮಗನ್ನ. ಆಗ ಸಿರಿಯಾಳ ನಗುತ್ತಾನೆ, ಅಯ್ಯೋ ಹುಚ್ಚಳೆ ಅಲ್ಲೇನ್ ನೋಡ್ತೀಯೇ ಮರೆ.

ಅಯ್ಯೋ ಹುಚ್ಚಳೆ, ಅಲ್ಲೇನು ನೋಡುತ್ತಿರುವೆ? ಭಕ್ತರನ್ನ ಉದ್ಧಾರ ಮಾಡಲು ಬಂದಿರುವ ಸ್ವಾಮಿಯನ್ನ ಇಲ್ಲಿ ನೋಡು ಎಂದಾಗ ತಿರುಗಿ ನೋಡಿದರೆ ಜಂಗಮ ರೂಪಿಗಳಾಗಿದ್ದ ಪಾರ್ವತಿ ಪರಮೇಶ್ವರರು ತಮ್ಮ ದಿವ್ಯ ಸಂದರ್ಶನವನ್ನು ಕೊಡುತ್ತಾ ನಿಂತಿದ್ದಾರೆ. ಅವರನ್ನು ಕಂಡುಡನೆ ಚಾಂಗಳ, ಚಿಲ್ಲಾಳ, ಸಿರಿಯಾಳ ಮೂರು ಜನಗಳು ಕರಗಳನ್ನು ಜೋಡಿಸಿದರು. ಆಗ ಸಿರಿಯಾಳ ಹೇಳಿದ, ನಮ್ಮಪ್ಪ ನೀನಾರೆಂಬುದನ್ನರಿಯದೆ ಏನಂದೆನೋ ಏನೋ. ಇಂದು ಧರನಾದ ಶಂಕರನ ಹೇಳಿದರಂತೆ, ಕಂದ ನಿನ್ನ ತಾಯಿ ನಿನ್ನನ್ನು ಪರೀಕ್ಷಿಸಬೇಕು ಎಂದಾಗ ಈ ನಾಟಕ ರಚನೆಯಾಯಿತು ಕಣೋ. ಆಗ ಪಾರ್ವತಿ ಹೇಳುತ್ತಾಳೆ, ಕ್ಷಮಿಸಿ ಸ್ವಾಮಿ, ನಾನು ನನ್ನ ಕಂದನನ್ನು ಪರೀಕ್ಷಿಸಬೇಕು ಎಂದಲ್ಲ ಈ ನಾಟಕವಾಡಿದ್ದು. ನಾನಾಡಿದ ನಾಟಕದ ಅಭಿಪ್ರಾಯವೇ ಬೇರೆ. ಅದೇನು ಎಂದರೆ, ನನ್ನ ಈ ಸಿರಿಯಾಳ, ನನ್ನ ಕಂದ ಸಿರಿಯಾಳ ಎಂಥ ಶಿವಭಕ್ತನೆಂದು ಜಗತ್ತಿಗೆ ತಿಳಿಯಲಿ ಎನ್ನುವುದಕ್ಕಾಗಿ ನಾನು ಈ ನಾಟಕ ರಚನೆಯನ್ನು ಮಾಡಿದೆ. ಕಂದ, ನಿನ್ನ ಈ ಅಪಾರ ಭಕ್ತಿ ಲೋಕಕ್ಕೆ ವೇದ್ಯವಾಗಲಿ ಅನ್ನುವುದಕ್ಕೆ ಈ ನಾಟಕ. ಕರಗಳನ್ನು ಜೋಡಿಸಿ ನಿಂತಿರತಕ್ಕಂಥ ಆ ಸಿರಿಯಾಳನನ್ನು ಕಂಡು ಶಿವ ಹೇಳ್ತಾನಂತೆ, ಮಗನೇ, ನಿನ್ನ ಚರಿತೆಯು ಅಮರವಾಗಲಿ, ಲೋಕ ಪ್ರಸಿದ್ಧವಾಗಲಿ. ನಿನ್ನ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಸಕಲ ವಿಧವಾದ ಸುಖ ಸಂಪದವು ಪ್ರಾಪ್ತವಾಗಲಿ. ನೀನು ಸ್ವಶರೀರಿಯಾಗಿ ಕೈಲಾಸಕ್ಕೆ ಬಂದು ನಮ್ಮೊಡನೆ ಬೆರೆತು ಬಹುಕಾಲ ಬಾಳುವಂತಾಗಲಿ. ಇದು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಶಿವನು ಕೈಲಾಸಕ್ಕೆ ತೆರಳಿದ್ದಾನೆ. ಅಂದಿನಿಂ ಮೊದಲಾಗಿ ಶರಣರಲ್ಲಿ ಸಿರಿಯಾಳ ಎಂಬತಕ್ಕಂಥ ಅವನು ಲೋಕ ಪ್ರಸಿದ್ಧನಾಗಿ ಬಾಳುತ್ತಿದ್ದಾನೆ ಎಂಬ ಈ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಮಂಗಳವಾಗಲಿ, ಪರಮಾತ್ಮನು ತಮಗೆಲ್ಲರಿಗೂ ಮಂಗಳವನ್ನು ನೀಡಲಿ ಎಂಬುದಾಗಿ ಹೇಳುತ್ತಾ ಸಿರಿಯಾಳ ಚರಿತ್ರೆಗೆ ನಾವು ಮಂಗಳವನ್ನು ಪಾಡುತ್ತಿದ್ದೇವೆ. ಮಂಗಳವ

ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

0: ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಅಚ್ಯುತ್ರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯ ಮತ್ತು ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಈ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರವರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಒಂದಷ್ಟು ಚರ್ಚೆಯೊಂದಿಗೆ ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
4: ನಮಸ್ಕಾರ.
3: ಮೊದಲನೇದಾಗಿ ನಮ್ಮ ದೇಶದಲ್ಲಿ ನೋಡ್ತು ಅಂದರೆ ಅಸಂಘಟಿತ ವಲಯಕ್ಕೆ ಸೇರಿದಂಥ 60%+ ಕಾರ್ಮಿಕರು ನಮ್ಮ ದೇಶಕ್ಕಾಗಿ ದುಡಿತಾ ಇದ್ದಾರೆ ಮತ್ತು ಅವರ ಒಂದು ವೈಯಕ್ತಿಕ ಜೀವನಕ್ಕಾಗಿ ಒಂದು ಕೂಲಿ ಕೆಲಸವನ್ನು ನೆಚ್ಚಿಕೊಂಡು ಜೀವನ ಮಾಡ್ತಿರೋದನ್ನು ನೋಡ್ತಾ ಇರ್ತೀವಿ ಸರ್. ಅವರ ಒಂದು ವೃದ್ಧಾಪ್ಯದ ಭದ್ರತೆಯ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿವಿಧ ರೀತಿಯ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದರಲ್ಲಿ ಒಂದು ಮಹತ್ವದ ಒಂದು ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅಟಲ್ ಪಿಂಚಣಿ ಯೋಜನೆ ಅನ್ನೋದು ತನ್ನ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಈ ಅಟಲ್ ಪಿಂಚಣಿ ಯೋಜನೆಯ ಒಂದು ಪರಿಚಯ ಹಾಗೂ ಇದರ ಜಾರಿಯ ಹಿನ್ನೆಲೆ ಕುರಿತು ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
4: ತಾವು ಹೇಳಿದಾಗೆ ಇದೊಂದು ಮಹತ್ವದ ಯೋಜನೆ. ಭಾರತ ಸರ್ಕಾರ ಈ ಯೋಜನೆಯನ್ನು ಯೋಜನೆ ಮಾಡಿದೆ, ಇದಕ್ಕೊಂದು ರೆಗ್ಯುಲೇಷನ್ ಮಾಡಿದೆ.

0: 2015ರಲ್ಲಿ. ಅದಕ್ಕೇನಂತ ಕರೀತಾರಂದ್ರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದು ಮೊದಲು ಇರಲಿಲ್ಲ. ಇದು ಈ ರೆಗ್ಯುಲೇಷನ್ಸ್ ಅಂದ್ರೆ ಕಾಯ್ದೆ ಮತ್ತು ನಿಯಮಗಳನ್ನ ಅವರು ಅಳವಡಿಸ್ಕೊಂಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಬಂದಿದೆ. ಮೊದಲೇನಾಗ್ತಾ ಇತ್ತು, ವಯಸ್ಸಾದ ಮೇಲೆ ಅವರಿಗೆ ದುಡಿಮೆ ಮಾಡಕ್ ಆಗದೇ ಇದ್ದ ಮೇಲೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬದುಕು ತುಂಬಾ ದುಸ್ತರ ಆಗ್ತಾ ಇತ್ತು. ಯಾಕಂದ್ರೆ ಭವಿಷ್ಯತಿಗೆ ಬೇಕಾದ ಉಳಿತಾಯವನ್ನ ಮಾಡುವ ಪ್ರವೃತ್ತಿಗಳೇ ಕಡಿಮೆ, ಅಥವಾ ಮಾಡಿದ್ರು ಅನಿವಾರ್ಯ ಕಾರಣಗಳಿಗೆ ಖರ್ಚಾಗಿ ಹೋಗ್ಬಿಡ್ತಾ ಇತ್ತು. ಆಗ ಜೀವನ ನಡೆಸಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಸರ್ಕಾರದೊಂದು ಯೋಜನೆ ಇತ್ತು, ವೃದ್ಧಾಪ್ಯ ವೇತನ ಕಾರ್ಯಕ್ರಮ ಅಂತ. ಅದನ್ನ ರಾಜ್ಯ ಸರ್ಕಾರಗಳು ಮಾಡ್ತಿತ್ತು, ಮತ್ತೆ ಸ್ವಲ್ಪ ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯ ಮಾಡ್ತಾ ಇತ್ತು. ಸೊ ಅದಕ್ಕೆ ಪ್ರತಿ ವರ್ಷ ಏನಾಗ್ತಾ ಇತ್ತು, ಬೇಡಿಕೆ ಜಾಸ್ತಿ ಆಗ್ತಾ ಇತ್ತು, ಪೂರೈಸಕ್ಕಾಗ್ತಾ ಇರಲಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಭಾರತ ಸರ್ಕಾರ ಏನ್ ಮಾಡಿದ್ರು, ನಿನ್ನ ದುಡಿಮೆ ವಯಸ್ಸಿನಲ್ಲಿ ಖರ್ಚು ಮಾಡ್ತಾ ಇದೀಯ, ಭವಿಷ್ಯತ್ತಿಗೆ ಬೇಕಾದ ಒಂದು ಹೂಡಿಕೆಯನ್ನ ಯಾಕೆ ನೀನು ಮಾಡ್ಕೋಬಾರ್ದು, ಅದನ್ನ ನೀನು ಒಂದು ಖರ್ಚು ಅಂತಾನೆ ಪರಿಗಣಿಸ್ಬೇಕು. ಪ್ರತಿ ತಿಂಗಳದ ನನ್ನ ಖರ್ಚು ಭವಿಷ್ಯತ್ತಿಗೆ ಅದು ನನಗೆ ಸಹಾಯಕ ಬರುತ್ತದೆ ಅಂತ ಹೇಳಿ ಯೋಚನೆ ಮಾಡಬೇಕು. ಆದರೆ ಈ ಅಸಂಘಟಿತ ವಲಯದಲ್ಲಿ ಏನಾಗತ್ತಂದ್ರೆ ಬಂದಿದ್ದ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ, ಆದರೆ ಭವಿಷ್ಯತ್ತಿಗೆ ಎತ್ತಿಡಬೇಕು, ಬುದ್ಧಿವಂತಿಕೆಯಿಂದ ಅದನ್ನು ಜೋಪಾನ ಮಾಡಬೇಕು ಅನ್ನೋ ಪ್ರವೃತ್ತಿಗಳು ಕಡಿಮೆ ಇರೋದ್ರಿಂದ ಅವರು ದುಡಿಮೆ ಮಾಡೋಕ್ಕಾಗದೆ ಇರೋ ಸಂದರ್ಭದಲ್ಲಿ ಮತ್ತು ದುಡಿಮೆ ಮಾಡೋಕ್ಕಾಗದೆ ನಿವೃತ್ತಿಯಾಗೋ ಸಂದರ್ಭದಲ್ಲೂ ಸಹಿತ ಅವರಿಗೆ ಯಾವುದೇ ಇದು ಸಿಗಲ್ಲ. ಯಾಕಂದರೆ ಅವರಿಗೆ ಪ್ರಾವಿಡೆಂಟ್ ಫಂಡ್ ಇರೋದಿಲ್ಲ, ಜಿ ಪಿ ಎಫ್ ಇರೋದಿಲ್ಲ, ಮತ್ತು ನಿರಂತರವಾಗಿ ಆದಾಯ ಬರುವಂಥ ಚಟುವಟಿಕೆಗಳು ಇಲ್ಲ. ಸೊ ಅದಕ್ಕೆ ಅವ್ರಿಗಿರೋದು ಒಂದೇ ಒಂದು, ಈ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಏನಾದೊಂದು ಹೂಡಿಕೆ ಮಾಡಬೇಕು. ಅದಕ್ಕೆ ಕಾನೂನನ್ನು ಯೋಚನೆ ಮಾಡಿ 2015ರಲ್ಲಿ ಈ ಕಾರ್ಯಕ್ರಮವನ್ನು ಚರ್ಚೆ ಮಾಡಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪಾರ್ಲಿಮೆಂಟಲ್ಲಿ 9/5/2015ರಲ್ಲಿ ಚರ್ಚೆಯಾಗಿ ಈ ರೆಗ್ಯುಲೇಷನ್ನ ಅನುಮೋದನೆ ಮಾಡಿದ್ರು. ಸೊ ಹಾಗೆ ಇದು 1/2015ರಿಂದ ಜಾರಿಗೆ ಬಂದಿದೆ.
1: ಸರ್, ಹಾಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳೇನೇನು ಸರ್?
0: ಇದರ ಮುಖ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಪ್ರತಿ ತಿಂಗಳು ಮಾಸಿಕವಾಗಿ ಒಂದು ನಿಯಮಿತವಾದ ಒಂದು ಅಮೌಂಟ್ನ ಉಳಿತಾಯ ಮಾಡ್ತಾ ಹೋಗಬೇಕು. ಮೊದಲು ಪೋಸ್ಟ್ ಆಫೀಸಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆರ್ ಡಿ ಅಕೌಂಟ್ ಅಂತ, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಇರೋದು. ಅದಕ್ಕೆ ನೀವು ಪ್ರತಿ ತಿಂಗಳು ಹಾಕ್ತಾ ಹೋಗಬೇಕು. ಆ ವರ್ಷದಲ್ಲಿ ಯಾವ್ದಾದ್ರು ತಿಂಗಳು ಮಿಸ್ ಆಗೋಗಿದ್ರೆ ಆ ವರ್ಷದ ಕೊನೆಯಲ್ಲಿ ಅಮೌಂಟ್ನ ತುಂಬೇಕಿತ್ತು, ಒಟ್ಟಿಗೆ ಅದು ಹಣ ಬರ್ತಿತ್ತು. ಅದಕ್ಕೆ ಆದಾಯ ತೆರಿಗೆಯಿಂದ ವಿನಾಯಿತಿ ಕೊಟ್ಟಿದ್ರು. ಅದು ಉದ್ಯೋಗಿಗಳ ಇದರಲ್ಲಿ ನಿರಂತರವಾಗಿ ನಿಶ್ಚಿತವಾಗಿ ಯಾರಿಗೆ ಆದಾಯ ಬರ್ತದೆ ಪ್ರತಿ ತಿಂಗಳು, ಅವ್ರಿಗದು ತುಂಬ ಆಸಕ್ತಿದಾಯಕವಾಗಿತ್ತು, ಮತ್ತೆ ಎಲ್ಲರೂ ಅದರಲ್ಲಿ ತೊಡಗಿಸ್ತಾ ಇದ್ರು. ಇದನ್ನಾವೆಲ್ಲ ಗಮನಿಸಿದೀವಿ. ಇವ್ರನ್ನ ಹೆಂಗ್ ತರೋದು ಅನ್ನೋದು ಯೋಚನೆ ಮಾಡಿ, ಹೇಗೂ ಇವ್ರದ್ದೆಲ್ಲ ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ, ಇದನ್ನ ಬ್ಯಾಂಕ್ಗೆ ಏನ್ ಮಾಡಿದ್ದಾರೆ, ಜೋಡಣೆ ಮತ್ತು ಸಂಪರ್ಕ ಮಾಡಿದ್ದಾರೆ. ಯಾವ ವ್ಯಕ್ತಿ ಬ್ಯಾಂಕಲ್ಲಿ ಖಾತೆ ಮುಖಾಂತರ ವ್ಯವಹರಿಸ್ತಾ ಇದ್ದಾರೆ ಅವರು ಈ ಯೋಜನೆಯಲ್ಲಿ ಫಲಾನುಭವಿ ಆಗಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರಬಹುದು. ಅದನ್ನೆಲ್ಲ ಮಾನಿಟರ್ ಮಾಡೋದು ಬ್ಯಾಂಕ್ಸೇನೆ. ಸೊ ಒಂದು ಸಾರ್ತಿ ಅದಕ್ಕೆ ಬೇಕಾದ್ರೆ KYC ಆದ ತಕ್ಷಣ, ಒಪ್ಪಿಗೆ ಕೊಟ್ಟ ತಕ್ಷಣ, ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಹಣ ಆ ಖಾತೆಗೆ ಜಮಾ ಆಗ್ತಾ ಇರುತ್ತೆ, ಅದು ರಿಕರಿಂಗ್ ಆಗ್ತಾ ಇರುತ್ತೆ, ಹೂಡಿಕೆ ಆಗ್ತಾ ಇರುತ್ತೆ, ನಿಮ್ಗದು ಸಂದೇಶ ಬರ್ತಾ ಇರುತ್ತೆ. ಸೊ ಇದು ಒಂದೇದು. ಎರಡನೇದು ಇರೋದೇನು, ಈಗ ಅವ್ರಿಗೆ ಯಾವಾಗ ಭವಿಷ್ಯತ್ತಿಗೆ ಪಿಂಚಣಿ ಬೇಕಾಗತ್ತಂದ್ರೆ 60 ವರ್ಷ ದಾಟದ್ಮೇಲೆ. ನೀವು ಉಳಿತಾಯ ಮಾಡೋದೇ 18-40 ವರ್ಷದ ಒಳಗಡೆ, ಓಕೆ, ಆದ್ರೆ ಪಿಂಚಣಿ ಬರಕ್ ಶುರು ಆಗೋದು ಯಾವಾಗ, ನಮಗೆ 60 ವರ್ಷ ಆದ್ಮೇಲೆ. ಸೊ ಆ ಒಂದು ಬ್ಯಾಂಡ್ ವಿಡ್ತ್ನ ಈ ಕಾರ್ಯಕ್ರಮದಲ್ಲಿ ಕೊಟ್ಟಿರೋದ್ರಿಂದಾಗಿ ಯಾವ ವಯಸ್ಸಲ್ಲಿ ಬೇಕಾದ್ರೂ ಶುರು ಮಾಡಬಹುದು. ನೀವು ಅರ್ಲಿ ವಯಸ್ಸಲ್ಲೇ ಶುರು ಮಾಡಿಕೊಂಡ್ರೆ ಪ್ರತಿ ತಿಂಗಳು ಕಟ್ಟುವ ಕಂತು ಅಥವಾ ಒಂದು ಮೊತ್ತ ಅಂತ ಏನ್ತೀರ ಅದು ಕಡಿಮೆ ಆಗತ್ತೆ, ತುಂಬಾ ತಿಂಗಳುಗಳು ನೀವು ಪೇ ಮಾಡಿರ್ತೀರ. ಸ್ವಲ್ಪ ವಯಸ್ಸಾದಂಗಾದಂಗೆ ನಿಮ್ಗೆ ತಿಂಗಳಿಗೆ ಎಷ್ಟು ಬೇಕು ಪೆನ್ಷನ್, 1,000 ಬೇಕಾ, 2,000 ಬೇಕಾ, 3,000 ಬೇಕಾ, 4,000 ಬೇಕಾ, ಗರಿಷ್ಠ 5,000 ತಗೋಬಹುದು. ಅದಕ್ಕೆ ನೀವು ಎಷ್ಟು ಹೂಡಿಕೆ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ನಿಯಮಿತವಾಗಿ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟರ್ ಇದೆ, ಆಯ್ತಾ, ಅದ್ರ ಪ್ರಕಾರ ಲೆಕ್ಕ ಹಾಕಿ ಅಷ್ಟು ಅಮೌಂಟ್ನ ಅವ್ರು ಪ್ರತಿ ತಿಂಗಳು ನನ್ನ ಖರ್ಚು ಬೇರೆ ಖರ್ಚಿನ ಜೊತೆಗೆ ಇದು ಒಂದು ಒಂದು ಖರ್ಚಿನ ಭಾಗ ಅಂತ ಎತ್ತಿಟ್ಕೊಂಡು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನ ಮಾಡ್ತಾ ಹೋಗ್ಬೇಕು. ಆ ಹಣವನ್ನ ಈ ರೆಗ್ಯುಲೇಟರಿ ಏನ್ ಅಥಾರಿಟಿ ಅವರಿದಾರಲ್ಲ ಬೇರೆದಕ್ಕೆ ಬಳಸಿ, ನಿಮ್ಗೆ ಯಾವಾಗ್ಲಿಂದ ಈ ಪೆನ್ಷನ್ ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀರಿ ಅವಾಗಿಂದ ಪ್ರತಿ ತಿಂಗಳು ನಿಮ್ ಖಾತೆಗೆ ಅವರು ಜಮೆ ಮಾಡ್ತಾ ಹೋಗ್ತಾರೆ. ಅದೇ ಇದರ ಮುಖ್ಯ ಅಂಶ.
1: ಸರ್, ಆಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು ಯಾರ್ಯಾರಿರ್ತಾರೆ ಸರ್?
0: ಎಲ್ಲಾ ಅಸಂಘಟಿತ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಮೇಲೆ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲಾ ತರದ ಜನನುವೆ, ಅಂದ್ರೆ ಪರ್ಮನೆಂಟ್ ನೇಚರ್ ಇರಲ್ಲ ಅವ್ರ ಕೆಲಸಕ್ಕೆ. ಆದಾಯನೂ ಅಷ್ಟೇನೆ, ತಿಂಗಳು ತಿಂಗಳು ಬರುತ್ತೆ ಅಂತಿಲ್ಲ, ವೇರಿಯೇಷನ್ ಆಗ್ಬೋದು. ಒಂದ್ ತಿಂಗಳು ಜಾಸ್ತಿ ಬರುವುದು, ಒಂದ್ ತಿಂಗಳು ಕಡಿಮೆ ಬರ್ಬೋದು, ಒಂದ್ ತಿಂಗಳು ಅವ್ರ ಕೆಲಸ ಮಾಡದೇನೆ ಇರ್ಬೋದು. ಸೊ ಅಂತ ವಲಯದ ಜನರು ಇದರಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಯಾಕಂದ್ರೆ ಈಗ ಸೇವಾ

0: ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಅಲ್ವಾ, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇರೋದಿಲ್ಲ. ಆದ್ರೆ ಭದ್ರತೆನ ಅವರೇ ನಾವು ಮಾಡ್ಕೋಬೇಕಂತ ಹೇಳಿ ಸ್ವನಿರ್ಧಾರ ಮಾಡಿ ಭಾಗಿಯಾಗ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗ ಡ್ರೈವರ್ಸ್ ತುಂಬಾ ಜನ ಬರ್ತಾ ಇದ್ದಾರೆ ಈಗ. ಅದೇ ರೀತಿ ಈಗ ನಾವು ಸೆಕ್ಯೂರಿಟಿ ಅವ್ರು ನೋಡ್ತೀವಿ, ಚಿಕ್ಕ ಚಿಕ್ಕ ವ್ಯವಹಾರದ ಜಾಗದಲ್ಲೂ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರ್ತಾನೆ, ಈಗ ಭದ್ರತಾ ಸಿಬ್ಬಂದಿ ಅಂತ ಇರ್ತಾರೆ. ಅದಕ್ಕೆ ತುಂಬಾ ಈಗ ಡಿಮಾಂಡ್ ಬರ್ತಾ ಇದೆ. ಸೊ ಹಾಗಾಗಿ ಅಂತವರೆಲ್ಲ ಇದ್ರಲ್ಲಿ ಭಾಗಿಯಾಗ್ಬೋದು. ಟ್ಯಾಕ್ಸಿ ಡ್ರೈವರ್ಸು ಆಯ್ತಾ, ಅವ್ರಿಗೂ ಅಷ್ಟೇನು ನಿಶ್ಚಿತವಾದ ಆದಾಯ ಅಂತೇನಿಲ್ಲ, ಬಟ್ ಹೆಂಗೋ ನಡೀತಾ ಇದೆ ಜೀವನ. ತಿಂಗಳಲ್ಲಿ ಒಂದು 20 ಜನ ದುಡಿತಾರೆ, ಅದರಲ್ಲೊಂದು ಭಾಗನ ಇರೋದಕ್ಕೆ ತೊಡಗಿಸ್ಕೊಂಡ್ರೆ ಮುಂದೆ ಇದಕ್ಕೆ ಅವ್ರಿಗೆ ಉಪಯೋಗ ಬರ್ತದೆ. ಸೊ ಇದೇ ಇದರಲ್ಲಿ ಮುಖ್ಯವಾಗಿರುವಂತ ಅಂಶ.
1: ಸರ್, ಆಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಕನಿಷ್ಠ ಯಾವ ಒಂದು ಶಿಕ್ಷಣವನ್ನಾದ್ರೂ ಹೊಂದಿರಬೇಕಾಗುತ್ತೆ ಸರ್ ಯೋಜನೆ?
0: ಇದಕ್ಕೆ ಶಿಕ್ಷಣ ಏನಿಲ್ಲ, 18 ವರ್ಷ ಮೇಲ್ಪಟ್ಟಿರುವ ಯಾವುದೇ ವ್ಯಕ್ತಿ, ಬ್ಯಾಂಕ್ ಅಲ್ಲಿ KYC ಮತ್ತೆ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತೆ ಅದರಲ್ಲಿ ಅವರು ವ್ಯವಹಾರ ಮಾಡ್ತಾ ಇರಬೇಕು. ಅದು ಕ್ರಿಯಾತ್ಮಕ ಅಕೌಂಟ್ ಇದ್ರೆ ಮಾತ್ರ ಅದು ನಿಮಗೆ ಸಿಗೋದು. ಅದು ಡೆಡ್ ಆಗೋಗಿದೆ ಅಂದ್ರೆ ಅದನ್ನ ಚಾಲನೆ ಮಾಡಕ್ ಬರಲ್ಲ. ಇದು ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಮ್ಮೆ ಅವ್ರು ಏನ್ ಮಾಡ್ಬೇಕು, ಚಾಲನೆ ಮಾಡ್ತಾ ಇರ್ಬೇಕು, ಅದ್ರಲ್ಲಿ ವ್ಯವಹರಿಸ್ತಾ ಇರ್ಬೇಕು. ಸೊ ಅಂತವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇದೆ. ನೀವು ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಅದಕ್ಕೆ ಅವಕಾಶ ಮಾಡಿದ್ದಾರೆ, ಅವರ ವೆಬ್ಸೈಟ್ ಇಂದ ಅದು ಮಾಡ್ತಾರೆ. ಇಲ್ಲ, ಎರಡನೇದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಬಹುದು. ನಿಯರೆಸ್ಟ್ ಪೋಸ್ಟ್ ಆಫೀಸ್ ಹೋದ್ರೆ ಅಟಲ್ ಪಿಂಚಣಿ ಯೋಜನೆಯ ಅಕೌಂಟ್ ನ ತೆಗಿಲಿಕ್ಕೆ ಬೇಕಾಗಿದ್ದು ಇದೆಲ್ಲ ಮಾಡ್ತಾರೆ. ಇದಕ್ಕೆ ಬೇಕಾಗಿರೋದು ಇಷ್ಟೇನೆ, ಒಂದು ಆಧಾರ್ ಕಾರ್ಡ್ ಮತ್ತೆ ಅವರ ಅಡ್ರೆಸ್ ಪ್ರೂಫ್ ಅಂತ ಏನಾದ್ರು ಅದರಲ್ಲಿ ಕರೆಕ್ಟ್ ಆಗಿ ಏನಿದೆ ಅದನ್ನ, ಮತ್ತೆ ಬ್ಯಾಂಕ್ದು ದಾಖಲೆಗಳಾದ ಏನಿರುತ್ತೆ, ಪಾಸ್ ಪುಸ್ತಕ ಈ ತರದೆಲ್ಲನು, ಒಂದು ಫೋಟೋ. ಸೊ ಇಂಥದ್ನೆಲ್ಲ ತಗೊಂಡೋಗಲ್ಲಿ ಕೊಟ್ರೆ ಅದು ಲಿಂಕ್ ಆಗುತ್ತೆ, OTP ಬರುತ್ತೆ. ಆ OTPನ ಮತ್ತೆ ಅಲ್ಲಿ ಹಾಕಿದಾಗ ನಿಮ್ದು ದಾಖಲಾಗಿದೆ ಅಂತ ವರದಿ ಬರುತ್ತೆ. ಸೊ ಇಷ್ಟೇ ಸರಳ ಪ್ರೋಸೆಸ್, ಒಂದ್ 2-3 ನಿಮಿಷದಲ್ಲಿ ಆಗೋಗುತ್ತೆ. ಆದ್ರೆ ಹೋಗುವಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಆಧಾರ್ ಪ್ರತಿ ಒಂದ್ ತಗೊಂಡೋಗ್ಬೇಕು, ಅದಾದ್ಮೇಲೆ ಅವರ ರೇಷನ್ ಕಾರ್ಡ್ ಏನಾರಿದ್ರೆ ಅಡ್ರೆಸ್ ಪ್ರೂಫ್ಗಾಗಿ ಅಷ್ಟೇನೆ, ಆ ತರದ ಏನಾರಿದ್ರೆ ಅದನ್ನ ತಗೊಂಡೋಗ್ಬೋದು. ಮತ್ತೆ ನೀವು ಇಡೀ ಭಾರತದಲ್ಲಿ ಎಲ್ಲೇ ಇರಿ, ಎಲ್ಲಿಂದ ಬೇಕಾದ್ರೂ ಹಣವನ್ನ ಜಮಾ ಮಾಡಬಹುದು, ಎಲ್ಲಿಂದ ಬೇಕಾದ್ರೂ ನೀವು ಹಣವನ್ನ ಜಮಾ ಮಾಡಬಹುದು. ಆಯ್ತಾ, ಹಾಗಾಗಿ ಇದೊಂದು ಸರಳ ವಿಧಾನ ಮಾಡಿಕೊಟ್ಟಿದ್ದಾರೆ. ಸೊ ಆ ತರ ಇದರಲ್ಲಿ ಭಾಗಿಯಾಗಬಹುದು.
1: ಅಂದ್ರೆ ಮೂಲಭೂತವಾಗಿ ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿರಬೇಕು,
0: ಒಂದು ಖಾತೆನ ತೆಗಿಬೇಕು. ABY ಅಕೌಂಟ್ ಅಂತಾನೆ ತೆಗಿತಾರೆ ಪೋಸ್ಟ್ ಆಫೀಸ್ ಅಲ್ಲಿ, ಅಲ್ಲಿ ಹೋಗಿ ನೀವು ಮಾಡ್ಕೋಬಹುದು. ಮತ್ತೆ ನಿಮ್ಮ ಬ್ಯಾಂಕ್ ಅಲ್ಲೂ ಅಷ್ಟೇ, ಅಲ್ಲೊಂದು ಅಕೌಂಟ್ ಮಾಡ್ತಾರೆ, ಅದಕ್ಕೆ ಸೀಡ್ ಆಗಿರೋದು ಯಾವುದು, ನಿಮ್ಮ ಉಳಿತಾಯ ಖಾತೆ. ನಿಮ್ಮ ಉಳಿತಾಯ ಖಾತೆಗೆ ಹಣ ಬಂದ ತಕ್ಷಣ ಅವ್ರು ಏನ್ ಕೇಳ್ತಾರೆ, ಪ್ರತಿ ತಿಂಗಳು ಹಾಕ್ತೀರಾ ಅಥವಾ ತ್ರೈಮಾಸಿಕಕ್ಕೆ ಹಾಕ್ತೀರಾ, ಅರ್ಧ ವಾರ್ಷಿಕಕ್ಕೆ ಹಾಕ್ತೀರಾ ಅಂತ ಪ್ಲಾನ್ ಕೇಳ್ತಾರೆ. ಇಲ್ಲ, ನಾನು ಪ್ರತಿ ತಿಂಗಳು ಹಾಕ್ತೀನಿ, ಆದಾಯ ನಂದು ದುಡಿಮೆ ನಿಶ್ಚಯವಾಗಿದೆ ಅಂತಾದ್ರೆ ತಿಂಗಳು ತಿಂಗಳು ಹಾಕ್ಬೋದು. ಇಲ್ಲ, ನಂಗೆ ತಿಂಗಳು ತಿಂಗಳು ಕಷ್ಟ ಆಗ್ಬೋದು ಅಂದ್ರೆ 3 ತಿಂಗಳಿಗೊಮ್ಮೆ ಹಾಕ್ಬೋದು. ಇಲ್ಲ, ನನ್ಗೆ ಒಟ್ಟೊಟ್ಟಿಗೆ ಹಣ ಬರ್ತಿ, ಕೆಲವು ರೈತರು ಎಲ್ಲ ಯಾವ್ದೋ ಒಂದು ಬೆಳೆ ಬಂದಾಗ ಬರುತ್ತೆ, ಮತ್ತೆ APMC ನಲ್ಲಿ ಹಣ ಹಾಕದಾಗ ಬರುತ್ತೆ, ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಇಂದ ಪೇಮೆಂಟ್ ಆದಾಗ ಅವ್ರ ಹಣ ಬರುತ್ತೆ, ಒಟ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ. ಆಮೇಲೆ ಈ ತೋಟದ ಬೆಳೆ ಇರುವಂತ ರೈತರು, ಅವರಿಗೆ ತಿಂಗಳು ತಿಂಗಳು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಆಗ ಅವ್ರ ಏನ್ ಮಾಡ್ಬೋದು, 6 ತಿಂಗಳಿಗೊಮ್ಮೆ ಹಾಕೋಬಹುದು, ವರ್ಷಕ್ಕೆ 2 ಸರ್ತಿ ಪಾವತಿ ಆಗುತ್ತೆ, ಜಮಾ ಆಗುತ್ತೆ. ಅದಕ್ಕೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಪೋಸ್ಟ್ ಆಫೀಸ್ ಅವ್ರು ಏನ್ ಮಾಡ್ತಾರೆ, ನಿಮ್ಮಿಂದ ಒಂದು ಮುಚ್ಚಳಿಕೆ ತಗೊಂಡಿರ್ತಾರೆ, ವಿಲಿಂಗ್ನೆಸ್ ಪತ್ರ ತಗೊಂಡಿರ್ತಾರೆ, ಅದ್ರ ಪ್ರಕಾರ ಅದು ವಾಲಂಟರಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಸ್ವಯಂ ಅದೇನೆ ಹೂಡಿಕೆ ಮಾಡ್ತಾ ಇರುತ್ತೆ. ನಿಮ್ಗೆ ಅದರಲ್ಲಿ ಸಂದೇಶ ಬರ್ತಾ ಇರುತ್ತೆ, ನಿಮ್ ನಂಬರ್ ಏನ್ ಕೊಟ್ಟಿರ್ತೀರ ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ಇಷ್ಟು ಸರಳವಾಗಿದೆ.
1: ಪ್ರತಿ ತಿಂಗಳಾದ್ರೂ ಹಣ ಪಾವತಿ ಮಾಡಬಹುದು ಅಥವಾ ತ್ರೈಮಾಸಿಕ ಅಂದ್ರೆ 3 ತಿಂಗಳಿಗೊಮ್ಮೆ ಅಥವಾ ಅರ್ಧ ವಾರ್ಷಿಕವಾಗಿ, ವಾರ್ಷಿಕವಾಗಿ ಬೇಕಾದ್ರೆ?
0: ಇಲ್ಲ, ವಾರ್ಷಿಕ ಇಲ್ಲ, ಅರ್ಧ ವಾರ್ಷಿಕ, ವಾರ್ಷಿಕ 2 ಸರ್ತಿ ತುಂಬಲೇಬೇಕು.
1: ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕ 3 ತಿಂಗಳು ಅಥವಾ ಪ್ರತಿ 6 ತಿಂಗಳು ಒಂದ್ಸಲ ಹಣ ಹೂಡಿಕೆಯನ್ನ ಮಾಡಿ ಈ ಯೋಜನೆಗೆ ಒಂದು ಫಲಾನುಭವಿ ಆಗ್ಬಹುದು. ಹಾಗಿದ್ರೆ ಸರ್, ಕನಿಷ್ಠ ಎಷ್ಟು ಮೊತ್ತದಿಂದ ಹಣವನ್ನು ಹೂಡಿಕೆ ಮಾಡಬಹುದು, ಗರಿಷ್ಠ ಮೊತ್ತ ಎಷ್ಟಿರುತ್ತೆ ಸರ್?
0: ಅದಕ್ಕೊಂದು ಕ್ಯಾಲ್ಕುಲೇಟರ್ ಮಾಡಿದ್ದಾರೆ ಅವರು. ಹೇಗಿದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಿಮ್ಗೆ ಪ್ರತಿ ತಿಂಗಳು 1,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳೋಣ. 1,000 ರೂಪಾಯಿ ಬೇಕು ಅಂತ ಹೇಳಿದ್ರೆ, ಈಗ ಒಂದು ಏಜ್, ಈಗ ಉದಾಹರಣೆಗೆ ನಿಮ್ಗೊಂದು 18 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ನೀವು 40 ವರ್ಷದವರೆಗೂ ನೀವು ಹೂಡಿಕೆ ಮಾಡ್ತೀರಾ, ಅದೆಷ್ಟು ತಿಂಗಳಾಗತ್ತೆ ಅಂತ ಲೆಕ್ಕ ಹಾಕ್ತಾರೆ. ಈಗ ನೀವು, ನಿಮಗೆ ಪ್ರತಿ ತಿಂಗಳು 1,000 ರೂಪಾಯಿ ಹಾಕ್ತಾ ಹೋಗ್ತೀನಂದ್ರೆ, ನೀವು 40 ವರ್ಷದವರೆಗೂ ನೀವು 1,70,000 ರೂಪಾಯಿ ಹಣವನ್ನ ಹೂಡಿಕೆ ಮಾಡಿರ್ತೀರ. ಅದಾದ್ಮೇಲೆ ನಿಮ್ ಸಾಯೋವರೆಗೂ, ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಆ ಪೆನ್ಷನ್ ನಿಮಗೆ ಬರ್ತಾ ಇರುತ್ತೆ,
1: ಪ್ರತಿ ತಿಂಗಳು 1,000.
0: ಒಂದ್ ಸಾವಿರಕ್ಕಾದ್ರೆ, ಅದೇ ನನಗೆ 2,000 ಬೇಕು ಅಂತ ನಿರ್ಧಾರ ಮಾಡಿದ್ರೆ 40 ವರ್ಷದವರೆಗೂ 3.4 ಅಂದ್ರೆ 3,40,000 ಹಣವನ್ನ ನೀವು ಹಾಕಿರ್ತೀರ. ಆದ್ರೆ ನೀವು ಜೀವಿತಾವಧಿ ಪೂರ್ಣ ನಿಮ್ಗೆ ಆ ಪೆನ್ಷನ್ 2,000 ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ ನಂಗೆ 3,000 ರೂಪಾಯಿ ಬೇಕು ಅಂತ ನಿರ್ಧಾರ ಮಾಡಿದ್ರೆ ಆಗ ನೀವು 5 ಲಕ್ಷದ

0: 10,000 ರೂಪಾಯಿನ ನೀವು ಹೂಡ್ತೀರಾ. ಆಗ ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಈ ಪೆನ್ಷನ್ ನಿಮ್ಗೆ ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ ನನಗೆ 5,000 ರೂಪಾಯಿ ಬೇಕು ತಿಂಗಳಿಗೆ, ನೀವು ನಿರ್ಧಾರ ಮಾಡಿದ್ರೆ 8,50,000 ರೂಪಾಯಿನ ಹೂಡಿಕೆ ಮಾಡಿರ್ತೀರಾ. ಇವಾಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ ಅದು ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಎಷ್ಟಾಗತ್ತೆ ಅಂತೇಳಿ. ಸುಮಾರು ನೀವು ಕಾಂಟ್ರಿಬ್ಯೂಷನ್ ಮಂತ್ಲಿ ಎಷ್ಟಿರುತ್ತೆ, 210 ರೂಪಾಯಿ ಇರುತ್ತೆ. ಕ್ವಾರ್ಟರ್ಲಿ ಆದ್ರೆ 626 ರೂಪಾಯಿ ಆಗುತ್ತೆ. ಹಾಫ್ ಇಯರ್ಲಿ ಆದ್ರೆ 1,239 ರೂಪಾಯಿ ನೀವು ಕಟ್ತಾ ಹೋಗಿರ್ತೀರ. ಅವರು ಕ್ಯಾಲ್ಕುಲೇಟರ್ ಕೊಟ್ಬಿಟ್ಟಿದ್ದಾರೆ, ಸೊ ಅದು ನಿಮ್ಗೆ ಇದರಲ್ಲೂ ಸಿಗತ್ತೆ, ಬ್ಯಾಂಕ್ ಅಲ್ಲೂ ಹೇಳ್ತಾರೆ. ಮತ್ತೆ ನೀವು ಬೇಕಾದ್ರೆ ಅಟಲ್ ಪಿಂಚಣಿ ಯೋಜನೆ ಇದಕ್ಕೆ ಹೋಗಿ, ವೆಬ್ಸೈಟ್ ಹೋಗಿ, ಅಲ್ಲೂ ನೀವು ಬೇಕಾದ್ರೆ ತಿಳ್ಕೊಳ್ಬಹುದು. ಆತರ ಈಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ ತಿಂಗಳ ನೀವು ಕಟ್ಟಬೇಕಾಗೋದು 210 ರೂಪಾಯಿ, ಹಾಫ್ ಇಯರ್ಲಿ ಕಟ್ತೀನಿ ಅಂದ್ರೆ 1,239 ರೂಪಾಯಿ, 3 ತಿಂಗಳಿಗೊಮ್ಮೆ ಕಟ್ತೀನಿ ಅಂದ್ರೆ 626 ರೂಪಾಯಿ. ಆತರ 19ನೇ ವರ್ಷಕ್ಕೆ ಶುರು ಮಾಡಿ, 25ನೇ ವರ್ಷಕ್ಕೆ ಶುರು ಮಾಡಿ, 30ನೇ ವರ್ಷಕ್ಕೆ ಶುರು ಮಾಡಿ, 40ನೇ ವರ್ಷಕ್ಕೆ ಶುರು ಮಾಡಿ. ಅರ್ಥ ಆಯ್ತಾ? ಏಜ್ ನಿಮಗೆ ಜಾಸ್ತಿ ಆದಂಗೆ ಪ್ರತಿ ತಿಂಗಳು ಪಾವತಿಸಬೇಕಾದ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಅರ್ಲಿ ಏಜ್ ಅಲ್ಲಿ. ಯಾಕಂದ್ರೆ ಈ ಅಸಂಘಟಿತ ವಲಯದಲ್ಲಿ 20 ವರ್ಷ ಆದ್ಮೇಲೆ ದುಡಿತಾ ಇರ್ತಾರೆ, ಅಥವಾ ಕೆಲವರು 18 ವರ್ಷಕ್ಕೆ ಶುರು ಮಾಡ್ಕೊಂಡಿರೋರು ಇರ್ತಾರೆ ಅಲ್ವಾ. ಅವ್ರಿಗೆ ಇದು ಅವೇರ್ನೆಸ್ ತರ್ಬೇಕು ನಾವು. ಸೊ ಎಲ್ಲದಕ್ಕೂ ನೀವು ಖರ್ಚು ಮಾಡ್ತಾನೆ ಇದೆಯಲ್ಲಪ್ಪ, ಈ ತಿಂಗಳ ನಿಮ್ಗೆ ತುಂಬಾ ಖರ್ಚಾಗೋಯ್ತಾ, ಕಟ್ಟಕ್ಕಾಗ್ತಾ ಇಲ್ವಾ, ಮೂರ್ ತಿಂಗಳಿಗೊಮ್ಮೆ ಹೊಟ್ಟೆ ಕಟ್ಬಿಡು, ಅಥವಾ ಹಣ ಇದ್ದಾಗ ಒಟ್ಟಿಗೆ ಕಟ್ಬಿಡು, 3 ತಿಂಗಳದ್ ಕಟ್ಬಿಡು ಅಲ್ವಾ. ಅದು ಏನಾಗುತ್ತೆ, ರಿಕರಿಂಗ್ ಆಗಿ ಆಗಿ ಆಗಿ ನಿಮ್ಗೆ ಇದಾಗತ್ತೆ. 40 ವರ್ಷ ಆದ್ಮೇಲೆ ಅವಕಾಶ ಇಲ್ಲ ಈ ಸ್ಕೀಮ್ ಅಲ್ಲಿ. ಈ ರೆಗ್ಯುಲೇಟರಿ ಅವ್ರು ಏನ್ ಮಾಡ್ತಾರೆ, ಈ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಯೋಜನೆಗೆ ಕೊಡ್ತಾರೆ, ಸಾಲವಾಗಿ ಕೊಡ್ತಾರೆ. ಅದೊಂದು ನಿಶ್ಚಿತ ದುಡಿಮೆ ಬರುತ್ತೆ ಆ ಹಣಕ್ಕೆ. ಅದನ್ನ ಈ ಸ್ಕೀಮ್ ನಲ್ಲಿ ಎಲ್ರಿಗೂ ಭದ್ರತೆ ಕೊಡ್ತಾ ಹೋಗ್ತಾರೆ. ಈಗ 60 ವರ್ಷದಿಂದ ನಾನೊಂದು 20 ವರ್ಷ ಬದುಕಿರ್ತೀನಿ ಅಂತ ಇಟ್ಕೊಂಡು, 80 ವರ್ಷದವರೆಗೂ ಬದುಕಿರ್ತೀನಿ ಅಂತ ಇಟ್ಕೊಂಡು, 20 ವರ್ಷ ಆಯ್ತಾ, ಪ್ರತಿ ತಿಂಗಳು 12 ವರ್ಷಕ್ಕೆ 12 ತಿಂಗಳು ಅಂತ ಇಟ್ಕೊಂಡು ಅಂದ್ರೆ 240 ತಿಂಗಳು ನಾನು ಬದುಕಿರ್ತೀನಿ ಅಂತ ಇಟ್ಕೊಂಡಿರೋಣ ಟೆಂಟೇಟಿವ್ ಆಗಿ. ಈಗ ನನಗೆ 5,000 ರೂಪಾಯಿ ಬೇಕು ಅಂದ್ರೆ 200 ಇದಕ್ಕೆ 8 ಲಕ್ಷ ರೂಪಾಯಿ ಬರುತ್ತೆ ಲೆಕ್ಕ. ನಮ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ, ಕೇಂದ್ರ ಸರ್ಕಾರ ಬರ್ಸೋದಿದೆಯಲ್ಲ ಅದು ಜಾಸ್ತಿ ಇದೆ. ಅದಕ್ಕೆ ಗ್ಯಾರಂಟಿ ಗವರ್ಮೆಂಟ್ ಆಫ್ ಇಂಡಿಯಾ, ಇದು ಅರ್ಥ ಮಾಡ್ಕೋಬೇಕು. RBI ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಇಲ್ಲ ಲಾಸ್ ಆಗಕ್ಕೆ ಅವಕಾಶನೇ ಇಲ್ಲ. ಕೇಂದ್ರ ಸರ್ಕಾರ ಹಣ ತಗೊಂಡು ಹೂಡಿಕೆ ಮಾಡಿದೆ ಅಂದ್ರೆ ಅದಕ್ಕೆ ಜವಾಬ್ದಾರ ಅವರೇನೆ. ಅವರೊಂದು ಪ್ರಾಮಿಸರಿ ನೋಟ್ ತರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಅದನ್ನ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ನಿಮ್ಮ ಹಕ್ಕನ್ನ ಕೇಳಕ್ ಅವಕಾಶ ಇದೆ. ಇದರಲ್ಲಿ ಮೋಸ ವಂಚನೆ ಏನೂ ಇಲ್ಲ. ಅರ್ಥಾಯ್ತಾ? ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ, ಸಾಂಪ್ರದಾಯಿಕವಾಗಿ ಊರುಗಳಲ್ಲಿ ಅವರ ಬಸದಿಗಳಲ್ಲಿ ಇರೋ ಚೀಟಿಗಳಿಗೆ ಹಾಕ್ತಾ ಇರ್ತಾರೆ. ಅದ್ರ ಲಾಭ ಇರ್ಬೋದು, ತಾತ್ಕಾಲಿಕ ಲಾಭ ಇರ್ಬೋದು, ತಕ್ಷಣವಾಗಿ ಹಣನೂ ಸಿಗ್ಬೋದು ಅವ್ರಿಗೆ. ಆದ್ರೆ ಈ ತರ ವ್ಯವಸ್ಥಿತವಾಗಿ ನಿಮ್ಗೆ ದುಡಿಮೆ ಮಾಡಕ್ ಆಗದೇ ಇರೋ ಸಂದರ್ಭದಲ್ಲೂ ಬೆಂಬಲ ಕೊಡುವ ಯೋಜನೆ ಯಾವ್ದಂದ್ರೆ ಇದೊಂದೇ, ಅಟಲ್ ಪಿಂಚಣಿ ಯೋಜನೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೊಂದು ಭದ್ರತೆ ಇರುತ್ತೆ, ಸುರಕ್ಷತೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದ ಸಂಧ್ಯಾ ಕಾಲದಲ್ಲಿ ಒಂದು ಫೀಲಿಂಗ್ ಇರುತ್ತೆ, ಏನಂದ್ರೆ ನಂಗೊಂದು ಭದ್ರತೆ ಇದೆ, ನನ್ನ ಆತ್ಮಗೌರವಕ್ಕಿದು ಸಹಾಯ ಬರ್ತದೆ. ಬೇಸಿಕ್ ಖರ್ಚು ಈಗ ತಿಂಗಳಿಗೆ 1,000 ಬೇಕಂದ್ರೆ ಎಷ್ಟು ಕಟ್ಟಬೇಕು? ಈಗ ಉದಾಹರಣೆಗೆ 25ನೇ ವರ್ಷದವರು ಒಬ್ರು ತಿಂಗಳಿಗೆ ನಂಗೆ 1,000 ರೂಪಾಯಿ ಬಂದ್ರೆ ಸಾಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಆಗ ಅವ್ರು ಎಷ್ಟು ಕಟ್ಟಬೇಕಾಗತ್ತೆ? 27 ವರ್ಷದವ್ರು ಅಂದ್ರೆ ಪ್ರತಿ ತಿಂಗಳು ಅವರು 90 ರೂಪಾಯಿ ಕಟ್ಟಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಅವ್ರಿಗೆ ಪ್ರತಿ ತಿಂಗಳು 60 ವರ್ಷ ಆದ್ಮೇಲೆ ಒಂದು 80 ವರ್ಷ ಬದುಕ್ತಾರಂದ್ರೆ ಎಷ್ಟು ಹಣ ಬಂದಿರುತ್ತೆ ಯೋಚನೆ ಮಾಡಿ, 1,000 ಅಂತ ಇಟ್ಕೊಳ್ಳೋಣ ಅಲ್ವಾ. ಇದು ನಮ್ಗೆ ಗೊತ್ತಿರಬೇಕು. ಸೊ ಅದೇ ರೀತಿ ಒಬ್ಬರು 35 ವರ್ಷದವ್ರು ಭಾಗಿಯಾಗ, ಇಲ್ಲ ನನಗೆ ತಿಂಗಳಿಗೆ 1,000 ಸಾಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅವರು ಬರೀ 165 ರೂಪಾಯಿ ಕಟ್ಟಬೇಕು. ಇಲ್ಲ ನನಗೆ 2,000 ರೂಪಾಯಿ ಬೇಕು, ಜಾಸ್ತಿ ಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರು ಅಂದ್ರೆ ಅವ್ರಾಗ 276 ರೂಪಾಯಿ ಕಟ್ಟಬೇಕು. ಇಲ್ಲ ನನಗೆ 3,000 ರೂಪಾಯಿ ಬೇಕು ತಿಂಗಳಿಗೆ ಅಂದ್ರೆ ಅಮೌಂಟ್ ಜಾಸ್ತಿ ಆಗತ್ತೆ, 414 ರೂಪಾಯಿ ಕಟ್ಟಬೇಕು. ಅದೇ ಇಲ್ಲ ನನಗೆ 4,000 ಬೇಕು ಅಂತ ಅವ್ರು 27 ವರ್ಷದವ್ರು ಬಯಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದೊಂದು ವ್ಯವಹಾರ, ನಾವ್ ಎಷ್ಟು ಹೂಡ್ತೀವಿ ಎಷ್ಟು ಭಾಗಿ ಆಗ್ತೀವಿ ಅಷ್ಟು ನನಗೆ ವಾಪಸ್ ಬರುತ್ತೆ. ಇದು ಗ್ಯಾರಂಟಿ ಆದ ಗೌರ್ಮೆಂಟ್, ಮೋಸ ವಂಚನೆ ಇಲ್ಲ, ಅವಕಾಶ ಇಲ್ಲ. ಸೊ ಇದು ತುಂಬಾ ಪ್ರಮುಖವಾದ ಅಂಶನ ಅರ್ಥ ಮಾಡಿಕೊಂಡು ನಮ್ಮ ಜನಸಾಮಾನ್ಯರು ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ಎಲ್ಲೋ ಹೂಡೋ ಬದಲು ಇಲ್ಲ, ಅವ್ಗೆ ಭದ್ರತೆ ಇದೆ, ಭದ್ರತೆ ಯಾರೋ ಸರ್ಕಾರನೇ ಇದೆ,
1: ಕೇಂದ್ರ ಸರ್ಕಾರ
0: ಸರ್ಕಾರನೇ ಇದೆ. ಹಾಗಾಗಿ ಇದು ಒಂದು ನಿಶ್ಚಿತವಾದ ನಮಗೆ ಭದ್ರವಾಗಿರುವಂತದ್ದಂತವ್ರು ಪರಿಗಣಿಸಿ ಇದಕ್ಕೆ ಹೂಡಿಕೆಗೆ ಮುಂದಾಗಬೇಕು ಅನ್ನೋದು ಒಂದು ಕಾಳಜಿ ಅಂಶ.
1: ಗರಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗೆ ಈ ಯೋಜನೆಗೆ ಭಾಗಿಯಾಗಬಹುದು, ಅಥವಾ ಪ್ರತಿ ತಿಂಗಳಾಗಿರ್ಬೋದು 3 ತಿಂಗಳು ಅಥವಾ ಪ್ರತಿ 6 ತಿಂಗಳಿಗೊಂದ್ಸಲ ಆದ್ರೂ ಹಣ ಪಾವತಿಯನ್ನ ಈ ಯೋಜನೆಗೆ ಮಾಡುವಂತ ಅವಕಾಶವನ್ನ ಮಾಡಿಕೊಡ್ತೀವಿ ಸರ್. ಅದೇ ರೀತಿ ಸರ್, ಈಗ 18 ವರ್ಷದಿಂದ 40 ವರ್ಷದೊಳಗಡೆ ಈ ಯೋಜನೆಗೆ ಒಂದು ಫಲಾನುಭವಿ ಆಗೋ ನಿಟ್ಟಿನಲ್ಲಿ ಒಂದು ಖಾತೆಯನ್ನು ತೆರೆದು ಪ್ರತಿ ತಿಂಗಳು ಮಾಸಿಕವಾಗಿ ಹಣವನ್ನ ಪಾವತಿ ಮಾಡ್ತಿರ್ತಾರೆ ಸರ್, ಆ ಸಮಯದಲ್ಲಿ

0: 18 ನಲವತ್ತು ವರ್ಷದ ಒಳಗೆ ಆ ವ್ಯಕ್ತಿ ಮರಣವನ್ನ ಹೊಂದಿದ್ರೆ ಅಥವಾ 40 ವರ್ಷ ತನಕ ಹಣವನ್ನ ಪಾವತಿ ಮಾಡಿ 60 ವರ್ಷದ ಒಳಗೆ ಮರಣವನ್ನ ಹೊಂದಿದ್ರೆ ಆ ಸಮಯದಲ್ಲಿ ಸರ್ಕಾರ ಈ ಹಣವನ್ನ ಯಾವ ರೀತಿ ಮರುಪಾವತಿ ಮಾಡುತ್ತೆ ಸರ್?
1: ಅದಕ್ಕೂ ಇದರಲ್ಲಿ ಸೌಲಭ್ಯಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಆ ವಯಸ್ಸಿನ ಒಳಗಡೆ ಕಟ್ಟಿದಾರ ಹಣ 60 ವರ್ಷ ಒಳಗೆ ಕಾರಣಾಂತರದಿಂದ ನಿಧನ ಆದ್ರು, ಅವರ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಹಣ ಸವಲತ್ತು ಕೊಡ್ತಾರೆ. ಈಗ ಒಂದು ವೇಳೆ 40 ವರ್ಷದೊಳಗಡೆ ಸತ್ತೋದ್ರು ಅಂತ ಇಟ್ಕೊಳ್ಳ, ಅವ್ರು ಎಷ್ಟು ವರ್ಷ ಎಷ್ಟು ತಿಂಗಳು ಪಾವತಿ ಮಾಡಿದಾರೆ ನೋಡಿ, ಇಮಿಡಿಯೇಟ್ ಅವ್ರ ಮನೆಯಲ್ಲಿ ಯಾರು ಇದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಅದನ್ನು ಕಂಟಿನ್ಯೂ ಆಗ್ಬೋದು. ಇವ್ರ ಹೆಸರಿಂದ ಅವ್ರ ಹೆಸರಿಗೆ ಅದು ಖಾತೆ ಬದಲಾವಣೆ ಆಗುತ್ತೆ. ಅದೇ ರೀತಿ ಅವ್ರಿಗೇನು ಸೌಲಭ್ಯ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಅದನ್ನ ಇವ್ರಿಗೂ ಕೊಡ್ತಾ ಹೋಗುತ್ತೆ. ಇದು ಇದ್ರಲ್ಲಿ ಮುಖ್ಯವಾಗಿರೋ ಅಂಶ. ಹಾಕಿದ ತಕ್ಷಣ ಏನೋ ಆಗೋಯ್ತು ಸಿಗಲ್ಲ ಅದೆಲ್ಲ ಇಲ್ಲ, ಆಯ್ತಾ? ಅದಕ್ಕೆ ಅವರು ಮಾಡುವಾಗ್ಲೇನೆ ಎಲ್ಲ KYC ಎಲ್ಲ ಮಾಡ್ಕೊಂಡಿರ್ತಾರೆ. ನೀವು ಆದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ, ಮೇಲೆ ಇಬ್ಬರು ಹೊಟ್ಟೋದ್ರು ಅಂತ ಇಟ್ಕೊಳ್ಳೋಣ, ಇಬ್ರು ಸತ್ತೋದ್ರು ಇಲ್ಲ, ಆಗೇನ್ ಮಾಡ, ನಾಮಿನಿ ಯಾರು, ಯಾರು ನಾಮಿನಿ ಅಂತ ಅವ್ರು ನಾಮನಿರ್ದೇಶಿತ ಮಾಡ್ಕೊಂಡಿರ್ತಾರೆ. ಆ ಫೆಸಿಲಿಟಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಆಯ್ತಾ, ಮಧ್ಯದಲ್ಲಿ ಯಾರು ತೀರ್ಕೊಂಡ್ರು ಅಂದ್ರೆ ಈಗ ನಮಗೆ ಫೆಸಿಲಿಟಿ ಬೇಡ ಅಂದ್ರೆ ಆಗೇನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅವತ್ತಿನವರು ಅವ್ರಿಗೆ ಏನು ಹೂಡಿಕೆ ಮಾಡಿದ್ದಾರೆ ಅದಕ್ಕೆ ಮಾತ್ರ ಬಡ್ಡಿ ಹಾಕಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಹಣ ಜಮಾ ಮಾಡ್ತಾರೆ. ಸರ್ಕಾರನು ನಿಮ್ ಪರವಾಗಿ ಅಷ್ಟೇ ಹಣ ಹಾಕ್ತಾ ಇರುತ್ತೆ, ಅದಕ್ಕೆ ಬಡ್ಡಿ ಕೊಡೋದಿಲ್ಲ. ನಾವು ಆ ವ್ಯಕ್ತಿ ಏನು ಹಾಕಿದ್ದಾರೆ ಅವರಿಗೆ ತ್ವರಿತವಾಗಿ ಯಾವ್ದೋ ಉದ್ದೇಶಕ್ಕೆ ಹಣ ಬೇಕು ಅಂದ್ರೆ ಅಲ್ಲಿವರೆಗೂ ಅವ್ರು ಏನು ಹಣವನ್ನ ಹೂಡಿದ್ದಾರೆ ಅದನ್ನ ಲೆಕ್ಕ ಹಾಕಿ ಅದಕ್ಕೊಂದು ಸರಳ ಬಡ್ಡಿಯನ್ನ ಸೇರಿಸಿ ಆ ಹಣವನ್ನು ಅವ್ರಿಗೆ ಜಮಾ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ತುಂಬಾ ಪ್ರಮುಖವಾದ ಅಂಶ ಇದರಲ್ಲಿ, ಆಯ್ತಾ? ಸೊ ಹಾಗಾಗಿ ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಈಗ ನನಗೇನೋ ತೊಂದರೆ ಆಯ್ತು ತೀರ್ಕೊಂಡ್ ಬಿಟ್ಟೆ ಅಂತ ಇಟ್ಕೊಳ್ಳೋಣ, ನಾನು ಇಮಿಡಿಯೇಟ್ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಜೀವಿತಾವಧಿ ಪೂರ್ಣ ಪೆನ್ಷನ್ ಬರ ತಗೊಳಕ್ ಅವಕಾಶ ಇದೆ. ಅದು ಸರ್ಕಾರದ ಬದ್ಧತೆ, ವಾಗ್ದಾನ. ಓಕೆ, ಸೊ ಒಂದು ವೇಳೆ ಅವರು ತೀರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ, ನಾಮಿನಿ ಯಾರಿಗೆ ಮಾಡಿದ್ದಾರೆ ಅವ್ರಿಗೆ ಅದೆಲ್ಲ ಫೆಸಿಲಿಟಿ ಕೊಡ್ತಾರೆ, ಆಯ್ತಾ? ಬೇಕಾದ್ರೆ ಅವರು ಯೋಜನೆನ ಕಂಟಿನ್ಯೂ ಮಾಡಿಕೊಂಡು ಕೊನೆಯಲ್ಲಿ ಬೇಕಾದ್ರೆ ಅವರು ಏನು ನಿಶ್ಚಿತ ಮೊತ್ತ ಬರಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡು ಸಹಾಯ ತಗೋಬಹುದು. ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ತೀನಿ, ಹೂಡಿಕೆ ಮಾಡೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ಅವರು ಬೇಕಾದ್ರೆ ಅವತ್ತಿನವ್ರಿಗೆ ಏನು ಹೂಡಿಕೆ ಆಗಿದೆ ಆ ಖಾತೆಯಲ್ಲಿ ಅದನ್ನ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್, ಈಗ ಎಲ್ಲ ಅಲ್ಲೇ ಟ್ರಾನ್ಸ್ಪರೆನ್ಸಿ ಇದೆ. ಮೋಸ ಮಾಡಿದ್ರು, ಅವ್ರು ಬರೀಲಿಲ್ಲ, ಎಂಟ್ರಿ ಮಾಡ್ಲಿಲ್ಲ, ಅವೆಲ್ಲ ಪ್ರಶ್ನೆ ಇಲ್ವೇ ಇಲ್ಲ. ಎಲ್ಲ OTP ಬೇಸ್ಡ್ ಇರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಅವ್ರು ಕ್ಯಾಲ್ಕುಲೇಟ್ ಆಗ್ಬಿಟ್ಟು ನಿಮ್ಮ ಎಲ್ಲ ಹಣವನ್ನು ಅವ್ರು ಮರುಪಾವತಿ ಮಾಡ್ತಾರೆ. ಅದರಲ್ಲಿ ನಾವು ನಿಶ್ಚಿತವಾಗಿ ಸಂಶಯ ಪಡುವ ಅಗತ್ಯನೇ ಇಲ್ಲ ಇಲ್ಲಿ. ಸೊ ಇದನ್ನ ನಾವು ಗಮನಿಸಬೇಕು
0: ಸರ್. ಹಾಗಿದ್ರೆ 40 ವರ್ಷದವರೆಗೆ ಹಣವನ್ನ ಪಾವತಿ ಮಾಡಿ ಇನ್ನು 60 ವರ್ಷ ಅಂದ್ರೆ ಇನ್ನು 20 ವರ್ಷಗಳ ಕಾಲ ಯಾವುದೇ ಪಾವತಿ ಇರೋದಿಲ್ಲ?
1: ಇರೋದಿಲ್ಲ, ಇರೋದಿಲ್ಲ.
0: ತದನಂತರ 60 ವರ್ಷದ ನಂತರ ಪಿಂಚಣಿ ಬರ್ಲಿಕ್ಕೆ ಶುರುವಾಗುತ್ತೆ.
1: ಅವರು ಅದನ್ನೇ ಅವ್ರು ಕೊಟ್ಟಿರೋದು ನಿಮ್ಗೆ, ನೀವು ಈ ವರ್ಷದವರೆಗೂ ನೀವು ತುಂಬಿ, ಆಮೇಲೆ 0 ಪಿರಿಯಡ್, ರೆಸ್ಟ್ ಪಿರಿಯಡ್
0: 20 ವರ್ಷ,
1: 20 ವರ್ಷ ಆಮೇಲೆ ಪೆನ್ಷನ್ ಬರಕ್ ಶುರು ಆಗುತ್ತೆ. ಸೊ ಹಾಗಾಗಿ 18-40 ವರ್ಷದವ್ರು ಭಾಗಿಯಾಗ್ಬೋದು. ಅಲ್ಲಿ ಕಂತುಗಳಿಗೆ ಹೇಳ್ತಾರೆ ಇಷ್ಟು ಕಂತು ನೀವು ತುಂಬೇಕಾಗತ್ತೆ ಅಂತ. ಈಗ ಉದಾಹರಣೆಗೆ
0: ಅಂದ್ರೆ ಮಾಸಿಕವಾಗಿ ಎಷ್ಟು ಪಿಂಚಣಿಯನ್ನ ಬಯಸ್ತಾರೆ ಅದರ ಆಧಾರದ ಮೇಲೆ ಮಾಸಿಕವಾಗಿ ಹಣ ಪಾವತಿ ಮಾಡಬೇಕು.
1: ಒಂದು ನಾನು ಇಲ್ಲಿ ತಿದ್ದುಪಡಿ ಹೇಳೋದಕ್ಕೆ ಏನಂದ್ರೆ, ಯಾವ ವಯಸ್ಸಿನವ್ರು ಬೇಕಾದ್ರೆ ಅಪ್ರೋಚ್ ಮಾಡಬಹುದು, ನೀವು ಇಷ್ಟು ತಿಂಗಳು ಕಟ್ಟಕ್ ರೆಡಿ ಇದ್ದೀರಾ ಅಂತ ಕೇಳ್ತಾರೆ, ಅದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಆಯ್ತಾ, 18-40 ವರ್ಷದೊಳಗಡೆ ಇರೋರು ಯಾವಾಗ ಬೇಕಾದ್ರು ಕಟ್ಟಬಹುದು, ಆದ್ರೆ ಎಷ್ಟು ಪಿರಿಯಡ್ ಕಟ್ಟಬೇಕಾಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನ ನೀವು ಮಂತ್ಲಿ ಏನ್ ಮಾಡ್ಕೋಬೇಕು, ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನಗೆ ಇಷ್ಟ ಆಗತ್ತೆ ಅಂತ ನೀವು ಕಟ್ಕೊಂಡು ಹೋಗುವಂಥದ್ದು. ಅದು ರಿಕರಿಂಗ್ ಆಗಿ ನಿಮ್ಗೆ ಒಟ್ಟಿಗೆ ಬಂಡವಾಳವಾಗಿ ನಿಮ್ ಕೈಗೆ ಸಿಗತ್ತೆ. ಹಂಗೂ ತಗೋಬಹುದು, ಇಲ್ಲ ನನಗೆ ತಿಂಗಳು ತಿಂಗಳು ಬೇಕು ಮುಂದೆ ನನ್ನ ಜೀವನೋಪಾಯಕ್ಕೆ ಅಂದ್ರೆ ಆ ತರನು ತಗೊಳ್ಬಹುದು. ಎರಡು ಅವಕಾಶನೂ ಬಿಟ್ಕೊಟ್ಟಿದ್ದಾರೆ ಇಲ್ಲಿ. ಈಗ ಮನೆಯಲ್ಲಿ ಏನೋ ಒಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ನಮ್ಗೆ ಏನೋ ಒಟ್ಟಿಗೆ ಹಣ ಬೇಕು ಅಂದ್ರೆ ಬೇಕಾದ್ರೆ ಒಟ್ಟಿಗೆನೂ ತಗೋಬಹುದು. ಆಗ ಸರ್ಕಾರ ಹಾಕಿರೋ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಹಣವನ್ನು ನಿಮಗೆ ಜಮಾ ಮಾಡ್ತಾರೆ ಮದುವೆಯಲ್ಲಿ ತಗೊಳಕ್ಕೆ. ಆದ್ರೆ RD ಅಕೌಂಟ್ ಅಲ್ಲಿ ಇದ್ದಂಗೆ ಅದ್ಮೇಲೆ ಸಾಲ ತಗೊಂಡು ತೀರಿಸ್ತಾ ಇರ್ತೀನಿ ಅಂತದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಒಮ್ಮೆ ಬಂಡವಾಳ ಅಂತ ಹೊರಟಾದ್ಮೇಲೆ ಆ ಪಿರಿಯಡ್ ಆದ್ಮೇಲೆ ನಮ್ಗೆ ಅದು ಸಿಗೋದು, ಅದಕ್ಕೆ ನಾವು ತಾಳ್ಮೆ ವಹಿಸ್ಬೇಕು.
0: ಸರ್, ಆಗಿನೇ ಅಟಲ್ ಪಿಂಚಣಿ ಯೋಜನೆಗೆ ಹಲವಾರು ವರ್ಷಗಳಿಂದ ಮಾಸಿಕವಾಗಿ ಹಣವನ್ನ ಪಾವತಿಸಿ 60 ವರ್ಷದ ನಂತರ ಪಿಂಚಣಿಯನ್ನ ಪಡ್ಕೋತಿರ್ತಾರೆ ಸರ್. ಈ ಯೋಜನೆ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೂಡ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆಯಿಂದ ಕೂಡ ಪಿಂಚಣಿಯನ್ನು ಪಡಿಬಹುದು.
1: ಅದು ರಾಜ್ಯ ಸರ್ಕಾರದ್ದು, ಅವ್ರ ನಿಯಮಗಳಿಂದ ಪ್ರಕಾರ ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದ್ರ ಪ್ರಕಾರ ತಗೋಬಹುದು. ಆದಾಯ ಕಡಿಮೆ ಇರಬೇಕು, ಮೇಲೆ ಬೇರೆ ಬೇರೆ ವರ್ಗ ಜಾತಿ ಸಮೀಕರಣ ಇದೆ, ಅವ್ರೇನು ಹಾಕಿದ್ದಾರೆ, ಮತ್ತೆ ಮಕ್ಕಳು ಯಾರಿಲ್ಲ ನೋಡ್ಕೊಳಕ್ಕೆ, ಅವರು ತೊಂದರೆಯಲ್ಲಿದ್ದಾರೆ ಅನ್ನೋದು ಏನು ಕ್ರೈಟೀರಿಯಾ ಇದೆ ಅದ್ರಲ್ಲಿ ಬಂದವ್ರು ಅದು ತಗೋಬಹುದು. ಅದು ಅದು ಕೊಡೋದು ಪೆನ್ಷನ್, ಅದು ಅದಕ್ಕಿರೋ ಸ್ಟ್ರೀಮ್ ಬೇರೆ
0: ರಾಜ್ಯ ಸರ್ಕಾರ.
1: ಅದು ಅಲ್ಲೇನು ಇವ್ರು ಹೂಡಿಕೆ ಇಲ್ಲ, ಇದರ್ಥ ಮಾಡ್ಕೊಳ್ಳಿ. ಅದು ಸರ್ಕಾರದ ಕಮಿಟ್ಮೆಂಟ್, ನಾನೇನು ಕೊಡ್ತೀನಪ್ಪ, ಇದು ನಿಮ್ಗೆ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಕೊಡ್ತಾ ಇರೋದು. ಇಲ್ಲಿ ಹಂಗಲ್ಲ, ಇಲ್ಲಿ ಕಮಿಟ್ಮೆಂಟ್ ಯಾರೋ ಫಲಾನುಭವಿ ಇದ್ದಾನೆ, ಅವ್ರು ಹುಡ್ಬೇಕು, ಹುಡ್ದಾಗ ಮಾತ್ರ ಅವ್ರಿಗೆ ಸಿಗೋ ಅಂತದ್ದು, ಇಲ್ಲಾಂದ್ರೆ

0: ಸಿಗೋದಿಲ್ಲ, ಅದನ್ನು ಅವ್ರು ಪಡ್ಕೋಬಹುದು. ಅದು ಆ ರೆಗ್ಯುಲೇಷನ್ಸ್ ಏನಿದೆ, ನೀತಿಗಳೇನಿದೆ, ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ಬದಲಾಯಿಸ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ತೃಪ್ತಿಪಡಿಸಿದ್ರೆ ಖಂಡಿತ ಅವರಿಗೆ ಅರ್ಹತೆ ಕಂಟಿನ್ಯೂ ಆಗ್ತಾ ಇರುತ್ತೆ.
1: ಸರ್, ಹಾಗಿದ್ರೆ ಕಾರ್ಯಕ್ರಮದ ಕೊನೆಯದಾಗಿ ಅಟಲ್ ಪಿಂಚಣಿ ಯೋಜನೆ ಕುರಿತು ರೇಡಿಯೋ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಇದು ಖಂಡಿತ ತುಂಬಾ ಉತ್ತಮವಾದ ಕಾರ್ಯಕ್ರಮ. ಈಗ ಎಲ್ಲಾ ಕಡೆ ದುಡಿಮೆ ಬರ್ತಾ ಇರೋದು ನಾವು ನೋಡ್ತಾ ಇರ್ತೀವಿ. ಮತ್ತೆ ಕಳೆದ 20-30 ವರ್ಷದಿಂದ ನೋಡಿದಾಗ ಅಸಂಘಟಿತ ವಲಯದಲ್ಲಿ ಅವರ ಸೇವಾ ಕ್ಷೇತ್ರಗಳು ತುಂಬಾ ಆಗಿದೆ ಈಗ, ಆಯ್ತಾ. ಮತ್ತೆ ಈಗ ಹಳ್ಳಿನಲ್ಲೂ ಸಿಗ್ತಾ ಇದೆ, ನಗರ ಪ್ರದೇಶದಲ್ಲೂ ಸಿಗ್ತಾ ಇದೆ, ಅರೆ ನಗರ ಪ್ರದೇಶದಲ್ಲೂ ಅವರಿಗೆ ದುಡಿಯುವ ಅವಕಾಶಗಳು ಸಿಗ್ತಾ ಇದೆ. ಆಮೇಲೆ ಸರ್ಕಾರದ ಅನೇಕ ನೀತಿಗಳಲ್ಲೂ ಅವರಿಗೆ ಸಾಲದ ಬೆಂಬಲ, ಆಮೇಲೆ ಯೋಜನೆ ಬೆಂಬಲ ಸಿಕ್ಕಿ ಬಹು ವಿಧವಾದ ಕಸಬುಗಳು ಮಾಡ್ತಾ ಇದ್ದಾರೆ, ಉದ್ಯೋಗಗಳು ಮಾಡ್ತಾ ಇದ್ದಾರೆ, ಸೇವಾ ಕಾರ್ಯಗಳನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಜಾಣತನದಿಂದ ನೈಪುಣ್ಯದಿಂದ ಯೋಚನೆ ಮಾಡಿ ಒಂದು ತೀರ್ಮಾನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಭವಿಷ್ಯತ್ತಿಗೆ ನನ್ನ ಭದ್ರತೆಗೆ ಈಗ್ಲಿಂದ ನಾನು ಅದನ್ನ ಹೂಡ್ಕೊಂಡು ಭದ್ರ ಮಾಡ್ಕೊಳ್ತೀನಿ ಅನ್ನೋ ಒಂದು ಸ್ವಯಂ ನಿರ್ಧಾರ ತುಂಬಾ ಮುಖ್ಯ. ಈಗ ನಮಗ್ ನಾವು ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನಮಗ್ ಸಹಾಯ ಮಾಡ್ತಾರೆ ಅಲ್ವಾ? ಈ ಪ್ರಜ್ಞೆ ಜಾಗೃತ ಆಗ್ಬೇಕು. ಸೊ ಎಲ್ಲರೂ ಇದನ್ನ ಮಾಡ್ಕೊಂಡು ನಮ್ಮ ಭದ್ರತೆ ನಾವು ಮಾಡ್ಕೊಳ್ಳೋಣ, ಸರ್ಕಾರದ ನೀತಿ ಇದೆ ಮಾಡ್ಕೊಳ್ಳೋಣ. ಇದ್ರ ಮೇಲೂ ಅವ್ರ ಅಸಹಾಯಕತೆ ಇದೆ, ಇನ್ನೂ ಅವ್ರಿಗೆ ಹೆಚ್ಚಿನ ಇನ್ನೊಂದೇನೋ ನೆರವು ಬೇಕು ತೊಂದರೆ ಇರೋ ಜನಕ್ಕೆ ಅಂದ್ರೆ, ಅದಕ್ಕೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿದೆ. ಅದರಲ್ಲಿ ಯಾರು ಅದಕ್ಕೆ ಅಧಿಕೃತ ಅಥಾರಿಟಿ ಜನ ಇದ್ದಾರೆ ಅವ್ರ ಹತ್ರ ಹೋದ್ರೆ ಅವರು ಅದನ್ನ ಆನ್ಲೈನಲ್ಲಿ ಸಬ್ಮಿಷನ್ ಮಾಡಿ ಅಸೆಸ್ಮೆಂಟ್ ಮಾಡಿ ನಿಮಗೆ ಅರ್ಹತೆ ಇದ್ರೆ ಆ ಫಲಾನುಭವನ ನಿಮಗೆ ಒದಗಿಸ್ಕೊಡ್ತಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಜಾಗೃತರಾಗಿ ಮತ್ತೆ ಒಳ್ಳೆ ನಿರ್ಧಾರ ಮಾಡಿ ಹೂಡಿಕೆ ಮಾಡಲಿಕ್ಕೆ ಸಿದ್ಧ ಆಗಿ, ಇದೇನು ಪರಿಶ್ರಮದೇನಿಲ್ಲ, ಫ್ಲೆಕ್ಸಿಬಿಲಿಟಿ ತುಂಬಾ ಇದೆ. ಆಯ್ತಾ, 1 ತಿಂಗಳಿಗಾದರೂ ಕಟ್ಟಿ, 3 ತಿಂಗಳಿಗಾದರೂ ಕಟ್ಟಿ, 6 ತಿಂಗಳಿಗಾದರೂ ಕಟ್ಟಿ, ಆದರೆ 6 ತಿಂಗಳೊಳಗಡೆ ಏನು ಸಂದಾಯ ಆಗಿರಬೇಕು ಅದಾಗಿರಬೇಕು. ನೀವೇ ಹೋಗಿ ಕಟ್ಟಬೇಕಂತೇನಿ, ಚಲನ್ ತುಂಬಿ ಕಟ್ಟಬೇಕಂತೇನಿಲ್ಲ. ಬ್ಯಾಂಕಿಂದನೇ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದಕ್ಕೆ ಹೂಡಿಕೆ ಹೋಗ್ತಾ ಇರುತ್ತೆ, ನಿಮ್ಮ ಮಾಹಿತಿ ಬರ್ತಾ ಇರುತ್ತೆ. ನಮ್ಮ ಜವಾಬ್ದಾರಿಯನ್ನು ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನವರು ವಹಿಸ್ಕೊಂಡಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ನೀವೆಲ್ಲೇ ಕೆಲಸ ಮಾಡಿ, ಏನೋ ಈಗೆಲ್ಲ UPI ಪೇಮೆಂಟ್ಗಳು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಲ್ವಾ, ಅದೇ ಥರ ಅದೇ ಪ್ಲಾಟ್ಫಾರ್ಮಲ್ಲಿ ಇದು ಸಹಿತ ಹೂಡಿಕೆಗೂ ಹೋಗುತ್ತೆ. ಹಾಗಾಗಿ ನಿಮಗೆ ಸಮಯ ತಗೊಳತ್ತೆ, ಗೊತ್ತಾಗಲಿಲ್ಲ, ಚಲನ್ ತುಂಬ ಗೊತ್ತಾಗ್ತಾ ಇಲ್ಲ, ಮತ್ತು ಯಾರಿಗೋ ಕೊಟ್ಟಿದ್ದೆ ಅದು ಆಗಿಲ್ಲ ಅನ್ನುವ ಒಂದು ಅನಿಶ್ಚಿತ ಸಂಗತಿಗಳಿಗೆಲ್ಲ ಇಲ್ಲ ಅವಕಾಶ ಇಲ್ಲ. ಸೊ ಹಾಗಾಗಿ ಇದೊಂದು ತುಂಬ ಅಮೂಲಾಗ್ರವಾಗಿ ಯೋಚನೆ ಮಾಡಿ ಮಾಡಿರುವಂಥ ಸ್ಕೀಮ್ ಇದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಅವರವರ ಮುಂದಿನ ಜೀವನಕ್ಕೆ ಬೇಕಾದ ಆರ್ಥಿಕ ಭದ್ರತೆ ತಕ್ಕ ಮಟ್ಟಿಗೆ ಚಿಕ್ಕದಾದ ಒಂದು 5,000 ರೂಪಾಯಿ ಮೇಲಿಲ್ಲ ಇದಕ್ಕೆ ತಗೊಳ್ಳಿಕ್ಕೆ, ಅಲ್ಲಿವರೆಗೂ 1,000 ರೂಪಾಯಿಂದ 5,000 ರೂಪಾಯಿ ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ನಾವು ಜಾಣತನ ತೋರಿಸ್ಬೇಕು ಅನ್ನೋದು ನಮ್ಮ ಮನವಿ. ಇನ್ನೊಂದೇನು ಅಂಶ ಇದೆ ಇದರಲ್ಲಿ ಅಂದರೆ, ಒಂದು ಖಾತ್ರಿ ಇದೆ ನಿಮಗೆ, ಆದಾಯ ಏನು ಬೇಕು, ಆರ್ಥಿಕ ಭದ್ರತೆ ಏನು ಬೇಕು, ಇದಕ್ಕೆ ಖಾತ್ರಿ ಇದೆ. ಭದ್ರತೆನ ಸರ್ಕಾರ ಎಲ್ಲ ರೀತಿಯೂ ಮಾಡಿಕೊಟ್ಬಿಟ್ಟಿದೆ. ಇದೇ ಯಾರೋ ತಗೊಂಡ್ರು ಮೋಸ ಮಾಡಿದ್ರು ಅನ್ನೋದಿಲ್ಲ. ಮತ್ತೆ 60 ವರ್ಷದಷ್ಟಿಗೆ ನಮ್ಮ ಸಾಮಾಜಿಕ ಜೀವನದಲ್ಲೂ ಅನೇಕ ಮಾರ್ಪಾಡುಗಳಾಗೋಗಿರುತ್ತೆ, ಅದಕ್ಕೆ ತಕ್ಕಂತೆ ನಿಮಗೆ ಒಂದು ಚಿಕ್ಕ ಬೆಂಬಲ ಸಹಕಾರ ಒಂದು ಆಶಾಕಿರಣನ ಈ ಕಾರ್ಯಕ್ರಮದ ಮುಖಾಂತರ ನೀವೇ ನಿರೂಪಿಸ್ಕೋಬಹುದು. ಅದು ಈ ಯೋಜನೆಯ ಮಹತ್ವ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಸಂಘಟಿತ ಕಾರ್ಮಿಕರ ವೃದ್ಧಾಪ್ಯದ ಆದಾಯ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು, ಮತ್ತು ಈ ಯೋಜನೆಗೆ ಯಾವ ಒಂದು ವಿಧಾನಗಳ ಮುಖಾಂತರ ಹಣವನ್ನು ಪಾವತಿ ಮಾಡಿ ನಮ್ಮ ವೃದ್ಧಾಪ್ಯದ ಒಂದು ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಯೋಜನೆ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕಾರ್ಯಕ್ರಮ ಮುಖಾಂತರ ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯದ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರೂ ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ ಅವರು. ಇದಾಗುತ್ತೆ ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20
4: ಹಾಗೂ ಮರು

0: ಪ್ರಸಾರ ಗುರುವಾರ ಸಂಜೆ 6:50ಕ್ಕೆ.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಅಚ್ಯುತ್ರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಮಹಾಲಕ್ಷ್ಮಿ ಹಾಗೂ ಪಾರ್ವತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಕ್ಲೇಮ್ ಕೇಳುತ್ತೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/8/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾರತದ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಪ್ರಸಿದ್ಧರಾದ ಖುದಿರಾಮ್ ಬೋಸ್ರವರು ಡಿಸೆಂಬರ್ 3, 1889 ಜನಿಸಿದರು. ಆಗ ಬೋಸ್ರವರಿಗೆ ಕೇವಲ 18 ವರ್ಷದವರಾಗಿದ್ದರು ಮತ್ತು ಕಿಂಗ್ಸ್ಫೋರ್ಡ್ನ ಗಾಡಿಯ ಮೇಲೆ ಬಾಂಬ್ ದಾಳಿ ಮಾಡಿ ಆರೋಪ ಹೊತ್ತಿದ್ದರು. ದಾಳಿಯಲ್ಲಿ ಬ್ಯಾರಿಸ್ಟರ್ ಫ್ರಿಂಗಲ್ ಕೆನಡಿ ರವರ ಪತ್ನಿ ಮತ್ತು ಮಗಳು ಕೊಲ್ಲಲ್ಪಟ್ಟರು. ಭಾರತದ ಸಂಪೂರ್ಣ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಕಿರಿಯ ಕ್ರಾಂತಿಕಾರಿ ಎಂದು ಪ್ರಸಿದ್ಧರಾಗಿದ್ದಾರೆ. ಕಿರಿಯ ಕ್ರಾಂತಿಕಾರಿ ಖುದಿರಾಮ್ ಬೋಸ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿಯಬೇಕು. ಖುದಿರಾಮ್ ಬೋಸ್ ರವರ ಪೋಷಕರ ಮರಣ ನಂತರ ಅವರು ಅಕ್ಕನಲ್ಲಿ ಬೆಳೆದರು. ಹಳ್ಳಿಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿ 8ನೇ ತರಗತಿಯವರೆಗೆ ಓದಿದರು. ಬೋಸ್ ರವರು 9ನೇ ತರಗತಿಯಲ್ಲಿದ್ದಾಗ ಅವರು ದೇಶಭಕ್ತಿ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದರು, ಅಧ್ಯಯನವನ್ನು ತ್ಯಜಿಸಿದರು. ಅವರು ಸ್ವದೇಶಿ ಚಳವಳಿಗೆ ಸೇರಿದರು ಮತ್ತು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತರುವ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನು ಮೊಡಿಪಾಗಿಡಲು ನಿರ್ಧರಿಸಿದರು. ಇದು 1902 ಶ್ರೀ ಅರಬಿಂದೋ ಮೇದಿನಿಪುರಕ್ಕೆ ಭೇಟಿ ನೀಡಿದಾಗ ಮತ್ತು ಕ್ರಾಂತಿಕಾರಿ ಗುಂಪುಗಳೊಂದಿಗೆ ರಹಸ್ಯ ಯೋಜನಾ ಅವಧಿಗಳ ಜೊತೆಗೆ ಸಾರ್ವಜನಿಕ ಉಪಾಸನೆಗಳ ಸರಣಿಯನ್ನು ನಡೆಸಿದರು. ಪಟ್ಟಣದ ಹದಿಹರೆಯದ ವಿದ್ಯಾರ್ಥಿಗಳ ಸಮುದಾಯದಲ್ಲಿ ಖುದಿರಾಮ್ ಕೂಡ ಒಬ್ಬರು. ಅವರು ಕ್ರಾಂತಿಯ ಉರಿಯುತ್ತಿರುವ ಸ್ಫೂರ್ತಿಯಿಂದ ಉರಿಯುತ್ತಿದ್ದರು. ಅವರು ಚಿಕ್ಕವರಾಗಿದ್ದಾಗ ಅವನು ತನ್ನ ಶಾಲೆಯ ಶಿಕ್ಷಕರಿಂದ ರಿವಾಲ್ವರ್ ಕೇಳಿದರು. ಬೋಸ್ 16ನೇ ವರ್ಷದವರಾಗಿದ್ದಾಗ ಪೊಲೀಸ್ ಠಾಣೆಗಳ ಬಳಿ ಬಾಂಬ್ಗಳನ್ನು ಸ್ಥಾಪಿಸಿದನು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡನು. ಮತ್ತೊಂದು ಬಾಂಬ್ ಹಾಕುವ ಮೊದಲು ಬೋಸ್ ಅರೆನ್ ಸರ್ಕಾರ್ ಎಂಬ ಹೆಸರನ್ನು ಅಳವಡಿಸಿಕೊಂಡರು ಮತ್ತು ಕಿಂಗ್ಸ್ಫೋರ್ಡ್ನ ದೈನಂದಿನ ದಿನಚರಿ ಚಟುವಟಿಕೆಗಳು ಮತ್ತು ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರು ನ್ಯಾಯಾಲಯ, ಕ್ಲಬ್ ಮತ್ತು ಇತರೆ ಮನೆ

ಇಲ್ಲಿ ತಮ್ಮ ಸಮಯವನ್ನ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರು. April 30, 1908 ಅವರು ಕಿಂಗ್ಸ್ಫೋರ್ಡ್ ಪ್ರಯಾಣಿಸುತ್ತಿದ್ದ ಗಾಡಿಯ ಮೇಲೆ ಬಾಂಬ್ಗಳನ್ನ ಎಸೆದರು. ಇಟ್ ಯಶಸ್ವಿಯಾಯಿತು ಮತ್ತು ಗಾಡಿ ಸ್ಫೋಟಿಸಿತು ಮತ್ತು ಉರಿಯಲು ಪ್ರಾರಂಭಿಸಿತು. ಆದಾಗ್ಯೂ ಗಾಡಿಯು ಕಿಂಗ್ಸ್ಫೋರ್ಡ್ನಿಂದ ಆಕ್ರಮಿಸಲ್ಪಟ್ಟ ಬದಲಿಗೆ ಬ್ಯಾರಿಸ್ಟರ್ ಫ್ರಿಂಗಲ್ ಕೆನಡಿಯ ಹೆಂಡತಿ ಮಗಳು ಇದ್ದ ತೊಡಗಿದರು. ದಾಳಿಕೋರರಿಗೆ 1,000 ಬಹುಮಾನ ಘೋಷಿಸಲಾಗಿದೆ. ಅಂದು ಬೋಸ್ 25 ಕಿಲೋಮೀಟರ್ ನಡಿಕೆಯನ್ನು ಮುಂದುವರೆಸಿ ಅಡಗಿಕೊಳ್ಳಲು ಸುರಕ್ಷಿತ ಸ್ಥಳವನ್ನು ಹುಡುಕಿದರು. ಆಗ ಕುದಿರಾಮ್ ಬೋಸ್ ಪೋಸಾ ಸ್ಟೇಷನ್ ಎಂದು ಕರೆಯಲ್ಪಡುವ ರೈಲು ನಿಲ್ದಾಣವನ್ನು ತಲುಪಿದಾಗ ಇಬ್ಬರು ಸಶಸ್ತ್ರ ಕಾನ್ಸ್ಟೇಬಲ್ ಅವರನ್ನು ಎದುರಿಸಿದರು. ಅದೇ ದಿನ ಕುದಿರಾಮ್ ರವರನ್ನು ಬಂಧಿಸಲಾಯಿತು. ನ್ಯಾಯಾಲಯದಲ್ಲಿದ್ದಾಗ ತನ್ನ ಸ್ನೇಹಿತರನ್ನ ರಕ್ಷಿಸಲು ಕುದಿರಾಮ್ ಸಂಪೂರ್ಣ ಕಾರ್ಯಾಚರಣೆಯ ಜೀವಹಾನಿಯ ಸಂಪೂರ್ಣ ಜವಾಬ್ದಾರಿಯನ್ನು ಸ್ವತಃ ಅವರೇ ವಹಿಸಿಕೊಂಡರು. ಆತನಿಗೆ ಮರಣದಂಡನೆ ವಿಧಿಸಿದಾಗ ಕುದಿರಾಮ್ನ ತಕ್ಷಣದ ಮತ್ತು ಸ್ವಾಭಾವಿಕ ಪ್ರತಿಕ್ರಿಯೆಯು ನಗುಮುಖವಾಗಿತ್ತು. ಏನನ್ನಾದರೂ ಹೇಳಲು ಕೇಳಿದಾಗ ಕುದಿರಾಮ್ ರವರು ಸ್ವಲ್ಪ ಸಮಯ ನೀಡಿದರೆ ನ್ಯಾಯಾಧೀಶರಿಗೆ ಬಾಂಬ್ ತಯಾರಿಸುವ ಕೌಶಲ್ಯವನ್ನ ಕಲಿಸಬಹುದು ಎಂದು ಉತ್ತರಿಸಿದರು. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು 7 ದಿನಗಳ ಕಾಲಾವಕಾಶ ನೀಡಿದರೂ ಅವರು ಮೇಲ್ಮನವಿ ಸಲ್ಲಿಸಲು ನಿರಾಕರಿಸಿದರು. ಕುದಿರಾಮ್ ಗಲ್ಲಿಗೇರಿಸಿದಾಗ ಅವರಿಗೆ ಕೇವಲ 18 ವರ್ಷ. ಕೇಳಿದ್ರಲ್ಲ, ಇಷ್ಟೊತ್ತು ಭಾರತ ಸ್ವತಂತ್ರ ಹೋರಾಟದಲ್ಲಿ ನೇಣುಗಂಬವನ್ನ ಏರಿ ಹುತಾತ್ಮರಾದ ಅತ್ಯಂತ ಕಿರಿಯ ಹೋರಾಟಗಾರ ಕುದಿರಾಮ್ ಬೋಸ್ ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಮಹಾಲಕ್ಷ್ಮಿ ಹಾಗೂ ಪಾರ್ವತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 102 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಪರಮಾಣುವಿಂ
3: ಪ್ರಪಂಚಗಳ ಸಂಯೋಜಿಪುದು ಮರೆಯಿಂದ ಸೃಷ್ಟಿಯಂತ್ರವ
4: ಚಾಲಿಸುವುದು
3: ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು
4: ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ.
3: ಕಳೆದ 2-3 ಮುಕ್ತಕಗಳಲ್ಲಿ ನಾವು ಎಲ್ಲದರ ಒಳಗೆ ಇರುವಂತ ಒಂದು ಸತ್ವವನ್ನು ಕುರಿತು ವಿವರಗಳನ್ನು ಕೇಳ್ತಾ ಇದ್ವಿ. ಆ ಸತ್ವ ಎಲ್ಲ ಜೀವಿಗಳ ಎಲ್ಲ ಜಡವಸ್ತುಗಳ ಒಳಗಡೆ ಇದೆ. ಅದಕ್ಕೊಂದು ಕ್ರಮವಾದಂತಹ ವಿಧಾನ ಇದೆಯೋ ಇಲ್ವೋ ಅಂತ ನಮಗೆ ಹೊರಗಡೆಯಿಂದ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಕ್ರಮ ಇದೆ, ಒಂದು ರೀತಿಯ ಪ್ರಿಡಿಕ್ಟಬಲ್ ನೇಚರ್, ಅಂದರೆ ಇದು ಹೀಗೆ ಆಗುತ್ತೆ ಅಂತ ಹೇಳಬಹುದಾದಂಥ ರೀತಿಯ ಶಕ್ತಿ ಅಡಗಿದೆ ಅಂತ ನಾವು ನೋಡಿದ್ವಿ. ಅದು ಜಡ ವಸ್ತುಗಳಲ್ಲೂ ಹಾಗೆ ಅನಿಸುತ್ತೆ, ಮತ್ತು ಜೀವಿಗಳಲ್ಲೂ ಕೂಡ ಹಾಗೆ ಅಂತ ನಾವು ನೋಡಿದ್ವಿ. ಅದನ್ನು ಮತ್ತೆ ವಿಸ್ತರಿಸಿ ನೋಡಿದಾಗ ಯಾವ ವಸ್ತುವಿನಿಂದ ಈ ಸತ್ವ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಒಂದು ರೀತಿ

0: ಯಲ್ಲಿ ಎಲ್ಲದರಲ್ಲೂ ಒಂದು ಸ್ಪಷ್ಟವಾದಂತಹ ವಿಧಾನ ಇದೆ. ವಿಕಸನದಲ್ಲಿ ಎಲ್ಲವೂ ಕೂಡ ವಿಕಸನವಾಗ್ತಾ ಇದೆ. ಆದರೆ ಆ ವಿಕಸನವಾಗ್ತಾ ಇರೋದಕ್ಕೆ ಮೂಲಭೂತವಾದಂತಹ ಒಂದು ಇಟ್ಟಿಕೆ ಯಾವುದರಿಂದ ಇದಾಗ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಟ್ಟಡಗಳನ್ನು ನಾವು ಹೊರಗಡೆ ನೋಡ್ತೀವಿ. ಒಂದು ಸ್ವಲ್ಪ ಚಿಕ್ಕ ಮನೆ ಇರ್ಬೋದು, ಇನ್ನೊಂದು ಒಂದು ದೊಡ್ಡ ಮನೆ ಇರ್ಬೋದು. ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಆಕಾರ ಇರುತ್ತೆ. ಒಂದು ವರಾಂಡ, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ಆ ಗೋಡೆಗಳನ್ನು ನಾವು ನೋಡಿದಾಗ ಆ ಗೋಡೆಗಳಲ್ಲಿ ಎಲ್ಲ ಗೋಡೆಗಳಲ್ಲೂ ಎಲ್ಲ ಮನೆಯ ಎಲ್ಲ ಗೋಡೆಗಳಲ್ಲೂ ಒಂದೇ ರೀತಿಯ ಇಟ್ಟಿಗೆ ಇರೋದನ್ನು ನಾವು ನೋಡ್ತೀವಿ. ಸೊ ಆ ಇಟ್ಟಿಗೆ ಒಂದೇ, ಅದನ್ನು ಜೋಡಿಸಿರೋಂಥ ರೀತಿ ಬೇರೆ ಬೇರೆ ಇದೆ. ಬೇರೆ ಬೇರೆಯಾಗಿ ಅದನ್ನು ಮಾಡಿದಾಗ ಮನೆ ಹೊರಗಡೆಯಿಂದ ಬೇರೆಯಾಗಿ ಕಾಣಿಸುತ್ತೆ, ಒಳಗಡೆ ಇರೋಂಥ ಇಟ್ಟಿಗೆಯ ಸತ್ವ ಒಂದೇ ರೀತಿ ಅನ್ನೋ ರೀತಿಯಲ್ಲಿರುತ್ತೆ. ಇದನ್ನು ಡಿ ವಿ ಜಿ ಅವರು ಇಲ್ಲಿ ಪರಮಾಣುಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಪರಮಾಣು ಅಂತಂದರೆ ಆಟಮ್ಸ್. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಮಿಡ್ಲ್ ಸ್ಕೂಲು ಹೈಸ್ಕೂಲ್ನಲ್ಲಿ ಓದಿದಾಗ ಒಂದು ಚಾಪ್ಟರ್ ಇರ್ತಾ ಇತ್ತು, ಪೀರಿಯಾಡಿಕ್ ಟೇಬಲ್ ಅಂತ. ಪೀರಿಯಾಡಿಕ್ ಟೇಬಲ್ ಅಂತಂದರೆ ನಮಗೆ ಇದುವರೆಗೂ ಗೊತ್ತಾಗಿರುವಂಥ ಎಲ್ಲ ಎಲಿಮೆಂಟ್ಸ್, ಅಂದರೆ ಮೂಲಭೂತ ವಸ್ತುಗಳು ಏನೇನಿದವೋ ಅವನ್ನೆಲ್ಲ ಒಂದು ಕ್ರಮದಲ್ಲಿ ಜೋಡಿಸುವ ಪ್ರಯತ್ನ. 1860ರಲ್ಲೋ ಏನೋ ಮೆಂಡೆಲಿಯೇವ್ ಅನ್ನುವಂಥ ಒಬ್ಬ ವಿಜ್ಞಾನಿ ಅದನ್ನು ಮೊದಲನೇ ಸರ್ತಿ ಪ್ರಯತ್ನ ಪಟ್ಟ ಅಂತ ನನಗೆ ನೆನಪು. ಸೊ ಅವನು ಮಾಡಿದಂಥ ಪ್ರಯತ್ನ ಏನು, ಇವಾಗ ಏನೇನೋ ನಮಗೆ ಗೊತ್ತಿದೆ, ಕೆಮಿಕಲ್ಸು ಆಟಮ್ಸ್ ಎಲ್ಲ ಇದೆ ಅಂತ, ಎಲಿಮೆಂಟ್ಸ್ ಇದೆ ಅಂತ. ಈಗ ಉದಾಹರಣೆಗೆ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಮತ್ತು ಕಾರ್ಬನ್ ಇದೆ, ನೈಟ್ರೋಜನ್ ಇದೆ. ಇದೆಲ್ಲದಕ್ಕೂ ಕೂಡ ತನ್ನವೇ ಆದಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ, ಪ್ರಾಪರ್ಟೀಸ್ ಇವೆ. ನಾವು ಹೇಗೆ ಮೂಲ ಸತ್ವ ಒಂದು ಅಂತ ಅಂದ್ಕೊಂಡು ಆ ಮೂಲ ಸತ್ವದ ಪ್ರಕಟಣೆ ಬೇರೆ ಬೇರೆ ಅಂತ ಅಂದ್ಕೊಂಡ್ವೋ, ಹಾಗೆ ಹೈಡ್ರೋಜನ್ನು ಕನ್ವರ್ಟ್ ಆಗ್ಬಿಟ್ಟು ಆಕ್ಸಿಜನ್ ಆಗಲ್ಲ, ಹೈಡ್ರೋಜನ್ ಹೈಡ್ರೋಜನ್ ಆಗೇ ಇರುತ್ತೆ, ಆಕ್ಸಿಜನ್ ಆಕ್ಸಿಜನ್ ಆಗೇ ಇರುತ್ತೆ. ಅವು ಮೂಲ ವಿಚಾರಗಳು. ಅದನ್ನೆಲ್ಲ ಜೋಡಿಸೋದಕ್ಕೊಂದು ಪ್ರಯತ್ನವನ್ನು ಪಟ್ಟಿದ್ದು ಪೀರಿಯಾಡಿಕ್ ಟೇಬಲ್ ಅಂತಂದರೆ ಈ ಥರ ನಮಗೆ ಗೊತ್ತಿರೋ ಎಲಿಮೆಂಟ್ಸ್ನೆಲ್ಲ ಜೋಡಿಸೋದು ಅಂತ. ಅದು ಆ ಪ್ರಯತ್ನದಲ್ಲಿ ವಿಜ್ಞಾನಿ ಮಾಡಿದಂಥ ಒಂದು ಕ್ರಮ ಏನಪ್ಪ ಅಂತಂದರೆ ಅದರ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಅದರಲ್ಲಿ ನ್ಯೂಕ್ಲಿಯಸ್ ಎಷ್ಟಿದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಎಷ್ಟಿದೆ, ನ್ಯೂಟ್ರಾನ್ ಎಷ್ಟಿದೆ, ಇದನ್ನು ನೋಡ್ಬಿಟ್ಟು ಅದ್ರ ಪ್ರಕಾರ ಜೋಡಿಸ್ತಾ ಹೋದಾ ಅಂತ ನಾವು ಕಲಿತೀವಿ. ಹಾಗೆ ಅವನು ಜೋಡಿಸಿದಾಗ ಕ್ರಮಬದ್ಧವಾಗಿ ಒಂದರಿಂದ ಒಂದು, ಇವಾಗ ಹೈಡ್ರೋಜನ್ ಅನ್ನುವಂಥದ್ದು ಅತಿ ಸಣ್ಣ ಆಟಮ್ ಇರುವಂಥದ್ದು, ಅದು ಮೊದಲನೇ ಸ್ಥಾನದಲ್ಲಿದೆ. ಅದಾದ ನಂತರ ಹೀಲಿಯಂ ಅನ್ನೋದು ಬರ್ತದೆ. ಸೊ ಹೀಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಜೋಡಿಸ್ತಾ ಬಂದಾಗ ನಾವು ಎಡದಿಂದ ಬಲಕ್ಕೆ ಅಡ್ಡವಾಗಿ ಅದನ್ನೆಲ್ಲ ನೋಡ್ತಾ ಹೋದರೆ ಒಂದು ಕ್ರಮ ಇರುತ್ತೆ, ಮೇಲಿನಿಂದ ಕೆಳಕ್ಕೆ ನೋಡ್ತಾ ಬಂದರೆ ಇನ್ನೊಂದು ಕ್ರಮ ಇರುತ್ತೆ. ಸೊ ಈಗ ಉದಾಹರಣೆಗೆ ಕ್ಲೋರಿನ್, ಫ್ಲೋರೈನ್, ಕ್ಲೋರಿನ್, ಬ್ರೋಮಿನ್ ಅಂಥವೆಲ್ಲ ಮೇಲಿನಿಂದ ಕೆಳಗೆ ನೋಡಿದಾಗ ಒಂದೇ ರೀತಿಯ ಪ್ರಾಪರ್ಟಿ ಇರೋವಂಥ ವಸ್ತುಗಳು ಅಂತ. ಸೊ ಈ ವಿಜ್ಞಾನದ ಹಿನ್ನೆಲೆ ನಾನು ಯಾಕೆ ಹೇಳಕ್ಕೆ ಹೊರಟೆ ಅಂತಂದರೆ, ಇಡೀ ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಈ ಥರದ ಪರಮಾಣುಗಳ ಸಂಯೋಜನೆ ಅಂತಲೇ ವಿಜ್ಞಾನ ಕೂಡ ಹೇಳೋವಂಥದ್ದು. ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಸೋಡಿಯಂ ಅನ್ನುವಂಥದ್ದು ಒಂದು ತನ್ನದೇ ಆದಂಥ ಜಾಗದಲ್ಲಿದೆ. ಸೋಡಿಯಂ ಅನ್ನೋದನ್ನು ಮಾತ್ರ ನಾವು ತೆಕ್ಕೊಂಡ್ರೆ ಅದು ನಮ್ಮ ಕೈನೆಲ್ಲ ಸುಡೋ ಅಂಥ ಒಂದು ವಸ್ತು, ಅದನ್ನು ನಾವೇನು ಹ್ಯಾಂಡಲ್ ಕೂಡ ಮಾಡೋದಕ್ಕಾಗಲ್ಲ. ಕ್ಲೋರಿನ್ ಅಂತ ಒಂದು ವಸ್ತು ಇದೆ, ಆ ಕ್ಲೋರಿನ್ ಅನ್ನೋದು ಕೂಡ ಬರೀ ಘಾಟ ಆದಂತಹ ಬೇಗನೆ ಸುಟ್ಟು ಹೋಗುವಂಥ ಒಂದು ಗ್ಯಾಸ್. ಆದರೆ ಈಗ ಈ ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡೂ ಸರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡಿದಾಗ ನಮ್ಮೆಲ್ಲರ ಅಡಿಗೆಯಲ್ಲಿ ಇದ್ದೇ ಇರಬೇಕಾದಂತಹ ಉಪ್ಪಾಗಿ ತಯಾರಾಗುತ್ತೆ ಸೋಡಿಯಂ ಕ್ಲೋರೈಡ್. ಸೋಡಿಯಮ್ಮನ್ನು ಮಾತ್ರ ನಾವು ಮುಟ್ಟಿ ಏನೋ ಉಪಯೋಗಿಸೋಕ್ಕಾಗತ್ತಾ, ಅದು ನಮಗೆ ಪ್ರಯೋಜನಕ್ಕೆ ಬರುತ್ತಾ ಅಂದರೆ ಇಲ್ಲ, ಅದನ್ನು ನಾವೇನು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಕ್ಲೋರಿನ್ ಬೇರೆ ಬೇರೆಯಾಗಿದ್ದಾಗ ಮುಟ್ಟಕ್ಕೆ ಉಪಯೋಗಿಸೋಕ್ಕೆ ಆಗದೇ ಇರೋವಂಥವು, ಅವೆರಡನ್ನ ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದಾಗ ನಮ್ಮ ನಿತ್ಯ ಬಳಕೆಗೆ ಅತ್ಯಂತ ಅಮೂಲ್ಯವಾದಂತಹ ಅಗತ್ಯವಾದಂತಹ ಉಪ್ಪಾಗಿ ಅದು ಪರಿಣಮಿಸಿತು. ಸೊ ಹಾಗೆ ಇದೇ ಸಿದ್ಧಾಂತವನ್ನು ನಾವು ಇಡೀ ವಿಶ್ವಕ್ಕೆ ಅನ್ವಯ ಮಾಡೋದಕ್ಕೆ ಸಾಧ್ಯ ಆದರೆ ಇಡೀ ವಿಶ್ವದಲ್ಲೂ ಕೂಡ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಹೀಗೆ ಪರಮಾಣುಗಳ ಸಂಯೋಜನೆಯಿಂದ ತಯಾರಾಗಿರುವಂಥವು. ವೈವಿಧ್ಯತೆ ನಮಗೆ ಹೊರಗಡೆಯಿಂದ ಕಾಣಿಸುತ್ತೆ, ಆದರೆ ಆ ಸೋಡಿಯಂ ಕ್ಲೋರೈಡ್ನಲ್ಲಿರುವಂಥ ಸೋಡಿಯಂ ಸೋಡಿಯಮ್ಮೇ, ಕ್ಲೋರೈಡ್ ಕ್ಲೋರೈಡೇ, ಆದರೆ ಬೇರೆ ರೀತಿಯಲ್ಲಿ ಅದು ಪ್ರಕಟವಾಗ್ತಾ ಇವೆ. ಸೊ ಹೀಗೆ ಆ ಸಂಯೋಜನೆಯಿಂದ ನಮಗೆ ಅನೇಕ ರೀತಿಯ ವೈವಿಧ್ಯತೆ ನಮಗೆ ಕಾಣಿಸ್ತಾ ಇದೆ.
1: ಹಾಗಾದರೆ

0: ಎರಡನ್ನ ಸೇರಿಸೋರು ಯಾರು? ಸೋಡಿಯಂ ಮತ್ತೆ ಕ್ಲೋರೈಡ್ನ ಸೇರಿದ ನಂತರ ಸೋಡಿಯಂ ಎಲ್ಲರನ್ನು ಸುಡಬಾರ್ದು, ಕೈ ಸುಡಬಾರ್ದು ಅಂತ ಹೇಳಿದವ್ರು ಯಾರು? ಹೇಗಾಯ್ತದು? ಸೊ ಈ ಒಂದು ಪರಿವರ್ತನೆ ಯಾವುದೋ ಒಂದು ಶಕ್ತಿಯ ಒಂದು ಪ್ರಕಟೀಕರಣ. ಅದು ಹೇಗಾಗ್ತಾ ಇದೆ ಅಂತಂದ್ರೆ, ಈಗ ಇವಾಗಿನ ಕಾಲದಲ್ಲಿ ರೋಬೋಟ್ಸ್ ನಾವು ಕೇಳಿದ್ದೇವೆ.
1: ಇನ್ಫ್ಯಾಕ್ಟ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ರೋಬೋಟ್ಸ್ ತಮ್ಮ ಪದಾರ್ಪಣೆ ಮಾಡಿವೆ ಅಂತ ನಾವೀಗ ಪೇಪರ್ನಲ್ಲಿ ಕೂಡ ಓದ್ತೀವಿ.
0: ಸರ್ಜರಿ ಮಾಡಬೇಕು ಅಂತಂದ್ರೂ ರೋಬೋಟ್ಸ್ ಬಂದ್ಬಿಟ್ಟಿದೆ. ಈಗ ಸರ್ಜನ್ ತನ್ನ ಕೊಠಡಿ ಒಳಗಡೆ ಕೂತ್ಕೊಂಡು ಒಂದು ಕಂಪ್ಯೂಟರ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಕಂಪ್ಯೂಟರಲ್ಲಿ ಮೌಸ್ ಇರುತ್ತಲ್ಲ, ಆ ಮೌಸನ್ನು ಆಚೆ ಈಚೆ ಮಾಡಿಸಿದಾಗ ಆಪರೇಷನ್ ರೂಮ್ ಒಳಗಡೆ ಇರೋವಂಥ ಒಂದು ರೋಬೋಟ್ ಇವರು ಹೆಂಗೆ ಕೈನ ಆಡಿಸು ಅಂತ ಮೌಸ್ ಆಡಿಸ್ತಾರೋ ಹಾಗೆ ಅಲ್ಲಿ ಆಪರೇಷನ್ ಮಾಡ್ತಾ ಇರುವಂಥ ರೋಬೋಟ್ ತನ್ನ ಕೈಯನ್ನು ಆಡಿಸ್ತಾ ಸರ್ಜರಿ ಮಾಡುತ್ತೆ. ಇದು ಒಂದು ಪರಿಕಲ್ಪನೆ. ಇದು ಇಷ್ಟು ಸುಲಭವಾದಂತಹ ಒಂದು ವಿಧಾನ ಅಲ್ಲ, ಆದರೆ ನಾನು ಅದು ಅರ್ಥ ಆಗಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ. ಸೊ ಅಲ್ಲೆಲ್ಲೋ ಕೂತಂತಹ ಒಬ್ಬ ಶಸ್ತ್ರಚಿಕಿತ್ಸಕ ಕಂಪ್ಯೂಟರ್ ಮೂಲಕ ಒಂದು ರೋಬೋಟ್ನ ಕಂಟ್ರೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡೋದಕ್ಕೆ ಸಾಧ್ಯ. ಅದು ಇವಾಗಿನ ತಂತ್ರಜ್ಞಾನದ ಪ್ರಕಾರ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಒಬ್ಬ ಸರ್ಜನ್ ಯುರೋಪ್ ಖಂಡದಲ್ಲೋ ಅಮೆರಿಕಾ ಖಂಡದಲ್ಲೋ ಇರುವಂಥ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ. ಅದನ್ನು ನಾವು ಪೇಪರ್ನಲ್ಲಿ ಇವತ್ತು ಓದ್ತಾ ಇದ್ದೀವಿ. ಅದು ಇವತ್ತು ಸತ್ಯ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೇನು, ಇಲ್ಲಿ ನಾನು ಕೂತ್ಕೊಂಡು ದೂರದ ಯಾವುದೋ ಒಂದು ಯಂತ್ರವನ್ನು ನಾನು ಚಲಿಸ್ತಾ ಇದ್ದೀನಿ, ಆ ಯಂತ್ರ ನಾನು ಹೇಳಿದಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಇವತ್ತು ಮನುಷ್ಯನಿಗೆ ಸಾಧ್ಯವಾಗಿದೆ, ಹೌದಲ್ವಾ? ಇದನ್ನು ನಾವು ವಿಸ್ತೃತವಾದಂತಹ ದೃಷ್ಟಿಕೋನದಿಂದ ನೋಡಿ ಜಗತ್ತಿಗೆ ಅದನ್ನು ಅನ್ವಯ ಮಾಡೋದಕ್ಕೆ ಸಾಧ್ಯವಾ ಅಂತ ಡಿ ವಿ ಜಿ ಅವರು ನಮ್ಮಲ್ಲಿ ಈ ವಿಚಾರವನ್ನು ಮುಂದಿಡ್ತಿದ್ದಾರೆ. ನಾವು ಸುತ್ತಮುತ್ತ ನೋಡುವಂತಹ ಎಲ್ಲ ಚರ ಲೀಲೆಗಳು ಏನೆಲ್ಲ ನಡೀತಾ ಇದೆಯೋ, ಯಾವುದೆಲ್ಲ ನಡೀತಾ ಇದೆಯೋ, ಹೇಗೆಲ್ಲ ನಡೀತಾ ಇದೆಯೋ, ಅದಕ್ಕೆ ಒಂದು ಚೈತನ್ಯ ಬೇಕು. ಆ ಚೈತನ್ಯವೇ ಜೀವ, ಜೀವವೇನಿಪ ಚೈತನ್ಯ. ಆ ಜೀವ ಅನ್ನುವಂಥದ್ದು ಎಲ್ಲಿಂದ ಬಂತು? ಪರಮಾತ್ಮನ ಒಂದು ಚೈತನ್ಯ, ಪರಮಾತ್ಮನ ಒಂದು ಶಕ್ತಿ ಪ್ರತಿಯೊಂದು ಚರ ವಸ್ತುವಿನಲ್ಲೂ ಕೂಡ ಜೀವವಾಗಿ ಪ್ರಕಟವಾಗ್ತಾ ಇದೆ. ಜೀವವಾಗಿ ಪ್ರಕಟವಾಗಿ ಅದು ತನ್ನ ಶಕ್ತಿಯನ್ನು ಮೆರೆಸ್ತಾ ಇದೆ. ಹೇಗೆ ಒಬ್ಬ ಸರ್ಜನ್ ಅಲ್ಲೆಲ್ಲೋ ಇರುವಂತಹ ರೋಬೋಟ್ನ ಕಂಟ್ರೋಲ್ ಮಾಡಬಲ್ಲನೋ, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಲನೆಗಳನ್ನು ಕಂಟ್ರೋಲ್ ಮಾಡುವಂಥ ಅಥವಾ ಅದಕ್ಕೊಂದು ದಿಕ್ಕನ್ನು ಕೊಡುವಂಥ ಒಂದು ಮಾರ್ಗದರ್ಶನವನ್ನು ನೀಡುವಂಥ ಶಕ್ತಿ ಅದು ಎಲ್ಲ ಜೀವಿಗಳಲ್ಲಿ ಇದೆ. ಅದನ್ನು ಪರಸತ್ವ ಅಂತ ನಾವು ಕರಿತೀವಿ. ಹಿಂದಿನ ಮುಕ್ತಕದಲ್ಲೂ ಕೂಡ ಈ ಸತ್ವ ಅನ್ನುವಂಥ ಒಂದು ಪದವನ್ನು ನೋಡಿದ್ವಿ. ಯಾವತ್ತಿಗೂ ಸವೆಯದಂತಹ, ಯಾವಾಗಲೂ ನಿರಂತರವಾಗಿ ಇರೋಂತಹ ಒಂದು ಶಕ್ತಿ, ಆ ಸತ್ವ ಅದು ಎಲ್ಲರಲ್ಲೂ ಇದೆ. ಅದನ್ನು ಚಾಲನೆ ಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ, ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದನ್ನು ನಾವು ಗಮನ ಇಟ್ಕೊಳ್ಬೇಕು.
2: ಕೇಳುಗರು, ಇದುವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 102 ಕುರಿತು SBYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಮಹಾಲಕ್ಷ್ಮಿ ಹಾಗೂ ಪಾರ್ವತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 11ನೇ ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ರಾಜ್ಯ ಸರ್ಕಾರದ 7ನೇ ಗ್ಯಾರಂಟಿ ನೀರಾವರಿ. ಹಿಡ್ಕಲ್ ನವಿಲು ತೀರ್ಥ ಒಳಹರಿವು ಇಳಿಕೆ. ದೆಹಲಿಯಲ್ಲಿ 16ರವರೆಗೆ ಮಳೆ. ನೆಟ್ ತಾತ್ಕಾಲಿಕ ಉತ್ತರ ಶೀಘ್ರ ಪ್ರಕಟ. ಕಲ್ಯಾಣದಲ್ಲಿ 100 ಕೂಸಿನ ಮನೆಗಳಿಗೆ ಬೀಗ. ಇತರೆ ಕೆಲಸಕ್ಕೆ ಶಿಕ್ಷಕರು, ನಿರ್ಬಂಧಕ್ಕೆ ಮಸೂದೆ. ಅಡುಗೆಗೆ ಎಥನಾಲ್ ಕೇಂದ್ರ ಚಿಂತನೆ. ಏತ ನೀರಾವರಿ ಸ್ಥಗಿತ, 49 ಕೆರೆ ಬರದು. ಕಪಿಲಾ ನದಿಗೆ ಬಾಗಿನ ಅರ್ಪಣ. ಮೃತ ಕೋಳಿಗಳ ಮಾಲೀಕರಿಗೆ ಪರಿಹಾರ. ತಮಿಳುನಾಡು ಅರ್ಜಿ ವಿಚಾರಣೆ 13ಕ್ಕೆ. 9.95 ಲಕ್ಷ ಕೋಟಿ ರೈಟ್ ಆಫ್. ವಣದ್ರಾಕ್ಷಿ ಆನ್ಲೈನ್ ಮಾರುಕಟ್ಟೆಗೆ ಶುಕ್ರ ದಿಸ. ವಿಮಾನಯಾನ ಸೇವೆಗೆಲ್ಲ ನಿರ್ಬಂಧ. ಭಾರತೀಯ ರಾಯಭಾರಿ ಜೊತೆ ನೇಪಾಳ ಪ್ರಧಾನಿ ಮಾತುಕತೆ. ವಿಶ್ವಸಂಸ್ಥೆಗೆ ಭಾರತದ ನವಿಲುಗಳ ದಾನ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊದಲು ನಾಡಗೀತೆ ಕಡ್ಡಾಯ. ವಿಶ್ವ ಯುವ ಫೆನ್ಸಿಂಗ್ ಭಾರತ ಪಾರಮ್ಯ. ಇತಿಹಾಸ ಸೃಷ್ಟಿಸಿದ ಬೋಧನ. ಯುವ ಅಥ್ಲೆಟಿಕ್ಸ್ ಪೂಜಾಗೆ ನಿರಾಶೆ. ವಿಶ್ವಕೂಟಕ್ಕೆ ಆಯುಷ್ ಶೆಟ್ಟಿ ಸಜ್ಜು. ತಂಡದಲ್ಲಿ ಅವಕಾಶ ಪಡೆದ ದಾಮ್ನೆ. ಶ್ರೀಲಂಕಾ ಸವಾಲಿಗೆ ಸರ್ಫರಾಜ್ ಸಜ್ಜು. ಚೆಸ್ ಪ್ರಜ್ಞಾನನ್ಗೆ ಸೆವಿನ್ ಎದುರಾಳಿ. ಏಷ್ಯಾಕಪ್ ಬ್ಯಾಸ್ಕೆಟ್ಬಾಲ್ 13ರಿಂದ

ಅಂಶಗಳ ವಿವರಣೆ. ರಾಜ್ಯ ಸರ್ಕಾರದ 7ನೇ ಗ್ಯಾರಂಟಿ ನೀರಾವರಿ. ಮಾಲೂರು ರಾಜ್ಯ ಕಾಂಗ್ರೆಸ್ ಸರ್ಕಾರದ 7ನೇ ಗ್ಯಾರಂಟಿಯಾಗಿ ನೀರಾವರಿ ಯೋಜನೆ ನೀಡುತ್ತೇವೆ. ನೀರು ಸಮುದ್ರ ಸೇರಲು ಬಿಡಲ, ಕೆರೆ ರೈತರ ಕೃಷಿ ಭೂಮಿಗೆ ತಲುಪಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪಟ್ಟಣದ ಹೊರಹೊಲೆಯದ ಚಕ್ಕೋಡ್ನಳ್ಳಿ ಗೇಟ್ ಬಳಿ ಸೋಮವಾರ ನಡೆದ ಸಾಧನಾ ಸಂಭ್ರಮದಲ್ಲಿ ತಾಲೂಕಿಗೆ ಸಂಬಂಧಿಸಿದಂತೆ ಸುಮಾರು 3,200 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಜೊತೆಗೆ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯ ವಿತರಿಸಿ ಮಾತನಾಡಿದರು. ಹಿಡ್ಕಲ್ ನವಿಲು ತೀರ್ಥ ಒಳಹರಿವು ಇಳಿಕೆ. ಬೆಳಗಾವಿ ನೆರೆಯ ಮಹಾರಾಷ್ಟ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಸೋಮವಾರ ಮಳೆ ಕಡಿಮೆಯಾಗಿದ್ದು ಹಿಡ್ಕಲ್ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಮಲಪ್ರಭಾ ನದಿಯಲ್ಲೂ ನೀರಿನ ಹರಿವು ಕಡಿಮೆಯಾಗಿದೆ. ಬೆಳಗಾವಿ ನಗರ ಮತ್ತು ಸವದತ್ತಿ ತಾಲೂಕಿನಲ್ಲಿ ಸೋಮವಾರ ಕೆಲಕಾಲ ಉತ್ತಮ ಮಳೆ ಸುರಿಯಿತು. ವಿಜಯನಗರ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಯ ಕೆಲ ಕಡೆ ಸೋಮವಾರ ಉತ್ತಮ ಮಳೆಯಾಯಿತು. ದೆಹಲಿಯಲ್ಲಿ 16ರವರೆಗೆ ಮಳೆ. ನವದೆಹಲಿ ದೆಹಲಿಯ ಹಲವು ಭಾಗಗಳಲ್ಲಿ ಸೋಮವಾರ ಮಳೆಯಾಗಿದ್ದು ಆಗಸ್ಟ್ 16ರವರೆಗೆ ತುಂತುರು ಹಾಗೂ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಸಂಜೆ 4:15ರವರೆಗೆ ಇಲ್ಲಿನ ಮಯೂರ್ ವಿಹಾರ್ನಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದ್ದು ಮುಂಗೇಶ್ಪುರದಲ್ಲಿ 21 ಮಿಲಿಮೀಟರ್, ಪೂಸಾದಲ್ಲಿ 4 ಮಿಲಿಮೀಟರ್ ಮತ್ತು ನಾರಾಯಣದಲ್ಲಿ 3 ಮೀಟರ್ ಮಳೆ ದಾಖಲಾಗಿದೆ. ನೆಟ್ ತಾತ್ಕಾಲಿಕ ಉತ್ತರ ಶೀಘ್ರ ಪ್ರಕಟ. ನವದೆಹಲಿ 2026ರ ಜೂನ್ನಲ್ಲಿ ನಡೆದ UGC ನೆಟ್ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಉತ್ತರ ಪ್ರತಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಈ ವಾರ ಬಿಡುಗಡೆ ಮಾಡಲಾಗುವುದು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಸೋಮವಾರ ತಿಳಿಸಿದೆ. ಇತರ ಕೆಲಸಕ್ಕೆ ಶಿಕ್ಷಕರು ನಿರ್ಬಂಧಕ್ಕೆ ಮಸೂದೆ. ಬೆಂಗಳೂರು ಶಿಕ್ಷಕರನ್ನ ಶಿಕ್ಷಕೇತರ ಚಟುವಟಿಕೆಗಳಿಗೆ ನಿಯೋಜಿಸುವುದನ್ನ ನಿರ್ಬಂಧಿಸುವುದಕ್ಕಾಗಿ ಮಸೂದೆ ರೂಪಿಸಲು ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಶಿಕ್ಷಕರನ್ನು ನಿಯೋಜಿಸಿದ್ದು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೀವ್ರ ಅಡಚಣೆಯಾಗಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದ ತರಗತಿಗಳು ಆರಂಭವಾದ ಬಳಿಕ ರಾಜ್ಯದಲ್ಲಿ SRS ಕೆಲಸ ಶುರುವಾಗಿದೆ. ಬಹುತೇಕ ಶಿಕ್ಷಕರು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಲವು ಶಾಲೆಗಳಲ್ಲಿ ತರಗತಿಗಳೇ ನಡೆಯದೆ ವಿದ್ಯಾರ್ಥಿಗಳ ಕಲಿಕೆಗೆ ತೊಡಕಾಗಿದೆ. ಹಾಗಾಗಿ ಭವಿಷ್ಯದಲ್ಲಿ ಶಿಕ್ಷಕರನ್ನ ಶಿಕ್ಷಣೇತರ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದನ್ನು ನಿಷೇಧಿಸಲು ಇಲಾಖೆ ನಿರ್ಧರಿಸಿದೆ. ಅಡುಗೆಗೆ ಎಥೆನಾಲ್ ಕೇಂದ್ರ ಚಿಂತನೆ. ನವದೆಹಲಿ ಅಡುಗೆ ಇಂಧನವಾಗಿ ಎಥೆನಾಲ್ ಬಳಸುವುದನ್ನು ಉತ್ತೇಜಿಸುವ ಚಿಂತನೆ ಇದೆ ಎಂದು ಕೇಂದ್ರ ಸರ್ಕಾರವು ರಾಜ್ಯಸಭೆಗೆ ಸೋಮವಾರ ತಿಳಿಸಿದೆ. ಹೆಚ್ಚುವರಿಯಾಗಿ ಲಭ್ಯವಿರುವ ಎಥೆನಾಲ್ ಅನ್ನು LPG ಹಾಗೂ PNG ಮೂಲಕ ಪೂರೈಸುವ ನೈಸರ್ಗಿಕ ಅಂದರೆ ಅನಿಲ ಪರ್ಯಾಯವಾಗಿ ಅಡುಗೆ ಇಂಧನವಾಗಿ ಬಳಕೆ ಮಾಡುವ ಉದ್ದೇಶ ಸರ್ಕಾರಕ್ಕಿದೆ. ಏತ ನೀರಾವರಿ ಸ್ಥಗಿತ, 49 ಕೆರೆ ಬರಿದು. ಹುಣಸೂರು ಕೊಡಗಿನಲ್ಲಿ ಉತ್ತಮ ಮಳೆಯಾಗಿ ತಾಲೂಕಿನ ಜೀವ ನದಿ ಲಕ್ಷ್ಮಣ ತೀರ್ಥ ತುಂಬಿ ಹರಿಯುತ್ತಿದ್ದು ₹85 ಕೋಟಿ ಅನುದಾನದಲ್ಲಿ ನಿರ್ಮಿಸಿದ ಮರದೂರು ಏತ ನೀರಾವರಿ ಯೋಜನೆಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಿದೆ. 49 ಕೆರೆಗಳು ಬರಿದಾಗಿವೆ ಎಂದು ವಿರೋಧಿಸಿ ಸೋಮವಾರ ರೈತರು ಪ್ರತಿಭಟಿಸಿದರು. ಕಪಿಲಾ ನದಿಗೆ ಬಾಗಿನ ಅರ್ಪಣ. ನಂಜನಗೂಡು ತಾಲೂಕಿನ ರೈತ ಜೀವನಾಡಿ ಕಬಿನಿ ಜಲಾಶಯ ತುಂಬಿ ಹರಿಯುವ ಹಿನ್ನೆಲೆಯಲ್ಲಿ ಮೈದುಂಬಿ ಹರಿಯುತ್ತಿರುವ ಕಪಿಲಾ ನದಿಗೆ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಸೋಮವಾರ ಬಾಗಿನ ಅರ್ಪಿಸಿದರು. ಮೃತ ಕೋಳಿಗಳ ಮಾಲೀಕರಿಗೆ ಪರಿಹಾರ. ಬೆಂಗಳೂರು ಅಪಘಾತದಲ್ಲಿ ಕೋಳಿಗಳು ಸಾವಿಗೀಡಾಗಿದ್ದರೆ ಅವುಗಳನ್ನು ಜೀವ ಸಂಪತ್ತು ಹಾಗೂ ಸರಕು ಎಂದೇ ಪರಿಗಣಿಸಬೇಕು ಎಂದು ಹೈಕೋರ್ಟ್ ಪ್ರಕರಣ ಒಂದರಲ್ಲಿ ಅಭಿಪ್ರಾಯಪಟ್ಟಿದೆ. ಸರಕು ಸಾಗಣೆ ವಾಹನದಲ್ಲಿ ಸಾಗುತ್ತಿದ್ದ ಕೋಳಿಗಳು ಅಪಘಾತದಲ್ಲಿ ಸಾವಿಗೀಡಾದ ಪ್ರಕರಣದಲ್ಲಿ ನೀಡಲಾಗಿರುವ ಪರಿಹಾರದ ಮೊತ್ತ ವಿಪರೀತವಾಗಿದೆ ಎಂದು ಅಪೇಕ್ಷಿಸಿ ರಿಲಯನ್ಸ್ ಇನ್ಸೂರೆನ್ಸ್ ಕಂಪನಿ ಸಲ್ಲಿಸಿದ ಇತರೆ ಮೊದಲ ಮೇಲ್ಮನವಿಯನ್ನು ಕೆಬಿ ಗೀತಾರ ವಿರುದ್ಧ ಏಕಸದಸ್ಯ ನ್ಯಾಯಪೀಠ ಭಾಗಶಃ ಪುರಸ್ಕರಿಸಿದೆ. ತಮಿಳುನಾಡು ಅರ್ಜಿ ವಿಚಾರಣೆ 13ಕ್ಕೆ. ನವದೆಹಲಿ ಕಾವೇರಿ ನೀರಿನ ಪಾಲನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಇದೇ 13ರಂದು ನಡೆಸಲು ಸುಪ್ರೀಂ ಕೋರ್ಟ್ ಸೋಮವಾರ ಒಪ್ಪಿಕೊಂಡಿದೆ. 9.95 ಲಕ್ಷ ಕೋಟಿ ರೈಟ್ ಆಫ್. ನವದೆಹಲಿ ಕಳೆದ 12 ಆರ್ಥಿಕ ವರ್ಷಗಳಲ್ಲಿ ಅತಿದೊಡ್ಡ ಕಂಪನಿಗಳಿಗೆ ನೀಡಲಾದ 90.95 ಲಕ್ಷ ಕೋಟಿ ಮೊತ್ತದ ಸಾಲವನ್ನು ಬ್ಯಾಂಕ್ಗಳು ರೈಟ್ ಆಫ್ ಮಾಡಿವೆ ಎಂದು ಕೇಂದ್ರ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ. ವಣದ್ರಾಕ್ಷಿ ಆನ್ಲೈನ್ ಮಾರುಕಟ್ಟೆಗೆ ಶುಕ್ರ ದಿವಸ. ವಿಜಯಪುರ ನಗರದಲ್ಲಿರುವ ವಣದ್ರಾಕ್ಷಿ ಆನ್ಲೈನ್ ಟ್ರೇಡಿಂಗ್ ಮಾರುಕಟ್ಟೆಗೆ ಏಕಾಏಕಿ ಶುಕ್ರ ದಿವಸ ಬಂದಿದೆ. ಈವರೆಗೆ ನಡೆಯುತ್ತಿದ್ದ ಸರಾಸರಿ 5 ಕೋಟಿ ವಹಿವಾಟು ಇದೀಗ 12 ಕೋಟಿಗೆ ಏರಿಕೆಯಾಗಿದೆ. ಆಗಸ್ಟ್ 1ರಂದು ನಡೆದ ಆನ್ಲೈನ್ ಮಾರುಕಟ್ಟೆ ಪ್ರಕ್ರಿಯೆಯಲ್ಲಿ 4.59 ಲಕ್ಷ ಕೆಜಿ ಒಣದ್ರಾಕ್ಷಿ ವಹಿವಾಟು ನಡೆದಿದೆ. ಇದಕ್ಕೂ

0: ದಲ್ಲೂ ಕೇವಲ 2.17 ಲಕ್ಷ ಕೆಜಿ ವಹಿವಾಟು ದಾಖಲಾಗಿತ್ತು. ವಿಮಾನಯಾನ ಸೇವೆಗಿಲ್ಲ ನಿರ್ಬಂಧ. ನವದೆಹಲಿ ವಿಮಾನ ನಿಲ್ದಾಣಗಳ ನಿರ್ವಹಣೆಯ ಹೊಣೆ ಹೊತ್ತ ಕಂಪನಿಗಳು ವಿಮಾನಯಾನ ಕಂಪನಿಗಳ ನಿರ್ವಹಿಸುವಂತೆ ಇಲ್ಲ ಎಂದು ಯಾವುದೇ ಕಾನೂನಿನಲ್ಲಿ ಹೇಳಿಲ್ಲ ಎಂದು ಕೇಂದ್ರ ಸರ್ಕಾರವು ರಾಜ್ಯಸಭೆಗೆ ಸೋಮವಾರ ತಿಳಿಸಿದೆ. ಆದರೆ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಣೆ ಆಗುತ್ತಿರುವ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದ ಒಪ್ಪಂದಗಳಲ್ಲಿ ಕೆಲವು ನಿರ್ಬಂಧಗಳು ಇವೆ ಎಂದು ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ನಗುಲುಗಳ ದಾನ. ವಿಶ್ವಸಂಸ್ಥೆ ಅಪರೂಪದ ಬಿಳಿ ನಗುಲು ಸೇರಿದಂತೆ 5 ಭಾರತೀಯ ನಗುಲುಗಳನ್ನು ಜಿನೆವಾದ ವಿಶ್ವಸಂಸ್ಥೆ ಕಚೇರಿಗೆ ಭಾರತ ದಾನವಾಗಿ ನೀಡಿದೆ. ಈ ಮೂಲಕ ದಶಕಗಳ ಹಿಂದಿನ ಸಂಪ್ರದಾಯವನ್ನು ಪುನರಾರಂಭಿಸಲಾಗಿದೆ. ಭಾರತೀಯ ರಾಯಭಾರಿ ಜೊತೆ ನೇಪಾಳ ಪ್ರಧಾನಿ ಮಾತುಕತೆ. ಕಠ್ಮಂಡು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾರ್ ಅವರು ಭಾರತೀಯ ರಾಯಭಾರಿ ನವೀನ್ ಶ್ರೀವಾತ್ಸವ್ ಅವರೊಂದಿಗೆ ಸೋಮವಾರ ಮಾತುಕತೆ ನಡೆಸಿದ್ದು ಭಾರತದ ಜೊತೆಗಿನ ಐತಿಹಾಸಿಕ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಇರದೇ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಅಧಿಕಾರಿಯೊಂದಿಗೆ ಬಾಲೇಂದ್ರ ರವರು ನೇರವಾಗಿ ನಡೆಸಿದ ಮೊದಲ ಮಾತುಕತೆ ಇದಾಗಿದ್ದು ಶಿಂಗಾ ದರ್ಬಾರ್ನಲ್ಲಿರುವ ಪ್ರಧಾನಿ ಕಚೇರಿಯಲ್ಲಿ ಮಾತುಕತೆ ನಡೆಸಿದೆ. ದ್ವಿಪಕ್ಷೀಯ ಸಂಬಂಧ, ಉಭಯ ಹಿತಾಸಕ್ತಿ, ಅಭಿವೃದ್ಧಿ ಪಾಲುದಾರಿಕೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರ ಹೆಚ್ಚಳದ ಕುರಿತು ಈ ವೇಳೆ ಚರ್ಚಿಸಲಾಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊದಲು ನಾಡಗೀತೆ ಕಡ್ಡಾಯ. ಚೆನ್ನೈ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳ ಆರಂಭಕ್ಕೂ ಮುನ್ನ ತಮಿಳುನಾಡಿನ ತಮಿಳ್ ತಾಯಾಳ್ ವಾಳ್ತು ನಾಡಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿ ಸರ್ವಾನುಮತದಿಂದ ವಿಧಾನಸಭೆಯಲ್ಲಿ ಸೋಮವಾರ ನಿರ್ಣಯ ಅಂಗೀಕರಿಸಲಾಗಿದೆ. ವಿಶ್ವ ಯುವ ಫೆನ್ಸಿಂಗ್ ಭಾರತ ಪಾರಮ್ಯ. ನವದೆಹಲಿ ಅಮೋಘ ಆಟವಾಡಿದ ಭಾರತದ ಫೆನ್ಸಿಂಗ್ಗಳು ನೈಜೀರಿಯಾದ ಲಾಗೋಸ್ನಲ್ಲಿ ಭಾನುವಾರ ಆರಂಭಗೊಂಡ 23 ವರ್ಷದವರೆಗಿನ ಕಾಮನ್ವೆಲ್ತ್ ಕರ್ತಿ ವರ್ಸೆ ಚಾಂಪಿಯನ್ಶಿಪ್ನಲ್ಲಿ 4 ಸ್ವರ್ಣ ಸೇರಿ 17 ಪದಕಗಳನ್ನಾಗಿದ್ದು ಪಾರಮ್ಯ ಮೆರೆದರು. ಚಾಂಪಿಯನ್ಶಿಪ್ನ ಮೊದಲ ದಿನದ ನಡೆದ ಎಲ್ಲ 6 ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾರತದ ಆಟಗಾರರು ಪೋಡಿಯಂಶಿಪ್ ಮಾಡಿದರು. ಇತಿಹಾಸ ಸೃಷ್ಟಿಸಿದ ಬೋಧನಾ. ಲಂಡನ್ ಭಾರತ ಮೂಲದ ಪ್ರತಿಭೆಗಳಾದ ಬೋಧನಾ ಶಿವಾನಂದನ್ ಮತ್ತು ಶ್ರೇಯಸ್ ರಾಯಲ್ ರವರು
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆಟಿಸಂ ನಿರ್ವಹಣೆ ಕುರಿತು ಬೆಂಗಳೂರಿನ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮನೋಶಾಸ್ತ್ರ ವಿಭಾಗದ ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಚಂದನ್ ರವರು ಮತ್ತು ಅನುಪಮ ರಾಮಶೇಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ವ್ಯಕ್ತಿಯೊಬ್ಬರ ಬದುಕಿನಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಅನ್ನುವಂಥದ್ದು ಮೂರು ಪ್ರಮುಖ ಘಟ್ಟಗಳು. ಎಲ್ಲವೂ ಕೂಡ ಮಹತ್ವದ್ದೇ ನಿಜ, ಆದರೆ ಬಾಲ್ಯ ಎನ್ನುವಂಥದ್ದು ವ್ಯಕ್ತಿಯ ಒಂದು ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಭದ್ರವಾದಂತಹ ಬುನಾದಿಯನ್ನು ಒದಗಿಸೋದ್ರಿಂದ ಇದು ಅತ್ಯಂತ ಪ್ರಮುಖವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ

0: ಬಾಲ್ಯದಲ್ಲಿ ಅತ್ಯಂತ ವೇಗವಾಗಿ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಆಗೋದ್ರ ಜೊತೆಗೆ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನ ಕೂಡ ಮಕ್ಕಳು ಕಲಿತಾ ಇರ್ತಾರೆ. ಆದ್ರೆ ಈ ಬಾಲ್ಯದಲ್ಲಿ ಮೆದುಳು ಮತ್ತು ನರವ್ಯೂಹದ ತೊಂದರೆಯಿಂದ ಉಂಟಾಗುವಂತಹ ಆಟಿಸಂನಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಆಟಿಸಂ ಅಂತಂದ್ರೆ ಏನು, ಅದನ್ನ ಪತ್ತೆ ಹಚ್ಚೋದು ಹೇಗೆ ಮತ್ತು ಅದು ಅಗತ್ಯವಾದಂತಹ ಚಿಕಿತ್ಸೆಯನ್ನ ನೀಡೋದು, ಈ ಎಲ್ಲದರ ಕುರಿತಾಗಿ ನಮ್ಮ ಇಂದಿನ ಚರ್ಚೆ. ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮಕ್ಕಳ ಮತ್ತು ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಸುಹಾಸ್ ಚಂದ್ರನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ.
1: ಧನ್ಯವಾದಗಳು ಮೇಡಮ್.
0: ಡಾಕ್ಟರ್, ಈಗ ಆಟಿಸಂ ಅನ್ನುವಂತಹ ಶಬ್ದವನ್ನ ನಾವು ಇತ್ತೀಚೆಗೆ ಸಾಕಷ್ಟು ಕೇಳ್ತಾ ಇದ್ದೀವಿ. ಮಕ್ಕಳಲ್ಲಿ ಇದು ಕಂಡು ಬರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದ್ರೆ ಯಾವ ವಯಸ್ಸಿನಲ್ಲಿ ಇದು ಕಂಡು ಬರುತ್ತೆ ಮತ್ತು ಒಂದು ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಏನೇನು ಚಿಹ್ನೆಗಳು ಇರುತ್ತೆ?
1: ಆಟಿಸಂ ಅಥವಾ ಸೊಲೀನ್ಯತೆ ಅಂತ ಹೇಳೋದು, ಅದರದ್ದು ಪ್ರಾರಂಭಿಕ ಲಕ್ಷಣಗಳು 12 ತಿಂಗಳಿಂದ 3 ವಯಸ್ಸು ಒಳಗಡೆನೆ ಬಂದ್ಬಿಡ್ತವೆ. ನಾವು ಆಟಿಸಂ ಅಂದ್ರೆ ಇದೊಂದು ನರದು ಬೆಳವಣಿಗೆಯದು ಒಂದು ವ್ಯತ್ಯಾಸ. ಸೊ ಬೆಳವಣಿಗೆ ಅಂದ್ರೆ ಅದು ಬೇರೆ ಬೇರೆ ಭಾಗದಲ್ಲಿ ಇರ್ತವೆ. ಒಂದು ದಿನಚರ್ಯದು, ಒಂದು ಸಾಮಾಜಿಕ ಕೌಶಲ್ಯಗಳದು, ಸಂಭಾಷಣೆದು, ಅರಿವಿಂದು ಬೆಳವಣಿಗೆನು ಇರ್ತವೆ. ಆಟಿಸಂ ಅಲ್ಲಿ ಸಂಭಾಷಣೆ ಮತ್ತೆ ಸಾಮಾಜಿಕವಾಗಿ ಇರೋ ಬೆಳವಣಿಗೆಯಲ್ಲಿ ಸ್ವಲ್ಪ ಅದು ಹಿಂದೆ ಇರ್ತವೆ. ಸಂಭಾಷಣೆ ತಗೊಳ್ಳುವಾಗ ಸಾಮಾನ್ಯವಾಗಿ ಮಕ್ಕಳು 12 ತಿಂಗಳು ಮುಗಿತಾ ಅಟ್ಲೀಸ್ಟ್ ಒಂದು 2 ಪದಗಳು ಅರ್ಥಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬೇಕು, ಅಮ್ಮ ದಾದಾ ಆ ತರ. 2 ವಯಸ್ಸು ಮುಗಿತಾ ಒಂದು 200 ವರ್ಡ್ಸ್ ಹೇಳ್ಬೇಕಾಗ್ತವೆ. ಆಮೇಲೆ ಒಂದು 2 ಪದಗಳನ್ನ ಕೂಡಿಸಿ ಹೇಳ್ಬೇಕು, ಅಮ್ಮ ಚಂಡು, ಅಮ್ಮ ಬಾಲು ಆ ತರ. 3 ವಯಸ್ಸು ಮುಗಿತಾ 3 ಪದಗಳನ್ನ ಕೂಡಿಸ್ಬಿಟ್ಟು ಹೇಳ್ಬೇಕಾಗತ್ತೆ, ಅಮ್ಮ ನನಗೆ ಹಾಲು ಬೇಕು ಆ ತರ. ಇದರಲ್ಲಿ ಎಲ್ಲೇ ನಿಧಾನ ಇದ್ರೆ ಇದು ಆಟಿಸಂದು ಒಂದು ಚಿನ್ನ. ಅದೇ ತರ ಸಾಮಾಜಿಕವಾಗಿ ಕೌಶಲ್ಯಗಳು ನೋಡುವಾಗ ಕೆಲವು ಮಕ್ಕಳು ಆಟಿಸಂ ಇಲ್ಲ ಮಕ್ಕಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಹೆಸರು ಕೂಗಿದ್ರೆ ರೆಸ್ಪಾಂಡ್ ಮಾಡಲ್ಲ, ಒಂದು 10 ಸತಿ ಕೂಗಿದ್ರೆ ಒಂದು 3-4 ಸತಿ ರೆಸ್ಪಾಂಡ್ ಮಾಡ್ತಾರೆ. ಕೈ ತಗೊಂಡು ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ತೋರಿಸೋದಿಲ್ಲ, ಏನಾದರೂ ಬೇಕಂದ್ರೆ ಅಮ್ಮ ಅಪ್ಪ ಕೈ ತಗೊಂಡು ಎಳ್ಕೊಂಡು ಹೋಗ್ತಾರೆ. ಅವರು ಸ್ವಂತ ಲೋಕದಲ್ಲೇ ಇರ್ತಾರೆ, ಬೇರೆ ಮಕ್ಕಳ ಜೊತೆ ಬೆರೆಯಕ್ಕೆ ಅವ್ರ ಜೊತೆ ಆಟ ಆಡಕ್ಕೆ ಆಸಕ್ತಿ ಪಡೋದು ಇಲ್ಲ. ಇನ್ನೊಂದು ಮುಖ್ಯವಾಗಿರೋ ಸಿಂಪ್ಟಮ್ ಏನಂದ್ರೆ ಕೆಲವು ವಸ್ತುಗಳನ್ನ ರಿಪೀಟ್ ಆಗಿ ಮಾಡ್ತಾ ಇರ್ತವೆ, ಕೆಲವು ಆಕ್ಷನ್ಸ್ ನ, ಉದಾಹರಣೆಗೆ ಕೈ ಹಾರೋದು, ಇಲ್ಲ ಅಕಸ್ಮಾತ್ ಒಂದು ಸ್ವಿಚ್ ಬೋರ್ಡ್ ನ ಆನ್ ಆಫ್ ಮಾಡ್ತಾ ಇರೋದು, ಈ ಕಾರ್ಗಳನ್ನೆಲ್ಲ ತಗೊಂಡು ಒಂದೇ ಲೈನ್ ಅಲ್ಲಿ ಅರೇಂಜ್ ಮಾಡ್ತಾ ಇರೋದು ಗಂಟೆ ಕಾಲನ ಅದೇ ಮಾಡ್ತಾ ಇರೋದು. ಸೊ ಇದು ಒಂದು ಲಕ್ಷಣ ಇರ್ತವೆ. ಬಟ್ ಕೆಲವು ಮಕ್ಕಳಲ್ಲಿ ಈ 12 ವಯಸ್ಸು ದಾಟಿನೂ ಒಂದು 2-3 ಇಯರ್ಸ್ ಆದ್ಮೇಲೆನು ಬೆಳವಣಿಗೆ ಒಂದು ನಾರ್ಮಲ್ ಇರ್ಬೋದು, ಬಟ್ ಆದ್ರೂ ಒಂದು 3 ಇಯರ್ಸ್ 2 ಇಯರ್ಸ್ ಆದ್ಮೇಲೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ನಾವು ಹೇಳ್ತೀವಿ, ಮೈಲುಗಳು ಅಂತ ನಾವು ಹೇಳ್ತೀವಿ, ಅದನ್ನ ಮರ್ತೋಗ್ತಾರೆ ಅಥವಾ ಕಳ್ದೋಗ್ತಾರೆ, ಅದು ಆಟಿಸಂ ಒಂದು ಲಕ್ಷಣ ಅಂತ ನಾವ್ ಹೇಳ್ತೀವಿ.
0: ಅಂದ್ರೆ ಈಗ ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗ ಮಾತಾಡ್ತಿರುವಂತಹ ಮಗು ಹೇಳ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅಪ್ಪ ಅಮ್ಮ ಹಾಲು ಬೇಕು ಈ ರೀತಿ ಮಾತಾಡ್ತಿರುತ್ತೆ. ಈಗ ನೀವ್ ಹೇಳ್ತಿರೋದು ಅದನ್ನ ಮರ್ತು ಬಿಡ್ತಾರೆ ಅಥವಾ ಹಿಂದಕ್ಕೆ ಹೋಗ್ತಾರೆ ಅಂದ್ರೆ ಆ ರೀತಿ ಮಾತಾಡುವಂತದ್ದು ಕಡಿಮೆ ಆಗ್ತಾ ಬರುತ್ತೆ ಅಂತನಾ?
1: ಕರೆಕ್ಟ್, ಆ ತರ ಕಮ್ಮಿ ಹಾಕೊಂಡ್ ಬಂದ್ರೆ ಅದು ಆಟಿಸಂ ಒಂದು ಚಿನ್ನ ಇರ್ತವೆ. ಬಟ್ ಏನಂದ್ರೆ ಆಟಿಸಂ ಅಲ್ಲಿ ಒಂದು ಚಿನ್ನ ಅಂತ ಇರೋದಿಲ್ಲ, ಅದು ಒಂದು ಅನೇಕವಾಗಿ ಚಿನ್ನಗಳದ್ದು ಒಂದು ಸಂಘಟನೆ ಇರ್ತವೆ. ಸೊ ಅದನ್ನ ನಾವು ಆಟಿಸಂ ಅಂತ ಹೇಳ್ತೀವಿ.
0: ಮತ್ತೆ ಈಗ ಎಲ್ಲ ಮಕ್ಕಳು ಆಟಿಸಂ ಇರುವಂತಹ ಎಲ್ಲ ಮಕ್ಕಳಲ್ಲೂ ಇದೇ ರೀತಿ ಒಂದೇ ತರದ ಒಂದು ಲಕ್ಷಣಗಳು ಇರಬೇಕು ಅಂತ ಇದೆಯಾ?
1: ಇಲ್ಲ, ವಿಭಿನ್ನ ಆಗಿರ್ತವೆ, ಎಲ್ಲಾ ಲಕ್ಷಣಗಳು ಒಂದೇ ಮಗುವಲ್ಲಿ ಇರೋದಿಲ್ಲ. ಬಟ್ ಏನಂದ್ರೆ 3-4 ಲಕ್ಷಣಗಳಿಂದ ಜಾಸ್ತಿ ಇರಬೇಕು.
0: ಹಾಗಾಗಿ ಈಗ ನೀವೇನೇನನ್ನ ಹೇಳಿದ್ರಿ, ಈ ಎಲ್ಲ ಲಕ್ಷಣಗಳನ್ನ ಗಮನದಲ್ಲಿಟ್ಕೊಂಡು ಇದರಲ್ಲಿ ಯಾವ್ದಾದ್ರೂ ಒಂದು ಮಗುವಿನ ಒಂದು ಬೆಳವಣಿಗೆಯ ಮೈಲುಗಲ್ಲು ಏನಿದೆ ಅದು ತಡವಾಗ್ತಾ ಇದ್ರೆ ಅಥವಾ ನೀವು ಹೇಳದಂತಹ ಲಕ್ಷಣಗಳು ಯಾವ್ದಾದ್ರು ಇತ್ತು ಅಂತ ಆದಲ್ಲಿ ಖಂಡಿತವಾಗಿ ಪೋಷಕರು ಅದರ ಬಗ್ಗೆ ಗಮನವನ್ನ ಹರಿಸಬೇಕು. ಹಾಗೆ ನೀವು ಹೇಳಿದ್ದು 1 ವರ್ಷದಿಂದ 3 ವರ್ಷದ ಒಳಗೆ ಈ ರೀತಿ ಆರಂಭಿಕ ಲಕ್ಷಣಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಡಾಕ್ಟರ್, ಈ ರೀತಿ ಆಟಿಸಂ ಇರುವ ಮಕ್ಕಳಿಗೆ ನೀವು ಹೇಳಿದ್ರಿ ಹೆಚ್ಚಿನವರಲ್ಲಿ ಒಂದು ಸಾಮಾಜಿಕ ಕೌಶಲ್ಯಗಳ ಹಾಗೆ ಸಂವಹನ ಅಂದ್ರೆ ಸಂಭಾಷಣೆ ಮಾಡುವಂತದ್ರಲ್ಲಿ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆ ಇದೆ ಅಂತ. ತಂದೆ ತಾಯಿಯರಿಗೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಮಕ್ಕಳು ಶಾಲೆಗೆ ಸೇರಿಸ್ತಾರೆ, 3 ವರ್ಷ 4 ವರ್ಷ ಆದಾಗ ಪ್ರೀ ಸ್ಕೂಲು ಹೀಗೆ ಸೇರಿಸಿದಾಗ ಅಲ್ಲಿ ಮಾತಾಡದೇ ಇರುವಂತದ್ದು, ಯಾರೊಂದಿಗೂ ಬೆರೆಯದೇ ಇರುವಂತದ್ದು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಅಲ್ವಾ? ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ, ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಅಂದ್ರೆ ಪಾಠವನ್ನ ಕಲಿಯಲು

0: ಮತ್ತು ಸಾಮಾಜಿಕವಾಗಿ
1: ಅಂದ್ರೆ ಎಲ್ಲರ ಜೊತೆಗೆ ಗುಂಪಾಗಿ ಬೆರೆಯುವಂಥದ್ದು, ಮಾತಾಡುವಂಥದ್ದು, ಆಟವಾಡುವಂಥದ್ದು, ಈ ತರ ಮಾಡಲಿಕ್ಕೆ ಏನಾದರೂ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯನಾ?
2: ಶಾಲೆಗಳಿಗೆ ಒಂದು ತುಂಬಾ ಮುಖ್ಯವಾಗಿ ಒಂದು ಪಾತ್ರ ಇರ್ತವೆ ಸ್ವಲೀನತೆಯಲ್ಲಿ. ಹೆಚ್ಚು ಕೌಶಲ್ಯಗಳು ಬೆಳವಣಿಗೆ ಆಗೋದು ಶಾಲೆಯಲ್ಲೇ, ಅದು ಆಟಿಸಂಗೂ ನಿಜ, ಎಲ್ಲ ಮಕ್ಕಳಲ್ಲೂ ನಿಜ, ಆಟಿಸಮಲ್ಲೂ ನಿಜ. ಬಟ್ ಆಟಿಸಮಲ್ಲಿ ಸ್ವಲ್ಪ ಹೆಚ್ಚು ಸಹಾಯತೆ ಬೇಕಾಗ್ತವೆ. ಮೊದಲನೇದು ಏನಂದ್ರೆ, ಈ ಶಿಕ್ಷಕರು ಮಕ್ಕಳ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದರಿಂದ ನನ್ ಮುಂದೆ ಹೇಳಂತರ ಲಕ್ಷಣಗಳೆಲ್ಲ ಸ್ವಲ್ಪ ಕಂಡಿಡಿಯಕ್ಕೆ, ಗುರ್ತಿಡಿಯಕ್ಕೆ ಸ್ವಲ್ಪ ಸುಲಭ ಆಗ್ತವೆ. ಅದು ಕಂಡಿಡಿದ್ಬಿಟ್ಟು ಡಾಕ್ಟರ್ಗೆ ರೆಫರ್ ಮಾಡಿ ಸಲಹೆ ತಗೊಳ್ಳೋದು ಸಾಮಾನ್ಯ, ಅದೊಂದು. ಎರಡನೇದು, ಈ ಸಾಮಾಜಿಕ ಕೌಶಲ್ಯಗಳು ಹಿಂದೆ ಇರುವಾಗ ಸಾಮಾಜಿಕ ಅಭ್ಯಾಸಗಳು ಮಾಡ್ಕೋಬೇಕು ಅದನ್ನ ಮುಂದುವರ್ಸಕ್ಕೆ. ಈ ಅಭ್ಯಾಸಗಳು ಶಾಲೆಯಲ್ಲೇ ಮಾಡೋದು ಬೆಸ್ಟ್. ಅದಕ್ಕೆ ಈ ಟೀಚರ್ಸ್ ಶಿಕ್ಷಕರು ಮಕ್ಕಳನ್ನ, ಎರಡು ಮೂರು ಮಕ್ಕಳನ್ನ ಗುಂಪು ಮಾಡಿ ಅವ್ರನ್ನ ಆಟ ಮಾಡೋದು ಪ್ರಾರಂಭಿಸಿ, ಇಲ್ಲ ಕತೆ ಹೇಳೋದಕ್ಕೆ ಸ್ವಲ್ಪ ಪ್ರೋತ್ಸಾಹನ ಕೊಟ್ಬಿಟ್ಟು ಪ್ರಚೋದನೆ ಕೊಟ್ಟರೆ ಅದರಿಂದನೂ ಈ ಸಾಮಾಜಿಕವಾಗಿ ಎಲ್ಲ ಕೌಶಲ್ಯಗಳು ಮುಂದೆ ಬರ್ತವೆ. ಅದೇ ತರನೇ ಕೆಲವು ಮಕ್ಕಳಿಗೆ ಸ್ವಲ್ಪ ಚಂಚಲತೆ ಜಾಸ್ತಿ ಇರ್ತವೆ, ಗಮನ ಕಮ್ಮಿ ಇರ್ತವೆ, ಅವ್ರನ್ನ ಮೊದಲೇ ಶಾಲೆಯಲ್ಲಿ ಕೂರಿಸ್ಬಿಟ್ಟು ಸ್ವಲ್ಪ ಗಮನ ಜಾಸ್ತಿ ಕೊಡ್ಬೇಕು. ಅದೇ ತರನೇ ಕೆಲವು ಮಕ್ಕಳಿಗೆ ಈ ಶಬ್ದ ಕೇಳಕ್ ಆಗಲ್ಲ. ನಾವು ಸೆನ್ಸರಿ ಇಶ್ಯೂಸ್ ಅಂತ ಹೇಳ್ತೀವಿ, ಸ್ಕೂಲಲ್ಲಿ ಬೆಲ್ದು ಶಬ್ದ ಇರ್ತವೆ, ಪ್ಲೇ ಗ್ರೌಂಡ್ ಶಬ್ದ ಇರ್ತವೆ, ತುಂಬಾ ಮಕ್ಕಳು ಶಬ್ದ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ ಒಂದು ಶಾಂತಿ ಮೂಲೆಯಲ್ಲಿ ಕೂರಿಸಿದ್ರು ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗತ್ತೆ. ಅದೇ ತರನೇ ಒಂದು ದೈನಿಕವಾಗಿ ಒಂದು ದಿನಚರ್ಯದ ಒಂದು ಚಿತ್ರಗಳಿಂದ ಒಂದು ಚಾರ್ಟ್ ಮಾಡಿಬಿಟ್ಟು ಮಗುಗೆ ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಈ ಆಟಿಸಂ ಮಕ್ಕಳಿಗೆ ಈ ಭವಿಷ್ಯವಾಣಿಯಲ್ಲಿ ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ ಅವ್ರಿಗೆ ಗೊತ್ತಾದ್ರೆ ಇವತ್ತು ಈ ತರ ಆಗತ್ತೆ, ಈ ಆಕ್ಟಿವಿಟಿ ಮಾಡ್ತಾರೆ ಅಂದ್ರೆ ಅವ್ರದ್ದು ಆತಂಕನೂ ಸ್ವಲ್ಪ ಕಮ್ಮಿ ಆಗ್ತವೆ.
1: ಈಗ ನೀವೊಂದು ಸೆನ್ಸರಿ ಇಶ್ಯೂಸ್ ಅನ್ನುವಂಥದ್ದನ್ನ ಒಂದು ಮಾತನ್ನ ಹೇಳಿದ್ರಿ, ಸೆನ್ಸರಿ ಸೆನ್ಸಿಟಿವ್ ಅನ್ನುವಂಥದ್ದನ್ನ ಅಂದ್ರೆ ಸಂವೇದನೆಗಳಿಗೆ ಅವರು ತುಂಬಾ ಸೂಕ್ಷ್ಮರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಸೆನ್ಸರಿ ಆರ್ಗನ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಕಣ್ಣು, ಕಿವಿ ಅಲ್ವಾ, ಮೂಗು, ಮತ್ತೆ ಸ್ಪರ್ಶ, ಬಾಯಿ, ಈ ತರದ್ದು. ಈ ಸೆನ್ಸರಿ ಸೆನ್ಸಿಟಿವ್ ಅಂತಂದ್ರೆ ಏನು, ಆಟಿಸಮ್ ಅಲ್ಲಿ ಅದು ಯಾವ ರೀತಿಯಾಗಿರುತ್ತೆ, ಉದಾಹರಣೆಗಳ ಮೂಲಕ ವಿವರಿಸಲಿಕ್ಕೆ ಸಾಧ್ಯ?
2: ಖಂಡಿತವಾಗಿ ಈ ಸಂವೇದನಾ ಸಮಸ್ಯೆಗಳು ಸಾಮಾನ್ಯ ಇರ್ತವೆ ಸ್ವಲೀನತೆಯಲ್ಲಿ. ಅದು ದೃಶ್ಯಗಳಾಗಿರ್ಬೋದು, ಶಬ್ದಗಳಾಗಿರ್ಬೋದು, ಇಲ್ಲ ವಿನ್ಯಾಸಗಳಾಗಿರ್ಬೋದು. ಸೊ ಅದು ಬಹಳ ಆಘಾತವಾಗಿ ಅನುಭವಿಸ್ತಾರೆ ಮಕ್ಕಳು. ಉದಾಹರಣೆಗೆ ಅವ್ರದ್ದು ಸೂಕ್ಷ್ಮತಾನ ಸ್ವಲ್ಪ ಜಾಸ್ತಿ ಇರುತ್ತೆ ಶಬ್ದ ಕೇಳಿದ್ರೆ. ಇವಾಗ ನನ್ ಫೋನ್ ಇಲ್ಲಿ ಇಟ್ಟಿದೀನಿ, ಫೋನ್ ವಾಲ್ಯೂಮ್ ನಾನೊಂದು 5 or 6 ಲೆವೆಲ್ ಅಲ್ಲಿ ಇಟ್ಟಿದೀನಿ. ಸೊ ಈ ಫೋನ್ ರಿಂಗುವಾಗ ನಮ್ಗೆ ಸ್ವಲ್ಪ ಕೇಳಿಸುತ್ತೆ. ಬಟ್ ಇದೇ ಫೋನ್ ಇವಾಗ ರಿಂಗುವಾಗ ಇಂಥ ಮಕ್ಕಳಲ್ಲಿ ಇದ್ರೆ ಅವರಿಗೆ ಒಂದು 9 or 10 ಲೆವೆಲ್ ಅಲ್ಲಿ ಕೇಳಿಸುತ್ತೆ. ಸೊ ಹೆಚ್ಚುವಾಗಿ ಕೇಳಿಸುತ್ತೆ ಅವರಿಗೆ, ಸೇಮ್ ನಾಯ್ಸ್ ಅದು, ಸೇಮ್ ವಾಲ್ಯೂಮ್, ಬಟ್ ಅವರಿಗೆ ಅದು ಹೆಚ್ಚುವಾಗಿ ಕೇಳಿಸುತ್ತೆ. ಈ ತರ ಕೇಳಿಸುವಾಗ ಅವರಿಗೆ ಸ್ವಲ್ಪ ಆತಂಕ ಜಾಸ್ತಿ ಆಗತ್ತೆ, ಸ್ವಲ್ಪ ಅವರಿಗೆ ಮಾತು ಹಿಂದೆ ಇದ್ರೆ ಅದನ್ನ ಪ್ರಕಟಿಸಕ್ಕೂ ಆಗಲ್ಲ. ಸೊ ಅದರಿಂದ ಸ್ವಲ್ಪ ಆಚೆ ಹೋಗೋದು, ಚಂಚಲತೆ ಜಾಸ್ತಿ ಆಗೋದು, ಕೋಪ ಬರೋದು, ಅದೆಲ್ಲ ಸಾಮಾನ್ಯ. ಇದೇ ತರಾನೇ ದೀಪಗಳು, ತುಂಬಾ ಪ್ರಕಾಶವಾಗಿರೋ ದೀಪಗಳು, ಇಲ್ಲ ಮಿಂತ ಇರೋ ದೀಪಗಳು, ಅದರಿಂದಾನು ಅವ್ರಿಗೆ ತುಂಬಾ ಡಿಸ್ಟ್ರೆಸ್ ಆಗ್ತವೆ, ತುಂಬಾ ಕಷ್ಟ ಆಗುತ್ತೆ ಅದರಿಂದ. ಅದೇ ತರಾನೇ ಈ ಬಟ್ಟೆಗಳು, ಇದರಲ್ಲಿ ಟ್ಯಾಗ್ಸ್ ಅಂತ ಹೇಳ್ತೀವಿ ಅಲ್ವಾ, ಅದು ಬರ್ತವೆ, ಅದು ಅವ್ರನ್ನ ತುಂಬಾ ಇರಿಟೇಟ್ ತರ ಮಾಡ್ತಾರೆ ಕೆಲವು ಮಕ್ಕಳಿಗೆ. ಸೊ ಅದರಿಂದ ಬಟ್ಟೆ ಹಾಕೋಕೆ ಇಷ್ಟಪಡೋದಿಲ್ಲ, ಕೆಲವು ಬಟ್ಟೆಗಳು ಮಾತ್ರ ಹಾಕೋದು. ಫಾರ್ ಎಕ್ಸಾಂಪಲ್, ಬರೀ ಡೆನಿಮ್ ಕ್ಲೋತ್ಸ್ ಹಾಕ್ತಾರೆ, ಇಲ್ಲ ಒಂದೇ ತರ ಟೀ ಶರ್ಟ್ ಬೇಕು, ಒಂದೇ ತರ ಪ್ಯಾಂಟ್ ಬೇಕು ಅಂತಾನು ಸ್ವಲ್ಪ ಒಂದು ಸ್ಟಬರ್ನೆಸ್ ಅಂತ ಇರ್ತವೆ ಮಕ್ಕಳಿಗೆ. ಸೊ ಇದರಿಂದ ಈ ತರ ಪ್ರಾಬ್ಲಮ್ಸ್ ಆಗ್ತವೆ. ಬಟ್ ಏನಂದ್ರೆ, ಕೆಲವೊಮ್ಮೆ ಸೆನ್ಸರಿ ಇಶ್ಯೂಸ್ ಇಂದ ಸ್ವಲ್ಪ ಅಡ್ವಾಂಟೇಜಸ್ ಇರ್ತವೆ ಕೆಲವು ಮಕ್ಕಳಿಗೆ. ಅವರಿಗೆ ಕೆಲವು ಪ್ಯಾಟರ್ನ್ಸ್ ಗುರ್ತಿಡಿಯಕ್ಕೆ ಸ್ವಲ್ಪ ಸುಲಭ ಆಗುತ್ತೆ, ನಮ್ಗೆಲ್ಲೂ ಅದು ಕಾಣಿಸೋದಿಲ್ಲ. ಅದು ಸಂಖ್ಯೆಗಳಾಗ್ಲಿ, ಇಲ್ಲ ಆಕರೆ ಆಗ್ಲಿ, ಇಲ್ಲ ಮ್ಯೂಸಿಕ್ ದು ಟೋನ್ ಆಗ್ಲಿ, ಒಂದ್ಸತಿ ಕೆಲವು ಮಕ್ಕಳು ಇದ್ದಾರೆ ಒಂದ್ಸತಿ ಇದು ಕೇಳ್ಬಿಟ್ಟು ಅದನ್ನ ಇಮ್ಮಿಡಿಯೇಟ್ ಆಗಿ ರೀಪ್ರೊಡ್ಯೂಸ್ ಮಾಡ್ತಾರೆ. ಒಬ್ಬ ಮಗು ಮೈಸೂರು ಪ್ಯಾಲೇಸ್ ನ ನೋಡ್ಬಿಟ್ಟು ಅದೇ ರೇಖಾಚಿತ್ರನ ಹಂಗೆ ಬರ್ತಾರೆ. ಆ ಒಂದು ಸ್ಪೆಷಲ್ ಟ್ಯಾಲೆಂಟ್ಸ್ ಇರ್ತವೆ. ಇದನ್ನ ಇಂಗ್ಲಿಷ್ ಅಲ್ಲಿ ಸವಾನ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಇದು ಎಲ್ಲ ಮಕ್ಕಳಲ್ಲಿ ಇರೋದಿಲ್ಲ, ಬಟ್ ಕೆಲವು ಮಕ್ಕಳಲ್ಲಿ ಇರ್ತವೆ. ಇದನ್ನ ನಾವು ಹುಡುಕ್ಬೇಕಾಗ್ತವೆ, ಅದನ್ನ ಸ್ವಲ್ಪ ಹುಡುಕಕ್ಕೆ ಸ್ವಲ್ಪ ಪ್ರಯತ್ನ ಮಾಡಲೇಬೇಕು.
1: ಈಗ ಪೋಷಕರಿಗೆ ಮತ್ತು ಆರೈಕೆಯನ್ನ ಮಾಡುವವರು ಅಂದ್ರೆ ಕೇರ್ ಗಿವರ್ಸ್ ಏನಿರ್ತಾರೆ, ಅವರು ಈ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಯಾವ ರೀತಿ ಹೆಚ್ಚಿಸಬಹುದು?
2: ಇಬ್ರು ಪೋಷಕರು ಗುಣಪಟ್ಟ ಸಮಯವನ್ನು ಮಕ್ಕಳ ಜೊತೆ ಕಲಿಯಲೇಬೇಕು. ಅದಕ್ಕೆ ಇಬ್ರು ಪೋಷಕರದ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇರ್ತವೆ. ಕೆಲವು ಸಂದರ್ಭದಲ್ಲಿ ಒಬ್ರು ಈ ಕಡೆ ಇರ್ತವೆ, ಇನ್ನೊಬ್ರು ಪಾಶ್ಚಾತ್ಯ ದೇಶದಲ್ಲಿ ಇರ್ತವೆ, ಇಲ್ಲ ಬೇರೆ ರಾಜ್ಯದಲ್ಲಿ ಇರ್ತವೆ. ಆ ತರ ಮಾಡಿದ್ರು ಸ್ವಲ್ಪ ತೊಂದರೆ ಆಗ್ತವೆ. ಕೆಲವರು ಒಂದು ಮಗುಂದು 1 ವಯಸ್ಸು ಆದ್ಮೇಲೆ ಅಜ್ಜ ಅಜ್ಜಿ ಜೊತೆ ಮಗುನ ಬಿಟ್ಬಿಟ್ಟು ಹೋಗೋದು, ಅದರಿಂದಾನು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ. ಅದರಿಂದ ಬೆಳವಣಿಗೆಗೆ ಪ್ರೋತ್ಸಾಹನ ಮತ್ತೆ ಪ್ರಚೋದನೆ ಅಂತ

0: ಕರೆಕ್ಟ್ ಆಗಿ ಸಿಗೋದಿಲ್ಲ. ಇನ್ನೊಂದೇನಂದ್ರೆ, ಒಂದು ಮಗು ಮಾತು ಕಮ್ಮಿ ಆದ್ರೆ, ಅವರು ಮಾತಾಡೋದು ಕಮ್ಮಿ ಆದ್ರೆ, ಆ ಮಗುದು ಸುತ್ತಮುತ್ತ ಇರೋರೆಲ್ಲರೂ ಅವ್ರಿಗೆ ಗೊತ್ತಿಲ್ಲದವೇ ಮಾತಾಡೋದು ಕಮ್ಮಿ ಮಾಡಿಬಿಡ್ತಾರೆ ಅಪ್ಪ ಅಮ್ಮನು. ಅವ್ರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ನಾವು ಕಮ್ಮಿ ಮಾತಾಡ್ತಾ ಇದೀವಿ ಅಂತ. ಬಟ್ ಸ್ವಲಿಂಗತೆಯಲ್ಲಿ ನೀವು ಎಷ್ಟು ಜಾಸ್ತಿ ಮಕ್ಕಳ ಹತ್ರ ಮಾತಾಡ್ತೀರಾ ಅಷ್ಟು ಈ ಸಂಭಾಷಣೆಯದು ಬೆಳವಣಿಗೆ ಆಗುತ್ತವೆ. ಸೊ ಅದು ಅವರು ಸ್ವಲ್ಪ
1: ಗಮನದಲ್ಲಿ
0: ಇಡಬೇಕಾಗ್ತದೆ.
1: ಈಗ ಹದಿಹರೆಯಕ್ಕೆ ಬರ್ತಾ ಇದ್ದಂತೆ ಆಟಿಸಂ ಲಕ್ಷಣಗಳು ಬದಲಾಗುತ್ತಾ ಹೇಗೆ, ಮತ್ತೆ ಆಗ ಒಂದು ಎದುರಿಸುವಂತಹ ನಿರ್ದಿಷ್ಟ ಸಮಸ್ಯೆಗಳು, ಸರ್ಟನ್ ಸ್ಪೆಸಿಫಿಕ್ ಚಾಲೆಂಜಸ್ ಏನಿ?
0: ಅವ್ರಿಗೂ ಕೆಲವು ಭಾವನೆಗಳು ಪ್ರಕಟಿಸೋಕ್ಕೂ ಅರ್ಥ ಮಾಡೋಕ್ಕೂ ಬಹಳ ಕಷ್ಟ ಇರ್ತವೆ. ಫಾರ್ ಎಕ್ಸಾಂಪಲ್ ಸ್ನೇಹ, ದ್ವೇಷ, ಅದೆಲ್ಲ ಅರ್ಥ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಹೈಸ್ಕೂಲ್ ಹೋಗ್ತಾ ಹೋಗ್ತಾ ಈ ಸೋಷಿಯಲ್ ಡಿಮಾಂಡ್ಸ್ ಅಂತೂ ಇನ್ನ ಹೆಚ್ಚುವಾಗಿ ಇರ್ತವೆ. ಸೊ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ, ಈ ಗುಂಪಾಗಿರೋ ಚಾಟ್ಸು, ಈ ಪಾರ್ಟೀಸು, ಅದ್ರ ಬಗ್ಗೆ ಎಲ್ಲ ಅವರಿಗೆ ಅರ್ಥ ಆಗಕ್ಕೆ ಸ್ವಲ್ಪ ಕಷ್ಟ ಇರಬಹುದು. ಅದೇ ತರಾನೇ ಕೆಲವರು ಹಾಸ್ಯ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು, ಅದನ್ನ ಕರೆಕ್ಟ್ ಆಗಿ ಗುರ್ತಿಗೇಸಕ್ಕೂ ಕಷ್ಟ ಆಗುತ್ತೆ. ನಾನು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಂದ್ ವಾರ ಮುಂಚೆ ಒಂದು 11 ಇಯರ್ಸ್ ಮಗುಗೆ ಒಬ್ಬ ಫ್ರೆಂಡ್ ಹೇಳಿದ, ಮಳೆ ಅಂತೂ ಸುರಿತಾ ಇದೆ ಬೆಂಗಳೂರಲ್ಲಿ. ಹೀ ಸೆಡ್ ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ. ಆ ಮಗು ಅದನ್ನ ಲಿಟ್ರಲ್ ಆಗಿ ಎಲ್ಲಿದೆ ಬೆಕ್ಕು, ಎಲ್ಲಿದೆ ನಾಯಿ ಅಂತ ಕೇಳ್ತಾರೆ. ಸೊ ಕೆಲವು ವಿಷಯಗಳು ಅವರು ಲಿಟ್ರಲ್ ಆಗಿ ಕಾಂಕ್ರೀಟ್ ಆಗಿ ತಗೊಳ್ತಾರೆ, ಎಸ್ಪೆಷಲಿ ಆ ಟೀನೇಜ್ ಅಲ್ಲಿ. ಇನ್ನೊಂದೇನಂದ್ರೆ, ಈ ಟೈಮಲ್ಲಿ ಬೇರೆ ಮಕ್ಕಳು ಇವನ್ನ ನೋಡ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಅವರು ಮಾತಾಡೋ ರೀತಿಯಲ್ಲಿ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ಈ ಅವ್ರನ್ನ ಕಿಂಡಲ್ ಮಾಡೋದು, ಅವ್ರನ್ನ ಬುಲಿಯಿಂಗ್ ಅಂತ ನಾವು ಹೇಳ್ತೀವಿಲ್ಲ, ಅದರದ್ದು ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿದೆ. ಇದರಿಂದ ಈ ಮಾನಸಿಕ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ ಅಲ್ವಾ, ಈ ಆತಂಕದ ಕಾಯಿಲೆ, ಖಿನ್ನತೆಯದು ಕಾಯಿಲೆ, ಅದು ಬರೋ ಸಂಭಾವನೆಯೂ ಸ್ವಲ್ಪ ಹೆಚ್ಚಾಗಿರುತ್ತೆ ಈ ಮಕ್ಕಳಲ್ಲಿ.
1: ಈಗ ಆಟಿಸಂ ಕುರಿತು ಅರಿವನ್ನ ಮೂಡಿಸಲು ಮತ್ತೆ ಅದು ಇರುವ ಹಾಗೆ ಅದನ್ನ ಸ್ವೀಕರಿಸಿ ಅದನ್ನ ಎದುರಿಸಲು ನೀವು ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಸರಳವಾಗಿರೋ ಸಂಭಾಷಣೆನೆ ಒಂದು ಏನಂದ್ರೆ, ಈ ಆಟಿಸಂ ಇರೋ ಮಕ್ಕಳಲ್ಲಿ ಪ್ರತಿಯೊಂದು ಮಗುವಲ್ಲೂ ಒಂದು ಸಾಮರ್ಥ್ಯ ಇರ್ತವೆ, ಒಂದು ತೀವ್ರವಾಗಿ ಆಸಕ್ತಿ ಇರ್ತವೆ, ಒಂದು ಕಲೆ ಇರ್ತವೆ, ಒಂದು ಪ್ರತಿಭೆ ಇರ್ತವೆ. ಅದನ್ನ ನಾವು ಕಂಡಿಡಿಬೇಕು, ಅದನ್ನ ಆಚರಿಸಿಬೇಕು, ಅದಕ್ಕೆ ಪ್ರೋತ್ಸಾಹವನ್ನ ನಾವು ಕೊಡಲೇಬೇಕು. ಅದು ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ, ವೈದ್ಯಕರಾಗ್ಲಿ, ಅದು ನಾವು ಮಾಡಲೇಬೇಕು, ಅದು ನಮ್ದು ಕರ್ತವ್ಯ. ಇನ್ನೊಂದೇನಂದ್ರೆ, ನಮ್ಮ ಸಮಾಜದಲ್ಲಿ ತುಂಬಾ ಪುರಾಣಗಳು ಮತ್ತೆ ತಪ್ಪು ಕಲ್ಪನೆಗಳು ಇದೆ ಸ್ವಲಿನಿತ ಬಗ್ಗೆ. ಅದನ್ನ ಸವಾಲ ನಾವು ಖಂಡಿತವಾಗಿ ಮಾಡಲೇಬೇಕು. ಉದಾಹರಣೆಗೆ ಕೆಲವು ಹಿರಿಯರು ಹೇಳ್ತಾರೆ, ಅವನ್ ಮಾತಾಡ್ತಾನೆ ಲೇಟ್ ಆಗಿ ಮಾತಾಡ್ತಾನೆ, ಸ್ಕೂಲ್ ಕಲ್ಸಣ, ಇಲ್ಲ ಇವ್ರ ತಂದೆನು ಮಾತಾಡಿರೋದು ಲೇಟು, ಇವ್ರ ತಾತಾನು ಮಾತಾಡಿರೋದು ಲೇಟು, ಆ ಟೈಮಲ್ಲಿ ಇವರು ವೈದ್ಯಕರ ಹತ್ರ ಹೋಗೋದಿಲ್ಲ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೋಬೇಕು ಅದೊಂದು. ಇನ್ನೊಂದೇನು, ಸಹಾನುಭೂತಿ ಅಂತ ಕೆಲವರು ಅನ್ಕೊಳ್ತಾರೆ, ಈ ಮಕ್ಕಳಿಗೆ ಸಹಾನುಭೂತಿ ಕೊರತೆ ಇರ್ತವೆ ಅಂತ. ಅದೂ ನಿಜ ಇಲ್ಲ, ಅವರಿಗೆ ಅದು ತುಂಬಾ ಜಾಸ್ತಿನೂ ಇರ್ತವೆ. ಮತ್ತೆ ಲಾಸ್ಟ್ ಏನಂದ್ರೆ, ಈ ಶಾಲೆಗಳಾಗ್ಲಿ ಇಲ್ಲ ಕೆಲಸ ಸ್ಥಳದಲ್ಲಾಗ್ಲಿ ಇದ್ರ ಬಗ್ಗೆ ಇರೋ ಅವೇರ್ನೆಸ್ ನ ಸ್ವಲ್ಪ ಜಾಸ್ತಿ ಮಾಡಲೇಬೇಕು.
1: ಪೋಷಕರಲ್ಲಿ ಮತ್ತು ಸಮಾಜದಲ್ಲಿ ಈ ಆಟಿಸಂ ಕುರಿತಾದಂತಹ ಅರಿವು ಮೂಡಬೇಕು, ಹಾಗೇನೆ ಅವರಿಗೂ ಎಲ್ಲರಂತೆ ಬದುಕುವಂತಹ ಒಂದು ಅವಕಾಶ ಸಿಗಬೇಕು ಎನ್ನುವಂತಹ ಒಂದು ಸಂದೇಶವನ್ನ ನೀವು ಈ ಕಾರ್ಯಕ್ರಮದ ಮೂಲಕ ನೀಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಟಿಸಂ ಇರುವ ಮಕ್ಕಳ ಸಮಗ್ರ ಬೆಳವಣಿಗೆ ಆಗಬೇಕು, ಅವರು ಸ್ವತಂತ್ರವಾಗಿ ಬದುಕನ್ನು ನಡೆಸಲು ಎಲ್ಲ ರೀತಿಯ ಅವಕಾಶಗಳು ಸಿಗಬೇಕು ಅನ್ನೋದು ನಿಜ. ಆದರೆ ಈ ನಿಟ್ಟಿನಲ್ಲಿ ಥೆರಪಿಗಳು ಅಂತಂದ್ರೆ ಏನು, ಇದು ಯಾವ ರೀತಿಯಾಗಿ ಸಹಾಯ ಮಾಡಬಹುದು, ಈ ಎಲ್ಲ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಬೆಂಗಳೂರಿನ ಬಸವೇಶ್ವರ ನಗರದ ಆಶಾ ಅಕಾಡೆಮಿ ಫಾರ್ ಸಿವಿಯರ್ ಹ್ಯಾಂಡಿಕ್ಯಾಪ್ ಅಂಡ್ ಆಟಿಸಂನಲ್ಲಿ ಮಕ್ಕಳ ಮನೋವಿಜ್ಞಾನ ಮತ್ತು ನಡವಳಿಕೆ ತಜ್ಞರಾಗಿರುವ ಅನುಪಮಾ ರಾಮಶೇಷ ಅವರೊಂದಿಗೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ಈಗ ಮೊದಲಿನ ಭಾಗದಲ್ಲಿ ಆಟಿಸಂ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾವು ಪಡ್ಕೊಂಡ್ವಿ. ಆಟಿಸಂ ಇರುವಂತವರು ಕೂಡ ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ಬದುಕಬೇಕು ಅನ್ನೋದು ನಿಜ. ಆದ್ರೆ ಅದಕ್ಕೆ ನೀಡಲಾಗುವಂತಹ ಥೆರಪಿ ಅಂತಂದ್ರೆ ಏನು, ಮತ್ತೆ ಇದು ಹಾಗೇನೇ ಸಿಗುತ್ತಲ್ಲ ಔಷಧಿಗಳು ಮತ್ತು ಈ ಆಪ್ತ ಸಲಹೆ ಕೌನ್ಸಿಲಿಂಗ್ ಅಂತೇನು ಹೇಳ್ತಾರೆ, ಇದಕ್ಕಿಂತ ಯಾವ ರೀತಿಯಿಂದ ಬೇರೆಯಾಗಿದೆ?
2: ಥೆರಪಿ ಅಂದ್ರೆ ಒಂದು ರೀತಿಯ ತರಬೇತಿ ಅಥವಾ ಒಂದು ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ, ಸರಿನಾ? ಇದು ಮಕ್ಕಳಿಗೆ ಅವರಿಗೆ ಬೇಕಾಗುವಂತ ಕೌಶಲ್ಯಗಳನ್ನ ಅವರಿಗೆ ಈಗ ಸೋಷಿಯಲ್ ಸ್ಕಿಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಥವಾ ಅವರು ಓದೋದಿಕ್ಕೆ ಬರೆಯೋದಿಕ್ಕೆ ಇದೆಲ್ಲದಕ್ಕೂ ಅಥವಾ ಬೇಸಿಕ್ ದಿನನಿತ್ಯದ ಕೆಲಸಗಳನ್ನ ಮಾಡೋದಿಕ್ಕೆ ಸಹಾಯ ಮಾಡುವಂತದ್ದನ್ನ ನಾವು ಥೆರಪಿ ಅಂತ ಹೇಳ್ತೀವಿ. ಈಗ ಥೆರಪಿ ಅನ್ನೋದು ಮಗುವಿನ ನಡವಳಿಕೆ ಅಥವಾ ಆ ಮಗುವಿನ ಆಲೋಚನೆಗಳ ಬಗ್ಗೆ ಸಹಾಯ ಮಾಡುತ್ತೆ. ಆದ್ರೆ ಔಷಧಿಗಳು ಬಂದು ಮಗುವಿನ ದೈಹಿಕ ಅಥವಾ

0: ಮಾನಸಿಕ ಅಥವಾ ಏನಂತೀವಿ ನಾವು ಮೆದ್ಲಿನ ಮೇಲೆ ಕೆಲಸ ಮಾಡುತ್ತೆ. ಸೊ ಥೆರಪಿ ಔಷಧಿ ಇದಕ್ಕೆ ವರ್ಕ್ ಮಾಡಲ್ಲ, ಬಟ್ ಅದು ನಮ್ಮ ಮಗುವಿನ ದಿನನಿತ್ಯದ ಕೆಲಸಗಳು, ಅದರದ ಕಲಿಕೆ, ಅದರದ ಟ್ರೈನಿಂಗ್, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಥೆರಪಿ.
1: ಈಗ ಔಷಧಿಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತಲ್ಲ, ಹಾಗೇನೆ ಥೆರಪಿಯಲ್ಲಿಯೂ ಕೂಡ ಬೇರೆ ಬೇರೆ ಆಗಿರುವಂತದ್ದು ಇದೆಯಾ? ಅದರಲ್ಲೂ ಈ ಆಟಿಸಂಗೆ ಯಾವೆಲ್ಲ ರೀತಿಯ ಥೆರಪಿಗಳನ್ನ ಬಳಸಲಾಗುತ್ತೆ?
0: ಸಾಮಾನ್ಯವಾಗಿ ಹಲವಾರು ಥೆರಪಿಗಳಿದೆ. ಕಾಮನ್ ಆಗಿ ನಮಗೆ ತಿಳಿದಿರೋದು ಜನಸಾಮಾನ್ಯರಿಗೆ ಇಸ್ ಬಿಕಾಸ್ ಮಾತಿನಲ್ಲಿ ಸಮಸ್ಯೆ ಇರೋದ್ರಿಂದ ಸ್ಪೀಚ್ ಥೆರಪಿ ತುಂಬಾ ಕಾಮನ್ ಆಗಿ ಗೊತ್ತಿರುತ್ತೆ. ಅದಲ್ಲದೆ ಸಾಕಷ್ಟು ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ, ABA ಥೆರಪಿ ಅಂತ ಹೇಳ್ತೀವಿ, ಆಮೇಲೆ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ, ಮತ್ತೆ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ, ಅವರ ಸೆನ್ಸಿಟಿವಿಟಿ ಸಂವೇದನಾಶೀಲತೆಗೆ ಸಹಾಯ ಮಾಡೋದಕ್ಕೆ ಅಂತ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ. ಇದೆಲ್ಲ ಥೆರಪಿಗಳು ನಾವು ಸಾಧಾರಣ ಕೊಡ್ತೀವಿ.
1: ಈಗ ABA ಥೆರಪಿ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು, ಏನ್ ಮಾಡಲಾಗುತ್ತೆ ಇದರಲ್ಲಿ?
0: ABA ಥೆರಪಿ ಒಂದು ಬಿಹೇವಿಯರ್ ಥೆರಪಿಯ ಒಂದು ಅಂಗ, ಒಂದು ಭಾಗ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಮಕ್ಕಳಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ನಡವಳಿಕೆಗಳ ವರ್ತನೆಗಳು ಅಥವಾ ನಡವಳಿಕೆಗಳ ಮೇಲೆ ಅದನ್ನ ಇಂಪ್ರೂವ್ ಮಾಡೋದಿಕ್ಕೆ, ಅಭಿವೃದ್ಧಿ ಮಾಡೋದಿಕ್ಕೆ ಸಹಾಯ ಮಾಡಿ, ಯಾವ ನಡವಳಿಕೆಗಳು ಅಷ್ಟು ಸಮಂಜಸವಾಗಿರಲ್ಲ ಅಥವಾ ಅದು ಏನೋ ಸ್ವಲ್ಪ ಒಬ್ಬರಿಗೆ ನೋವು ಮಾಡೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಈ ತರ ನಡವಳಿಕೆಗಳನ್ನ ಕಡಿಮೆ ಮಾಡೋದಿಕ್ಕೆ ಕ್ರಮಬದ್ಧವಾಗಿ ನಾವು ಅವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಟ್ಟು ಮತ್ತೆ ಅದಕ್ಕೆ ರಿವಾರ್ಡ್ಸ್ ಅಥವಾ ನಾವು ಒಂಥರ ಪ್ರೋತ್ಸಾಹಿಸಿ ಅದನ್ನ ತಿದ್ದುತ್ತೀವಿ, ಅದನ್ನ ನಾವು ABA ಥೆರಪಿ ಅಂತ ಹೇಳ್ತೀವಿ. ಇನ್ನು ಬಿಹೇವಿಯರ್ ಥೆರಪಿಗೆ ಬಂದಾಗ, ಬಿಹೇವಿಯರ್ ಥೆರಪಿಯಲ್ಲಿ ನಾವು ಮಕ್ಕಳು ಮತ್ತೆ ತಂದೆ ತಾಯಿಯ ಆಲೋಚನೆಗಳಾಗಿರ್ಬೋದು ಅಥವಾ ಅವರ ಭಾವೋದ್ವೇಗಗಳು ಅಂದ್ರೆ ಅಗ್ರೆಷನ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಈ ಫೀಲಿಂಗ್ಸ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ತಂದೆ ತಾಯಿಯಂದ್ರಿಗೂ ಪೋಷಕರಿಗೂ ನಾವು ಮಾರ್ಗದರ್ಶನ ನೀಡ್ತೀವಿ, ಅದೇ ರೀತಿ ಮಕ್ಕಳಿಗೂ ಮಾರ್ಗದರ್ಶನ ನೀಡಿ ಅದನ್ನ ಐಡೆಂಟಿಫೈ ಮಾಡಿ ಸರಿ ಮಾಡೋದಕ್ಕೋಸ್ಕರ ನಾವು ಥೆರಪಿ ಕೊಡ್ತೀವಿ, ಅದು ಬಿಹೇವಿಯರ್ ಥೆರಪಿ. ಇನ್ನ ನೆಕ್ಸ್ಟ್ ಒಂದು ಥೆರಪಿ ಬಂದು ಆಕ್ಯುಪೇಷನಲ್ ಥೆರಪಿ. ಈಗ ಮಕ್ಕಳಿಗೆ ದಿನನಿತ್ಯದ ಕೆಲಸ ಮಾಡೋದಿಕ್ಕೆ ಸಮಸ್ಯೆ ಆಗ್ತಿರುತ್ತೆ, ಊಟ ಮಾಡೋದಾಗಿರ್ಬೋದು ಅಥವಾ ಏನೋ ಬರೆಯೋದಾಗಿರ್ಬೋದು, ಇಲ್ಲ ಸಾಮಾನ್ ತಗೊಳ್ಳೋದಾಗಿರ್ಬೋದು, ಅದನ್ನ ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಅಥವಾ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ತಮ್ಮ ದೊಡ್ಡ ಭುಜಗಳನ್ನ ಉಪಯೋಗಿಸಿ ಮಾಡುವಂತ ಕೆಲಸಗಳು, ಮೆಟ್ಲು ಹತ್ತೋದು, ಇದೆಲ್ಲ ಇಲ್ಲಿ ಸಮಸ್ಯೆ ಆದ್ರೆ ನಾವು ಆಕ್ಯುಪೇಷನಲ್ ಥೆರಪಿನ ರೆಫರ್ ಮಾಡ್ತೀವಿ. ಅಲ್ಲಿ ಮಕ್ಕಳಿಗೆ ಅದು ತುಂಬಾ ಮುಖ್ಯ ಅಂತ ನಾವು ಅದನ್ನ ಹೇಳ್ತೀವಿ. ಇನ್ನೊಂದು ಥೆರಪಿ ನಾನು ಆಗ್ಲೇ ಹೇಳ್ದಂಗೆ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಒಂದು. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳ ಸೆನ್ಸಿಟಿವಿಟಿ, ಆ ಸಂವೇದನಾಶೀಲತೆಗೆ ಸಹಾಯ ಮಾಡೋದಕ್ಕೆ ನಾವು ಅವರಿಗೆ ಅಲ್ಲಿ ಥೆರಪಿ ಕೊಡ್ತೀವಿ. ಶಬ್ದಗಳನ್ನ ಆ ಸೆನ್ಸಿಟಿವಿಟಿನ ಹೆಂಗ್ ಕಡಿಮೆ ಮಾಡೋದು, ಅಥವಾ ಅವರಿಗೆ ಕೆಲವೊಂದು ಟೆಕ್ಸ್ಚರ್ಸ್ ಮಾತ್ರ ಮುಟ್ಟೋದಿಕ್ಕೆ ಇಷ್ಟ ಇರುತ್ತೆ, ಕೆಲವೊಂದು ಬಟ್ಟೆಗಳು, ಸೊ ಅದರಲ್ಲಿ ಹೆಂಗೆ ಅವ್ರು ಅದನ್ನ ಸ್ವಲ್ಪ ಬೆಟರ್ ಮಾಡ್ಕೋಬಹುದು, ಬೇರೆ ಟೆಕ್ಸ್ಚರ್ಸ್ ನ ಹೆಂಗ್ ಅಳವಡಿಸ್ಕೋಬಹುದು, ಅಂದ್ರೆ ಅದನ್ನ ಹೆಂಗೆ ಡೈಲಿ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅನ್ನೋದಕ್ಕೆ ನಾವು ಥೆರಪಿ ಕೊಡ್ತೀವಿ. ಸೊ
1: ಈಗ ನೀವು ಈ ಥೆರಪಿ ಬಗ್ಗೆ ಹೇಳಬೇಕಾದ್ರೆ, ಮಕ್ಕಳಿಗೆ ಈ ರೀತಿ ತರಬೇತಿಯನ್ನ ಕೊಡಲಾಗುತ್ತೆ ಅನ್ನೋದು ನಿಜ, ಆದ್ರೆ ಈ ತರಬೇತಿ ಅನ್ನೋದಕ್ಕೆ ಅವರು ಎಷ್ಟು ಒಗ್ಗಿಕೊಳ್ಬಿಡ್ತಾರೆ ಅಂತಂದ್ರೆ, ಅವರಿಗೆ ಅದಿಲ್ಲದೆ ಬದುಕಕ್ಕೆ ಆಗಲ್ಲ, ಅಂದ್ರೆ ಸ್ವತಂತ್ರವಾಗಿ ನಡೆಸಲಿಕ್ಕೆ ಆಗಲ್ಲ ಅನ್ನುವಂತಹ ಸ್ಥಿತಿ ಬರಬಹುದಾ ಅಂತ ಅನುಮಾನ ಹುಟ್ಟೆ ಹುಟ್ಟುತ್ತೆ. ಅದ್ರ ಜೊತೆಗೆ ಜೀವಮಾನ ಇಡೀ ಈ ರೀತಿ ಥೆರಪಿಯನ್ನ ಪಡೀತಲೇ ಇರಬೇಕಾಗುತ್ತಾ?
0: ಇಲ್ಲ, ಸಿ ಅದು ತುಂಬಾ ತುಂಬಾ ಒಳ್ಳೆ ಕ್ವೆಶನ್. ಅಂದ್ರೆ ಥೆರಪಿ ಜೀವಮಾನ ಇಡೀ ಬೇಕಾಗಿಲ್ಲ, ಆದ್ರೆ ಥೆರಪಿ ಮಾಡೋ ವಿಧಾನಗಳು ಹಂತ ಹಂತವಾಗಿ ಮಕ್ಕಳು ಬೆಳವಣಿಗೆ ಆಗ್ತಿದ್ದಂಗೆ ಬದಲಾಗ್ತಾ ಹೋಗುತ್ತೆ. ಅಂಡ್ ಆಲ್ರೆಡಿ ನಮಗ್ ಗೊತ್ತಿರೋ ಪ್ರಕಾರ ಆಟಿಸಂ ಅನ್ನೋದು ತುಂಬಾ ವಿಭಿನ್ನವಾದ ಒಂದು ಸಮಸ್ಯೆ ಅಲ್ವಾ, ಹಾಗಾಗಿ ಪ್ರತಿಯೊಂದು ಮಗುನು ವಿಭಿನ್ನವಾಗಿರುತ್ತೆ. ಸೊ ಆ ಮಗುವಿಗೆ ತಕ್ಕಂತೆ ನಾವು ಥೆರಪಿನ ಡಿಸೈನ್ ಮಾಡ್ತೀವಿ ಮಗುವಿಗೆ. ಅಂಡ್ ಕೆಲವೊಂದು ಮಕ್ಕಳು ತುಂಬಾ ಬೇಗ ಕಲಿತಾರೆ, ಕೆಲವೊಂದು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ ಒಂದೇ ವಿಚಾರನ ಕಲಿಯೋದಿಕ್ಕೆ. ಸೊ ಹಾಗಾಗಿ ಥೆರಪಿಯ ಅವಧಿ ಅಥವಾ ಕಾಲಘಟ್ಟ ಸ್ವಲ್ಪ ಬದಲಾಗಬಹುದೇ ವಿನಃ ಥೆರಪಿ ಜೀವಮಾನ ಇಡೀ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ಥೆರಪೀಸ್ ನ ನಾವು ಬರೀ ಮಕ್ಕಳಲ್ಲೇ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡಿ ಅಂತಾನೆ ಹೇಳ್ತೀವಿ, ಅದನ್ನ ನಾವು ಅರ್ಲಿ ಇಂಟರ್ವೆನ್ಷನ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಹೇಳೋದೇ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿ ಒಂದು 6 ವರ್ಷದೊಳಗೆ ಮುಗಿಸೋ ತರಾನೇ, ಸೊ ದಟ್ ಆದಷ್ಟು ಮಗುವಿಗೆ ಏನೇನು ಬೇಕೋ ಕಲಿಕೆಗೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
1: ಅಂದ್ರೆ ನೀವು ಹೇಳಿದ ಹಾಗೆ ಪ್ರತಿಯೊಂದು ಮಗುವಿನ ಅಗತ್ಯಗಳನ್ನ ಗಮನಿಸಿ ಅದಕ್ಕೆ ನಿರ್ದಿಷ್ಟವಾಗಿ ಇಂತಹ ಥೆರಪಿ ಬೇಕು ಅಂತ ಹೇಳಿ ಅದರಲ್ಲಿ ತರಬೇತಿಯನ್ನ ಹಂತ ಹಂತವಾಗಿ ನೀಡುವಂತದ್ದು. ಆ ಮಗುವಿನ ಒಂದು ಸಾಮರ್ಥ್ಯದ ಮೇಲೆ ಅದು ಕಲೀಲಿಕ್ಕೆ ಹೆಚ್ಚು ದಿವಸ, ಕೆಲವರಿಗೆ 6 ತಿಂಗಳು ಬೇಕಾಗಬಹುದು, ಕೆಲವರಿಗೆ 1 ವರ್ಷ ಬೇಕಾಗಬಹುದು, 2 ವರ್ಷ ಬೇಕಾಗಬಹುದು, ಅದನ್ನ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಲಿಯುವ ತನಕ ತರಬೇತಿ ಬೇಕು, ಅದಾದ ಮೇಲೆ ಅದನ್ನ ಮುಂದುವರಿಸಿಕೊಂಡು ಹೋಗೋದಷ್ಟೇ ಅಲ್ವಾ? ಸರಿ, ಈಗ ಈ ಎಲ್ಲ ಥೆರಪಿಗಳನ್ನ ನೀವು ಹೇಳಿದ್ರಲ್ಲ, ಇದು ಮಗುವಿನ ಸಮಗ್ರ ಬೆಳವಣಿಗೆಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ?
0: ನಾವು ಹೇಳ್ದಂಗೆ ಆಟಿಸಂ ಅಲ್ಲಿ ಸಾಕಷ್ಟು ಬೇರೆ ಬೇರೆ ತರಹದ ಸಮಸ್ಯೆಗಳು ಬರೋದ್ರಿಂದ, ಈಗ ಸೋಷಿಯಲ್ ಸ್ಕಿಲ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು, ಕಲಿಕೆಯಲ್ಲಿ ಪ್ರಾಬ್ಲಮ್ ಬರ್ಬೋದು, ಮಾತಾಡೋ ರೀತಿಲಿ ಪ್ರಾಬ್ಲಮ್ ಬರ್ಬೋದು, ಈ ಎಲ್ಲಾ ವಿಚಾರಗಳಲ್ಲಿ ಪ್ರಾಬ್ಲಮ್.

0: ಬಂದಾಗ ನಾವು ಆ ಮಗುವಿನ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಗೆ, ಆ ಮಗುವಿಗೆ ಬೇಕಾಗಿರೋದನ್ನ ಡಿಫೈನ್ ಮಾಡಿ ನಾವು ಒಂದು ಥೆರಪಿ ಪ್ಲಾನ್ ಮಾಡುವಾಗ ಇದಿಷ್ಟು ಈಗ ನಾನು ಹೇಳಿದಷ್ಟು ಥೆರಪಿಗಳು ಒಟ್ಟಿಗೆ ಮಾಡಿದಾಗ ಮಗುವಿನಲ್ಲಿ ಅಭಿವೃದ್ಧಿ ತಂದೆ ತಾಯಿಂದ್ರು ಸ್ವಲ್ಪ ಬೇಗ ನೋಡ್ತಾರೆ. ಅಂಡ್ ಅದರಿಂದ ಏನಾಗುತ್ತೆ, ಮಗುವಿಗೂ ಕಾನ್ಫಿಡೆನ್ಸ್ ಬರುತ್ತೆ, ಒಂಥರ ಆತ್ಮ ಚೈತನ್ಯ ಬರುತ್ತೆ. ಆ ಮಗುವನು ತನ್ನನ್ನ ತಾನು ಇಂಡಿಪೆಂಡೆಂಟ್ ಆಗಿ, ಸಿ ಥೆರಪಿಯ ಮೂಲ ಉದ್ದೇಶ ಏನು, ಮಗು ಸ್ವತಂತ್ರವಾಗಿ ತನ್ನ ಬದುಕು ತಾನೇ ಬದುಕಬೇಕು. ಸೊ ಅದು ತುಂಬಾ ಮುಖ್ಯವಾಗಿ, ಸೊ ನಾವು ಈ ಥೆರಪಿ ಎಲ್ಲ ಕೊಟ್ಟಾಗ ನಮ್ಮ ಮೇನ್ ಗೋಲ್ ಅದಾಗಿರುತ್ತೆ, ನಾವು ಮಗುವಿಗೆ ಆ ಇಂಡಿಪೆಂಡೆನ್ಸ್ ಅಥವಾ ಯುನೋ ಆ ಡಿಪೆಂಡೆನ್ಸಿ ಬರಬಾರ್ದು ಅನ್ನೋದು ನಮ್ಮ ಗೋಲ್.
1: ಮಕ್ಕಳು ಸಾಮಾನ್ಯವಾಗಿ ಈ ಥೆರಪಿಯನ್ನ ಆರಂಭಿಸಿದಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ? ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ ಸಣ್ಣ ವಯಸ್ಸಿನಲ್ಲಿ ಆರಂಭಿಕ ಹಂತದಲ್ಲಿಯೇ ಇದನ್ನ ಮಾಡಿದ್ರೆ ಯಶಸ್ಸು ಸಿಗುವಂತದ್ದು ಮತ್ತೆ ಅವರು ಅದನ್ನ ಸ್ವತಂತ್ರವಾಗಿ ಕಲಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಆದ್ರೆ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಆ ಚಿಕ್ಕ ವಯಸ್ಸಿನಲ್ಲಿ?
0: ಅದೂ ನಾವ್ ಮೊದ್ಲೇ ಹೇಳ್ದಂಗೆ ಆಟಿಸಮ್ ಒಂದೊಂದು ಮಗುವಲ್ಲೂ ವಿಭಿನ್ನವಾಗಿರುತ್ತೆ. ಒಂದು ಮಗುಗಿರೋ ಆಟಿಸಮ್ ಇನ್ನೊಂದು ಮಗುಗಿರಲ್ಲ ಅಂತ ನಾವು ಹೇಳ್ತೀವಿ. ಈಚ್ ಚೈಲ್ಡ್ ಇಸ್ ಯೂನಿಕ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಕೆಲವೊಂದು ಮಕ್ಕಳು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾರೆ, ತುಂಬಾ ಬೇಗ ಅದಕ್ಕೆ ನಾವು ಚೇಂಜಸ್ ನೋಡ್ತೀವಿ, ಅದರದ್ದು ಬದಲಾವಣೆಗಳು ಅಭಿವೃದ್ಧಿಗಳನ್ನೆಲ್ಲ ಚೆನ್ನಾಗಿ ನೋಡ್ತೀವಿ. ಕೆಲವೊಂದು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ. ಈ ಟೈಮಲ್ಲಿ ನಾವು ಮಾಡಬೇಕಾಗಿರೋದು ಪೋಷಕರಾಗಿ ಅಥವಾ ಥೆರಪಿಸ್ಟ್ಗಳಾಗಿ ಏನಂದ್ರೆ ಆ ಮಗುವಿನ ಜೊತೆ ಅದಕ್ಕೆ ಬೇಕಾದ ಸಮಯ ಕೊಟ್ಟು ಅದ್ರ ಜೊತೆಗೆ ಸಹನೆಯಿಂದ ವರ್ತಿಸಿ ಅದಕ್ಕೆ ಬೇಕಾಗುವಂತ ಒಂದಷ್ಟು ಸಪೋರ್ಟ್ ಅಂತ ನಾವ್ ಏನ್ ಹೇಳ್ತೀವಲ್ಲ ಅದನ್ನ ಕೊಡೋದ್ರಿಂದ ಇದು ತುಂಬಾ ಹೆಲ್ಪ್ ಆಗತ್ತೆ.
1: ಇದರ ಜೊತೆಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು, ಮಕ್ಕಳಿಗೆ ನೀವು ಥೆರಪಿಯನ್ನ ಕೊಡ್ತಾರೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ, ನಿಮ್ಮ ಕೆಲಸವನ್ನ ನೀವು ಮಾಡ್ತೀರಿ ಅನ್ನೋದು ನಿಜ, ಆದ್ರೆ ಪೋಷಕರಿಗೆ ಮಕ್ಕಳ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಈ ಆಟಿಸಂ ಇದೆ ಅಂತ ಗೊತ್ತಾದಾಗ ಇಂದಿಗೂ ನಮ್ಮ ಸಮಾಜದಲ್ಲಿ ಅದನ್ನ ಒಂದು ಮುಕ್ತವಾಗಿ ಸ್ವೀಕರಿಸುವ ಮನೋಭಾವ ಇಲ್ಲ, ಕಷ್ಟ ಕೂಡ ಅದನ್ನ ಒಪ್ಕೊಳ್ಳೋಣ. ಆದ್ರೆ ಈ ರೀತಿ ಥೆರಪಿಗಳನ್ನ ಮಾಡೋದ್ರಿಂದ ಶುರು ಮಾಡಿದಾಗ ಪೋಷಕರು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ವಾಸ್ತವಾಂಶವನ್ನ ತಿಳಿಸೋದು ಮುಖ್ಯ ಆಗುತ್ತಾ? ಹೇಗೆ ಅವರು ಮುಂದಿನ ಮಗುವಿನ ಭವಿಷ್ಯಕ್ಕೆ ಅವರು ಸಿದ್ಧರಾಗಿರಬೇಕು?
0: ತುಂಬಾ ಒಳ್ಳೆ ಪ್ರಶ್ನೆ. ನನಗೆ ಪೋಷಕರಿಗೆ ಫಸ್ಟ್ ಮಗುವಿನ ಸಮಸ್ಯೆ ಏನು ಅಂತ ತಿಳ್ಕೋಬೇಕು. ಅವರು ಆಟಿಸಮ್ ಯಾವ ತರದ ಆಟಿಸಮ್ ಅಥವಾ ಯಾವ ಲೆವೆಲ್ ಆಫ್ ಆಟಿಸಮ್ ಇದೆ. ಈಗ ಆಟಿಸಮ್ ಅಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಅದು ಸ್ಪೆಕ್ಟ್ರಮ್ ಅಂತ ನಾವು ಹೇಳ್ತೀವಿ. ಸೊ ಆ ಸ್ಪೆಕ್ಟ್ರಮ್ ಅಲ್ಲಿ ನನ್ನ ಮಗು ಎಲ್ಲಿದೆ, ನನ್ನ ಮಗುಲಿ ಯಾವ ತರ ಆಟಿಸಮ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಪೇರೆಂಟ್ಸ್ಗೆ. ಇದನ್ನ ನಾವು ಸೈಕೋ ಎಜುಕೇಶನ್ ಅಂತ ಹೇಳ್ತೀವಿ. ಇದು ತುಂಬಾ ಮುಖ್ಯ. ಇದು ಆಯ್ತು ಅಂದ್ರೆ ಅದ ನಂತರ ಮಗುವಿನ ಅದು ಕಲಿಯೋ ರೇಟ್ ಅಥವಾ ಅದರದ್ದು ಅಭಿವೃದ್ಧಿ ಇದು ನೋಡ್ಕೊಂಡು ಡೆವಲಪ್ಮೆಂಟಲ್ ಮೈಲ್ಡ್ ಸ್ಟೋನ್ಸ್ ನೋಡ್ಕೊಂಡು ಪೇರೆಂಟ್ಸ್ ಅದಕ್ಕೆ ಸಹಾಯ ಮಾಡಬೇಕಾಗತ್ತೆ. ಸೊ ಇದು ಟೋಟಲಿ ಇಟ್ ಇಸ್ ಚೈಲ್ಡ್ ಓರಿಯೆಂಟೆಡ್. ಮಗುವಿಗೆ ಏನು ಬೇಕು, ಮಗುವಿಗೆ ನಾನು ಎಷ್ಟು ಕೊಡಬಲ್ಲೆ, ಮಗುವಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಅದನ್ನ ನಾವು ಥೆರಪಿಸ್ಟ್ ಆಗಿ ನಾವು ಇನಿಷಿಯಲ್ ಸೆಷನ್ಸ್ ಅಲ್ಲಿ ಹೇಳ್ತೀವಿ. ನಿಮ್ಮ ಮಗುಗೆ ಫಾರ್ ಎಕ್ಸಾಂಪಲ್ ಸಿವಿಯರ್ ಇರೋ ಮಗು, ಒಂದು ಆಟಿಸಮ್ ಸ್ವಲ್ಪ ಸಿವಿಯರ್ ಸ್ಪೆಕ್ಟ್ರಮ್ ಇರೋ ಮಗುಗೆ ನಾವು ಓದೋದಕ್ಕೆ ಬರೆಯೋದಕ್ಕೆಲ್ಲ ಕಲಿಬೇಕು, ಇಲ್ಲ ನಾವು ಅದನ್ನ ಹೇಳಲ್ಲ, ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಆ ಮಗುವಿನ ಶಕ್ತಿ ಏನಂದ್ರೆ ತನ್ನ, ಐ ಮೀನ್ ಹೀ ಶುಡ್ ಬಿಕಮ್ ಇಂಡಿಪೆಂಡೆಂಟ್. ಅವನು ಅವನ ಕೆಲಸ ಅವ್ನು ಮಾಡ್ಕೊಳ್ಳೋಷ್ಟಾದ್ರೆ ಸಾಕು, ಅದೇ ಸ್ವಾವಲಂಬಿತ, ರೈಟ್? ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಅದೇ ಆನ್ ದಿ ಅದರ್ ಎಂಡ್, ಒಂದು ಹೈ ಫಂಕ್ಷನಿಂಗ್ ಆಟಿಸಮ್ ಮಗು ಇದೆ ಅಂದ್ರೆ ಆ ಮಗುವಿಗೆ ಓದೋದಕ್ಕೆ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ, ಅದಕ್ಕೆ ಆಗತ್ತೆ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ನಮ್ಮ ಮಗುವಿನ ಒಂದು ಆಟಿಸಮ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಪೋಷಕರಿಗೆ. ಆಗ ಅವರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಇಷ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡಬಹುದು ನನ್ನ ಮಗುವಿಂದ ಅಂತ.
1: ಈಗ ಆಟಿಸಮ್ ಇರುವಂತಹ ಮಕ್ಕಳು ಸ್ವತಂತ್ರವಾಗಿ ಜೀವನವನ್ನ ನಡೆಸಲಿಕ್ಕೆ ಈ ಎಲ್ಲ ಥೆರಪಿಗಳು ಸಹಾಯ ಮಾಡುತ್ತಾ? ಅಂದ್ರೆ ಈ ಥೆರಪಿಗಳ ಸಹಾಯ ಪಡೆದು ಸ್ವತಂತ್ರವಾಗಿ ಬದುಕನ್ನ ನಡೆಸಲಿಕ್ಕೆ ಸಾಧ್ಯನಾ?
2: ಡೆಫಿನೆಟ್ಲಿ ಸಾಧ್ಯ ಇದೆ. ಯಾಕೆಂದ್ರೆ ನಾವು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈಗ ಇದು 10ನೇ ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋದು, ಸಾಕಷ್ಟು ಜನ ಚಿಕ್ಕ ವಯಸ್ಸಿಂದ ಥೆರಪಿ ತಗೊಂಡು ಕರೆಕ್ಟ್ ಆಗಿದ್ದು, ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಅವರು ಅವ್ರದೇ ಆದ ಒಂದು ಕೆಲಸ, ಉದ್ಯೋಗ ಅಥವಾ ಅವ್ರದೇ ಆದ ಒಂದು ಎಜುಕೇಶನ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಂತ ಎಲ್ಲರೂ ಇದನ್ನೇ ಮಾಡಿದಾರೆ ಅಂದ್ರೆ ಇಲ್ಲ, ಅವ್ರಿಗೆ ಅವ್ರಿಗೆ ತಕ್ಕಂತೆ, ಅವರ ಎಬಿಲಿಟಿಗೆ ತಕ್ಕಂತೆ, ಅವರ ಇದಕ್ಕೆ ಡೆವಲಪ್ಮೆಂಟ್ ಅಲ್ಲಿ ಇದಕ್ಕೆ ತಕ್ಕಂತೆ ಅವರು ಅವ್ರನ್ನ ಇದ್ ಮಾಡ್ಕೊಂಡಿದ್ದಾರೆ. ಸೊ ಥೆರಪೀಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದು ಎಲ್ಲಾ ರೀತಿ ಸಹಾಯನೂ ಮಾಡೇ ಮಾಡುತ್ತೆ.
1: ಈ ಕಾರ್ಯಕ್ರಮದ ಮೂಲಕ ಪೋಷಕರಿಗೆ ನೀವು ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಮಗುನು ತುಂಬಾ ವಿಭಿನ್ನ. ಸೊ ಹಾಗಾಗಿ ನಿಮ್ಮ ಮಗುವಲ್ಲಿ ಇರುವಂತ ಆಟಿಸಮ್ ಯಾವ ರೀತಿ ಇದೆ, ಅದಕ್ಕೆ ನಾನೆಷ್ಟು ಸಹಾಯ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಆ ಮಗುವಿಗೆ ಸಹನೆಯಿಂದ ಮಗು ಜೊತೆ ವರ್ತಿಸಿ ಮತ್ತೆ ಅದರದ್ದು ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕಿ. ಸೊ ಅವಾಗ ನಿಮಗೂ ಸುಲಭ ಆಗತ್ತೆ, ಮಕ್ಕಳಿಗೂ ಸುಲಭ ಆಗತ್ತೆ.
1: ಆಟಿಸಂನಲ್ಲಿ ಥೆರಪಿಯನ್ನ ಯಾವ ರೀತಿ ಬಳಸಲಾಗುತ್ತೆ, ಹೇಗೆ ಅದು ಮಗು

ಒಂದು ಸಮಗ್ರ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ಸೊಗಸಾಗಿ ವಿವರಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ವಂದನೆಗಳು. ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಮಗುವು ಕೂಡ ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಆಟಿಸಂ ಇರುವಂತಹ ಮಕ್ಕಳು ಕೂಡ ಇದಕ್ಕೆ ಹೊರತಲ್ಲ. ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಬೇಕು, ಅವರಿಗಿರುವಂತಹ ಸಮಸ್ಯೆಯನ್ನ ಅರಿಯಬೇಕು, ಮತ್ತೆ ಅದರ ನಿರ್ವಹಣೆಗೆ ಏನೇನು ಸಾಧ್ಯವೋ ಅದೆಲ್ಲ ನೆರವನ್ನ ಪೋಷಕರು ಮಾಡಬೇಕು, ಹಾಗೆಯೇ ಸಮಾಜ ಕೂಡ ನೀಡಬೇಕು. ಹಾಗಾಗಲಿ ಅಂತ ಆಶಿಸುತ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆಟಿಸಂ ನಿರ್ವಹಣೆ ಕುರಿತು ಬೆಂಗಳೂರಿನ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮನೋಶಾಸ್ತ್ರ ವಿಭಾಗದ ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಚಂದನ್ ರವರು ಮತ್ತು ಅನುಪಮ ರಾಮಶೇಷರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
4: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
3: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
4: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
3: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
5: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
6: ಹೌದಾ, ಯಾವ ವೆಬ್ಸೈಟ್ನಿಂದ?
5: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
6: ರಿವ್ಯೂ ನೋಡಿದೀಯಾ?
5: ಇಲ್ಲ.
6: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
4: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು.

0: ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಒಂಟೆಗಳು ವಿಶಿಷ್ಟವಾಗಿ ಕಾಣುವ ಜೀವಿಯಾಗಿದ್ದು ಇವುಗಳ ಉಪ್ಪುಗಳಿಂದ ಸುಲಭವಾಗಿ ಗುರುತಿಸಬಹುದು. ಇವು ಆಫ್ರಿಕಾ ಮತ್ತು ಏಷ್ಯಾದ ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಒಂಟೆಯಲ್ಲಿ ಎರಡು ವಿಧಗಳಿವೆ. ಡ್ರೋಮೆಡರಿ, ಇದು ಒಂದು ಹುಬ್ಬನ್ನು ಹೊಂದಿದೆ, ಮತ್ತು ಬ್ಯಾಕ್ಟೀರಿಯನ್, ಇದು ಎರಡು ಉಬ್ಬುಗಳನ್ನು ಹೊಂದಿದೆ. ಅರೇಬಿಯನ್ ಒಂಟೆ ಎಂದು ಕರೆಯಲ್ಪಡುವ ಡ್ರೋಮೆಡರಿ ಉತ್ತರ ಆಫ್ರಿಕಾ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಕಾಣಬಹುದು. ಬ್ಯಾಕ್ಟೀರಿಯನ್ ಒಂಟೆಗಳನ್ನು ಮಧ್ಯ ಏಷ್ಯಾದಲ್ಲಿ ಕಾಣಬಹುದು. ನಮ್ಮ ಭಾರತದ ರಾಜಸ್ಥಾನ, ಹರಿಯಾಣ, ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಒಂಟೆಗಳಿದ್ದು ಅತಿ ಹೆಚ್ಚು ಒಂಟೆಗಳನ್ನು ರಾಜಸ್ಥಾನದಲ್ಲಿ ಕಾಣಬಹುದು. ಒಂಟೆಗಳು 2.13 meters ಅಂದರೆ 7 feet ಎತ್ತರವನ್ನು ಹೊಂದಿದ್ದು 680 kilograms ತೂಕವಿರುತ್ತವೆ. ಇವು ವಿಶೇಷವಾಗಿ ಮರುಭೂಮಿಯ ಜೀವನಕ್ಕೆ ಹೊಂದಿಕೊಳ್ಳುತ್ತವೆ. ಇವುಗಳ ಕಣ್ಣುಗಳು 3 kannurepegalannu ಹೊಂದಿದ್ದು 2 saalugala ರೆಪ್ಪೆ ಕೂದಲುಗಳನ್ನು ಹೊಂದಿವೆ. ಇವು ಕಣ್ಣುಗಳಿಗೆ ಮರಳನ್ನು ಪ್ರವೇಶಿಸದಂತೆ ತಡೆಯತೊಡಗುತ್ತವೆ. ಒಂಟೆಯ ಕಿವಿಗಳು ತುಪ್ಪಳದಿಂದ ಕೂಡಿರುತ್ತವೆ. ಕೂದಲುಗಳು ತಮ್ಮ ಕಿವಿಗಳಿಂದ ಮರಳು ಮತ್ತು ಧೂಳನ್ನು ದೂರವಿಡುತ್ತವೆ. ಕಿವಿ ಮತ್ತು ಕಣ್ಣುಗಳ ಹೊರತಾಗಿ ಇವುಗಳ ಮೂಗಿನ ಹೊಳ್ಳೆಗಳು 2 ಉಸಿರಾಟದ ನಡುವೆ ಮುಚ್ಚುವ ಮೂಲಕ ಮರಳನ್ನು ಪ್ರವೇಶಿಸದಂತೆ ತಡೆಯತೊಡಗುತ್ತದೆ. ಒಂಟೆಗಳು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪಾದಗಳ ಕಾರಣದಿಂದಾಗಿ ಮರಳಿನಾದ್ಯಂತ ಸುಲಭವಾಗಿ ಚಲಿಸುತ್ತವೆ. ಒಂಟೆಗಳ ಪಾದವು 2 kalbeerulugalannu ಒಳಗೊಂಡಿರುತ್ತವೆ. ಪಾದವು ನೆಲವನ್ನು ಮುಟ್ಟಿದಾಗ ಕಾಲ್ಬೆರಳುಗಳು ಹರಡುತ್ತವೆ ಮತ್ತು ಮಣ್ಣಿನಲ್ಲಿ ಕಾಲುಗಳು ಮುಳುಗುವುದನ್ನು ತಡೆಯುತ್ತದೆ. ಒಂಟೆಗಳು ಹೆಚ್ಚಾಗಿ ತಮ್ಮ ಉಬ್ಬುಗಳಿಗೆ ಪ್ರಸಿದ್ಧವಾಗಿವೆ. ಉಬ್ಬುಗಳು ಅಂದರೆ ಹಂಪ್ಗಳು ನೀರನ್ನು ಸಂಗ್ರಹಿಸುತ್ತವೆ ಎಂದು ಹೆಚ್ಚಿನ ಜನರು ನಂಬುತ್ತಾರೆ. ಆದರೆ ಇವು ವಾಸ್ತವವಾಗಿ ಕೊಬ್ಬನ್ನು ಸಂಗ್ರಹಿಸುತ್ತವೆ. ಇತರೆ ಆಹಾರ ಮೂಲಗಳು ಲಭ್ಯವಿದ್ದಾಗ ಒಂಟೆಗಳು ಉಬ್ಬುಗಳಲ್ಲಿ ಅಂದರೆ ಹಂಪ್ಗಳಲ್ಲಿ ಇರುವ ಕೊಬ್ಬನ್ನು ಶಕ್ತಿಯ ಮೂಲವಾಗಿ ಬಳಸುತ್ತವೆ. ಒಂಟೆಗಳು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಇತರೆ ಮಾರ್ಗಗಳನ್ನು ಹೊಂದಿವೆ. ಒಂಟೆ ಆಹಾರ ಮತ್ತು ನೀರಿಲ್ಲದೆ ದೀರ್ಘಕಾಲ ಬದುಕಬಲ್ಲದು. ಹೆಚ್ಚಿನ ಸಸ್ತನಿಗಳು ತಮ್ಮ ದೇಹದ ನೀರನ್ನು 15%ನಷ್ಟು ಕಳೆದುಕೊಂಡರೆ ಸಾಯುತ್ತದೆ. ಅಂದರೆ ನಿರ್ಜಲೀಕರಣದ ನೀರಿನ ನಿರ್ಣಾಯಕ ನಷ್ಟವನ್ನು ನಿರ್ಜಲೀಕರಣ

0: ಕರೆಯಲಾಗುತ್ತದೆ. ಆದರೆ ಒಂಟೆಗಳು ಡಿಹೈಡ್ರೇಷನ್ಗೊಳ್ಳದೆ 20-25% ನೀರನ್ನು ಕಳೆದುಕೊಳ್ಳಬಹುದು. ನೀರನ್ನು ಕುಡಿಯುವಾಗ ಸಾಧ್ಯವಾದಷ್ಟು ನೀರನ್ನು ಕುಡಿಯುತ್ತವೆ. ಇವು ಏಕಕಾಲದಲ್ಲಿ 151 ಲೀಟರ್ನಷ್ಟು ನೀರು ಕುಡಿಯಬಹುದು. ಇವುಗಳ ದೇಹದ ಉಷ್ಣತೆಯು 34-40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಅಂದರೆ ಹಗಲಿನಲ್ಲಿ ಇರುತ್ತದೆ. ತಾಪಮಾನವು 41 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ಇವು ಬೆವರಲು ಪ್ರಾರಂಭಿಸುತ್ತವೆ. ಒಂಟೆಗಳು ಸಸ್ಯಹಾರಿ ಪ್ರಾಣಿಗಳಾಗಿವೆ. ಇವುಗಳ ದಪ್ಪ ತುಟಿಗಳು ಮುಳ್ಳಿನ ಸಸ್ಯಗಳಂತಹ ಗಿಡಗಳನ್ನು ತಿನ್ನಲು ಅನುವು ಮಾಡಿಕೊಡುತ್ತವೆ. ಒಂಟೆಯ ಹಾಲು ಕಬ್ಬಿಣ, ವಿಟಮಿನ್ಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಮತ್ತು ಇದು ಹಸುವಿನ ಹಾಲಿಗಿಂತ ಆರೋಗ್ಯವಾಗಿದೆ, ಏಕೆಂದರೆ ಇದು ಕಡಿಮೆ ಕೊಬ್ಬನ್ನು ಹೊಂದಿರುತ್ತದೆ. ಒಂಟೆಗಳು ಗಂಟೆಗೆ 64 ಕಿಲೋಮೀಟರ್ಗಳಷ್ಟು ಓಡಬಲ್ಲವು. ಇವುಗಳನ್ನು ಕೆರಳಿಸಿದಾಗ ತಮ್ಮ ಹೊಟ್ಟೆಯಿಂದ ಹಸಿರು ಪದಾರ್ಥವನ್ನು ಉಗುಳುವುದು ಅಲ್ಲದೆ ತಮ್ಮ ಆತ್ಮರಕ್ಷಣೆಗಾಗಿ ಎದುರಾಳಿಯನ್ನ ಒದೆಯಲು ಎಲ್ಲ 4 ಕಾಲುಗಳನ್ನು ಬಳಸತೊಡಗುತ್ತದೆ. ಒಂಟೆ ತನ್ನ ದೇಹದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಉಳಿಸಿಕೊಳ್ಳುತ್ತವೆ. ಆದ್ದರಿಂದ ಇವು ಸ್ಥಿರಪುಟ್ಟ ದಟ್ಟವಾದ ಮೂತ್ರವನ್ನು ಮತ್ತು ಒಣಗಿದ ಮಲವನ್ನು ಉತ್ಪಾದಿಸುತ್ತದೆ. ಇವುಗಳ ಮಲವನ್ನು ಇಂಧನವಾಗಿ ಬಳಸುತ್ತಾರೆ. ಒಂಟೆಗಳನ್ನು ಹಿಂದೆ ಹಲವಾರು ಯುದ್ಧಗಳಲ್ಲಿ ವಿಶೇಷವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಬಳಸಲಾಗುತ್ತಿತ್ತು, ಏಕೆಂದರೆ ಇವು ನೀರು ಮತ್ತು ಆಹಾರವಿಲ್ಲದೆ ದೂರದವರೆಗೆ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುತ್ತವೆ. ಇವುಗಳಿಗೆ ವಯಸ್ಸಾದಾಗ ಅಥವಾ ದುರ್ಬಲವಾದಾಗ ಇದರ ಮಾಂಸವನ್ನು ಆಹಾರಕ್ಕಾಗಿ ಮತ್ತು ತುಪ್ಪಳವನ್ನು ಬಟ್ಟೆಗಾಗಿ ಬಳಸಲಾಗುತ್ತದೆ. ಒಂಟೆಯಲ್ಲಿ ಗರ್ಭಧಾರಣೆಯು ಆಹಾರದ ಲಭ್ಯತೆಯನ್ನು ಅವಲಂಬಿಸಿ 9-14 ತಿಂಗಳವರೆಗೆ ಇರುತ್ತದೆ. ಇವು ಒಂದು ಮರಿಗೆ ಜನ್ಮ ನೀಡುತ್ತವೆ ಮತ್ತು ಮರಿಯು ಹುಟ್ಟಿದ ಕೆಲ ಗಂಟೆಗಳ ನಂತರ ಓಡಬಲ್ಲದು. ಒಂಟೆಗಳು ಗುಂಪುಗಳಲ್ಲಿ ಒಟ್ಟಾಗಿ ಇರಲು ಇಷ್ಟಪಡುತ್ತವೆ. ಈ ಗುಂಪನ್ನು ಹಿಂಡು ಎಂದು ಕರೆಯುತ್ತಾರೆ. ಪ್ರಬಲ ಗಂಡು ಒಂಟೆಯು ಈ ಹಿಂಡನ್ನು ಮುನ್ನಡೆಸುತ್ತದೆ. ಆದರೆ ಇತರೆ ಅನೇಕ ಗಂಡು ಒಂಟೆಗಳು ತಮ್ಮದೇ ಆದ ಗುಂಪುಗಳನ್ನು ಹೊಂದಿರುತ್ತವೆ. ಇದನ್ನು ಬ್ಯಾಚುಲರ್ ಹಿಂಡು ಎಂದು ಕರೆಯುತ್ತಾರೆ. ಒಂಟೆಗಳು ತುಂಬಾ ಸಾಮಾಜಿಕವಾಗಿರುತ್ತವೆ ಮತ್ತು ಪರಸ್ಪರದ ಮುಖದಲ್ಲಿ ಬೀಸುವ ಮೂಲಕ ಪರಸ್ಪರ ಶುಭಾಶಯ ಕೋರಲು ಇಷ್ಟಪಡುತ್ತವೆ. ಒಂಟೆಗಳು ಅನೇಕ ಶಬ್ದದೊಂದಿಗೆ ಪರಸ್ಪರ ಸಂವಹನ ನಡೆಸುತ್ತವೆ. ಒಂಟೆಗಳು 40-50 ವರ್ಷಗಳವರೆಗೆ ಬದುಕಬಲ್ಲವು. ಮಾನವರು ಸಾವಿರಾರು ವರ್ಷಗಳಿಂದ ಗಂಟೆಗಳನ್ನು ಸಾರಿಗೆ ಸಾಧನವಾಗಿ ಬಳಸುತ್ತಿದ್ದಾರೆ. ನ್ಯಾಷನಲ್ ಜಿಯೋಗ್ರಾಫಿಕ್ಸ್ ಪ್ರಕಾರ ಇವು ತಮ್ಮ ಬೆನ್ನಿನ ಮೇಲೆ 170-270 ಕಿಲೋಗ್ರಾಂನಷ್ಟು ಸಾಮಾನುಗಳ ಹೊರೆಯನ್ನು ಹೊತ್ತು ಮರುಭೂಮಿಯಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬಲ್ಲವು. ಆದುದರಿಂದ ಇವುಗಳಿಗೆ ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ದೇಶೀಯ ಒಂಟೆಗಳು ಸಾಮಾನ್ಯವಾಗಿ ಮಾಂಸ, ಹಾಲು ಮತ್ತು ಚರ್ಮ ಅಥವಾ ಉಣ್ಣೆ ಉತ್ಪನ್ನಗಳಿಗಾಗಿ ಮುಖ್ಯ ಮೂಲಗಳಾಗಿವೆ. ಕಾಡು ಬ್ಯಾಕ್ಟೀರಿಯನ್ ಒಂಟೆಯನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಪ್ರಕಾರ ಅಳಿವಿನಂಚಿನಲ್ಲಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ಇದರ ಪ್ರಾಣಿ ಸಾಂದ್ರತೆಯು ಕಡಿಮೆಯಾಗುತ್ತಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿ

0: ನೀತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯ ಅಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್ ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಗುವಿನ ಜೀವನ ಅಮೃತ ಹೆದೆ ಹಾಲು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಗುವಿನ ಜೀವನಾಮೃತ ಎದೆಹಾಲು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನು ಬದುಕಿನುದ್ದಕ್ಕೂ ಸೇವಿಸುವ ಯಾವುದೇ ಆಹಾರಕ್ಕೂ ಸಿಗದಷ್ಟು ವೈಜ್ಞಾನಿಕ ಮಾನ್ಯತೆ ಒಂದು ಆಹಾರಕ್ಕಿದೆ. ಅದುವೇ ತಾಯಿಯ ಎದೆಯಾಲು. ಜನನದ ಕ್ಷಣದಿಂದಲೇ ಮಗುವಿಗೆ ಪ್ರಕೃತಿ ನೀಡಿರುವ ಅತ್ಯಮೂಲ್ಯ ಉಡುಗೊರೆ ಸ್ತನ್ಯಪಾನ. ಮನುಷ್ಯನ ಬದುಕಿನ ಮೊದಲ ಆಹಾರ, ಮೊದಲ ರೋಗ ನಿರೋಧಕ ಔಷಧಿ ಮತ್ತು ಮೊದಲ ಭಾವನಾತ್ಮಕ ಬಂಧನವೇ ತಾಯಿಯ ಎದೆಹಾಲು. ಆದರೆ ವಿಪರ್ಯಾಸವೆಂದರೆ ವಿಜ್ಞಾನ ಇಷ್ಟೊಂದು ಮುಂದುವರಿದಿರುವ ಈ ಕಾಲದಲ್ಲಿಯೂ ಸ್ತನ್ಯಪಾನದ ಕುರಿತ ತಪ್ಪು ಕಲ್ಪನೆಗಳು, ಉದ್ಯೋಗದ ಒತ್ತಡ ಮತ್ತು ಸಾಮಾಜಿಕ ನಿರ್ಲಕ್ಷ್ಯದಿಂದ ಅನೇಕ ಮಕ್ಕಳು ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದಲೇ ಪ್ರತಿ ವರ್ಷ August 1-7 ಆಚರಿಸುವ ವಿಶ್ವ ಸ್ತನ್ಯಪಾನ ಸಪ್ತಾಹ ಕೇವಲ ಆರೋಗ್ಯ ಕಾರ್ಯಕ್ರಮವಲ್ಲ, ಅದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ನಡೆಯುವ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ಆರೋಗ್ಯವಂತ ಸಮಾಜದ ಭವಿಷ್ಯವನ್ನು ಕಾಪಾಡುವ ಸಂಕಲ್ಪವಾಗಿದೆ. ಒಂದು ಕಾಲದಲ್ಲಿ ಸ್ತನ್ಯಪಾನವು ಮನೆಯ ಹಿರಿಯರಿಂದ ಕಿರಿಯರಿಗೆ ಸಹಜವಾಗಿ ವರ್ಗಾವಣೆಯಾಗುತ್ತಿದ್ದ ಜೀವನ ಜ್ಞಾನವಾಗಿತ್ತು. ಆದರೆ ಇಂದು ಮಾಹಿತಿ ಹೆಚ್ಚಾದಂತೆ ಗೊಂದಲವೂ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣಗಳು, ಜಾಹೀರಾತುಗಳು ಮತ್ತು ಮಾರುಕಟ್ಟೆಯ ಪ್ರಭಾವವು ಅನೇಕ ತಾಯಂದಿರಲ್ಲಿ ಎದೆಹಾಲು ಸಾಕಾಗುವುದಿಲ್ಲ ಎಂಬ ಅನಗತ್ಯ ಭಯವನ್ನು ಹುಟ್ಟಿಸುತ್ತಿವೆ. ಇದು ಆತಂಕಕಾರಿ ಬೆಳವಣಿಗೆ. ಹೆರಿಗೆಯಾದ ಮೊದಲ 1 ಗಂಟೆಯೊಳಗೆ ಮಗುವಿಗೆ ಎದೆಹಾಲು ಉಣಿಸುವುದು ವೈದ್ಯಕೀಯ ವಿಜ್ಞಾನದಲ್ಲಿ ಗೋಲ್ಡನ್ ಅವರ್ ಎಂದು ಕರೆಯಲ್ಪಡುತ್ತದೆ. ಈ ಸಮಯದಲ್ಲಿ ದೊರೆಯುವ ಮೊದಲ ಹಾಲು, ಅಂದರೆ ಕೊಲೆಸ್ಟ್ರಮ್ ಎಂದು ಕರೆಯಲ್ಪಡುವ ಹಳದಿ ಬಣ್ಣದ ಗಟ್ಟಿಯಾದ ಹಾಲು, ಮಗುವಿಗೆ ಪ್ರಕೃತಿಯ ನೀಡಿರುವ ಮೊದಲ ಲಸಿಕೆಯಾಗಿದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಪ್ರತಿಕಾಯಗಳು, ಅಗತ್ಯ ಪೋಷಕಾಂಶಗಳು ಮತ್ತು ಬೆಳವಣಿಗೆಗೆ ಬೇಕಾದ ಜೈವಿಕ ಅಂಶಗಳು ಸಮೃದ್ಧವಾಗಿರುತ್ತವೆ. ದುರದೃಷ್ಟವಶಾತ್ ಇಂದಿಗೂ ಕೆಲವು ಕುಟುಂಬಗಳಲ್ಲಿ ಮಗುವಿಗೆ ಈ ಹಾಲು ಒಳ್ಳೆಯದಲ್ಲ.

ಎಂಬ ಮೂಢನಂಬಿಕೆ ಜೀವಂತವಾಗಿದೆ. ಇದರ ಪರಿಣಾಮವಾಗಿ ಮಗುವಿನ ಅತ್ಯಮೂಲ್ಯ ಆಹಾರವೇ ವ್ಯರ್ಥವಾಗುತ್ತದೆ. ಈ ಹಾಲನ್ನು ವ್ಯರ್ಥ ಮಾಡುವುದು ಎಂದರೆ ಮಗುವಿನ ಮೊದಲ ರೋಗ ನಿರೋಧಕ ಶಕ್ತಿಯನ್ನೇ ಕಸಿದುಕೊಂಡಂತಾಗುತ್ತದೆ. ಆರೋಗ್ಯ ಕ್ಷೇತ್ರದ ಮುಂದೆ ಇರುವ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ಸ್ಪಷ್ಟವಾಗಿ ಹೇಳುವಂತೆ ಮಗುವಿಗೆ

ಕೇವಲ ಹಸಿವು ನೀಗಿಸುವುದಷ್ಟೇ ಅಲ್ಲ, ಅದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅತಿಸಾರ, ನ್ಯುಮೋನಿಯಾ, ಕಿವಿ ಸೋಂಕು, ಅಲರ್ಜಿ, ಅಪೌಷ್ಟಿಕತೆ ಮೊದಲಾದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದೀರ್ಘಾವಧಿಯಲ್ಲಿ ಮಧುಮೇಹ, ಸ್ಥೂಲಕಾಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಸಾಧ್ಯತೆಯನ್ನು ತಗ್ಗಿಸುತ್ತದೆ. ಮೆದುಳಿನ ಬೆಳವಣಿಗೆ, ಕಲಿಕೆಯ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಮೇಲೂ ಎದೆಹಾಲಿನ ಪರಿಣಾಮ ಮಹತ್ವದ್ದಾಗಿದೆ. ಸ್ತನ್ಯಪಾನವು ಮಗುವಿಗೆ ಮಾತ್ರವಲ್ಲ, ಹೆರಿಗೆಯ ನಂತರ ಗರ್ಭಕೋಶವು ಬೇಗ ಸಹಜ ಸ್ಥಿತಿಗೆ ಮರಳಲು ಇದು ನೆರವಾಗುತ್ತದೆ. ರಕ್ತಸ್ರಾವ ಕಡಿಮೆಯಾಗುತ್ತದೆ, ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುತ್ತದೆ. ಹೆರಿಗೆಯ ನಂತರದ ಖಿನ್ನತೆಯನ್ನು ನಿಯಂತ್ರಿಸಲು ಸ್ತನ್ಯಪಾನ ನೆರವಾಗುತ್ತದೆ ಎಂಬುದನ್ನು ಹಲವು ಅಧ್ಯಯನಗಳು ಸೂಚಿಸಿವೆ. ಮಗುವಿನೊಂದಿಗೆ ತಾಯಿಯ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲು ಸ್ತನ್ಯಪಾನವೇ ಮೊದಲ ಸೇತುವೆಯಾಗಿದೆ. ಮಗುವನ್ನು ತಬ್ಬಿಕೊಂಡು ಹಾಲುಣಿಸುವ ಆ ಕ್ಷಣಗಳಲ್ಲಿ ಪ್ರೀತಿ, ಭದ್ರತೆ ಮತ್ತು ವಿಶ್ವಾಸ ಒಡಮೂಡುತ್ತದೆ. ಆದರೆ ಇಷ್ಟೆಲ್ಲ ಪ್ರಯೋಜನಗಳಿದ್ದರೂ ಏಕೆ ಸ್ತನ್ಯಪಾನದ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿಲ್ಲ? ಆರೋಗ್ಯ ಇಲಾಖೆಗಳು, ಆಸ್ಪತ್ರೆಗಳು ಮತ್ತು ವೈದ್ಯರು ಇಷ್ಟೊಂದು ಜಾಗೃತಿ ಮೂಡಿಸುತ್ತಿದ್ದರು ಏಕೆ ಅನೇಕ ತಾಯಂದಿರು ಸ್ತನ್ಯಪಾನವನ್ನು ಬೇಗ ನಿಲ್ಲಿಸುತ್ತಾರೆ? ಉತ್ತರ ಸಮಾಜದ ರಚನೆಯಲ್ಲಿಯೇ ಅಡಗಿದೆ. ಹೆರಿಗೆ ರಜೆ ಮುಗಿದ ತಕ್ಷಣ ಉದ್ಯೋಗಕ್ಕೆ ಮರಳಬೇಕಾದ ಮಹಿಳೆಯರು ಕೆಲಸದ ಸ್ಥಳಗಳಲ್ಲಿ ಹಾಲುಣಿಸುವ ಕೊಠಡಿಗಳ ಕೊರತೆ, ಹಾಲು ಸಂಗ್ರಹಿಸುವ ಕುರಿತು ಅರಿವಿನ ಅಭಾವ, ಕುಟುಂಬದ ಬೆಂಬಲದ ಕೊರತೆ, ಇವೆಲ್ಲವೂ ಸ್ತನ್ಯಪಾನಕ್ಕೆ ಅಡ್ಡಿಯಾಗುತ್ತಿವೆ. ಮುಖ್ಯವಾಗಿ ಸ್ತನ್ಯಪಾನವನ್ನು ಕೇವಲ ತಾಯಿಯ ವೈಯಕ್ತಿಕ ಹೊಣೆಯೆಂದು ನೋಡುವ ಮನೋಭಾವ ಬದಲಾಗಬೇಕು. ಇಂದು ಶಿಶು ಆಹಾರ ಉತ್ಪಾದಿಸುವ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಅತ್ಯಾಧುನಿಕ ಪೋಷಕಾಂಶಗಳ ಹೆಸರಿನಲ್ಲಿ ಮಾರುಕಟ್ಟೆಗೆ ತರುತ್ತಿವೆ. ಆದರೆ ಯಾವುದೇ ಹಾಲಿನ ಪುಡಿಯು ತಾಯಿಯ ಎದೆ ಹಾಲಿಗೆ ಸಮಾನವಾಗಲಾರದು. ವೈದ್ಯಕೀಯ ಕಾರಣವಿಲ್ಲದೆ ಪರ್ಯಾಯ ಆಹಾರವನ್ನು ಆಯ್ಕೆ ಮಾಡುವುದು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಸಮಂಜಸವಲ್ಲ. ಅಲ್ಲದೆ ವೈದ್ಯರ ಸಲಹೆ ಇಲ್ಲದೆ ಶಿಶು ಆಹಾರದ ಪರ್ಯಾಯಗಳನ್ನು ಬಳಸುವುದು ಮಗುವಿನ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮವನ್ನು ಬೀರಬಹುದು. ಇತ್ತೀಚಿನ ದಿನಗಳಲ್ಲಿ ಸಿಸೇರಿಯಲ್ ಹೆರಿಗೆಗಳ ಸಂಖ್ಯೆ ಹೆಚ್ಚುತ್ತಿದೆ. ಶಸ್ತ್ರಚಿಕಿತ್ಸೆಯ ನಂತರ ತಾಯಿಗೆ ಆಗುವ ನೋವು ಮತ್ತು ಆಯಾಸದಿಂದ ಕೆಲವೊಮ್ಮೆ ಸ್ತನ್ಯಪಾನ ವಿಳಂಬವಾಗುತ್ತದೆ. ಆದರೆ ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ಸೂಕ್ತ ನೆರವು ನೀಡಿದರೆ ಈ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು. ಮಗು ಹುಟ್ಟಿದ ತಕ್ಷಣ ತಾಯಿಯ ಮಡಿಲು ಎಂಬ ಪರಿಕಲ್ಪನೆ ಪ್ರತಿಯೊಂದು ಆಸ್ಪತ್ರೆಯ ಸಂಸ್ಕೃತಿಯಾಗಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಸ್ತನ್ಯಪಾನದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಆದರೂ ಇನ್ನು ಅನೇಕ ಕಡೆಗಳಲ್ಲಿ ಹೆರಿಗೆಯ ನಂತರ ಜೇನುತುಪ್ಪ, ಅರಿಶಿನ ನೀರು ಅಥವಾ ಸಕ್ಕರೆ ನೀರನ್ನು ಮೊದಲ ಆಹಾರವಾಗಿ ನೀಡುವ ಪದ್ಧತಿ ಮುಂದುವರಿದಿದೆ. ಇಂತಹ ಆಚರಣೆಗಳು ಮಗುವಿನ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು. ಇಂದಿನ ಆರೋಗ್ಯ ಕಾಳಜಿ ಯುಗದಲ್ಲಿ ಪೌಷ್ಟಿಕತೆಯ ಕೊರತೆ, ಸೋಂಕುಗಳು ಮತ್ತು ಶಿಶುಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಸ್ತನ್ಯಪಾನಕ್ಕಿಂತ ಪರಿಣಾಮಕಾರಿ ಹಾಗೂ ಕಡಿಮೆ ವೆಚ್ಚದ ಮಾರ್ಗ ಇನ್ನೊಂದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಗುವಿನ ಜೀವನಾಮೃತ ಎದೆಹಾಲು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಗುವಿನ ಜೀವನಾಮೃತ ಎದೆ ಹಾಲು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ.

0: ಮಾಹಿತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ

ದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ವಾರ್ತೆಗಳ ವಿವರ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರಲ್ಲಿ ಸದನದ ಶಿಸ್ತು ಕಾಯ್ದುಕೊಳ್ಳುವಂತೆ ಮತ್ತು ಕಲಾಪ ಸುಸೂತ್ರವಾಗಿ ನಡೆಯಲು ಸಹಕರಿಸುವಂತೆ ಮನವಿ ಮಾಡಿದರು. ನೀಟ್ ಪರೀಕ್ಷಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ಕುರಿತು ಚರ್ಚಿಸಲು ಗೃಹ ಸಚಿವರು ಸಿದ್ದರಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ತಿಳಿಸಿದ ಸಭಾಧ್ಯಕ್ಷರು ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ಮುಂದೂಡಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರೇ ನೇರವಾಗಿ ಸದನದಲ್ಲಿದ್ದು ಉತ್ತರಿಸಬೇಕೆಂದು ವಿಪಕ್ಷಗಳು ಆಗ್ರಹಿಸಿದವು. ಶೂನ್ಯ ವೇಳೆಯಲ್ಲಿ ಉಭಯ ಪಕ್ಷಗಳ ಸದಸ್ಯರ ನಡುವೆ ಏರ್ಪಟ್ಟ ತೀವ್ರ ವಾಗ್ವಾದ ಮತ್ತು ಗದ್ದಲದಿಂದಾಗಿ ರಾಜ್ಯಸಭಾ ಕಲಾಪಕ್ಕೂ ಕೆಲಕಾಲ ಅಡ್ಡಿ ಉಂಟಾಗಿ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಪತ್ರಗಳು ಹಾಗೂ ಸಂಸದೀಯ ಸಮಿತಿಗಳ ವರದಿಗಳನ್ನು ಸದನದ ಮುಂದಿಡಲಾಯಿತು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತುರ್ತು ವಿಷಯಗಳ ಚರ್ಚೆಗೆ ಅವಕಾಶ ನೀಡಿದಾಗ ವಿಪಕ್ಷಗಳು ಘೋಷಣೆ ಕೂಗಲು ತೊಡಗಿದವು. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಲು ಯತ್ನಿಸಿದರಾದರೂ ಗೊಂದಲದ ವಾತಾವರಣ ಮುಂದುವರೆದಿದ್ದರಿಂದ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ ಮುಂದುವರಿಸಲು ಯತ್ನಿಸಿದರು. ಆದರೆ ಸುಗಮ ಕಲಾಪ ನಡೆಸಲು ಸಹಕಾರ ಕೋರಿ ಮನವಿ ಮಾಡಿದರೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಎನ್ಡಿಎ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದರು. ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಎನ್ಡಿಎ ಆರೋಪಿಸಿದೆ. ಕೇಂದ್ರ ಸಚಿವ ಸಂಜಯ್ ಸೇಠ್ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕಲು ಜಾರ್ಖಂಡ್ ಸರ್ಕಾರ ಬಲಪ್ರಯೋಗ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಲಿದ್ದಾರೆ. ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ, ಸೇವಾ ಷರತ್ತುಗಳು ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಏಕರೂಪತೆ ಖಚಿತಪಡಿಸುವುದು ಮಸೂದೆಯ ಉದ್ದೇಶವಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಆಯೋಗ ಸ್ಥಾಪಿಸುವ ಪ್ರಸ್ತಾಪವು ಮಸೂದೆಯಲ್ಲಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ಇಂದು ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎಯ ಇತರ ನಾಯಕರು ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟ್ರಭಕ್ತಿಯ ಸಂದೇಶ ಸಾರಿದರು. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಅವರ 119ನೇ ಹುತಾತ್ಮ ದಿನದ ಅಂಗವಾಗಿ ಇಂದು ದೇಶ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದೆ. 1908 ಆಗಸ್ಟ್ 11 ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಬಂಗಾಳದ ಮೊದಲ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಖುದಿರಾಮ್ ಬೋಸ್ ಪ್ರಮುಖರಾಗಿದ್ದರು. ಅವರ ಸ್ಮರಣಾರ್ಥ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ವಿರುದ್ದದ ಹೋರಾಟದಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿದ್ದರು. ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಖುದಿರಾಮ್ ಬೋಸ್ ಅವರ ತ್ಯಾಗ ರಾಷ್ಟೀಯ ಪ್ರಜ್ಞೆಯನ್ನು ಎಂದಿಗೂ ಪ್ರೇರೇಪಿಸುತ್ತದೆ.
ಪ್ರೇರೇಪಿಸುತ್ತದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಖುದಿರಾಮ್ ಬೋಸ್ ದೇಶಭಕ್ತಿ ಮತ್ತು ಸಮರ್ಪಣಾ ಭಾವ ದೇಶದ ಯುವಕರಲ್ಲಿ ಶೌರ್ಯ, ಸ್ವಾಭಿಮಾನ ಮತ್ತು ದೇಶ ಸೇವೆಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಗೃಹ

0: ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿ ವಿಧಾನಸಭೆ ಆವರಣದಲ್ಲಿ ಇಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ವಿಧಾನಸಭೆ ಸ್ಪೀಕರ್ ವಿಜೇಂದರ್ ಗುಪ್ತಾ ಸೇರಿದಂತೆ ಶಾಸಕರು ಹರ್ಘರ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಮುಕ್ತಾಯವಾಯಿತು. ದೇಶದ ಏಕತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಆದರ್ಶಗಳ ಬದ್ಧತೆಯನ್ನು ಸಾರುವ ಸಂಕೇತವಾಗಿ ಈ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು. ಉತ್ತರ ಪ್ರದೇಶದಾದ್ಯಂತ ಎಲ್ಲಾ ಮದರಸಾಗಳಲ್ಲಿ ಹರ್ಘರ್ ತಿರಂಗ ಅಭಿಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ಮದರಸಾಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರು ಅಭಿಯಾನದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ದಾನಿಶ್ ಅನ್ಸಾರಿ ನಿರ್ದೇಶನ ನೀಡಿದ್ದಾರೆ. ಮದರಸಾಗಳಲ್ಲಿ ರಾಷ್ಟ ಧ್ವಜಾರೋಹಣ, ರಾಷ್ಟಗೀತೆ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳು ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ಬಿಂಬಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾನ್ವರ್ ಯಾತ್ರೆಯ ಹಿನ್ನೆಲೆಯಲ್ಲಿ ಹರಿದ್ವಾರದಲ್ಲಿ ಭಕ್ತಿಯ ಸಮೂಹವೇ ಕಂಡುಬಂದಿದೆ. ನಿನ್ನೆ ಸಂಜೆ ವೇಳೆಗೆ 4,43,78,000ಕ್ಕೂ ಅಧಿಕ ಭಕ್ತರು ಹರಿದ್ವಾರದಿಂದ ಪವಿತ್ರ ಗಂಗಾಜಲವನ್ನು ಹೊತ್ತು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ವಿವಿಧ ಶಿವ ದೇವಾಲಯಗಳಲ್ಲಿ ಶಿವನಿಗೆ ಗಂಗಾಜಲ ಅರ್ಪಿಸುತ್ತಿದ್ದು ಇದರೊಂದಿಗೆ ಈ ವರ್ಷದ ಕಾನ್ವರ್ ಯಾತ್ರೆ ಮುಕ್ತಾಯಗೊಳ್ಳುತ್ತಿದೆ. ಸುಗಮ ಹಾಗೂ ಸುರಕ್ಷಿತ ಕಾನ್ವರ್ ಯಾತ್ರೆ ಖಚಿತಪಡಿಸಿಕೊಳ್ಳಲು ಪ್ರಮುಖ ಸ್ನಾನಘಟ್ಟಗಳು, ಕಾನ್ವರ್ ಮಾರ್ಗಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ, ಸಂಚಾರ, ಆರೋಗ್ಯ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಕೈಗೆಟುಕುವ ವಸತಿ ವ್ಯವಸ್ಥೆಯು ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕೆಂದು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೈಗೆಟುಕುವ ವಸತಿಯನ್ನು ಮರುರೂಪಿಸುವುದು ಕುರಿತ ರಾಷ್ಟೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ವಸತಿ ವ್ಯವಸ್ಥೆ ಕೇವಲ ಯೋಜನಾ ಆಧಾರಿತ ವಿಧಾನದಿಂದ ಹೊರಬಂದು ಸ್ವಂತ ಮನೆ ಹಾಗೂ ಬಾಡಿಗೆ ಮನೆ ಸೇರಿದಂತೆ ಹಲವು ವಸತಿ ಆಯ್ಕೆಗಳನ್ನು ಒದಗಿಸುವ ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಬೇಕೆಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ 1.25 ಕೋಟಿಗೂ ಹೆಚ್ಚು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದ್ದು 1 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಪೂರ್ಣಗೊಂಡು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಟೊರೆಂಟೋದಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಮತ್ತು ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ಫೈನಲ್ ಪಂದ್ಯದಲ್ಲಿ ಸ್ವಿಯಾಟೆಕ್ ರಷ್ಯಾದ ಎಕೆಟರಿನಾ ಅಲೆಕ್ಸಾಂಡ್ರೋವಾ ವಿರುದ್ದ ಗೆಲುವು ದಾಖಲಿಸಿದರೆ ಇಗಾ ಸ್ವಿಯಾಟೆಕ್ ರಷ್ಯಾದ ಡಯಾನಾ ಶ್ನೈಡ್ನರ್ ವಿರುದ್ದ ಗೆಲುವು ದಾಖಲಿಸಿ ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸಿದರು. ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯ ಸಿಂಕ್ ಫೀಡ್ ಕಪ್ನ ಮೊದಲ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದ ಸ್ಯಾಮ್ಯುಯಲ್ ಸೇವಿಯನ್ ವಿರುದ್ದ ಸುಲಭ ಡ್ರಾ ಸಾಧಿಸುವ ಮೂಲಕ ತಮ್ಮ ಸವಾಲನ್ನು ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಫ್ಯಾಬಿಯಾನೋ ಕುರುವಾನೋ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ಶುಭಾರಂಭ ಮಾಡಿದ ಏಕೈಕ ಆಟಗಾರರಾಗಿದ್ದಾರೆ. ಇನ್ನಿತರ ಪ್ರಮುಖ ಆಟಗಾರರ ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟು ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ. ಹಾಡು ಹಸೆ.

ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
2: ಹಲೋ, ಯಾರು?
3: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
2: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
1: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
4: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
2: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
4: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
1: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
4: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ದೂರು ದಾಖಲಿಸಿ.
1: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಸಭೆಯಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಮಹದೇವ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಮಹದೇವ ನಾಯ್ಕರವರು. ಇವರು ಕಳೆದ 20 ವರ್ಷಗಳಿಂದ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ 3 ಎಕರೆ ಭೂ ಪ್ರದೇಶದಲ್ಲಿ ಪ್ರಮುಖವಾಗಿ ರೇಷ್ಮೆ, ಹತ್ತಿ, ಜೋಳ ಹಾಗೂ ಶುಂಠಿ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯ ಜೊತೆಗೆ ತಮ್ಮ ಆದಾಯವನ್ನು ಗಳಿಸ್ತಾ ಬರ್ತಾ ಇದ್ದಾರೆ. ಇಲಾಖೆಯ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ಉತ್ತಮವಾದ ಒಂದು ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಬರ್ತಾ ಇದ್ದು, ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮದನಕರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ಮೊದಲಿಗೆ ಬಹಳ ಸಂತೋಷ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು. ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
4: ಸರ್, ನಾನು ಮಾದೇವ ನಾಯಕ್ ಅಂತ, ನಿಮ್ಮನಹಳ್ಳಿ ಗ್ರಾಮ. ನಾನೊಂದು 20 ವರ್ಷದಿಂದ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 85ನೇ ಇಸ್ವಿಯಿಂದ ನಮ್ಮ ತಂದೆಯವರು ಜಾಂಪ ನಾಯಕ್ ಅಂತ, ಅವರು ಇದೇ ಕೃಷಿಯನ್ನು ಮಾಡ್ತಾಯಿದ್ರು. ಮೊದಲು ಏನಪ್ಪ ಅಂತ ಹೇಳಿದ್ರೆ, ಎಲೆಯನ್ನು ಬಿಡಿಸಿ ಮತ್ತು ಬಿದಿರು ಚಂದ್ರಕ್ಕೆ, ಬಿದಿರು ತಟ್ಟೆ, ಅದರಲ್ಲಿ ಭಾರಿ ಶ್ರಮವನ್ನು ಪಟ್ಟವರು ಆ ಟೈಮಲ್ಲಿ. ಆದರೆ ಅವರಿಗೆ ನೀರಾವರಿ ಆಶ್ರಯ ಇಲ್ಲ, ಮಳೆ ಆಶ್ರಯದಲ್ಲೇ ಅವರು ಬೆಳೆಯನ್ನು ಮಾಡ್ತಾಯಿದ್ರು. ಅದನ್ನೇ ನಾನು ಉಳಿಸ್ಕೊಂಡು ಹೋಗ್ಬೇಕಂತ ನಾನು ನಮ್ಮ ಅಪ್ಪಾಜಿಯವ್ರು ಮಾಡ್ತಾಯಿದ್ದ ಕಸಬನ್ನೇ ಕೂಡ ನಾನು ಮಾಡ್ತಾಯಿದ್ದೀನಿ. ಅಂದರೆ ಅವರಿಗೆ 40 ರೂಪಾಯಿ ರೈಟ್ ಸಿಕ್ಕಿದ್ರೆ ಅದೇ ಭಾರಿ ದೊಡ್ಡದು ಆಗ ಆ ಟೈಮಲ್ಲಿ. ಆದರೆ ಅಷ್ಟೇ ಶ್ರಮವಿತ್ತು, ಆದರೂ ಕೂಡ ಒಂದು 40 ರೂಪಾಯಿ ರೈಟ್ ಸಿಕ್ಬಿಟ್ರೆ ಅದೇ ದೊಡ್ಡದು ದುಡ್ಡು ಅವರಿಗೆ. ಇವಾಗ ಆ ರೀತಿ ಇಲ್ಲ, ಏನೋ ಈ ರೀತಿ ಈಗ ರೈತರುಗಳಿಗೆ ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಈಗ ನಾವು ಎಷ್ಟೇ ಶ್ರಮ ಬಿದ್ದು ನಾವು ಗೂಡನ್ನು ಬೆಳಿತೀವಿ ಅಷ್ಟು ನಮಗೆ ಒಳ್ಳೆ ಅನುಕೂಲ ಆಯ್ತಾ ಇದೆ.
3: ಕಳೆದ 20 ವರ್ಷಗಳಿಂದ ತಾವು ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ.
4: ಹೌದು ಹೌದು.
3: ಆರಂಭದಲ್ಲೆಲ್ಲ ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ?
4: ನಾವು ಮೊದಲೆಲ್ಲ ಹುಳ್ಳಿ, ಅವರೆ, ರಾಗಿ ಅದನ್ನೆಲ್ಲ ಬೆಳೀತಾ ಇದ್ದೋ. ಮತ್ತೆ ನಾನು ಈಗ ಜಾಸ್ತಿ ಯಾವುದು ಮಾಡಕ್ ಹೋಗಲ್ಲ ಅಂದ್ರೆ ರೇಷ್ಮೆ ಅಂದ್ರೆ ನನಗೆ ಜಾಸ್ತಿ ಪ್ರೀತಿ ಜಾಸ್ತಿ. ರೇಷ್ಮೆ ಕೃಷಿ ಅಂದ್ರೆ ಅದರಲ್ಲಿ ಬೇರೆ ಬೆಳೆಗಳಿಗೆ 4 ತಿಂಗಳನ್ನ ಕಾಯ್ಬೇಕು ನಾವು. ಇದು ರೇಷ್ಮೆ ಹಂಗೆಲ್ಲ, ರೇಷ್ಮೆ ಏನಪ್ಪ ಅಂತ ಹೇಳಿದ್ರೆ ಏನು ಒಂದು 21 ದಿನದಕ್ಕೆಲ್ಲ ನಾವು ಆರಾಮವಾಗಿ ತಗೋಬಹುದು.
3: ಗರಿಷ್ಠ 1 ತಿಂಗಳು.
4: 1 ತಿಂಗಳು, 1 ತಿಂಗಳು ಮಾಡ್ತಕ್ಕಂತ ಬೆಳೆ ಇದು. ಒಂದು ಕೊತ್ತಂಬರಿ ಸೊಪ್ಪು ಬೆಳಿತೀನಿ ಅಂದ್ರೂ 2-3 ತಿಂಗಳು ಕಾಯ್ಬೇಕು ನಾವು. ಆ ಇದು ರೇಷ್ಮೆ ಆ ರೀತಿ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಬರೀ 1 ತಿಂಗಳಿಗೆಲ್ಲ ಇದು ಬೆಳೆ ಆಯ್ತದೆ.
3: ಮೊದಲೆಲ್ಲ ಮಳಾಶ್ರಿತವಾಗಿ ಕೂಡ ನೀವು ಬೆಳೆಗಳನ್ನು
4: ಮಾಡ್ತಾ ಇದ್ದೋ. ಆಗ ನಮ್ಮ ತಂದೆ ನಮ್ಮ ತಾಯಿಯವರೆಲ್ಲ ನೀರಾವರಿ ಇತ್ತಿಲ್ಲ, ಮೇಲ್ ಮಳೆಯಲ್ಲೇ ಅದು ಅವರು ಬೆಳೀತಾ ಇದ್ರು. ಅದನ್ನೇ ನಾವು ಪಾಲಕ್ ಮಾಡ್ಕೊ ಹೋಗ್ತಾ ಇದ್ದೀವಿ.
3: ಈಗ ಪ್ರಸ್ತುತವಾಗಿ 2 ಎಕರೆ ಭೂ ಪ್ರದೇಶವನ್ನು ತಾವು ಹೊಂದಿದ್ದೀರಾ? ಇದಕ್ಕೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಹಾಗೇ ಇರುವಂಥ ಭೂ ಪ್ರದೇಶದನ್ನು ಯಾವ್ಯಾವ ರೀತಿ ಭಾಗ ಮಾಡಿಕೊಂಡು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರ?
4: ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಈಗ ಮಾಮೂಲಿ ಮೇಲ್ ಮಳೆ ಆಶ್ರಯಕ್ಕೆ ಹತ್ತಿ ಬೆಳಿತೀನಿ, ಮತ್ತು ಈಗ ಅದು ಬಿಟ್ಟರೆ ಅವರೆ, ಹುಳ್ಳಿ ಅದು ನೆಕ್ಸ್ಟು. ಮತ್ತು ಈಗ ನಾವು ಈ ನೀರಾವರಿಯಲ್ಲಿ ನಾನು ಶುಂಠಿ ಮತ್ತು ರೇಷ್ಮೆ ಅದನ್ನು ಕಂಟಿನ್ಯೂ ಮಾಡ್ಕೊಯ್ತಾ ಇದ್ದೀನಿ.
3: ಇರುವಂಥ 3 ಎಕರೆ ಭೂ ಪ್ರದೇಶದಲ್ಲಿ ಇಷ್ಟು ಬೆಳೆಗಳನ್ನು
4: ಮಾಡ್ತಾ ಇದ್ದೀನಿ. ಈಗ ನೋಡಿ, ಗುತ್ತಿಗೆ ಜಮೀನು 1-2 ಎಕರೆ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ 3 ಎಕರೆ ಜಮೀನಲ್ಲಿ 1 ಎಕರೆ ಶುಂಠಿ ಮತ್ತು 2 ಎಕರೆ ರೇಷ್ಮೆ ಹಾಕೊಂಡಿದ್ದೀನಿ.
3: ಅಂದರೆ ನಿಮ್ಮ ಸ್ವಂತ ಜಮೀನಲ್ಲಿ?
4: ಸ್ವಂತ ಜಮೀನಲ್ಲಿ
3: ಶುಂಠಿ ಮತ್ತು ರೇಷ್ಮೆ ಬೆಳೆ, ಜೊತೆಗೆ 2 ಎಕರೆ
4: ಬೇರೆ ಬೆಳೆಗಳನ್ನು ಮಾಡ್ಕೊತಾ ಇದ್ದೀನಿ. ಇದು ಆನಂತರ ಇದು ಕೂಳೆ ಆದ ತಕ್ಷಣ ಮಾಮೂಲಿ ನಮಗೆ ಹಿಂಗಾರ ಅಂತ ಬರ್ತದೆ. ಹಿಂಗಾರ ಆದಾಗ ಒಂದು ಸ್ವಲ್ಪ ರಾಗಿ, ಜೀವನಕ್ಕೆ ಒಂದಷ್ಟು ಹುಳ್ಳಿ, ಅವರೇ ಅದನ್ನು ಬೆಳ್ಕೋತೀವಿ
3: ಮನೆ ಉಪಯೋಗಕ್ಕೆ. ನೀರಾವರಿ ವ್ಯವಸ್ಥೆ ಹೇಗಿದೆ?

0: ನೀರಾವರಿ ವ್ಯವಸ್ಥೆ ಈಗ ಈ ಸರಿ ಮಳೆಗಾಲ ಕಂಡಮೀರೋದ್ರಿಂದ ಈ ಸರಿ ಬೆಳೆಗಳು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಆದರೂ ನಾವು ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದೀವಿ. ಕೆಲವು ಮಳೆ ಇಲ್ಲದೆ ಬೋರೆಲ್ಲ ಕೆಲವು ಗ್ಯಾಪ್ ಹೊಡಿತಾವೆ, ನೀರು ಸ್ವಲ್ಪ ಕಂಡಮು, ಹಂಗಾಗಿ ಸ್ವಲ್ಪ ಈ ಸರಿ ಆರಂಭ ಸ್ವಲ್ಪ ಕುಂಠಿತವಾಗಿದೆ.
1: ಬೋರ್ವೆಲ್ ವ್ಯವಸ್ಥೆ ಇದೆಯಾ?
0: ಬೋರ್ವೆಲ್ ವ್ಯವಸ್ಥೆ ಇದೆ, ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ.
1: ಈಗ ಸರ್ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದೀರಾ.
0: ಹೌದು.
1: ಮೊದಲಿಗೆ ಈಗ ರೇಷ್ಮೆ ಬೆಳೆ ಬೆಳೆಯುವಂಥದ್ದು ತುಂಬ ಲಾಭದಾಯಕ, ಹಾಗೆಯೇ ಪ್ರತಿ ತಿಂಗಳು ಕೂಡ ಅದರಲ್ಲಿ ಆದಾಯವನ್ನು ಕಾಣ್ಬೋದು. ಆದರೆ ನಾವು ಯಾವ ರೀತಿ ಶ್ರದ್ಧೆ ಇಟ್ಟು ಆ ರೇಷ್ಮೆ ಬೆಳೆ ಬೆಳೀತೀವಿ ಅನ್ನೋದು ಇದಕ್ಕೆ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರೇಷ್ಮೆ ಬೆಳೆ ಬೆಳೆಯೋದಕ್ಕೆ ಆರಂಭ ಮಾಡೋದಾಗಿರ್ಬೋದು, ಪ್ರತಿಯೊಂದು ಹಂತಗಳಲ್ಲಿ ರೇಷ್ಮೆ ಬೆಳೆಯನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಹಂತ ಹಂತವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಈ ರೇಷ್ಮೆ ಬೆಳೆಗೆ?
0: ಸರ್, ಅದು ನಮ್ಮ ಜವಾಬ್ದಾರಿ ಕೆಲಸ. ಅದು ಈ ರೇಷ್ಮೆ ಮುಂದೆ ಯಾವ ಬೆಳೆನೂ ನಿಲ್ಲು ಅಂದರೆ ನಾವು ಮೊದಲನೇದಾಗಿ ಸೊಪ್ಪನ್ನು ಬೆಳಿಬೇಕು. ತೋಟ ನೀಟವಾಗಿ ಇಟ್ಕೊಂಡು ದನಿನ ಗೊಬ್ಬರ ಹಾಕಿ ಸೊಪ್ಪನ್ನು ಬೆಳಿಬೇಕು. ಆನಂತರ ಸೊಪ್ಪು ಬೆಳೆದ ತಕ್ಷಣ ನಾವು ಮನೆಯನ್ನು ಕ್ಲೀನಾಗಿ ಡ್ರೈ ಮಾಡಬೇಕು, ಔಷಧಿ ಹೊಡೆದು ಎಲ್ಲ ಮಾಡಿ ಮನೆಯನ್ನು ನಾವು ನೀಟವಾಗಿ ಮನೆಯನ್ನು ಸ್ವಚ್ಛತೆಯನ್ನು ಮಾಡಬೇಕು. ಆವಾಗ ಏನಾಯ್ತದೆ ಅಂದರೆ ನಮಗೆ ಈ ಬಿತ್ತನೆ ಹುಳು ಕೊಡ್ತಾರೆ ನೋಡಿ, ಆ ಬಿತ್ತನೆ ಹುಳು ಕೊಡೋರು ಕರೆಕ್ಟಾಗಿ ನಿಯಮಬದ್ಧವಾಗಿ ಒಳ್ಳೆ ತಳಿಯನ್ನು ನೀಟವಾಗಿ ಕೊಡಬೇಕು. ಅವರು ಕೊಟ್ಟರೆ ನೋಡಿ ನಾವು ಬೆಳೆ ಆರಾಮವಾಗಿ ರೈತರು ಬೆಳಿಬೋದು. ಈಗ ನಾವು ತೋಟದಲ್ಲಿ ಸೊಪ್ಪು ಬೆಳಿತೀವಿ, ಅವರು ಏನಾದರೂ ಇದು ಚೆನ್ನಾಗಿಲ್ಲದ ಹುಳುಗಳನ್ನು ಕೊಟ್ಟಾಗ ಅವು ನಮಗೆ ಏಟ ರೈತರಿಗೆ ಏಟಾಯ್ತದೆ. ಬಿತ್ತನೆ ಮೇನು, ಅವರು ನೀಟವಾಗಿ ಬಿತ್ತನೆ ಕೊಡಬೇಕು. ಆ ರೀತಿ ಅಲ್ಲಿಂದ ಈಗ ನೋಡಿ ನಮ್ಮ ಅಧಿಕಾರಿಗಳ ಸಲಹೆನೂ ಚೆನ್ನಾಗಿರಬೇಕು. ರೇಷ್ಮೆ ಅವರ ಅಧಿಕಾರಿಗಳನ್ನು ನಮ್ಮ ರೈತರ ಬಗ್ಗೆ ಅವರು ಸಲಹೆ ಸಹಕಾರ ಮತ್ತು ಅಲ್ಲಿ ಬರ್ತಕ್ಕಂಥ ಔಷಧಿಗಳನ್ನು ನಮ್ಮ ರೈತರಿಗೆಲ್ಲ ವಿತರಣೆ ಚೆನ್ನಾಗಿ ನೀಡಬೇಕು ಅವರು. ಆದರೆ ನಮ್ಮ ಈ ದಿವ್ಯಾ ಮೇಡಮ್ನವರು ಪರವಾಗಿಲ್ಲ, ಈಗ ಸಾಮಾನ್ಯವಾಗಿ ಅವರೆಲ್ಲ ನಮಗೆ ಪಂದಿಸ್ತಾರೆ, ಅವರವರ ಸಡ್ಡು ಹೋಯ್ತಾರೆ, ಜಮೀನಿಗೆ ಹೋಯ್ತಾರೆ, ಅವರು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಏನು ಅಭ್ಯಂತರ ಇಲ್ಲ ಒಟ್ಟಿನಲ್ಲಿ.
1: ಸರ್, ಈಗ ಪ್ರಥಮವಾಗಿ ರೇಷ್ಮೆ ಬೆಳೆಯನ್ನು ಮಾಡೋ ನಿಟ್ಟಿನಲ್ಲಿ ನಾವು ಮೊದಲು ಹೇಳಿದ್ದು ಸೊಪ್ಪನ್ನು ಬೆಳೆಯುವಂಥದ್ದು.
0: ಹೌದು.
1: ಸೊಪ್ಪು ತಾವು ಎಲ್ಲಿಂದ ತಂದು ನಾಟಿ ಮಾಡಿದ್ದೀರಾ, ಆ ಸೊಪ್ಪಿನ ಒಂದು ತಳಿಯಾಗಿರ್ಬೋದು, ಅದರ ಒಂದು ಬೆಳವಣಿಗೆ ಆಗಿರ್ಬೋದು, ಅದಕ್ಕೆ ಹಾಕೋಂಥ ಗೊಬ್ಬರ, ಅದರ ನಿರ್ವಹಣೆ ಹೇಗಿರುತ್ತೆ?
0: ಸರ್, ಈಗ ನಾವು ಸಸಿ ನೆಡಬೇಕಾದ್ರೆ ನಾವು ನಮ್ಮ ರೇಷ್ಮೆ ಇಲಾಖೆಯವ್ರನ್ನ ಅವ್ರನ್ನ ನಾವು ಪರ್ಚೇಸ್ ಮಾಡಿ ಹೇಳಿದ್ರೆ ಅವರೇ ಕೊಡಿಸ್ತಾರೆ, ಇಲಾಖೆಯಿಂದ ನಮ್ಮ ಇಲಾಖೆಯಿಂದನೇ ಕೊಡಿಸ್ತಾರೆ. ಅದನ್ನು ಕೂಡ ಅವರು ಬಿಲ್ಲು ಕೂಡ ಮಾಡಿಕೊಡ್ತಾರೆ. ಮೊದಲನೇದಾಗಿ ಅದು ನಾಟಿ ಮಾಡಿದ್ಮೇಲೆ ಸರ್ ನೀಟವಾಗಿ ಅದು ಮೂರರಿಂದ ನಾಲ್ಕು ತಿಂಗಳು ಬೇಕು
1: ಸೊಪ್ಪು
0: ಇದು ಬರಕ. ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ, ಮತ್ತು ಒಂದು ಕಟಾವು, ಎರಡು ಕಟಾವು, ಮೂರು ಕಟಾವು ಆದಮೇಲೆ ನಾವು ಅಂತಂತವಾಗಿ ಜಾಸ್ತಿ ಮೇಯಿಸ್ಕೊಂಡು ಹೋಗ್ಬೋದು. ಮೊದಲನೇದಾಗಿ ಸೊಪ್ಪೆ ಸರ್ ನೀಟವಾಗಿ ನಾವು ಸೊಪ್ಪು ಬೆಳೆದ್ರು, ಸೊಪ್ಪು ಬೆಳೆದ್ರೆ ಅಂದರೆ ನಾವು ಗೂಡು ಮಾಡ್ಬೋದು ಆರಾಮವಾಗಿ.
1: ನೀರಾವರಿ ಗೊಬ್ಬರ
0: ಅದೆಲ್ಲ ನೀಟಾಗಿ ನೋಡ್ಕೋಬೇಕು, ಅವೆಲ್ಲ ಮಾಡಿದ್ರೆ ಮಾತ್ರ ಸಾಧ್ಯ. ಮತ್ತೆ ಬೇಸಿಗೆ ಕಾಲದಲ್ಲಿ ನೀರು ಇರಲೇಬೇಕು, ನೀರಿಲ್ಲ ಅಂದರೆ ಬೆಳೆ ಮಾಡೋಕ್ಕಾಗಲ್ಲ.
1: ಗೊಬ್ಬರ ಯಾವುದು ಗೊಬ್ಬರ ಬಳಸ್ತಾ ಇದ್ದೀವಿ?
0: ಗೊಬ್ಬರ ನಾವು ದನಿನ ಗೊಬ್ಬರ ಮಾತ್ರ ಹಾಕ್ತೀವಿ, ನಾವು ಇದು ರಾಸಾಯನಿಕ ಅವು ಯಾವುದು ಹಾಕಲ್ಲ. ನಾವು ಮಾಮೂಲಿ ದನಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅದು ಮಾತ್ರ ನಾವು ವರ್ಷಕ್ಕೆ ಒಂದು ಎಕರೆಗೆ ಒಂದು ಮೂರು ಟ್ರಾಕ್ಟರ್ ನಾಲ್ಕು ಟ್ರಾಕ್ಟರ್ ಗೊಬ್ಬರ ಹಾಕೋತೀವಿ. ಸೊಪ್ಪು ಚೆನ್ನಾಗಿ ಬರ್ತಾ ಇದೆ, ಏನು ಅಭ್ಯಂತರ ಇಲ್ಲ. ಏನೇ ಆಗಲಿ ರೇಷ್ಮೆ ಬೆಳೆ ಅಂದರೆ ಯಾವ ಬೆಳೆ ಅಂತ ಕಡಿಮೆ ಏನಿಲ್ಲ, ಅದು ನೀಟವಾಗಿ ಮಾಡ್ಕೊಂಡು ಹೊಂಟೋದ್ರೆ ರೇಷ್ಮೆ ಒಳ್ಳೆ ಬೆಳೆ ಒಟ್ಟಿನಲ್ಲಿ ಆರಾಮವಾಗಿ ಜೀವನ ಮಾಡ್ಕೋಬಹುದು.
1: ಈಗ ಸೊಪ್ಪು ಬೆಳೆಯೋದು ಮೊದಲೇ ಅಂತ ಆದ್ರೆ ನಂತರ ಶೆಡ್ ಅನ್ನ ಅಥವಾ ಮನೆಯನ್ನ ನಿರ್ಮಾಣ
0: ಮಾಡಬೇಕು.
1: ಈಗ ಪ್ರಸ್ತುತವಾಗಿ ತಾವು ಎಷ್ಟು ವಿಸ್ತೀರ್ಣದಲ್ಲಿ ಮನೆಯನ್ನ ಕಟ್ಕೊಂಡಿದ್ದೀರಾ, ಅದರ ಒಂದು ಯಾವ ರೀತಿಯಾದಂತಹ ಒಂದು ನಿಯಮ ಪ್ರಕಾರ ಮನೆ ಕಟ್ಕೊಳ್ಬೇಕಾಗುತ್ತೆ, ಅದಕ್ಕೆ ಒಂದು ಹವಾಗುಣ ಆಗಿರ್ಬೋದು ಮತ್ತೆ ಗಾಳಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಎಲ್ಲ ಮಾಡ್ಕೊಂಡಿ?
0: ಹೌದು. ಈಗ ಮನೆ ಅಂದ್ರೆ ಸರ್ ಈ ರೇಷ್ಮೆ ಹುಳಿಗೆ ಗಾಳಿ ಮತ್ತೆ ಬೆಳಕು ಮೇನ್, ಅದು ಮುಖ್ಯವಾದ್ದು. ಈ 22-32 ಮನೆ ಮಾಡವ್ರೆ, ಕೆಲವರು ಸಡ್ ಮಾಡ್ಕೊಂಡವ್ರೆ, ಆದರೂ ಕೂಡ ನಾನು ಒಂದು ಚಿಕ್ಕದಾಗಿ ಒಂದು ಹೆಚ್ಚು ಕಡಿಮೆ ಒಂದು ಏನು ಒಂದು 15-20 ಇರ್ಬೋದು ಅಷ್ಟೇ ಇದು. ಅದರಲ್ಲಿ ನಾನು 100 ಮೊಟ್ಟೆ ನಾ ಮೇಯಿಸ್ತಾ ಇದ್ದೀನಿ, 1 ಕ್ವಿಂಟಾಲ್ ಗೂಡನ್ನು ಬೆಳೀತಾ ಇದ್ದೀನಿ. ಈಗ ಒಂದ್ಸಾರಿ ನಮ್ಮ ಇರೋ ಮಂಜುನಾಥ್ ಸರ್ ಬಂದಿದ್ರು, ಅವರು ಒಳ್ಳೆ ಸಲಹೆ ಕೊಡ್ತಿದ್ರು, ಅವರು ಕೂಡ ಬಂದು ನೋಡಿದ್ರು, ಏನು ಮಾಧವ ನಾಯಕರೇ, ಏನು ಇಷ್ಟು ಚಿಕ್ಕ ಮನೆಯಲ್ಲಿ ಒಂದು 25 ಮೊಟ್ಟೆ ಮೇಯಿಸ್ಬೋದು ನೀವು, ಅದರಲ್ಲಿ 100 ಮೊಟ್ಟೆ ಮೇಯಿಸ್ತೀನಿ ಅಂದರೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ನೀವು ಅಂತ ಅವರು ಬಂದು ಆಶ್ಚರ್ಯ ಪಟ್ಟು ಹೋದರು. ಮತ್ತು ದಿವ್ಯಾ ಮೇಡಮ್ನವರು ಬಂದಿದ್ರು, ಅವರು ಕೂಡ ಏನು ನಾಯಕರೇ ನೀವು ಈ ರೀತಿ ಇಂಥ ಈ ಇಕ್ಕಟ್ಟಿನ ಜಾಗದಲ್ಲಿ ಇಂಥ ಈ ರೀತಿ ಬೆಳೀತಿದ್ದಾರೆ, ಏನು ಮಾಡೋದು ಮೇಡಮ್ ಅಂದರೆ ಇದು ನಮ್ಮ ಶ್ರಮ
1: ಆಸಕ್ತಿ
0: ನಾವು ಮಾಡಬೇಕು ಅನ್ನೋದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಅವರು ತಿಳಿಸ್ಬಿಟ್ಟು ಹೋದರು ಅವರು.
1: ಈಗ ಪ್ರತಿಯೊಂದು ಕಾಲಕ್ಕೂ ವಾಯುಗುಣ ಆಗಿರ್ಬೋದು ಹವಾಗುಣ ಬದಲಾಗ್ತಾ ಇರುತ್ತೆ. ಮಳೆಗಾಲ ಬಂದಾಗ ಒಂದು ರೀತಿ ವಾತಾವರಣ ಇರುತ್ತೆ, ಬೇಸಿಗೆಗಾಲದಲ್ಲಿ ಒಂದು ವಾತಾವರಣ ಇರುತ್ತೆ, ಚಳಿಗಾಲ ಒಂದು ವಾತಾವರಣ ಇರುತ್ತೆ. ಆ ಸಮಯದಲ್ಲಿ ಹುಳುಗಳಿಗೆ ಬೇಕಾದಂತಹ ಅಗತ್ಯ ವಾತಾವರಣವನ್ನು ಯಾವತ್ತಿ ಸೃಷ್ಟಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ?
0: ಸರ್, ಈಗ ಬೇಸಿಗೆ ಕಾಲದಲ್ಲಿ

0: ಗಾಳಿಯನ್ನು ಕೊಡಬೇಕು ಬೇಸಿಗೆ ಕಾಲದಲ್ಲಿ. ಈ ಚಳಿಗಾಲದಲ್ಲೆಲ್ಲ ನೀಟ್ವಾಗಿ ಸುಣ್ಣ ಹೊಡಿಬೇಕು, ಕಿಟಕಿ ಬಾಗಿಲೆಲ್ಲ ಬಂದೋಬಸ್ತ್ ಮಾಡಬೇಕು. ಆ ರೀತಿ ನಾವು ಮಳೆಗಾಲ ಚಳಿಗಾಲ ಅಂದಾಗ ಅವೆಲ್ಲ ನಾವು ಮೇಂಟೈನ್ ಮಾಡಬೇಕು ಸರ್. ಆ ರೀತಿ ಮೇಂಟೈನ್ ಮಾಡಿದ್ರೆ ಬೆಳೆ ಮಾಡೋಕ್ಕೆ ಸಾಧ್ಯ. ನಾವು ಎಲ್ಲ ರೀತಿಯಲ್ಲಿ ಒಂದೇ ಸಮ ಮಾಡೋಕ್ಕಾದ್ರೂ ಆಗಲ್ಲ. ಅದು ಮಳೆಗಾಲದಲ್ಲಿ ಯಾವ ರೀತಿ ಎಲ್ಲ ನಾವು ಮನೇಲಿ ಯಾವ ರೀತಿ ಸೇಫ್ಟಿಯಾಗಿ ಇದು ಮಾಡ್ತೀವೋ ಅದು ಕೂಡ ಹುಳಕ್ಕೆ ಹುಳುಗಳಿಗೆ ಆ ಥರ ಸೇಫ್ಟಿ. ಯಾವ ರೀತಿ ಅಂದರೆ ಕಿಟಕಿ ಬಾಗಿಲನ್ನ ಮುಚ್ಚಬೇಕು, ಸುಣ್ಣ ಹೊಡಿಬೇಕು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ, ಮತ್ತು ಬೇಸಿಗೆಗಾಲದಲ್ಲಿ ಅಭ್ಯಂತರ ಇಲ್ಲ, ನೀಟ್ವಾಗಿ ಬೆಳಕು ಗಾಳಿಯನ್ನು ಕೊಡಬೇಕು.
1: ತಾವು ಹುಳುಗಳನ್ನ ಎಲ್ಲಿಂದ ತಂದು ಬೆಳೀತಾ ಇದ್ದೀರಿ
0: ಸರ್? ಬಿತ್ತನೆ ಈಗ ನೋಡಿ, ನಾವು ಎಲ್ಲಿ ಯಾರು ನೀಟ್ವಾಗಿ ಕೊಡ್ತಾರೋ ಅಲ್ಲಿ ತಗೊಳ್ತೀವಿ ನಾವು. ನಾನು ಈಗ ನೋಡಿ ಚನ್ನಪಟ್ಟಣದಲ್ಲಿ ತಗೊಳ್ತಾ ಇದ್ದೆ, ಅಲ್ಲಿ ಏನು ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಇದು ನಮ್ಮಿಲ್ಲಿ ಶೇಖರ್ ಅಂತ ಇದ್ದಾರೆ, ಎಲ್ಲಿ ಇದು ಹುಲ್ಲೇಮಾಳ, ನಮಗೆ ಎಲ್ಲಿ ಸ್ವಲ್ಪ ಹುಳುಗಳನ್ನು ಇವರು ಏನು ಮಾಡ್ತಾರೆ ಅಂತ ಕಡಿಮೆ ಕೊಟ್ಟಾಗ ನಮಗೆ ಇಲ್ಲಿ ಸೊಪ್ಪು ಸಾಲ್ಟ್ ಮಿಕ್ಕೋಗ್ಬಿಡ್ತದೆ. ಹಾಗಾಗಿ ನಮ್ಗೆ ಎಲ್ಲಿ ಬಿತ್ತನೆ ಚೆನ್ನಾಗಿ ಸಿಕ್ಕೋ ಅಲ್ಲಿ ಮಾಡ್ತೀನಿ. ಮತ್ತು ಇವಾಗ ಹಿಂದೂರಳ್ಳಿ ಅಲ್ಲಿಂದ ಮಾಡ್ತಾ ಇದ್ದೀನಿ, ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ ಬೆಳೆ.
1: ಈಗ ತಾವು ಚಾಕಿ ಹುಳುಗಳನ್ನ ಬಿತ್ತನೆಗೆ ತಂದು ರೇಷ್ಮೆ ಮನೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಹುಳುಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಪ್ರತಿ ಎಷ್ಟು ದಿನಕ್ಕೊಮ್ಮೆ ಸೊಪ್ಪನ್ನ
0: ಸರ್
1: ಮಾಡಿ ಬೆಳೆಸ್ತಾ ಇದ್ದೀರಾ?
0: ನಾನು ಎರಡು ಬ್ಯಾಚ್ ಮಾಡ್ತಾ ಇದ್ದೀನಿ ಸರ್. ಒಂದು ಸರಿ ಕಟಾವು ಮಾಡಿದ್ರೆ 45 ದಿನ ಬೇಕು. 45 ದಿನ ಅಂದ್ರೆ ಎರಡು ಬ್ಯಾಚ್ ಇದ್ದಾಗ ನಮ್ಗೆ ಒಂದು ವಾರ ಗ್ಯಾಪ್ ಇರುತ್ತಷ್ಟೇ, ಒಂದು ವಾರ ಒಂದು 15 ದಿನ ಗ್ಯಾಪ್ ಇರ್ತದೆ. ಆವಾಗ ಏನಿದ್ರ ಈ ತೋಟ ಮುಗೀತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ತೋಟ ರೆಡಿ ಇರ್ತದೆ. ಆಗ ಆ ತೋಟ ಮೇಯಿಸಕಡೆ ಈ ತೋಟನ ನಾವು ಉಳುಮೆ ಮಾಡಿ ರೆಡಿ ಮಾಡಿ ಇದು ಮಾಡ್ಕೊಂಡ್ರೆ ಈ ತೋಟ ಅದು ಆ ರೀತಿ ಮಾಡ್ಕೋಬಹುದು ನಾವು. ಏನು ಅಭ್ಯಂತರ ಇಲ್ಲ, ಎರಡು ಬ್ಯಾಚ್ ಇದ್ರೆ ಇನ್ನೂ ಚೆನ್ನಾಗಿರ್ತದೆ.
1: ಹಾಗಿದ್ರೆ ತಾವೀಗ ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ, ಈ ಮನೆಯಲ್ಲಿ ಒಂದು ಅಗತ್ಯ ಒಂದು ವಾತಾವರಣವನ್ನ ಅದಕ್ಕೆ ತಕ್ಕಂತೆ ತಾವು ಮಾಡಿದ್ದೀರಾ? ಆಮೇಲೆ ಕಾಲಕಾಲಕ್ಕೆ ತಕ್ಕಂತೆ ಯಾವ ರೀತಿ ಇದ್ದಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಆ ರೀತಿ ತಾವು ಅದರದ ಸ್ವಚ್ಛತೆ ಆಗಿರ್ಬೋದು, ಹುಳುಗಳಿಗೆ ಬೇಕಾದಂತ ಅಗತ್ಯ ಅದನ್ನೆಲ್ಲ ಮಾಡಿ ತಾವು ಈಗ ಹುಳುಗಳನ್ನ ಮೇಯಿಸ್ತಾ ಇದ್ದೀರಲ್ಲ. ಒಂದು ಬಾರಿಗೆ ಎಷ್ಟು ಹುಳುಗಳನ್ನ ಹಾಕಿದವು, ಒಂದು ತಿಂಗಳಲ್ಲಿ ಎಷ್ಟು ಹುಳುಗಳನ್ನ ಮೇಯಿಸೋದಾಗಿರ್ಬೋದು, ಅದರಿಂದ ಬರುವಂತ ಬೆಳೆ ಆಗಿರ್ಬೋದು ಹೇಗೆ ಸಿಗ್ತಾ ಇದೆ
0: ಸರ್? ಇವಾಗ ನೋಡಿ ನಂದು ಮನೆ ಚಿಕ್ಕದು, ಹಂಗಾಗಿ ಏನಾಯ್ತದೆ ನಾನು ಒಂದು 75-100 ಮೊಟ್ಟೆ ಮೇಯಿಸ್ತೀನಿ, ಮಿನಿಮಮ್ 100 ಮೊಟ್ಟೆನೇ ಮೇಯಿಸ್ತೀನಿ. 100 ಮೊಟ್ಟೆ ಮೇಯಿಸಿದಾಗ ಬಿತ್ತನೆ ಹುಳುಗಳನ್ನು ಕರೆಕ್ಟಾಗಿ 100ಕ್ಕೆ 100 ಆದಂಗೆ ಅವ್ರು ಕೊಟ್ಟರೆ ನಾನು ಹೆಚ್ಚು ಕಡಿಮೆ 85-90 ಕೆಜಿ ಗೂಡನ್ನು ಬೆಳಿತೀನಿ. 90 ಕೆಜಿ ಗೂಡು ಇವತ್ತು 700 ರೂಪಾಯಿ ಹೋಯಿತು ಅಂದರೆ ಹೆಚ್ಚು ಕಡಿಮೆ ನಮಗೊಂದು 60,000 ರೂಪಾಯಿ 60-65,000 ರೂಪಾಯಿ ಆದಾಯ ಅದು ಬರ್ತದೆ. ಅದರಲ್ಲಿ ಏನು ಖರ್ಚು ಅಮ್ಮ ಅಂದರೆ ಒಂದು 10,000 ರೂಪಾಯಿ ಖರ್ಚು ಬರ್ಬೋದು. ನಮಗೊಂದು 50,000 ರೂಪಾಯಿ ತಿಂಗಳಿಗೆ ನಾವು ಉಳಿಸ್ಬೋದು ಸರ್.
1: ಬರೀ ರೇಷ್ಮೆ ಬೆಳೆ
0: ರೇಷ್ಮೆ ಇನ್ನು ಬೇರೆ ಬೆಳೆಗಳಾದರೆ ಅದು 4 ತಿಂಗಳು 6 ತಿಂಗಳು ಕಾಯಬೇಕು, ಅದು ಬಂದರೂ ಬಂದು ಹೋದರೂ ಹೋಯಿತು. ಆದರೆ ಇನ್ನೊಂದು ಈ ಶುಂಠಿ ಆಗಲಿ ಹತ್ತಿ ಆಗಲಿ ಆ ಬೆಳೆಗಳನ್ನು ನಾವು 6 ತಿಂಗಳು ಬೆಳೆಯೋ ಎಲ್ಲ ನಂಬಿ ಇದು ಮಾಡ್ಕಲ್ಲ. ನಮ್ಮ ರೇಷ್ಮೆ ಬೆಳೆನ ನಾನು ನಂಬ ಮಾಡಿದ್ರೆ ಇದು ನಮಗೆ ನಮ್ಮ ಜೀವನಕ್ಕೆ ಹೆಂಗೆ ಮಾಡ್ಕೊಂಡು ಒಂದು ದಾರಿ ಮಾರ್ಗ, ಒಳ್ಳೆ ಬೆಳೆ ಇದು, ಆರಾಮಾಗುವ ಮಾಡ್ಬೋದು.

0: ಈಗ ತಾವು ರೇಷ್ಮೆಗೆ ಸೊಪ್ಪನ್ನ ಬೆಳೀತಾ ಇದ್ದೀರಲ್ಲ, ಅದಕ್ಕೆ ಏನಾದ್ರೂ ಕೀಟ ಬಾಧೆ ಅಥವಾ ರೋಗ ಬಾಧೆ ಬಂದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಎಲ್ಲ ತಾವು
1: ನೋಡಿ
0: ಬಗೆಹರಿಸ್ಕೊಂಡು?
1: ಹೌದು ಹೌದು, ಈಗ ಅದು ಒಂದು ನುಸಿ ಪೀಡೆ ಅಂತ ಅದು ಬಂದಾಗ ಅದನ್ನ ನಾವು ಮಾಮೂಲಿ ಬೇವುನೆಣೆ ಅವು ಇರ್ತವೆ ಅವೆಲ್ಲ ನಾವು ಅದನ್ನ ಹುಡ್ಕಬೇಕು. ಮತ್ತೆ ಈ ಸರಿ ಚಾವಟಿ ರೋಗ ಅಂತ ಒಂದು ಬಂದಿದೆ ನೋಡಿ, ಅದನ್ನ ಕೂಡ ಅವರು ಮೇಡಮ್ನವರು ಹೇಳಿದ್ರು ಈ ರೀತಿ ಔಷಧಿ ಹೊಡಿರಿ ಅಂತ. ಅದು ಆಲ್ರೆಡಿ ಬಂದಿದೆ. ಈಗ ಅದು ಏನಾಯ್ತಂದ್ರೆ ಮಳೆಗಾಲ ಸ್ವಲ್ಪ ಕಂಡಮ ಆದಾಗ ಅದು ಕಾಣಿಸ್ತಾ ಇದೆ. ಮಳೆ ಮೇಲ್ಮಳೆನ ಜೋರಾಗಿ ಹೋದ್ರೆ ಅವೆಲ್ಲ ಏನು ಇದು ಬರಲ್ಲ ಅದು. ಅವೆಲ್ಲ ನಾವು ಔಷಧಿ ಬಿಸಿ ಹೊಡೆದು ಸ್ವಲ್ಪ ಅವೈಡ್ ಮಾಡಲೇಬೇಕು. ಮೊದಲೆಲ್ಲ ಇತ್ತಿರಲಿಲ್ಲ, ಮೊದಲು ಯಾವ ಅದನ್ನೇ ಔಷಧಿನೇ ಮಾಡ್ತಿರ್ಲಿಲ್ಲ. ಈಗೇನು ಬೇಕಾದ್ರೆ ಟಾಟಾರ್ ಹೋಗ್ರೆ ಹೊಡಿರಿ, ಏನೂ ಆಗಲ್ಲ. ಈಗ ಅದನ್ನೊಂದು 20-25 ದಿನ ಸೊಪ್ಪನ್ನ ಕಟಾವು ಮಾಡಬಾರ್ದು.
0: ಈಗ ಪ್ರಸ್ತುತ ಮಳೆಗಾಲ ಇದೆ, ಅತಿಯಾದ ಮಳೆ ಏನೇ ಇಲ್ಲ, ಮಳೆ ವಾತಾವರಣ ಮತ್ತು ಶೀತ ವಾತಾವರಣ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈಗ ಪ್ರಸ್ತುತ ಎಷ್ಟು ಮೊಟ್ಟೆಗಳನ್ನ ಮೇಯಿಸ್ತಾ ಇದ್ದೀರಾ? ಈಗ ಈ ಸಮಯದಲ್ಲಿ ಯಾವ ರೀತಿ ನಿರ್ವಹಣೆ, ಶೀತ ವಾತಾವರಣ ಆಗಿರ್ಬೋದು, ಅದರ ಒಂದು ಉಳು ಸಾಕಾಣಿಕೆ ಆಗಿರ್ಬೋದು, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಪ್ರಸ್ತುತ?
1: ಸರ್ ಈಗ ನೋಡಿ, ಈಗ ಮಳೆಗಾಲ ಆಗಿದೆ ಅಲ್ವಾ, ಅದನ್ನು ನಾವು ಯಾವ ರೀತಿ ಅಂದರೆ ನಾವು ನೋಡಿ ಮನೆಯನ್ನು ಸೇಫ್ಟಿ ಕಿಟಕಿ ಬಾಕಲುಗಳನ್ನು ಬಂದೋಬಸ್ತ್ ಮಾಡಿ ನಾವು ಹುಳುಗಳನ್ನು ಹಾಸಿಗೆಯಲ್ಲಿ ಎನಿ ಟೈಮ್ ಡೈಲಿ ಸುಣ್ಣ ಹೊಡಿಬೇಕು. ಈ ಟೈಮಲ್ಲಿ ಸುಣ್ಣ ಹೊಡೆದು ಅವಕ್ಕೆ ಸ್ವಲ್ಪ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಕೆಲಸ ಸರ್. ಅದು
0: ಅದನ್ನೆಲ್ಲನೇ ಸರಿಯಾಗಿ ಮಾಡ್ತಾ ಇದ್ದೀವಿ.
1: ಹೌದು ಸರ್.
0: ಈಗ ನಿಮ್ಗೆ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಅಥವಾ ಒಂದಷ್ಟು ಅರಿವನ್ನು ಪಡ್ಕೊಂಡು ಅದನ್ನು ಮಾಡುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಈಗ ತಾವೀಗ ರೇಷ್ಮೆ ಬೆಳೆಯನ್ನು ಪ್ರಮುಖ ಬೆಳೆಯಾಗಿ ಅಥವಾ ಬೆಳೀತಾರದಿಂದ

0: ರೇಷ್ಮೆ ಇಲಾಖೆಯಿಂದ ಅದಕ್ಕೆ ಬೇಕಾದಂಥ ಸಹಾಯ ಆಗಿರ್ಬೋದು, ಬೇಕಾದಂಥ ಉಪಕರಣಗಳಾಗಿರ್ಬೋದು, ಮತ್ತು ಈ ಒಂದು ಬೆಳೆಗಳನ್ನು ನಿರ್ವಹಣೆಗೆ ಬೇಕಾದಂಥ ಅಗತ್ಯ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇಲಾಖೆಯೊಂದಿಗೆ ಯಾವ ಥರ ಸಹಕಾರದಿಂದ ತಾವು ಕೃಷಿ ಮಾಡ್ತಾ ಬರ್ತಾ ಇದ್ರು?
1: ಹೌದು ಹೌದು ಸರ್, ಈಗ ನೋಡಿ ಅವರು ಕೆಲವು ಬರ್ತಕ್ಕಂಥ ಬಿಳಿಚಿಂಗು ಅಸ್ತ್ರ ಮತ್ತು ವಿಜೇತ ಇಲಾಖೆಗೆ ಅವರು ಸರ್ಕಾರ ಬಿಡುಗಡೆ ಮಾಡಿದ್ರೆ ಅವರು ಕೊಡೋದು, ಅವ್ರನ್ನೂ ನಾವು ಪ್ರೋತ್ಸಾಹ ಮಾಡೋಕ್ಕಾಗಲ್ಲ. ಆದರೆ ಇಲಾಖೆಯವ್ರಿಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬೇಕು, ರೈತರ ಬಗ್ಗೆ ಇವೆಲ್ಲ ಇರಬೇಕು, ಇವೆಲ್ಲ ಇದ್ದಾಗ ಮಾತ್ರ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಅನ್ನೋದನ್ನ ಅವ್ರದಲ್ಲೂ ಇರಬೇಕು. ಆದರೂ ಮೇಡಮ್ನವರು ಪರವಾಗಿಲ್ಲ, ದಿವ್ಯ ಮೇಡಮ್ನವರು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಮೇನಾಗಿ ನಮಗೆ ಈ ನಮ್ಮ ಇಲಾಖೆಯಲ್ಲಿ ಅಸ್ತ್ರ ಅನ್ನೋದು ಮೇನು, ಅದು ಮನೆಗೆ ಪ್ರತಿ ಒಂದು ತಿಂಗಳು ಅದನ್ನ ಹೊಡಿಲೇಬೇಕು. ಹಾಂ, ಮೇನಾಗಿ ಅಸ್ತ್ರ ಬ್ಲೀಚಿಂಗು ಮತ್ತು ಡೆಕಾಯಲು ಅವೆಲ್ಲ ನಾವು ಅದು ಮಾಡಲಿಲ್ಲ ಅಂದರೆ ಬೆಳೆನೇ ಬೆಳೆಯೋಕ್ಕಾಗಲ್ಲ. ಇಲ್ಲಾಂದರೆ ಅದು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಬೆಳೆಗೆ ನೋಡಿ ಹಾಲು ತೊಂಡೆ ಮತ್ತು ಸಪ್ಪೆ ರೋಗ ಅವೆಲ್ಲ ಬಂದುಬಿಡ್ತವೆ, ಅವೆಲ್ಲ ಅವೆಲ್ಲ ಬಂದುಬಿಟ್ಟಾಗ ನಾವು ಬೆಳೆ ಮಾಡೋಕ್ಕಾಗಲ್ಲ.
0: ಇಲಾಖೆಯಿಂದ ಯಾವ್ಯಾವ ರೀತಿಯ ಸಹಾಯವನ್ನು ಪಡ್ಕೋತಾ ಇದ್ರೆ?
1: ಈ ಇಲಾಖೆಯಿಂದ ನಮ್ಗೆ ಸಬ್ಸಿಡಿ ಆಗಿ ಈಗ ನೋಡಿ ಕಟಿಂಗ್ ಮಿಷಿನು ಮತ್ತು ಮಾಮೂಲಿ ಮೋಟ್ರು ಇದೆಲ್ಲ ಮನೆ ತೊಳೆದು ಅವೆಲ್ಲ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಇಲಾಖೆಯಿಂದ ಅವೆಲ್ಲ. ಮತ್ತು ಬ್ಲೀಚಿಂಗು ಸುಣ್ಣ ಅವೆಲ್ಲ ಕೊಡ್ತಾ ಇದ್ದಾರೆ.
0: ಈಗ ತಾವು ಈಗ ರೇಷ್ಮೆ ಬೆಳೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಲಾಖೆ ಸಹಕಾರದೊಂದಿಗೆ ಬೆಳೀತಾ ಇದ್ದಾರಲ್ಲ, ತಮ್ಮ ಒಂದು ಈ ಕೃಷಿ ಚಟುವಟಿಕೆಯನ್ನು ನೋಡಿ, ತಮ್ಮ ಒಂದು ಈ ರೇಷ್ಮೆ ಬೆಳೆ ಬೆಳೆಯೋದನ್ನು ನೋಡಿ, ಇತರ ರೈತರುಗಳು ತಮ್ಮ ಹತ್ರ ಬಂದು ಈ ಬೆಳೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಾಗಿರ್ಬೋದು, ಅವರು ಆ ಬೆಳೆಯನ್ನು ಬೆಳೆಯೋದಕ್ಕೆ ತಾವು ಸಹಾಯ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ?
1: ಹೌದು ಹೌದು, ನೋಡಿ ಇಲಾಖೆಯವರು ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಈಗ ಯಾರೇ ಆಗಲಿ ನಾನು ಸುಮಾರು ಜನಕ್ಕೆಲ್ಲ ಹೇಳಿದ್ದೀನಿ, ಅಪ್ಪ ರೇಷ್ಮೆ ನೀವು ರೇಷ್ಮೆ ಬೆಳೀರಿ, ಒಳ್ಳೆ ದುಡ್ಡು, ನೀವು ಇನ್ನೊಬ್ಬರ ಹತ್ರ ಹೋಗಿ ಒಂದು 50,000 ನೀವು ತಲೆ ಕರ್ಕೊಂಡು ಬಡ್ಡಿ ಕೇಳೋದು, ಬಡ್ಡಿ ಕೊಡ್ತೀನಿ ಅಂದರೂ ಕೊಡಲ್ಲ ಈಗಿನ ಕಾಲದಲ್ಲಿ. ಈಗ ಒಂದು ಬೆಳೆ ಬೆಳೆದ್ರೆ ನಿಮ್ಮಲ್ಲೇ ದುಡ್ಡು ಬರ್ತದೆ ನೋಡಿ, ನೀವು ಮಾಡಿ ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆಲ್ಲ ಒಳ್ಳೆ ಸಲಹೆಯನ್ನು ಕೊಟ್ಟಿನಿ. ಮತ್ತು ಅವ್ರಿಗೆ ಈಗ ಹೊಸದಾಗಿ ಮಾಡೋರಿಗೆಲ್ಲ ಹೋಗಿ ನಾನೇ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರ ಸಡ್ಡು ಹೋಗಿ ಈ ರೀತಿ ಹಿಂಗೆ ಮಾಡಿ ಮಟ್ಟಿ ಹಿಂಗೆ ಸೊಪ್ಪಾಕಿ ಮತ್ತು ನಿಮ್ಮ ಚಂದ್ರಿಕೆ ಇಲ್ಲ ಅಂದ್ರೆ ಚಂದ್ರಿಕೆ ತಗೊಳ್ಳಿ ಮಾಡಿ ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆಲ್ಲ ಒಂದು ಸಲಹೆ ಕೊಟ್ಟಿದ್ದೀನಿ. ನಾನು ಬರ್ತಾ ಇರ್ತಾರೆ ಅವರೆಲ್ಲ, ಅವಾಗ ಬರ್ತಾರೆ, ನನ್ನ ಫೋನ್ ಮಾಡ್ತಾರೆ, ಹುಳು ಇಷ್ಟು ಜನಕ್ಕೆ ಮನೆ ಕೊಡೋ ಸೊಪ್ಪಾಕಬೇಕು ಏನು ಮಾಡಬೇಕು ಅಂತ ನನ್ನ ಹತ್ರ ಎಲ್ಲ ಸಲಹೆ ಕೇಳ್ತಾರೆ, ನಾನು ಹೇಳ್ತೀನಿ ಅವೆಲ್ಲ.
0: ಹಾಗೆ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರೆ ತಮ್ಮ ತಂದೆಯವರು ಬಿದಿರಿನ ಒಂದು ವೃತ್ತಾಕಾರದ ಚಂದ್ರಿಕೆಯನ್ನು ಬಳಸ್ಕೊಂಡು ಕೇವಲ ಒಂದು 40 ರೂಪಾಯಿಗೂ ಕೂಡ ಕಷ್ಟಪಟ್ಟು ರೇಷ್ಮೆ ಬೆಳೆಗಳನ್ನ ಬೆಳೀತಾ ಇದ್ರು. ಆಗಿನ ಒಂದು ಚಂದ್ರಿಕೆ ಬಳಸಿದ್ದಕ್ಕೂ ಬಿದಿರಿಂದು ಈಗ ತಾವು ಬಳಸಿರೋಂಥ ಚಂದ್ರಿಕೆಗಳಾಗಿರ್ಬೋದು ಬಹಳಷ್ಟು ಒಂದು ಉಪಕರಣಗಳಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಆಗಿನ ಒಂದು ಇದಕ್ಕೂ ಈಗಿನ ಒಂದು ಬೆಳವಣಿಗೆಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ
1: ಸರ್? ಆಗಿನ ಶ್ರಮ ಇದ್ದಿದ್ರೆ ನಾವು ಈಗ ಮಾಡೋಕ್ಕಾಯ್ತಿರ್ಲಿಲ್ಲ. ಅವರು ಮೇಲ್ ಮಳೆ ಆಶ್ರಯಕ್ಕೆ ಬೆಳೀತಾ ಇದ್ರು ಅಂದರೆ ಮತ್ತೆ ಪ್ರತಿದಿನ ಸೊಪ್ಪನ್ನು ಬಿಡಿಸಿ ಹಾಕಬೇಕು. ಇವಾಗೆಲ್ಲ ನಾವು ದನ್ನವಕ್ಕೆ ಹಾಕ್ತೀವಿ ನೋಡಿ ಕೂದ ಆ ರೀತಿ ಹಾಕ್ತೀವಿ, ಮತ್ತೆ ಪ್ರತಿದಿನ ಸೊಪ್ಪು ಬಿಡಿಸಿ ಹಾಕಬೇಕು, ಮತ್ತೆ ಪ್ರತಿದಿನೂ ಕಸ ತೆಗಿತಾ ಇದ್ರು ಅವರು, ಕಸ ಬಳಿತಾ ಇದ್ರು. ಆ ರೀತಿ ಭಾರಿ ಶ್ರಮ ಪಡ್ತಿದ್ರು ಆಗ. ಆದರೂ ಕೂಡ 40 ರೂಪಾಯಿ ರೈಟ್ ಸಿಕ್ಕಿದ್ರು ಭಾರಿ ಖುಷಿ ಪಡ್ತಿದ್ರು ಆಗ. ನೋಡಿ ಇವಾಗ ನಮ್ಗೆ 1,000 ರೂಪಾಯಿ ರೈಟ್ ಸಿಕ್ಕಿದ್ರು ಕೂಡ ಇನ್ನೂ ಬೇಕು ಅಂತೀವಿ ನಾವು. ಹಂಗಿರ್ತದೆ ನೋಡಿ ಯಾವ ರೀತಿ ಅನ್ನೋದು. ಆದರೆ ಆಗನ ಕೆಲಸಕ್ಕೂ ಇವಾಗ ಕೆಲಸಕ್ಕೂ ಈ ಕೆಲಸ ಇದ್ದಿದ್ರೆ ಆವಾಗಿನ ಟೈಮಲ್ಲಿ ಅವ್ರು 100 ಮೊಟ್ಟೆ ಮೇಯ್ತಾ ಇದ್ರು, ಈ ಟೈಮಲ್ಲಿ ಈ ತರ ಇದ್ದಿದ್ರೆ ಅವರು 500 ಮೊಟ್ಟೆ ಮೇಯ್ಸರೇನು.
0: ಹಾಂ, ವ್ಯವಸ್ಥೆ
1: ಈ ತರ ವ್ಯವಸ್ಥೆ ಸಿಕ್ಕಿದ್ರೆ ಅವ್ರಿಗೆ
0: ಅಂದರೆ ಆಗ ಅಷ್ಟೇ ಶ್ರಮ
1: ಇತ್ತು. ಆಗಂಗೆ ಶ್ರಮ ಇದ್ದರೂ ಕೂಡ ಅದನ್ನೇ ನೋಡಿ ನಾವು ಬಿಡಲಿಲ್ಲ. ನಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು ಅದನ್ನೇ ನಾವು ಮುಂದುವರ್ಸ್ಕೊ ಹೋಗ್ತಾ ಇದ್ದೀವಿ.
0: ಈಗ ತಾವು ಒಂದು ತಿಂಗಳಲ್ಲಿ 90-100 ಮೊಟ್ಟೆ ಮೇಯಿಸ್ತೀರ?
1: ಹೌದು,
0: ಕನಿಷ್ಠ ಅಂದ್ರೆ 85 ಕೆಜಿಯಿಂದ 1 ಕ್ವಿಂಟಲ್ ತನಕ ಕೂಡ
1: ಬೆಳಿತೀವಿ.
0: ಈ ಬೆಳೆದಂತ ರೇಷ್ಮೆ ಬೆಳೆಯನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಅಲ್ಲಿ ತಮ್ಮ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇದೆಯಾ?
1: ನೋಡಿ, ಮೊದಲೆಲ್ಲ ನಾವು ರಾಮನಗರ ಹೋಗ್ತಾ ಇದ್ದೀವಿ, ಇವಾಗ ನೋಡಿ ಮೈಸೂರಲ್ಲೇ ಮಾರ್ಕೆಟ್ ಆಗಿದೆ. ಏನು ಇವತ್ತೆಲ್ಲ ಅಲ್ಲಿ ರಾಮನಗರ ಮೈಸೂರಿಗೂ ಒಂದು 50-70 ರೂಪಾಯಿ ಇದಿರ್ತದೆ ವ್ಯತ್ಯಾಸ ಇರ್ತದೆ. ಹಂಗಾಗಿ ನಾವು ರಾಮನಗರ ಹೋಗ್ಬೇಕಾದ್ರೆ ನಮ್ಗೆ ಒಂದು ದಿನ ಕೂಡ ಬೇಕು, 2 ದಿನ ಬೇಕು. ಇವತ್ತು ಹೋದರೆ ನಾಳೆ ಕೂಡ ಬರಬೇಕು, ಈಗ ಹಿಂಗಿಲ್ಲ. ನಾವು ಬೆಳಿಗ್ಗೆ ಹೋದರೆ ಇಲ್ಲಿ ಮೈಸೂರು ಮಾರ್ಕೆಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲೇ ಇದು ಮಾಡ್ಬಿಟ್ಟು ಬರ್ತೀವಿ ಪರ್ಚೇಸ್ ಮಾಡ್ಬಿಟ್ಟು.
0: ಈಗ ಹುಳುಗಳಿಗೆ ಸೊಪ್ಪು ಹಾಕೋದಾಗಿರ್ಬೋದು, ಈ ಮನೇನ ಒಂದು ಸ್ವಚ್ಛ ಮಾಡ್ಕೊಂಡು ಅದರ ಒಂದು ವಾತಾವರಣ ನಿರ್ವಹಣೆ ಮಾಡೋದಾಗಿರ್ಬೋದು, ಮತ್ತು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋಗೋದಾಗಿರ್ಬೋದು, ಇದನ್ನೆಲ್ಲ ಒಬ್ಬರೇ ಮಾಡ್ತಾ ಇದ್ದೀರಾ ಅಥವಾ ತಮ್ಮ ಸಹಾಯಕ್ಕೆ
1: ಕೊಡಲಿಲ್ಲ? ಇಲ್ಲ,
0: ಈಗ ಆಳು ಕಾಳುಗಳನ್ನು ಜೊತೆಗೆ
1: ಆಳು ಕಾಳು ಅಂದರೆ ನಾವು 3 ಜರದ ಹುಳುಗಳನ್ನು ಕಡಿಮೆ ಸೊಪ್ಪು ನಾವು ಒಬ್ಬರೇ ಮಾಡ್ಕೋಬೋದು. ಈ 4 ಜರದಿಂದ ಎದ್ದ ಮೇಲೆ ಅದನ್ನು ನೋಡಿ, ಈ ಮಳೆಗಾಲದಲ್ಲಿ ಹಿಂಸೆ ಆಗುತ್ತೆ, ಆಗ 2-3 ಜನ ಈಗ ನಮ್ಮ ಮಿಸ್ಸಸ್ ಅವರೇ ಅವರು ಒಳ್ಳೆ ಅವರು ಅವ್ರಿಗೆಲ್ಲ ಗೊತ್ತು, ಅವರು ಕೂಡ ಇದನ್ನು ಭಾಗವಹಿಸ್ಕೊಂಡು ಅವರೆಲ್ಲ ಜವಾಬ್ದಾರಿ ಕೆಲಸ

0: ಮಾಡ್ತಾರೆ. ಆ ರೀತಿ ಇಲ್ಲ ಅಂದ್ರೆ ಒಬ್ಬೊಬ್ರೆ ಮಾಡಕ್ಕಾಗಲ್ಲ ಆ ಟೈಮಲ್ಲಿ. ನಾಲ್ಕು ಜನದಿಂದ ಎದ್ದ ಮೇಲೆ ಒಂದಿಬ್ರು ಮೂರು ಜನ ಇರಲೇಬೇಕು.
1: ಕುಟುಂಬದವರು ಈ ಜೊತೆಗೆ ಸಹಕಾರ ಇದ್ರೆ ಯಾವ್ದೇ ರೀತಿಯ ಖರ್ಚು ಕೂಡ
0: ಬರಲ್ಲ,
1: ಎಲ್ಲ ಕುಟುಂಬದವರ ಸೇರಿ
0: ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ.
1: ಒಟ್ಟಾರೆಯಾಗಿ ಸರ್, ಈಗ ತಾವು ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇರೋದಾಗಿರ್ಬೋದು, ಇಲಾಖೆ ಕಡೆಯಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಈ ಒಂದು ಬೆಳೆಯಲ್ಲಿ ಒಂದು ಉತ್ತಮವಾದಂತ ಆದಾಯನ ಕಾಣ್ತಾ ಇರೋದು, ತಮಗೆ ತೃಪ್ತಿ ಇದೆಯಾ?
0: ತೃಪ್ತಿ ಇದೆ ನಮಗೆ. ನಾವು ರೇಷ್ಮೆ ಇಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಇದು ಮಾಡಕ್ ಆಯ್ತಿರ್ಲಿಲ್ಲ. ರೇಷ್ಮೆ ಇರೋದ್ರಿಂದ ನಾವು ಎಷ್ಟೋ ನೆಮ್ಮದಿ, ಏನು ನಮ್ಗೆ ರೇಷ್ಮೆನೆ, ನಮ್ಗೆ ಅದನ್ನ ಬಿಟ್ರೆ ನಾವು ಬೇರೆ ಜೀವನ ಮಾಡಕ್ ಆಗಲ್ಲ. ಹಂಗಾಗಿ ರೇಷ್ಮೆ ಯಾವ್ದಾಗಲಿ ಒಂದ್ ತಿಂಗ ಮಾಡ್ತು ಅಂದ್ರೆ ಹೆಂಗೋ ನಮ್ ಜೀವನಕ್ಕೆ, ನಮ್ ವ್ಯವಹಾರಕ್ಕೆ, ನಮ್ಗೆಲ್ಲ ಅದು ಒಳ್ಳೆ ಬೆಳೆ. ಒಟ್ಟಿನಲ್ಲಿ
1: ಖರ್ಚಿಯಾಗಿದೆ ಈ ಬೆಳೆ?
0: ಅದೇ 100 ಬಟ್ಟೆ ನಾವು ಮೇಯಿಸಿ ಹೋದ್ರೆ ಒಂದು 10,000 ರೂಪಾಯಿ ಖರ್ಚು ಬರ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಖರ್ಚು ನೋಡಿ, ಉಳುಮೆ ಮಾಡ್ಬೇಕಾದ್ರೆ ಸ್ವಲ್ಪ ಉಳುಮೆ ನಾವೇ ಮಾಡ್ಕೋತೀವಿ, ಆದ್ರೂ ಕೂಡ ಹುಳು ತರಬೇಕಾದ್ರೆ 4,000 ಬಿತ್ತನೆಗೆ ಹಾಕ್ಬೇಕು. ಮತ್ತೆ ಈ ನ್ಯೂಸ್ ಪೇಪರು, ಸುಣ್ಣ, ವಿಜೇತ ಅವೆಲ್ಲ ಇದು ಮಾಡೋಕ್ಕಂಟ ಅವು ನಾವು ಮಾರ್ಕೆಟ್ ಹೋಗಿದ್ ಬರಕಂಟ ಒಂದು 10,000 ರೂಪಾಯಿ ಖರ್ಚು ಬರ್ತದೆ.
1: ಹಾಗೇನೆ ಈ ರೇಷ್ಮೆ ಬೆಳೆ ಜೊತೆಗೆ ತಾವು ಹತ್ತಿ ಆಗಿರ್ಬೋದು, ಜೋಳ, ಈ ಶುಂಠಿ, ಈ ಬೆಳೆಗಳನ್ನು ಬೆಳೀತಾ ಇದ್ದೀರಾ?
0: ಹೌದು.
1: ಈ ಬೆಳೆಗಳ ನಿರ್ವಹಣೆ ಆಗಿರ್ಬೋದು, ಈ ಬಂದಂತ ಬೆಳೆಗಳನ್ನ ಎಲ್ಲಿ ಮಾರಾಟ ಮಾಡೋದಾಗಿರ್ಬೋದು, ಇದರಿಂದೆಲ್ಲ ಆದಾಯ ಹೇಗಿದೆ?
0: ಈಗ ನೋಡಿ, ಹತ್ತಿ ಬೆಳಿತೀವಿ ನಾವು. ಹತ್ತಿ ಬೆಳೆದಾಗ ಏನ್ ಅದರಲ್ಲಿ ಈ ಸರಿ ಮಳೆಗಾಲ ಕಡಿಮೆ, ಅದರಲ್ಲಿ ಅಂದ್ರೆ ಅದು ಬಂದ್ರೆ ಬತ್ತು ಇಲ್ಲ ಹೋಯಿತು, ಅದು ನಮಗೆಲ್ಲ ಅದು ಅಷ್ಟೊಂದು ಇದಿಲ್ಲ, ಆದಾಯ ಇಲ್ಲ. ಟ್ರ್ಯಾಕ್ಟ್ರಿ ಖರ್ಚು, ಮತ್ತೆ ಬಿತ್ತನೆ ಖರ್ಚು, ಉಳುಮೆ ಖರ್ಚು, ಔಷಧಿ, ಮತ್ತೆ ಕೂಲಿ ಆಳುಗಳನ್ನ ಬಿಡಿಸೋಕೆ ಅವೆಲ್ಲ ಸಿಕ್ಕಾಪಟ್ಟೆ ಅದು ಖರ್ಚು ಜಾಸ್ತಿ. ಅದ್ರಲ್ಲೇನು ಆದಾಯಕ್ಕೂ ಜಾಸ್ತಿ ಏನು ಬರಲ್ಲ ನಮಗೆ. ಏನು ಆದಾಯ ಅಂದ್ರೆ ಇಲ್ಲ, ಖರ್ಚೆಲ್ಲ ಕಳೆದ್ರೆ ಒಂದು ಏನು 10,000-20,000 ರೂಪಾಯಿ ಲಾಭ ಸಿಗ್ಬೋದು ಅಷ್ಟೇ. ನಮ್ಮ ರೇಷ್ಮೆ ಗುಡುಗೆ ಆ ರೀತಿ ಏನಿಲ್ಲ. ಒಂದು ವೇಳೆ ಒಂದು ಬೆಳೆ ಸ್ವಲ್ಪ ಕಡಿಮೆ ಆದ್ರೂ ನೆಕ್ಸ್ಟ್ ಬೆಳೆ ಇಲ್ಲ ಆದ್ರೂ ನಮ್ಗೆ ಒಳ್ಳೆ ಆದಾಯ ಬರ್ತದೆ.
1: ಪ್ರತಿ ತಿಂಗಳ
0: ಬೆಳೆ ಇದು
1: ಆಗಿರುತ್ತೆ ಬೆಳೆ.
0: ಏನು ಇವ ಇದೆಲ್ಲ ಏನು ನಮ್ಮ ರೇಷ್ಮೆ ಬೆಳೆ ಅಂದರೆ ನೋಡಿ, ಎರಡನೇ ಜರದ ಹುಳುಗಳನ್ನು ಅವರೇ ಇದು ಮಾಡಿ ಕೊಡ್ತಾರೆ. ಮೂರನೇ ಜರದಿಂದ ನಾವು 17 ದಿನ ಮಾತ್ರ ಸೊಪ್ಪು ಹಾಕೋದಷ್ಟೇ. ಇದೇನು ಭಾರಿ ಕೆಲಸ ಅಲ್ಲ ಇದು. 17 ದಿನ ಮಾತ್ರ, 21 ದಿನಕ್ಕೆಲ್ಲ ಗೂಡ್ ಆಯಿತು.
1: ಶುಂಠಿ ಬೆಳೆಯನ್ನು,
0: ಶುಂಠಿ ಬೆಳೆ ಅಂದರೆ ಅದು ದೊಡ್ಡ ಖರ್ಚು. ಅದು ಒಂಥರ ಲಾಟ್ರಿ ಹೊಡೆದಂಗೆ ಅದು. ಆದರೆ ಆಯಿತು, ಇಲ್ಲ ಅಂದರೆ ಹೋಯ್ತು. ನೋಡಿ, ಈಗ ಒಂದು ಎಕರೆ ಶುಂಠಿ ಆಗ್ತೀನಿ ಅಂದರೆ 4,00,000 ರೂಪಾಯಿ ಬೇಕು ಬಂಡವಾಳ ಒಂದು ಎಕರೆಗೆ. 4,00,000 ಅಂದರೆ ಒಳ್ಳೆಯದಾಗಿ ರೈಟ್ ಸಿಕ್ಕಿದ್ರೆ 1-2 ಇಲ್ಲ ಅಂದರೆ ಪುನಃ ನಾವು ಅದೇನಾರು ಮಾಮೂಲಿ ಇರ್ತವೆ ನೋಡಿ, ಕೊಳೆ ರೋಗ ಅವು ಇವು ಅದು ಬಂದ ಅದು ಹೋಯ್ತವೆ. ಮತ್ತೆ ಅದು ರೈಟು ಸಿಗಲಿಲ್ಲ ಅಂದರೆ ಅದು 100,000 ರೂಪಾಯಿ ಸಾಲಗಾರಾಗಬೇಕಾಯ್ತದೆ ಅದರಲ್ಲಿ ಮಾತ್ರ. ಆ ರೀತಿ ಒಂಥರ ಲಾಟ್ರಿ ಹೊಡೆದಂಗೆ ಅದು.
1: ಅದೇ, ಅದರಿಂದ ಇಷ್ಟೇ ಆದಾಯ ನೀವು ಬರ್ತದೆ ನಿರೀಕ್ಷೆ
0: ಹೇಳೋಕ್ಕಾಗಲ್ಲ.
1: ಸರ್, ಈಗ ಅದೇ ರೀತಿ ಈಗ ಒಂದು ರೇಷ್ಮೆ ಬೆಳೆ ಅನ್ನೋದು ಪ್ರತಿ ತಿಂಗಳು ಬರುವಂತ ಒಂದು ನಿಗದಿತ ಆದಾಯ ಅದರಲ್ಲಿ ಇರುತ್ತದೆ. ಬೇಕಾದ್ರೆ ಅದನ್ನ 10 ಎಕರೆಲ್ಲಾದ್ರೂ ಮಾಡಬಹುದು, 5 ಎಕರೆ ಒಂದು ಎಕರೆಲ್ಲಾದ್ರೂ
0: ಮಾಡಬಹುದು.
1: ಅದನ್ನ ತಾವು ನಿರೂಪಿಸ್ತಾ ಬರ್ತಾರೆ. ಈಗ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಸಮುದಾಯದ ರೈತರು, ನನಗೆ ಇರೋದೇ 1/2 ಎಕರೆ, ನನಗೆ ಇರೋದೇ 1 ಎಕರೆ, ಇದ್ರಲ್ಲಿ ನನಗೆ ಏನು ಕೃಷಿ ಮಾಡೋಕ್ಕಾಗುತ್ತೆ, ಇದರಿಂದ ನಾನು ಏನು ಆದಾಯ ಗಳಿಸೋಕ್ಕಾಗುತ್ತೆ ಅಂತ ಮನಸ್ಥಿತಿ ಇರೋರಿಗೆ ಈ ರೇಷ್ಮೆ ಬೆಳೆ ಮಾಡೋದ್ರಿಂದ, ಅದು ಕಡಿಮೆ ಭೂಪ್ರದೇಶದಲ್ಲಿ ಮಾಡೋದ್ರಿಂದ ಯಾವ ರೀತಿಯಾದಂಥ ಒಂದು ನಿರಂತರ ಆದಾಯವನ್ನು ಗಳಿಸ್ಬೋದು ಅಂತ ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಹೇಳಿ?
0: ಸರ್, 1/2 ಎಕರೆ ಅಂದರೆ ಮಾಡ್ಕೋಬೋದು, ಏನು ಅಭ್ಯಂತರ ಇಲ್ಲ. ನೋಡಿ, ಈಗ ಜಾಸ್ತಿ ಭೂಮಿ ಇರೋರು ಮತ್ತೆ 6-8 ಹಾಕೊಂಡು ಉಳುಮೆ ಮಾಡ್ಕೋಬಹುದು. ಮತ್ತೆ ಈ ಕಡಿಮೆ ಜಮೀನು ಇರೋರು ಇವೊಂದು ಕಡ್ಡಿ ನಾಟಿ ನೆಡೋದು ನೋಡಿ, 3-3.5 ನೆಟ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಸರ್. ಅದ್ರಲ್ಲಿ ಏನು ತೊಂದರೆ, ಸಾಕು ಅಷ್ಟೇ, ಜೀವನ ಆರಾಮಾಗಿ ನಡೆಸ್ಕೋಬಹುದು.
1: ನನಗೆ ಖರ್ಚು ಬೇಕಾಗಿ
0: ಖರ್ಚು ಬರಲ್ಲ. ನೋಡಿ, ದೊಡ್ಡದು ಮಾಡೋದಕ್ಕೆ ಹೋದ್ರೆ ದೊಡ್ಡ ಖರ್ಚು, ಕಡಿಮೆ ಮಾಡಕ್ ಹೋದ್ರೆ ಕಡಿಮೆ ಖರ್ಚು.
1: ಆದಾಯ ಮಾತ್ರ ಖಂಡಿತ
0: ಬಂದೇ ಬರುತ್ತೆ ಆದಾಯ. ಸಾಕು ಮಾಡ್ಕೋಬಹುದು, ಅದ್ರೇನು ಅಭ್ಯಂತರ ಇಲ್ಲ.
1: ಅಂದ್ರೆ ಅವ್ರು ಯಾವ ರೀತಿ ಶ್ರದ್ಧೆ ಇಟ್ಟು ಮಾಡ್ತಾರೆ ಅದ್ರ ಮೇಲೆ,
0: ಅವ್ರೇನು ಅಭ್ಯಂತರ ಪಡೋದು ಬೇಕಾಗಿಲ್ಲ ಸರ್. ಏನು ನಮ್ಗೆ ಕಡಿಮೆ ಜಮೀನು, ನಾವು ಹೆಂಗ್ ಮಾಡೋದು, ಅದು ಏನಿಲ್ಲ. ಆರಾಮಾಗಿ ಅದನ್ನೇ ಕೊಟ್ಟಿಗೆ ಗೊಬ್ಬರ ಕೊಟ್ಟು, ಈಗ 1/2 ಎಕರೆನೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನೀಟ್ವಾಗಿ ಸೊಪ್ಪು ಬೆಳೆದ ಅಂದ್ರೆ 75-100 ಆರಾಮಾಗಿ ಮೇಯಿಸಬಹುದು.
1: ಇಲಾಖೆ ಕಡೆಯಿಂದ ಎಲ್ಲ ಸಹಾಯ ಸಿಗುತ್ತೆ,
0: ಸಿಗ್ತಾ ಇದೆ.
1: ಅದನ್ನ ಪಡ್ಕೊಂಡು ಇರುವಂತ ಕಡಿಮೆ ಪ್ರದೇಶದಲ್ಲಿ ಕಡಿಮೆ ಖರ್ಚಲ್ಲೇ ಸುಲಭವಾಗಿ
0: ಮಾಡ್ಕೋಬಹುದು.
1: ಬಹಳ ಸಂತೋಷ ಮದನ ಕುರೆ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 20 ವರ್ಷಗಳಿಂದ ಸ್ವತಂತ್ರವಾಗಿ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಆರಂಭದಲ್ಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆಗಳನ್ನೇ ಬೆಳೀತಾ ಇದ್ದು, ಪ್ರಸ್ತುತವಾಗಿ ರೇಷ್ಮೆ ಬೆಳೆಯನ್ನು ತಾವು ಒಂದು ಪ್ರಮುಖ ಬೆಳೆಯಾಗಿ ತಾವು ಬೆಳೀತಾ ಬರ್ತಿರೋದಾಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಮತ್ತು ಪ್ರತಿ ತಿಂಗಳು ಯಾವ ರೀತಿಯಾದಂಥ ಒಂದು ಈ ಬೆಳೆಯಿಂದ ತಾವು ಆದಾಯವನ್ನು ಕಾಣ್ತಾ ಬರ್ತಾ ಇದ್ದೀರಾ, ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯವನ್ನು ಗಳಿಸೋ ನಿಟ್ಟಿನಲ್ಲಿ ಈ ರೇಷ್ಮೆ ಬೆಳೆ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು, ಈ ರೇಷ್ಮೆ ಬೆಳೆಯ ಜೊತೆಗೆ ಇತರೆ ಹತ್ತಿ, ಜೋಳ, ಶುಂಠಿ ಬೆಳೆಯನ್ನು ಬೆಳೆದ್ರ ಜೊತೆಗೆ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾ, ಇದರಲ್ಲಿ ತಮ್ಮ ಒಂದು ನಿರಂತರ ಆದಾಯವನ್ನು ಕಾಣ್ತಾ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾರ ಕುರಿತು ತಮ್ಮ ಅನುಭವವನ್ನು ಹಾಗೂ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ

0: ತುಂಬುಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಮಾದೇವ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಮಹದೇವ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
5: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
6: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
7: ಹೌದಾ, ಯಾವ ವೆಬ್ಸೈಟ್ನಿಂದ?
6: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
7: ರಿವ್ಯೂ ನೋಡಿದೀಯಾ?
6: ಇಲ್ಲ.
7: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
5: ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ, ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
5: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
8: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಗಜಮುಖನೆ ಗರ್ಭ ಶ್ರೀಗಣನಾಥ ಇಲ್ಲಿಯ ವಾಹನವನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ಧತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್, ನಕಲಿ ಬಿಲ್ಗಳಿಗೆ

0: ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆ ಕುಣಿಗಲ್ ತಹಶೀಲ್ದಾರ್ ಕಚೇರಿಯಿಂದ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿಯ ಕುರಿತಂತೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ನೀರು ಹರಿಸುವ ಸಂಬಂಧ ರಾಜ್ಯದ ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ, ಇದರಿಂದ ಎಷ್ಟು ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ವಾದ ಮಂಡಿಸಿದ್ದಾರೆ. ಇಂದು ನಡೆದ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿಯಂತ್ರಣ ಸಮಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಹಾಗೂ ವಕೀಲರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಮರ್ಥವಾಗಿ ವಾದ ಮಂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾವೇರಿ, ಕೃಷ್ಣಾ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ವಿವಾದಗಳನ್ನು ಸಂಯಮ ಮತ್ತು ಒಮ್ಮತದ ಮೂಲಕ ಬಗೆಹರಿಸಿಕೊಳ್ಳುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜಲಾಶಯಗಳಿಂದ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿರುವುದರಿಂದ ಮೆಟ್ಟೂರು ಅಣೆಕಟ್ಟಿನ ಒಳಹರಿವು 5,760 ಕ್ಯೂಸೆಕ್ಗಳಿಂದ 7,151 ಕ್ಯೂಸೆಕ್ಗಳಿಗೆ ಏರಿಕೆಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಆಗಸ್ಟ್ 1 ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದಿಂದಲೂ ಸುಮಾರು 1,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ಧಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿರುವ 3 ದಿನಗಳ ರಫ್ತುಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದಿರುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ 19 ಸಚಿವರಿಗೆ ಶೀಘ್ರವೇ ಖಾತೆ ಹಂಚಿಕೆ ನಡೆಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ನವದೆಹಲಿಯಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮ ಪಟ್ಟಿಯನ್ನು ಇಂದು ಹೈಕಮಾಂಡ್ ಅನುಮೋದಿಸುವ ನಿರೀಕ್ಷೆ ಇದ್ದು, ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಗುರುವಾರ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದ್ದು ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ

0: ಪೂರ್ಣಗೊಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ಸಿಂಗ್ ತಂಗಡಗಿ, ಇಂದು ಸಂಜೆಯೊಳಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಂಪುಟದ ಸಚಿವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಅಡಿಕೆ ತೋಟಗಳಿಗೆ ಭೇಟಿ ನೀಡಿದ ಅವರು ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನೀರಿನ ಕೊರತೆಯಿಂದ ಒಣಗುತ್ತಿರುವುದನ್ನು ಖುದ್ದು ವೀಕ್ಷಿಸಿದರು. ಬರದಿಂದ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತರು ಬರ ಪರಿಹಾರ ಒದಗಿಸುವಂತೆ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ತಾಲೂಕಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಈ ನಡುವೆ ಕಲಬುರಗಿ ಜಿಲ್ಲೆಯ ರೈತರು ನಿರಂತರವಾಗಿ ಪ್ರಕೃತಿ ವಿಕೋಪದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಕಳೆದ ವರ್ಷ ಅತಿವೃಷ್ಟಿಯಾದರೆ ಈ ವರ್ಷ ಅನಾವೃಷ್ಟಿಯ ಸಮಸ್ಯೆ ಉಂಟಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸವನ್ನು ಬದ್ಧತೆಯಿಂದ ಕೈಗೊಳ್ಳಲಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಪೂರೈಕೆ ಸರ್ಕಾರದ ಮೊದಲ ಆದ್ಯತೆ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನಲ್ಲಿ 1.8 ಕಿಲೋಮೀಟರ್ ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಮುಂದಿನ 2-3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಚಿವ ಹೆಚ್.ಸಿ. ಬಾಲಕೃಷ್ಣ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆಹಾನಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಅಲಸಂದೆ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿದೆ. ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿ ಹಾಗೂ ಮಳೆಯ ಕೊರತೆಯಿಂದ ಎದುರಾಗಿರುವ ಸಮಸ್ಯೆಗಳನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಂದಲೇ ಅವರ ಸಂಕಷ್ಟಗಳು ಹಾಗೂ ಅಗತ್ಯತೆಗಳು ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24ರಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದೆಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಹಾಗೂ ಕನಕಲತಾ ಬರುವಾರವರ ಬಗ್ಗೆ ಪಾಂಡವಪುರ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕರು ವಿಜಯ ಶಿಕ್ಷಣ ಮಹಾವಿದ್ಯಾಲಯ ಪಾಂಡವಪುರ ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ನಾನು ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಒಬ್ಬರು ಅಲ್ಲೂರಿ ಸೀತಾರಾಮರಾಜು, ಮತ್ತೊಬ್ಬರು ಕನಕಲತಾ ಬರುವ ಅವರು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಆಗಸ್ಟ್ 15, 2026 79 ವರ್ಷಗಳು ತುಂಬಿ ಈಗ 80ನೇ ವರ್ಷದ ಆಚರಣೆಯಲ್ಲಿದ್ದೇವೆ. ಅನೇಕ ಮಹಾನ್ ನಾಯಕರುಗಳ ತ್ಯಾಗದ ಫಲ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಆ ದಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಹೆಸರನ್ನು ಹೇಳುವಾಗ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ಕಿತ್ತೂರ್ ರಾಣಿ ಚೆನ್ನಮ್ಮ, ಹೀಗೆ ಪ್ರಮುಖ ನಾಯಕರುಗಳ ಹೆಸರುಗಳನ್ನು ನಾವು ಹೇಳ್ತೇವೆ ಅಷ್ಟೆ. ಆದರೆ ಕೆಲವೊಂದು ಮಹಾನ್ ನಾಯಕರುಗಳ ತ್ಯಾಗವನ್ನು ನಾವು ಮರೆತೇ ಬಿಟ್ಟಿರ್ತೀವಿ. ಅಂತಹವರಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಸಾಹಸ, ತ್ಯಾಗ, ದೇಶಪ್ರೇಮದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಬಯಸುತ್ತೇನೆ. ಅಲ್ಲೂರಿ ಸೀತಾರಾಮರಾಜರವರು ಜನಿಸಿದ್ದು ಜುಲೈ 4 1897 ವಿಶಾಖಪಟ್ಟಣ ಜಿಲ್ಲೆಯ ಪಾಂಡ್ರಂಗಿ ಎಂಬ ಗ್ರಾಮದಲ್ಲಿ ಜನಿಸಿದವರು. ರಾಜುವಿನ ತಂದೆ ಅಲ್ಲೂರಿ ವೆಂಕಟರಾಮರಾಜು, ತಾಯಿ ಸೂರ್ಯನಾರಾಯಣಮ್ಮ. ಸೀತಾರಾಮರಾಜು ಅವರ ತಂದೆ ಆಗಿನ ಬ್ರಿಟಿಷ್ ಆಳ್ವಿಕೆಯ ಸರ್ಕಾರದಲ್ಲಿ ರಾಜಮಂಡ್ರಿ ಸೆರೆಮನೆಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೂರಿ ಸೀತಾರಾಮರಾಜು ಬಾಲ್ಯದಿಂದಲೇ ತಮ್ಮ ತಂದೆಯನ್ನು ಆತ್ಮಗೌರವ, ಪರೋಪಕಾರ ಮುಂತಾದ ಗುಣಗಳನ್ನು ಕಲಿತಿದ್ರು. ಪುಟ್ಟ ಬಾಲಕನಾಗಿದ್ದಾಗ ಇವರು ಒಮ್ಮೆ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದಕ್ಕೆ ತಮ್ಮ ತಂದೆಯಿಂದ ಪೆಟ್ಟು ತಿಂದು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಧಿಕಾರಿಗಳಿಗೆ ನಮಸ್ಕಾರವನ್ನು ಮಾಡಬಾರದು ಅಂತ ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದ್ರು. ದೇಶವನ್ನು ಆಕ್ರಮಿಸಿ ಆಡಳಿತ ನಡೆಸುವ ಆಂಗ್ಲರು ನಮ್ಮ ಶತ್ರುಗಳು ಎಂಬುದನ್ನು ಅರ್ತಿದ್ರು. ಇವರ ತಂದೆ ವೆಂಕಟರಾಮರಾಜು ಮಹಾ ದೇಶಭಕ್ತರಾಗಿದ್ದರು. ಮಗನಿಗೆ ದೇಶಭಕ್ತಿಯ ಮೊದಲ ಪಾಠ ಅವರಿಂದಲೇ ನಡೀತು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ಸೀತಾರಾಮರಾಜು ನಂತರ ತಂದೆಯ ಊರಾದಂಥ ಭೀಮಾವರಂ ಸಮೀಪದ ಮೊಗೊಳ್ಳು ಗ್ರಾಮದಲ್ಲಿ ಚಿಕ್ಕಪ್ಪನಾದ ರಾಮಚಂದ್ರರಾಜು ಎಂಬುವರ ಆಶ್ರಯದಲ್ಲಿ ಬಿಡಬೇಕಾಗಿ ಬಂತು. ಚಿಕ್ಕಪ್ಪ ಪಶ್ಚಿಮ ಗೋದಾವರಿ ಜಿಲ್ಲೆಯ ನರಸಾಪುರದಲ್ಲಿ ತಹಶೀಲ್ದಾರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸೀತಾರಾಮರಾಜುವಿಗೆ ಆರ್ಥಿಕವಾಗಿ ನೆರವು ಕೂಡ ಅವರಿಂದ ಸಿಗ್ತಾ ಇತ್ತು. ಕಾಲೇಜು ಶಿಕ್ಷಣಕ್ಕಾಗಿ ತಾಯಿಯ ತವರೂರಾದಂಥ ವಿಶಾಖಪಟ್ಟಣಕ್ಕೆ ಬಂದ ಈತ ಅಲ್ಲಿ AVN ಕಾಲೇಜ್ಗೆ ದಾಖಲಾದರು. 1912 ಮತ್ತು 1913 ವೇಳೆಗೆ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂಥ ರಾಜು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಪಣ ತೊಟ್ಟರು. ತಂದೆ ಕಲಿಸಿದಂಥ ದೇಶಭಕ್ತಿ ಏನಂತಂದರೆ, ಅಲ್ಲೂರಿ ಸೀತಾರಾಮರಾಜು ತಂದೆ ದೇಶಭಕ್ತ ಆಗಿದ್ದರಿಂದ ಮಗನಿಗೆ ದೇಶಪ್ರೇಮದ ಪಾಠ ಹೇಳಿಕೊಡ್ತಾ ಬೆಳೆಸಿದರು. ಇವರೊಮ್ಮೆ ಪುಟ್ಟ ಬಾಲಕನಾಗಿದ್ದಾಗ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದನ್ನು ನೋಡಿದ ಅವರ ತಂದೆ ಮಗನಿಗೆ ಏಟು ಕೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಂಗ್ಲರಿಗೆ ಸಲಾಂ ಹೇಳಬಾರದು ಎಂದು ಹೇಳಿದರು. ಈಗ ಚಿಕ್ಕ ಪ್ರಾಯದಲ್ಲಿಯೇ ಬ್ರಿಟಿಷರ ವಿರುದ್ಧ ದ್ವೇಷದ ಮನೋಭಾವವನ್ನು ಇವರಲ್ಲಿ ಮೂಡಿಸಿ ದೇಶಪ್ರೇಮವನ್ನು ಬೆಳೆಸಿದರು. ಅಲ್ಲೂರಿ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಕಾಲೇಜು ಶಿಕ್ಷಣದ ಮೂಲಕ ದೇಶ ಪರ್ಯಟನೆ ತೊಡಗಿದಾಗ ಅವರಿಗೆ ಅನೇಕ ಕ್ರಾಂತಿಕಾರಿ ನಾಯಕರ ಪರಿಚಯವಾಯಿತು. ಹೀಗಾಗಿ ದೇಶ ಪರ್ಯಟನೆ ಮುಗಿಸಿ ಹಿಂತಿರುಗಿ ಅವರು ಕ್ರಾಂತಿಕಾರಿ ಹೋರಾಟಕ್ಕೆ ಇಳಿದರು. ಇದರ ಜೊತೆಗೆ ಧಾರ್ಮಿಕ ಪ್ರವೃತ್ತಿ ಹುಟ್ಟಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕೆಂಬ ಇಚ್ಛೆ ಪ್ರಬಲವಾಗಿತ್ತು. ತಾನು ಸನ್ಯಾಶ್ರಮ ಸ್ವೀಕರಿಸಿ ತನ್ನ ಜೀವನವನ್ನು ದೇಶ ಸೇವೆ, ಜನಸೇವೆಗಳಲ್ಲಿ ತೊಡಗಿಸಿಕೋಬೇಕೆಂದು ಪ್ರತಿಜ್ಞೆ ಮಾಡಿದರು. ಈ ದೇಶ, ಅದರ ಸಂಸ್ಕೃತಿ ಇವುಗಳ ಕುರಿತು ಮತ್ತಷ್ಟು ಅರಿಯಲು ಶ್ರೇಷ್ಠ ಗ್ರಂಥಗಳ ಅಧ್ಯಯನ ಮಾಡಿದರು. ಬಿಲ್ವಿದ್ಯೆ, ಕುದುರೆ ಸವಾರಿಗಳಲ್ಲಿ ಪ್ರವೀಣರಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ಅರಣ್ಯ ವಿರುದ್ಧ ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು ವಿರೋಧಿಸಿ ಅಲ್ಲೂರಿ ಕಾನೂನು ಹೋರಾಟಕ್ಕೆ ಸಿದ್ಧರಾದರು. ಬ್ರಿಟಿಷರ ವಿರುದ್ಧದ ಪ್ರತಿಭಟಿಸುವ ಸಲುವಾಗಿ ಆದಿವಾಸಿಗಳನ್ನು ಸಂಘಟಿಸಿ ಹೋರಾಟ ನಡೆಸಿದರು. ಈ ಕಾರಣದಿಂದಾಗಿ

ಅರಣ್ಯಂ ಗುಡ್ಡಗಾಡು ಪ್ರದೇಶದಲ್ಲಿ ನೆಲೆಸಿದಂತ ಕೋಯ ಹಾಗೂ ಚೆಂಚು ಗುಡ್ಡಗಾಡು ಜನಾಂಗದವರ ಆರಾಧ್ಯತೆ ಅನ್ಸ್ಕೊಂಡ್ರು. ಈ ಜನಾಂಗದಲ್ಲಿ ಬೇರು ಬಿಟ್ಟಿದ್ದಂಥ ನರಬಲಿ ಪದ್ಧತಿ ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿದ್ದಲ್ಲದೆ ಈ ಜನಾಂಗವನ್ನು ಮದ್ಯದ ದಾಸ್ಯದಿಂದ ಮುಕ್ತಿಗೊಳಿಸಿದರು. ಆದಿವಾಸಿಗಳ ಮೇಲೆ ಆಂಗ್ಲರು ಮಾಡುತ್ತಿದ್ದ ದಬ್ಬಾಳಿಕೆಯ ವಿರುದ್ಧ ಸಿಡಿದಿದ್ದರು. ಆದಿವಾಸಿಗಳ ದೊಡ್ಡ ಪಡೆಯನ್ನು ಕಟ್ಟಿಕೊಂಡು ಗೆರಿಲ್ಲಾ ಮಾದರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣ ವಶಪಡಿಸಿಕೊಂಡ್ರು. ಇವರ ಮೇಲೆ ದಾಳಿಗೆ ಅರಣ್ಯಕ್ಕೆ ಬಂದಂಥ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಬ್ರಿಟಿಷರ ಪಾಲಿಗೆ ಸಿಂಹಸ್ವಪ್ನವಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ವಿರುದ್ಧ ಜಾರಿಗೆ ತಂದ 1882 ಅರಣ್ಯ ಕಾಯ್ದೆಯ ಕಾನೂನು ಆತನ ಹೋರಾಟಕ್ಕೆ ವೇದಿಕೆಯಾಯಿತು. ಬ್ರಿಟಿಷರ ವಿರುದ್ಧ ಪ್ರತಿಭಟಿಸುವ ಸಲುವಾಗಿ ಶಿಕ್ಷಣ ತೊರೆದು ಆದಿವಾಸಿಗಳನ್ನು ಸಂಘಟಿಸುವುದರ ಮೂಲಕ ಅವರ ಪರ ಹೋರಾಟಕ್ಕೆ ರಾಜು ಇಳಿದರು. ಅರಣ್ಯ ಕಾಯ್ದೆಯ ಪ್ರಕಾರ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಆದಿವಾಸಿಗಳು ಮತ್ತು ಪೋಡುಗಳನ್ನು ಅಂದರೆ ಹಳ್ಳಿಗಳನ್ನು ಬಿಟ್ಟು ಬೇರೊಂದೆಡೆಗೆ ವಲಸೆ ಹೋಗಬಾರದು. ಇದು ಆದಿವಾಸಿಗಳ ಸಹಜ ಬದುಕಿನ ಮೇಲೆ ನಿಯಂತ್ರಣ ಹೇರುವ ಕಾನೂನಾಗಿತ್ತು. ಕೃಷಿ ಚಟುವಟಿಕೆ ಮತ್ತು ಪ್ರಾಣಿ ಬೇಟೆ ಅರಣ್ಯದ ಕಿರು ಉತ್ಪನ್ನಗಳನ್ನು ನಂಬಿ ಬದುಕುತ್ತಿದ್ದ ಈ ಜನ ಬೇಸಾಯಕ್ಕಾಗಿ ಬೇರೆಡೆ ಹೋಗುವುದು ಅನಿವಾರ್ಯವಾಗಿತ್ತು. ಏಕೆಂದರೆ ಅವರು ಒಂದು ಪ್ರದೇಶದಲ್ಲಿ ಒಮ್ಮೆ ಬೆಳೆ ತೆಗೆದ ನಂತರ ಭೂಮಿಯನ್ನು ಹಲವಾರು ವರ್ಷಗಳ ಕಾಲ ಹಾಗೆಯೇ ಬಿಡುವುದು ವಾಡಿಕೆಯಾಗಿತ್ತು. ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿಸರ್ಗಕ್ಕೆ ಎರವಾಗುವ ರೀತಿ ಇದ್ದ ಅವರ ದೇಶಿ ಜ್ಞಾನ ಆದಿವಾಸಿಗಳ ಬದುಕಿನೊಳಗೆ ಪರಂಪರಾನುಗತವಾಗಿ ಬೆಳೆದು ಬಂದಿತ್ತು. ಅಕ್ಷರ ಲೋಕದಿಂದ ವಂಚಿತರಾಗಿ ನಾಗರಿಕತೆಯಿಂದ ದೂರವಾಗಿದ್ದ ಚಂಚು ಬುಡಕಟ್ಟು ಜನರ ಪರವಾಗಿ ಅಲ್ಲೂರಿ ಸೀತಾರಾಮರಾಜು ನಡೆಸಿದ ಹೋರಾಟ ಇದೆಯಲ್ಲ, ಅದು ರಂಪಾದಂಗಿ ಅಂತ ಆಂಧ್ರದ ಇತಿಹಾಸದಲ್ಲಿ ದಾಖಲಾಗಿ ಉಳ್ಕೊಳ್ತು. ಈ ಬೆಳವಣಿಗೆಯಿಂದ ವಿಚಲಿತವಾದಂಥ ಬ್ರಿಟಿಷ್ ಸರ್ಕಾರ ಹೇಗಾದರೂ ಮಾಡಿ ಇವರನ್ನು ಸೋಲಿಸಬೇಕು ಅಂತಂದು ಪಣ ತೊಡ್ತು. 1922 ಗುಡ್ಡಗಾಡು ಪ್ರದೇಶದಲ್ಲಿ ಹೋರಾಡಿ ಅನುಭವ ಇದ್ದಂಥ ಅಸ್ಸಾಂ ರೈಫಲ್ ಸೇನೆಯನ್ನು ಆಂಧ್ರಕ್ಕೆ ಕರೆಸಿಕೊಳ್ತು. ಸೇನೆಯು ಬಸ್ತಾರ್ ಪ್ರದೇಶದ ಗಡಿಭಾಗದ ಅರಣ್ಯಕ್ಕೆ ಆಗಮಿಸಿದಾಗ ಅರಣ್ಯದಲ್ಲಿ ಭೂಗತನಾಗಿತ್ತುಕೊಂಡು ಹೋರಾಟ ನಡೆಸುತ್ತಿದ್ದ ಸೀತಾರಾಮರಾಜುವನ್ನು 1924 ಆಂಧ್ರದ ಪೊಲೀಸ್ ಪಡೆ ಸೆರೆ ಹಿಡಿಯಿತು. ಸೀತಾರಾಮರಾಜುವನ್ನು ಮರವೊಂದಕ್ಕೆ ಕಟ್ಟಿಹಾಕಿ ಅವರೊಬ್ಬ ದರೋಡೆಕೋರನಿಂದ ನಿಂದಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸೀತಾರಾಮರಾಜು, ಮೋಸದಿಂದ ಭಾರತವನ್ನು ಕೊಳ್ಳೆಹೊಡೆಯುತ್ತಿರುವ ನೀವು ದರೋಡೆಕೋರರು ಎಂದು ಅಬ್ಬರಿಸಿದರು. ಕೊನೆಗೆ ಮೇಜರ್ ಗಡಾಲ್ ಅವರನ್ನು ಕೊಲ್ಲಲು ಆಜ್ಞಾನ ಮಾಡ್ತಾನೆ. ಸೀತಾರಾಮರಾಜು ಹೇಳ್ತಾರೆ, ನೀವು ಒಬ್ಬ ರಾಜವನ್ನು ಕೊಲ್ಲಬಹುದು, ಆದರೆ ನಮ್ಮ ಭಾರತ ಮಾತೆ ಬಂಜೆಯಲ್ಲ. ಅವಳ ರತ್ನ ಗರ್ಭದಲ್ಲಿ ಕೋಟ್ಯಂತರ ರಾಜುಗಳು ಹುಟ್ಟಿ ನಿಮ್ಮ ಹುಟ್ಟಡಗಿಸುತ್ತಾರೆ. ಒಂದಲ್ಲ ಒಂದು ದಿನ ನೀವು ಇಲ್ಲಿಂದ ತೆರಳಲೇಬೇಕಾಗುತ್ತದೆ ಎಂದು ಗುಡುಗಿದ್ರು. ಕೊನೆಗೆ ಅವರನ್ನು 7 1924 ಕುಯ್ಯೂರಿನಲ್ಲಿ ಅಮಾನುಷವಾಗಿ ಗುಂಡಿಕ್ಕಿ ಅವರನ್ನು ಕೊಲ್ಲಲಾಗ್ತದೆ.

ಆದಿವಾಸಿಗಳ ಮತ್ತು ಉತ್ತರ ತೆಲಂಗಾಣದ ಜನರ ಬಾಯಲ್ಲಿ ಮಾನ್ಯಂ ಈರುಡು ಅರಣ್ಯದ ನಾಯಕ ಎಂದು ಕರೆಸಿಕೊಳ್ಳುವ ಈ ಹುತಾತ್ಮರ ಬಗ್ಗೆ ಸ್ವಾತಂತ್ರ್ಯ ನಂತರ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಒಡಿಶಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ರಾಜ್ಯಗಳ ಗಡಿಗೆ ಹೊಂದಿಕೊಂಡಂತೆ ಇರುವ ಅರಣ್ಯ ಪ್ರದೇಶಕ್ಕೆ ಅಲ್ಲೂರಿ ಸೀತಾರಾಮರಾಜು ಅರಣ್ಯ ವಲಯ ಅಂತ ಘೋಷಣೆಯನ್ನು ಮಾಡಿ ಗೌರವವನ್ನು ಕೊಟ್ಟಿದೆ. ವಿಶಾಖಪಟ್ಟಣ ನಗರದ ಕಡಲತಡಿಯ ರಸ್ತೆಗೆ, ಆ ಬೀಚ್ ರೋಡ್ಗೆ ಸೀತಾರಾಮರಾಜುನ ಹೆಸರನ್ನು ಇಟ್ಟು ಅವರ ಪ್ರತಿಭೆಯನ್ನು ಸಹ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾರತ ಸರ್ಕಾರ 1997 ಅಲ್ಲೂರಿ ಸೀತಾರಾಮರಾಜು ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಅಂಚೆ ಚೀಟಿಯನ್ನು ಕೂಡ ಹೊರತತ್ತು. ಸೀತಾರಾಮರಾಜು ಇನ್ಯಾವ ದೇಶದಲ್ಲಾದರೂ ಜನಿಸಿದ್ರೆ ಇಲ್ಲಿಗಿಂತಲೂ ಹೆಚ್ಚು ಗೌರವ ಪಡೆಯುತ್ತಿದೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಕಡೆ ಮಾತನಾಡ್ತಾರೆ. ಇಂಥ ಮಹಾನ್ ನಾಯಕನ ಬಗ್ಗೆ, ಅಪ್ರತಿಮ ನಾಯಕನ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ.

ಮತ್ತೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಅತ್ಯಂತ ಕಿರಿಯ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವ, ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ನಾವು ಮಾಡಿಕೊಳ್ಳೋಣ.

ಅಸ್ಸಾಂನ ಪ್ರಸಿದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಮುಂಚೂಣಿಯಲ್ಲಿದ್ದು ಬ್ರಿಟಿಷರ ಪೊಲೀಸರ ಗೋಲಿಬಾರ್ಗೆ ಬಲಿಯಾದ ಕೇವಲ 17 ವರ್ಷದ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವ ಅವರು. ಭಾರತದ ಸ್ವಾತಂತ್ರ್ಯ ಹೋರಾಟವು ಮುಖ್ಯವಾಗಿ ಪುರುಷರ ಅತ್ಯುನ್ನತ ತ್ಯಾಗಗಳ ಬಗ್ಗೆ ಮಾತನಾಡುತ್ತದೆ. ಹೋರಾಟದ ಸಮಯದಲ್ಲಿ ಪುರುಷರನ್ನು ಬಂಧಿಸಿದಾಗ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಹೊರಬಂದು ಚಳುವಳಿಯಲ್ಲಿ ಭಾಗವಹಿಸಿದರು. ಭಾರತೀಯ ಇತಿಹಾಸವು ಹೆಚ್ಚಾಗಿ ಅರುಣಾ ಅಸಫ್ ಅಲಿ, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ ಮತ್ತು ಇನ್ನೂ ಅನೇಕ ಮಹಿಳೆಯರ ಕೊಡುಗೆಗಳನ್ನು ಉಲ್ಲೇಖಿಸುತ್ತದೆ. ಆದಾಗ್ಯೂ ತನ್ನ ಹದಿಹರೆಯದಲ್ಲಿ ಹುತಾತ್ಮರಾದಂಥ ಕನಕಲತಾ ಬರುವ ಮಾಡಿದ ತ್ಯಾಗದ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ. ಕನಕಲತಾ ಬರುವ ಅವರು December 22, 1924 ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯ ಗೋಹಕ್ಪುರ ಉಪವಿಭಾಗದ ಬರಂಗಾಬರಿ ಗ್ರಾಮದಲ್ಲಿ ಜನಿಸಿದಂಥವರು. ಅವರು ಕೃಷ್ಣಕಾಂತ ಬರುವ ಮತ್ತು ಕೊರ್ಣೇಶ್ವರಿ ಬರುವಾಗೆ ಜನಿಸಿದರು. ಅವರ ಪೂರ್ವಜರು ಹಿಂದಿನ ಅಹೋಮ್ ರಾಜ್ಯದ ದೋಲಖರಿಯ ಬರುವ ರಾಜ್ಯಕ್ಕೆ ಸೇರಿದವರು. ಅವರ ತಂದೆ ರೈತರಾಗಿದ್ದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬರಂಗ್ಬರಿ ಶಾಲೆಯಿಂದ ಪಡೆದರು. ಅವರು 5ನೇ ವಯಸ್ಸಿನಲ್ಲಿ ಅನಾಥರಾದರು ಮತ್ತು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಜೀವನ ಮತ್ತು ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡರು. ಬಹುಶಃ ಅವಳ ಅಸಹಾಯಕ ಸ್ಥಿತಿಯಿಂದಾಗಿ ಅವರು ಬಾಲ್ಯದಿಂದಲೂ ಜವಾಬ್ದಾರಿಯುತ ಮನಸ್ಸನ್ನು ಹೊಂದಿದ್ದರು ಮತ್ತು ಆ ಮನಸ್ಸು ನಂತರ ರಾಷ್ಟ್ರದ ಉದ್ದೇಶಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡಲು ಪ್ರೇರೇಪಿಸಿತು. ಹೀಗಾಗಿ ಕನಕಲತಾ ಬರುವ ಅವರಿಗೆ ದೇಶ ಸೇವೆ ಮಾಡುವ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುವ ಅವಕಾಶ ಸಿಕ್ತು. 17ನೇ ವಯಸ್ಸಿನಲ್ಲೇ ಅವರು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಲು ಪ್ರೇರೇಪಿಸಲ್ಪಟ್ಟರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಅವರಿಗೆ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಅವರು ಮೃತ್ಯು ಬಹಿನಿಯನ್ನು ಸೇರಿದರು ಮತ್ತು ಬಹಿನಿಯ ಮಹಿಳಾ ಕಾರ್ಯಕರ್ತರ ನಾಯಕಿಯಾಗಲು ಕೂಡ ಅವರು ನೇಮಕವನ್ನು ಗೊಂಡರು. ಕನಕಲತಾ ಬರುವ ಅಸ್ಸಾಂನ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. ಮಹಾತ್ಮ ಗಾಂಧಿಯವರ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಪ್ರೇರಿತರಾಗಿ 17 ವರ್ಷದ ಕನಕಲತಾ ಚಳವಳಿಗೆ ಸೇರಿದರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದ್ದರು. ಆದರೆ ಅಪ್ರಾಪ್ತ ವಯಸ್ಕರಾಗಿದ್ದ ಕಾರಣ ಅವರಿಗೆ ಸೇರಲು ಅವಕಾಶ ಇರಲಿಲ್ಲ ಮತ್ತು ಅವರ ಕನಸು ಕೂಡ ನನಸಾಗಲಿಲ್ಲ. 18 ವರ್ಷ ತುಂಬುವ ಮೊದಲೇ ಅವರು ವೃತ್ತಿಬಹಿನಿ ಮಹಿಳಾ ಪಡೆಗೆ ನಾಯಕಿಯಾಗಿ ನೇಮಕಗೊಂಡರು. 5 ವರ್ಷ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ತೀರ್ಕೊಂಡಾಗ ಅವರು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರು. ತಾಯಿಯ ಮರಣದ ನಂತರ ಅವಳ ತಂದೆ ಮರುಮದುವೆಯಾದರು. ಆದರೆ ಅವರು 13 ವರ್ಷದೊಳಿದ್ದಾಗ ಅವರ ತಂದೆಯೂ ಕೂಡ ನಿಧನರಾದರು. ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ತನ್ನ ಒಡಹುಟ್ಟಿದವರನ್ನು ನೋಡಿಕೊಳ್ಳಲು ಅವರು 3ನೇ ತರಗತಿಯನ್ನು ತಲುಪಿದ ನಂತರ ಶಾಲೆಯನ್ನು ಬಿಟ್ಟರು. ಹೀಗೆ ಅಸ್ಸಾಂನಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಮಾಡೋದಕ್ಕೆ ಪ್ರೇರೇಪಣೆ ಸಿಕ್ಕಿದ್ದು ಅಂದರೆ 1919 ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡ. ಆ ನಂತರ ಸ್ವಾತಂತ್ರ್ಯ ಚಳವಳಿಯ ಉತ್ಸಾಹವು ದೇಶದಾದ್ಯಂತ ಹರಡಿತು ಮತ್ತು 1921 ಸ್ವಾತಂತ್ರ್ಯ ಚಳವಳಿಯು ಕೂಡ ಹೊಸ ತಿರುವನ್ನು ಪಡ್ಕೊಳ್ತು. ಬ್ರಿಟಿಷರು ಸ್ವರಾಜ್ಯವನ್ನು ನೀಡುವಂತೆ ಮನವೊಲಿಸಲು ದೇಶದಾದ್ಯಂತ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಈ ರಾಷ್ಟ್ರೀಯ ಆಕ್ರೋಶ ಕಾಡುಗಿರಿನಂತೆ ಎಲ್ಲ ಕಡೆ ಹರಡಿತು. ಜನರ ಹೃದಯಗಳಲ್ಲಿ ದೇಶಭಕ್ತಿ ಉಕ್ಕುವಂತೆ ಮಾಡಿತು. ಕಿಡಿಗಳು ಅಸ್ಸಾಂನ್ನು ತಲುಪಿತು. ಈ ಚಳವಳಿ ಬ್ರಿಟಿಷ್ನರೊಂದಿಗೆ ಅಸಹಕಾರಕ್ಕೆ ಕಾರಣ ಕೂಡ ಆಯಿತು. 1942 ಸ್ವಾತಂತ್ರ್ಯ ಚಳವಳಿಯ ಚಟುವಟಿಕೆಗಳ ಪರಾಕಾಷ್ಠತೆಯನ್ನು ತಲುಪಿತು ಮತ್ತು ಗಾಂಧೀಜಿಯವರು ಕೂಡ ಮಾಡು ಇಲ್ಲವೇ ಮಡಿ ಎಂಬ ಕರೆಯೊಂದಿಗೆ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕೂಡ ಪ್ರಾರಂಭಿಸಿದರು. ಈ ರಾಷ್ಟ್ರೀಯ ಕ್ರಾಂತಿಯ ದೇಶಭಕ್ತಿಯ ಅಲೆಗಳು ಅಸ್ಸಾಂನಲ್ಲಿಯೂ ಅನುಭವಿಸ್ತು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ವ್ಯಾಪಕ ಪ್ರತಿಭಟನೆ ಕೂಡ ಎಲ್ಲ ಕಡೆ ನಡೆದವು. ಅಸ್ಸಾಂನಲ್ಲಿ ಬ್ರಿಟಿಷರ ವಿರುದ್ಧದ ಚಳವಳಿ ಶಾಂತಿಯುತ ರೀತಿಯಲ್ಲಿ ಪ್ರಾರಂಭವಾಯಿತು. ಆದರೆ ಅಸ್ಸಾಂನ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಬಂಧಿಸಲಾಯಿತು ಮತ್ತು ಜನರ ಮೇಲೆ ಬ್ರಿಟಿಷರ ದೌರ್ಜನ್ಯಗಳು ಹೆಚ್ಚಾದವು. ಇದು ಕಾಂಗ್ರೆಸ್ನ ಆತ್ಮಹತ್ಯಾ ದಳವನ್ನು ಸಂಘಟಿಸಲು ಕಾರಣವಾಯಿತು. ಇದು ರೈಲು ಹೊಳೆಗಳನ್ನು ಹಳಿ ತಪ್ಪಿಸೋದು ಮತ್ತು ಸುಡೋದು, ಸೇನಾ ಹೊರಠಾಣೆಗಳ ಮೇಲೆ ದಾಳಿ ಮಾಡುವುದು ಮತ್ತು ಸಂವಹನ ಮಾರ್ಗಗಳನ್ನು ಕಡಿತಗೊಳಿಸುವಂಥ ವಿಧ್ವಂಸಕ ಚಟುವಟಿಕೆಗಳಲ್ಲಿ ತೊಡಗಿತು. ಸ್ಥಳೀಯ ಕಾಂಗ್ರೆಸ್ ಸಮಿತಿಯ ಆಗಿನ ಅಧ್ಯಕ್ಷರಾಗಿದ್ದಂತಹ ಕುಶಾಲ್ ಕೋನ್ವಾರ್ ಗಾಂಧಿಯವರು ಕೂಡ ಪ್ರಸ್ತಾಪಿಸಿದ ಅಹಿಂಸೆಯ ಕಟ್ಟ ನಂಬಿಕೆಯುಳ್ಳವರಾಗಿದ್ದರು. ರೈಲು ಹಳಿ ತಪ್ಪಿಸಿ ಅನೇಕ ಬ್ರಿಟಿಷ್ ಸೈನಿಕರನ್ನು ಕೊಂದಿದ್ದರು. ಬ್ರಿಟಿಷರು ಇವರ ಮೇಲೆ ಸುಳ್ಳು ಆರೋಪ ಹೊರಿಸಿದರು.

ಕುಶಾಲ್ ಕೊನ್ವರ್ ಅವರ ಹುತಾತ್ಮತೆಯ ನಂತರ ಅವಿಭಜಿತ ದರ್ರಾಂಗ್ ಜಿಲ್ಲೆಯ ಗೋಪುರ್ ವಿಭಾಗದ ಕ್ರಾಂತಿಕಾರಿ ಶಿಬಿರ ಕೂಡ ಸೆಪ್ಟೆಂಬರ್ 20, 1942 ಜ್ಯೋತಿ ಪ್ರಸಾದ್ ಅಗರ್ವಾಲ ಅವರ ನೇತೃತ್ವದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡಿತು. ಒಂದು ಕಡೆ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಸ್ವಾತಂತ್ರ್ಯ ಹೋರಾಟಗಾರರ ಅಂತಹ ಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಕನಕಲತಾ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಮೃತ್ಯು ಭಗಿನಿ ಸದಸ್ಯರೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿದ್ರು. ಕನಕಲತಾ ಅವರೇ ಕೂಡ ಅದರೊಂದು ಮುಂದಾಳತ್ವವನ್ನು ಕೂಡ ವಹಿಸಿಕೊಂಡ್ರು. ಅವರೇ ಕೂಡ ರಾಷ್ಟ್ರಧ್ವಜವನ್ನು ಕೂಡ ಇಟ್ಟುಕೊಂಡು ಮುಂಚೂಣಿಯಲ್ಲಿದ್ದರು. ಮುಂದೆ ಹೋಗಬೇಡಿ ಅಥವಾ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಮುಂದೆ ಹೋದರೆ ಗುಂಡು ಹಾರಿಸುವುದಾಗಿ ಅಧಿಕಾರಿ ಬೆದರಿಕೆಯನ್ನು ಕೂಡ ಹಾಕಿದರು. ಅವಳು ಅವನಿಗೆ ತನ್ನ ಕರ್ತವ್ಯವನ್ನು ಮಾಡಲು ಹೇಳಿದಳು ಮತ್ತು ನಾನು ನನ್ನ ಕರ್ತವ್ಯವನ್ನು ಮುಂದುವರಿಸಿದಾಗಿ ಹೇಳಿದಳು. ಅವಳ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು. ಆದರೆ ಅವಳು ತನ್ನ ಹದಿಹರೆಯದಲ್ಲಿ ತೋರಿದ ಶೌರ್ಯ ಮತ್ತು ಧೈರ್ಯ ಅವಳ ಅನೇಕರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ. ಎಚ್ಚರಿಕೆಯಿಂದ ವಿಚಲಿತರಾಗದೆ ಮೆರವಣಿಗೆ ಮುಂದುವರಿಯಿತು ಮತ್ತು ಪೊಲೀಸರು ಅವರ ಮೇಲೆ ಗುಂಡು ಹಾರಿಸಿದರು. ನಾಯಕಿಯಾಗಿ ಕನಕಲತಾ ಧ್ವಜವನ್ನು ಹಿಡಿದಿದ್ದರು. ಅವರಿಗೆ ಗುಂಡು ಹಾರಿಸಲಾಯಿತು ಮತ್ತು ಗುಂಪಿನ ಮತ್ತೊಬ್ಬ ಸದಸ್ಯ ಆಗಿದ್ದಂಥ ಮುಕುಂದ ಕಾಕೋಟಿ ಅವರಿಂದ ಅದನ್ನು ಕಸಿದುಕೊಳ್ಳುವವರು ಕೂಡ ಧ್ವಜ ನೆಲದ ಮೇಲೆ ಬೀಳದಂತೆ ನೋಡಿಕೊಳ್ಳುತ್ತಾ ಧ್ವಜವನ್ನು ಹಿಡಿದಿದ್ರು. ಕನಕಲತಾ ಮತ್ತು ಮುಕುಂದ ಇಬ್ಬರು ಕೂಡ ಪೊಲೀಸರ ಗುಂಡಿನ ದಾಳಿಗೆ ಬಲಿಯಾದರು.

ಅವರ ಸರ್ವೋಚ್ಚ ತ್ಯಾಗ ವ್ಯರ್ಥ ಆಗಲಿಲ್ಲ. ಅಂತಿಮವಾಗಿ ಆ ಪೊಲೀಸ್ ಠಾಣೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಸ್ವಾತಂತ್ರ್ಯ ಚಳವಳಿಗೆ ಹೆಚ್ಚಿನ ಇಂಧನವನ್ನು ತುಂಬಿದಾಗಾಯಿತು. ಇದರಿಂದ ಮೃತ್ಯು ಬಾಹಿನಿಯ ಈ ಧೀರ ಕೃತ್ಯವು ಭಾರತದ ಸಿಂಹಾಸವನ್ನು ಉರುಳಿಸುವ ಮತ್ತು ದೇಶದ ಮೇಲಿನ ಇಂಗ್ಲೆಂಡ್ನ ಹಿಡಿತವನ್ನು ಮತ್ತಷ್ಟು ದುರ್ಬಲಗೊಳಿಸುವ ದೃಢ ಸಂಕಲ್ಪವನ್ನು ಬಲಪಡಿಸಿತು. ಅಂತಿಮವಾಗಿ ದೇಶವು August 15, 1947 ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ 1997 ನಿಯೋಜಿಸಲಾದ ಭಾರತೀಯ ಕರಾವಳಿ ಕಾವಲು ಪಡೆಯ ಫಾಸ್ಟ್ ಪೆಟ್ರೋಲ್ ಅಡಗಿಗೆ ಕನಕಲತಾ ಬರುವ ಅವರ ಹೆಸರಿಡಲಾಗಿದೆ. ಅವರ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು. ಆದರೆ ಅವರು ತಮ್ಮ ಹದಿಹರೆಯದಲ್ಲಿ ಪ್ರದರ್ಶಿಸಿದ ಶೌರ್ಯ ಮತ್ತು ಧೈರ್ಯದ ಮೂಲಕ ಅವರು ಅನೇಕರಿಗೆ ಸ್ಫೂರ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಉಳ್ಕೊಳ್ತಾರೆ. ನಿರ್ದೇಶಕ ಚಂದ್ರಮುದಯ್ ಅವರ ಚಿತ್ರ ಯಫಾಪುಲಿಲ್ ಮತ್ತು ಯಫಾಕ್ಟೋರಿಲ್ನಲ್ಲಿ ಅವರ ಕಥೆಯನ್ನು ಪುನಃ ಹೇಳಲಾಗಿದೆ. ಈ ಚಿತ್ರದ ಹಿಂದಿ ಆವೃತ್ತಿ ಪುರಬ್ ಕಿ ಆವಾಜನ್ನು ಸಹ ಹೆಚ್ಚಿನ ಪ್ರೇಕ್ಷಕರು ತಲುಪುವಂತೆ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಇವರ ಈ ಸಾಹಸಕ್ಕಾಗಿ ಅವರನ್ನು ಬೀರಬಾಲ ಮತ್ತು ಅಸ್ಸಾಂನ ಅತ್ಯಂತ ಕಿರಿಯ ಹುತಾತ್ಮ ಎಂದು ಕೂಡ ಕರೀತಾರೆ. ಬ್ರಿಟಿಷ್ ಪೊಲೀಸರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಧ್ವಜ ಹಿಡಿದು ಮುನ್ನಡೆದಾಗ ಪೊಲೀಸರು ಗುಂಡು ಹಾರಿಸಿ ಗುಂಡೇಟಿಗೆ ಬಲಿಯಾಗಿ ಧ್ವಜವನ್ನು ಕೆಳಗೆ ಬೀಳಲು ಬಿಡದೆ 1942 ಅಸ್ಸಾಂನ ಗೋಪುರ ಪೊಲೀಸ್ ಠಾಣೆಯ ಮೇಲೆ ತ್ರಿವರ್ಣ ಧ್ವಜನ ಹಾರಿಸಲು ಮುಂದಾದಂಥ ಮೆರವಣಿಗೆ ನೇತೃತ್ವ ವಹಿಸಿಕೊಂಡು ದಿಟ್ಟ ಹೋರಾಟವನ್ನು ಮಾಡಿದಂಥ ಧೀರ ಮಹಿಳೆ ಕನಕಲತಾ ಬರುವ ಅವರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ದನ್ನು ನಾವು ಗಮನಿಸೋದಾದರೆ ಫಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬರುವ ಅಸ್ಸಾಂನ ಗೋಪುರ್ ವಿಭಾಗದ ಯುವಕರ ಗುಂಪುಗಳನ್ನ ಒಳಗೊಂಡಂಥ ಮೃತ್ಯು ಬಹಿನಿ ಎಂಬ ಡೆತ್ ಸ್ಕ್ವಾಡನ್ನು ಸೇರಿಕೊಂಡಿದ್ದರು. September 20, 1942 ಬಹಿನಿ ಸ್ಥಳೀಯ ಪೊಲೀಸ್ ಠಾಣೆಯ ಮೇಲೆ ರಾಷ್ಟ್ರೀಯತಾವಾದ ಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡ್ತಾರೆ. ಬರುವ ನಿರಾಯುಧ ಗ್ರಾಮಸ್ಥರ ಮೆರವಣಿಗೆಯನ್ನು ಮುನ್ನಡೆಸಿದರು. ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಅವರು ನೇತೃತ್ವದ ಪೊಲೀಸರು ತಮ್ಮ ಯೋಜನೆಯನ್ನು ಮುಂದುವರಿಸಿದರೆ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಎಚ್ಚರಿಕೆಯ ನಂತರವೂ ಮೆರವಣಿಗೆ ಮುಂದುವರಿಯುತ್ತಲೇ ಇತ್ತು. ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿದರು. ಬರುವಾಗ ಗುಂಡು ಹಾರಿಸಲಾಯಿತು ಮತ್ತು ಅವರು ಹೊತ್ತಿದ್ದ ಧ್ವಜವನ್ನು ಕೂಡ ಮುಕುಂದ ಕಾಕೋಟಿ ಎತ್ಕೊಂಡ್ರು. ಅವರ ಮೇಲೂ ಕೂಡ ಗುಂಡನ್ನು ಹಾರಿಸಲಾಯಿತು. ಪೊಲೀಸ್ ಠಾಣೆಯಲ್ಲಿ ಬರುವ ಮತ್ತು ಕಾಕೋಟಿ ಇಬ್ಬರೂ ಕೂಡ ಕೊಲ್ಲಲ್ಪಟ್ಟರು. ಬರುವ ಸಾಯುವ ಸಮಯದಲ್ಲಿ ಅವರಿಗೆ ಕೇವಲ 17 ವಯಸ್ಸಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥವಾಗಿ 2011 ಗೌರಿಪುರದಲ್ಲಿ ಅವರ

ಜೀವಗಾತ್ರದ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ ಮತ್ತು ಅನೇಕ ಸಿನಿಮಾಗಳಲ್ಲೂ ಕೂಡ ಇವರ ಜೀವನ ಚರಿತ್ರೆಯನ್ನು ಕೂಡ ಚಿತ್ರಿಸಿದ್ದಾರೆ. ಇಂತಹ ಒಬ್ಬ ಮಹಾನ್ ನಾಯಕಿಯ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕನಕಲತಾ ಬರುವ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡುವ ಅವಕಾಶ ಕೊಟ್ಟಂತ ಜನಧನ್ಯ ವಾಹಿನಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ನಾನು ಸಲ್ಲಿಸುತ್ತೇನೆ.

ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಹಾಗೂ ಕನಕಲತಾ ಬರುವಾರ್ ಅವರ ಬಗ್ಗೆ ಪಾಂಡವಪುರ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ತೆಂಗುನೊಂದಿಗೆ ಹೋರಾಟ, ತೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
6: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮುಸ್ಸಂಜೆ ಕಾರ್ಯಕ್ರಮ. ಗಿರಿಜನರ ಆರೋಗ್ಯ ಜೀವನ ಕುರಿತು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
7: ಹಿರಿಯರೇ ಮನೆಯ ಲಕ್ಷಣ.
8: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
7: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
8: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
7: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
8: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
9: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಇವತ್ತು ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ

0: ಆರೋಗ್ಯ ಜೀವನ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನತ್ವನಿ ಕೇಳುಗರಿಗೆ ನಿಮ್ ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವೂರು, ನಿಮ್ಮ ಹೆಸರೇನು?
1: ನಮಸ್ಕಾರ. ನಮ್ಮ ಹೆಸರು ಬಸಮ್ಮ. ನಾವು ದ್ಯಾಲಪುರ ನಾಡಿ. ನಾವು ಮೊದ್ಲಗ ಕೆರಗಣಿ ಗೆಂಡ ಎತ್ತಗ ಬಂದು ತಿಂತೀನಿ, ಆಬಲ್ಕಾಯಿ ತಂದು ತಿಂತೀನಿ, ಕರ್ಲ ತಂದು ತಿಂತೀನಿ. ಈಗ ಏನೋ ರೇಷನ್ ಗೀಸನ್ ಕೊಡ್ತಿರೋ ಗಂಟ ಜೀವನ ಮಾಡ್ತೀನಿ. ಅವತ್ತಿನ ಕಷ್ಟ ಬೇಕಾದಷ್ಟದ ಇದ್ರೂ ಈಗ ಅವತ್ತಿನ ಕಷ್ಟನೇ ಮಾಡ್ತಾ ಇಲ್ಲ. ಮಕ್ಕಳ ಕಾಲದಲ್ಲಿ ಹೆಂಗೆ ಅವ ಮಕ್ಕಳ ಮಾಡ್ಕೋ ಹೋಯ್ತಾವ. ಈಗ ಬರ ರೇಷನ್ ನಿಂತೋಯ್ತಲ್ಲ, ಈಗ ಅದು ಇಲ್ಲ. ಐದು ತಿಂಗಳಿಂದ ಇಲ್ವೇ ಇಲ್ಲ. ಈಗ ತುಂಬಾ ಕಷ್ಟ ಲೇಮಿ ಮೊದ್ಲಿನಂಗೆ. ಈಗ ನಮ್ಗ ಪೂರ್ತಿ ಕಷ್ಟ. ಈಗ ನಮ್ಗ ಅದು ಕೊಡ್ತಾ ಇದ್ರೆ ಹೆಂಗೆ ಕಾಲ ಮಾಡ್ಕೊಯ್ತೀವಿ? ಕೂಲಿ ಇಲ್ಲ, ಕಂಬಳ ಇಲ್ಲ. ಈ ಆರಂಭ ಮಾಡೋರು ಒಂದಿನ ಕರೀತಾರ, ಒಂದಿನ ಕರೆಯಲ್ಲ. ಅವ್ರವ್ರೆ ಮಾಡ್ಕೋತಾರ, ಕೂಲಿಗೆ ಕರೆಯಲ್ಲ. ನೋಡಿ ಹಿಂಗೆ ಬಿದ್ದಿರೋದಿಲ್ಲ. ಅದೇ ಪದಲಕ್ಕೆ ಕೊಡ್ತಾರ, ಅದಿಷ್ಟ ತಕ್ಕ ಬಂದ್ಕತೀನಿ. ಹತ್ತಿರ ಗಂಟ ತಿನ್ನೋದು ಹೆಂಗೆ ಸೊಪ್ಪು ಸೇರತ್ತೆ ಅನ್ಕೊಂಡು ಕಾಲ ಮಾಡ್ತೀನಿ ಅಷ್ಟೇ.
0: ಹಿಂದಿನ ಕಾಲದ ತರನೇ ಈಗಲೂ ಜೀವನ ನಡೀತಾ ಇದೆ, ಯಾವುದೇ ಬದಲಾವಣೆ ಆಗಿಲ್ಲ. ಮನೇಲಿ ಯಾರ್ಯಾರು ಇದ್ದೀರಿ ಅಮ್ಮ ನೀವು?
1: ಮನೇಲಿ ನಾವು, ನಮ್ಮ ಅಟ್ಟೆಯವರು, ನಮ್ಮ ಅಕ್ಕ, ಸೊಸರು, ಮೊಮ್ಮಕ್ಕ ಎಲ್ಲ ಇವೆ.
0: ಎಷ್ಟು ಜನ ಮಕ್ಕಳು ನಿಮಗೆ?
1: ಏಳು ಜನ. ಏಳು ಜನ ಇಬ್ಬರು ತೀರೋದ್ರು, ಇನ್ನ ಈ ಸೀಟು ಇಬ್ರು ಗಂಡು ಮಕ್ಕ, ಮೂರು ಹೆಣ್ಮಕ್ಕ, ಒಬ್ಬ ಕುಡುಗ್ಲವಳ, ಒಬ್ಬ ಗುಂಡ್ಲಪೇಟಲ್ಲಿ ಮದುವೆ ಮಾಡಿ ಗಂಡ ತೀರೋನ ಅವಲ್ಲ. ಅವಳ ಅವಳ ಮಗ ಇಲ್ಲೇ ಇರೋದು. ಇವ ಹಿರಿ ಮಗನ ಮಗ, ಹಿರಿ ಮಗ, ಕಿರಿ ಮಗ, ಸೊಸರು ಎಲ್ಲ ಇಲ್ಲೇ ಇವೆ. ಮೊಮ್ಮಕ್ಕ ಎಲ್ಲ
0: ಅಂದ್ರೆ ಎಲ್ಲರೂ ಒಂದೇ ಮನೇಲಿ ವಾಸವಾಗಿದ್ದಾರೆ.
1: ಮನೇಲಿ
0: ಈಗ ಎಲ್ಲರೂ ಒಂದಾಗಿರೋದ್ರಿಂದ ದೊಡ್ಡ ಕುಟುಂಬ. ಇದು ನಡುವೆ ರೇಷನ್ ಬೇರೆ ಬರ್ತಾ ಇಲ್ಲ ಅಂತ ಹೇಳಿದ್ರಿ, ಹೇಗ್ ನಡೀತಾ ಇದೆ ಜೀವನ?
1: ಹೆಂಗ ನಡೆದದು? ಇದಂಗ ಕಾಲ ಮಾಡ್ಬೇಕು ಇದ್ದದ್ರಲ್ಲಿ. ಒಂದ್ ಸಾಲ ಸಾಲ ಮಾಡ್ಕೊಂಡು ಹೋಗು ಇಸ್ಕೊಂಡು ಬಂದ್ರು ಈ ಊರಲ್ಲಿ ಹುಟ್ಟಲ್ಲ. ನಮ್ಗೊಂದ್ ಕಷ್ಟ ಬಂದ್ರು ಹುಟ್ಟಲ್ಲ. ಗೇದ್ರ ಮಾತ್ರ ಕೊಡ್ತಾರ 300 ರೂಪಾಯಿ ಕೂಲಿ. 5 ಗಂಟೆ ಗೇಬೇಕು. ಈಗ ಅದು ಇಲ್ಲ, ಕೂತೀವಿ. ಆ ಕಾಳು ಕಡ್ಡಿ ಬತ್ತಿರೋ ಗಂಟ ನಮ್ಗ ಏನು ಕಷ್ಟ ಇತ್ತಿಲ್ಲ. ಮಡಿಕೊಂಡು ಹಂಗೆ ಕಾಲ ಮಾಡ್ಕತೀನಿ. ಇನ್ನೇನು ಮಾರಕ್ಕೆ ಹೋಯ್ತಿತ್ತಿಲ್ಲ, ಕೇರಕ್ಕೆ ಹೋಯ್ತಿತ್ತಿಲ್ಲ, ತಿಂತೀನೋ ಚೆನ್ನಾಗ ಎಲ್ಲ. ಈಗೇನು ಇಲ್ಲ, ತುಂಬ ಕಷ್ಟದಲ್ಲೇ ಇರೋದು.
0: ಈಗ ಒಂದ್ ಕಡೆ ಕಷ್ಟ, ಇನ್ನೊಂದ್ ಕಡೆ ಎಲ್ಲರೂ ಒಟ್ಟಾಗಿರೋದು ಒಂದು ಖುಷಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ನಮ್ಗೆ
0: ಕಷ್ಟ ಸುಖಕ್ಕೆ ಒಬ್ರು ಆಗ್ಬೇಕು ಅಂತದ್ರಲ್ಲಿ ಎಲ್ಲ ಒಟ್ಟಾಗಿದ್ದೀರಾ?
1: ನಾವ್ ತುಂಬ ಎಲ್ಲ ಖುಷಿಯಾಗೇ ಇರೋದು. ಮೊಮ್ಮಕ್ಕ, ಸೊಸರು, ಗಂಡು ಮಕ್ಕ ಎಲ್ಲ ತುಂಬದ ಕುಟುಂಬ ಚೆನ್ನಾಗೇ ಇರೋದು. ಖುಷಿ
0: ಕುಟುಂಬ ಅಂದ್ರೆ ಒಂದು ಖುಷಿ ಸಂತೋಷ.
1: ಎಂಟ್ರು ಎತ್ತರು ಬಂದ್ರು ಅವ್ರನ್ನು ನಾವು ಇಸ್ಕೊಂಡೆ ಕಳಿಸೋದು. ಯಾರು ಬಂದ್ರು ಆಚೆ ಕಳಿಸಲ್ಲ. ನಮ್ಮ ಮೊಮ್ಮಕ್ಕ ಕಾಟೊಳವ ಬಂದು ಈಗ ಕಷ್ಟ ಅಂದ್ಬಿಟ್ಟು ಬಂದು 3 ತಿಂಗಳಾಗದ. ಅವ್ರು ಮಕ್ಕಳ ಕುಟುಂಬ ಇಲ್ಲೇ ಇಸ್ಕೊಂಡ್ರು.
0: ಅಂದ್ರೆ ಯಾವುದೇ ರೀತಿ ಮುಜುಗರ ಪಡೆದೆ ಎಲ್ಲಾರನು ಒಟ್ಟಾಗಿ ಒಂದು ಒಟ್ಟು ಕುಟುಂಬದಲ್ಲಿ, ಜೇನು ಕುಟುಂಬದಲ್ಲಿ ಸಾಕೊಂಡು ಈಗ್ಲೂ ಖುಷಿ ಖುಷಿಯಿಂದ ಜೀವನ ನಡೆಸ್ತಾ ಇದೀರಿ. ಮೊದ್ಲೆಲ್ಲ ಏನಾದ್ರು ಓದಿದ್ರ ನೀವು?
1: ಇಲ್ಲ ಬಿಡಿ, ನಂಗೆ ಈ ಸ್ಕೂಲ್ ಮನೆ ಗೊತ್ತಿಲ್ಲ ಮೇಡಮ್. ನಾನು ಆ ಪ್ಲಸ್ ನನಗೆ ಒಂದ್ ಚೂಜಿ ಹಾಕ್ಸ್ಕೊಳಕ್ ಹೋಗಿಲ್ಲ, ಇನ್ನೂ ಹೋಗಿಲ್ಲ. ಏಳು ಮಕ್ಕ ಅದು ಅಷ್ಟೇ. ನೀರು ಕಣದ ಮಾಡದ ಏನೂ ಇಲ್ಲ. ಕಿರಿ ಮಗ ಇದ್ಲಲ್ಲ ಅವಳದ್ರಲ್ಲಿ ಲಾಸ್ಟ್.
0: ಯಾವುದೇ ರೀತಿ ಶಿಕ್ಷಣ ವ್ಯವಸ್ಥೆನು ಪಡ್ಕೊಂಡಿಲ್ಲ. ಚಿಕ್ಕ ವಯಸ್ಸಿನಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
1: ಹಂಗೆ ಹಿಂಗೆ ಕೂಲಿ ಮಾಡ್ತೀನಿ, ತೆಗಿತಿ ಬಿಡ್ಸಕ್ ಹೋಯ್ತೀನಿ. ಕರೆದವ್ರಲ್ಗ ಇಲ್ದೆ ಹೋದ್ರ ಹೋಗಿ ಕೆರೆಗಣಿ ಗೆಣಸು ಗಂಡ ಅನ್ನಕ ಕಾರ್ಗಣಿ ಗೆಣಸು ಗೆಣಸಕ ಬತ್ತಿದ್ರು ನೀರು ಗೆಣಸು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ, ಆಗ್ಲು ಅಷ್ಟೇ.
0: ಅಂದ್ರೆ ಚಿಕ್ಕ ವಯಸ್ಸಿನಿಂದಾನು ಕೂಲಿ ಮಾಡ್ಕೊಂಡು ಇಷ್ಟೇ ಜೀವನ ಕಷ್ಟ ಪಟ್ಕೊಂಡು ಬಂದಿದ್ರಿ, ಯಾವುದೇ ಬದಲಾವಣೆನು ಕಾಣ್ತಾ ಇಲ್ಲ.
1: ಆಮ್ಯಾಕ ಅಚ್ಚ ಕಾರ್ಡ್ನಿಂದ 2 ರೂಪಾಯಿಗೆ ಸೌದೆ ಹೋಗ್ತೀನಿ, ಸೌದೆ ಹೋಗ್ತೀನಿ 7 ರೂಪಾಯಿಗೆ. 7 ರೂಪಾಯಿ ಕೂಲಿ ಮಾಡೀನಿ ಹೇಳಿ. ಆಗ ನುಚ್ಚು ಗಿಚ್ಚು ಬತ್ತಿತ್ತಲ್ಲ, ಆಗ 7-8 ರೂಪಾಯಿನ ಕೂಲಿ ಮಾಡೀನಿ. ಇವಾಗ ಸ್ವಲ್ಪ ಕೆಲಸ ಮಣ್ಣು ತೊಳೋದು ಮಾಡೋದು ಅವೆಲ್ಲ ಮಾಡೀನಿ. ಅವತ್ತಿನಿಂದ ಕಷ್ಟದಲ್ಲೇ ಮಾಡಿರೋದು.

0: ಈಗ 2 ರೂಪಾಯಿನ ಕಾಲ ಅಂತ ಹೇಳಿದ್ರಲ್ಲ, ಆ 2 ರೂಪಾಯಿನ ಕಾಲಲ್ಲಿ ಯಾವ ತರ ಜೀವನ ಸಾಕ್ತಿತ್ತು?
1: ಆಗ ರೇಷನ್ ಎಲ್ಲ ಕಮ್ಮಿ, ನಮ್ಗ ಒಂದಾಣಿ ಎರಡಾಣಿ ಹಿಂಗೆಲ್ಲ ಕೊಡ್ತಿದ್ರು ಅಂತ ತಕತಿದ್ರು. ಈಗಿಲ್ವಲ್ಲ 8 ರೂಪಾಯಿ ಆಗದ ಬೆಲ್ಲ ಒಂದಚ್ಚು. ಆವಾಗ ಏನು ಇಲ್ಲ, 10 ರೂಪಾಯಿ ತಕ್ಕ ಹೋದ್ರು ನಾವು ತುಂಬ ಬೆಲ್ಲ ಟೀ ಸೊಪ್ಪು ಎಲ್ಲ ತಕ್ಕತ್ತೀನು. ಆಮಕ್ಕ 20 ರೂಪಾಯಿ ತಕ್ಕ ಹೋದ್ರು ರೈಸ್ ರಾಗಿ ತತ್ತೀನು ಮಾಡ್ಕತ್ತೀನು. ಇವಾಗ ಏನು ಇಲ್ಲ, ಬೇವನಾಳು ಆಯ್ಕೊ ಬತ್ತೀನು, ಬಿದ್ರಳಿ ಅಲ್ಲೆಲ್ಲ ಹೋಗಿ ಆಯ್ಕೊ ಬತ್ತೀನು 7 ರೂಪಾಯಿ ಸೇರು ಅಲ್ಲೆಲ್ಲ ತಟ್ಟಗಣ ಎಲ್ಲ ಆಯ್ಕೊ ಬತ್ತೀನಿ.
0: ಅಂದ್ರೆ ಆಗಿನ ಜೀವನದಲ್ಲಿ ಶ್ರಮ ಜಾಸ್ತಿ ಇರ್ತಿತ್ತು, ಕೂಲಿ ಕಡಿಮೆ ಇರ್ತಿತ್ತು, ಆ ಕೂಲಿಲೂ ಯಾರು ಕೊಂಡ್ಕೊಳಕ್ ಹೋದಾಗ ಸಾಮಾನುಗಳೆಲ್ಲ ಅಗ್ಗವಾಗಿರ್ತಿದ್ವು.
1: ರೈಟ್ ಜಾಸ್ತಿ,
0: ಈಗ ಕೂಲಿ
1: ಕೂಲಿ ಹೆಚ್ಚಾಗಿದ್ರು 500 ರೂಪಾಯಿ ತಾಕ ಹೋದ್ರೆ ಒಂದ್ ಕವರ್ ಸಾಮಾನ್ ಬರಲ್ಲ, ಒಂದೊತ್ತು ಎರಡೊತ್ತಿಗೆ ಇಟ್ಕಲ್ಲ. ಇವತ್ತಿನ ಜೀವನದಲ್ಲಿ ಅವತ್ತು ಹೆಚ್ಚಿನ ಅವತ್ತೇನು ಇಲ್ಲ ನಮ್ಗ. ಅವತ್ತು ಎಷ್ಟೇ 7 ರೂಪಾಯಿ ಗೇದ್ರು ನಾವು ಅದ್ರ ಜೊತೆಗೆ ಗೆಣಸು ಗೆಂಡ ತನ್ಕಲ್ ಕಾಲ ಮಾಡ್ಕೊಂಡು ಚೆನ್ನಾಗೆ. ಒಂದು ಔಷಧಿ ಇಲ್ಲ, ಕಸ ಇಲ್ಲ, ಒಂದು ಸೂಜಿ ಇಲ್ಲ, ಒಂದು ಆಪ್ರೇಷನ್ ಇಲ್ಲ, ಏನಂದ್ರೆ ಏನಿಲ್ಲ. ಒಂದು ಮನೇಲಿ ಡೆಲಿವರಿ ಅಲ್ಲ ಎಲ್ರಿಗೂ. ಆಗ ಇವತ್ತಲೇನ ಹೋಗ್ಬೇಕು ಆಸ್ಪತ್ರೆಗೆ ತಗೊಂಡು, ಅವತ್ತಿನ ಕಷ್ಟ ಏನೂ ಇಲ್ಲ. ಎಷ್ಟು ಆಯ್ತು ನಮ್ಗೆ.
0: ಈಗ ಮಕ್ಳಿಗೂ ಶಿಕ್ಷಣ ಕೊಡಿಸ್ಲಿಲ್ವಾ ನೀವು?
1: ಇಲ್ಲ, ಮಕ್ಕ ಹೋಯ್ತಾವ.
0: ಅಲ್ಲ, ನಿಮ್ ಮಕ್ಳಿಗೆ 5 ಜನ ಮಕ್ಳಿಗೆ ಕಳಿಸ್ಲಿಲ್ವಾ ನೀವು?
1: ಹೋಗನ ಹೋಯ್ತೀನ, ಕಿರಿ ಮಗನ ಹೋಯ್ತೀನಿ, ಹೋಗನ ಹೋದಾನ.
0: ಅಂದ್ರೆ ಅವ್ರ ಮಾತ್ರ ಶಿಕ್ಷಣ ಯಾರಿಗೂ ಕೊಡಿಸ್ಲಿಲ್ಲ.
1: ಇಲ್ಲ ಇಲ್ಲ, ನಮ್ ಮಕ್ಳಗ ಈಗ ಮಾಡವ ಆಗವ. ನಮ್ಗೆಲ್ಲ ಇವಳು ಓದಕ್ ಹೋಗಲ್ಲ, ಅವಳು ಓದಕ್ ಹೋಗಲ್ಲ, ಇವರೆಲ್ಲ ಓದಕ್ ಹೋಯ್ತಾರ. ಅದೇನು ಇಲ್ಲ, ನಮ್ಗಿಲ್ಲ ಅಷ್ಟೇ,
0: ನಿಮ್ಗಿಲ್ಲ. ಈಗ ಇಂದಿನ ಕಾಲದಲ್ಲಿ ಕೃಷಿ ಮಾಡ್ತೀನಿ ಅಂದ್ರೆ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಯಾವ್ಯಾವ ತರ ಬೆಳೆಗಳನ್ನ ಬೆಳ್ಕೋತಿದ್ರು ಅವಾಗೆಲ್ಲ?
1: ಆಗ ಜೋಳ ಗಿಳ ಆಳು ಮುಳುವೆ ಹೆಚ್ಚಿನ ಜೋಳ ಅಂದ್ರೆ ಇಬ್ಬಿಟ್ಟು ಜೋಳ ಬೆಳೀತಿದ್ರು, ರಾಗಿ ಬಿತ್ತಿದ್ರು, ಉಳ್ಳಿ ಉಚ್ಚಳು ಇಷ್ಟು ಮಾಡ್ತಿದ್ರು, ಹತ್ತಿ ಹಾಕ್ತಿದ್ರು. ಇವತ್ತಲೆ ಗೇಲು ಅದೆಂತ ಶುಂಠಿ ಹೀಗೆ ರೋಗ ಎಲ್ಲಾರ ತಂಪರದ ರೋಗ ಆಯ್ತು. ಹತ್ತಿಗ ಅದಕ್ಕೆಲ್ಲ ತಿಪ್ಪ ಗೊಬ್ಬರ ಹಾಕ್ತಿದ್ದಾರೆ. ಈಗ 12 ತರ ಹಾಕ್ತಾರ ಸರ್ಕಾರದಿಂದ, ಕೇರಳದವರು ಎಲ್ಲ ತಕೊಂಬಂದು ಹಾಕ್ತಾರ. ಅಲ್ಲಿ ಎಣ್ಣೆ ಸೊಪ್ಪು ತಂದು ತಿಂತೀವಿ,
0: ನೆಗಡಿ ಅದರಿಂದ ಹಾಸ್ಪಿಟ್ಲ್
1: ಮಕ್ಕ ಬರ್ಬೇಕು.

0: ಈಗ 2 ರೂಪಾಯಿ ಕೂಲಿ ಅಂತ ಹೇಳ್ತೀರಿ, ರಾಗಿ ಎಲ್ಲ ಬೆಳೀತಾ, ಅಲ್ಲಿ ಏನ್ ಕೆಲಸ ಇರ್ತಿತ್ತು ನಿಮ್ಗೆ?
1: ಹೊಗೆ ಸೊಪ್ಪು ಆಗ್ಲಿಂದ ಹೊಗಪ್ಪ ಇರ ಹಾಕಕ್ಕ, ಮಣ್ಣು ತಳ್ಳಕ್ಕ, ಅನ್ನಕ್ಕ ಕಬ್ಬನ ಕೆಲ್ಸ, ಕಬ್ಬು ಹಾಕ್ತಿದ್ರು, ಅದಕ್ಕ ಊರಕ್ಕ ಮಾಡಕ್ಕ ಎಡೆಯಕ್ಕೆಲ್ಲ ಕರೀತಿದ್ರು. ಹೋಯ್ತೇನು ಕಬ್ಬನ ಹಾಲ ಮನೆ ಇಲ್ಲೇ ಇತ್ತು ಗೌಡರಲ್ಲಿ, ಅಲ್ಲಿ ಬೆಲ್ಲ ಮಾಡ್ತಿದ್ರಲ್ಲ ಅಲ್ಲೇ ಎಲ್ಲ ಮಾಡ್ತೀನಿ. ಈಗ ಎಲ್ಲ ಇಲ್ಲ, ಏನು ಮಾಡಲ್ಲ ಈಗ. ನಾವು
0: ಹಾಗೆಲ್ಲ ಸಿರಿಧಾನ್ಯಗಳು ಸಿಕ್ತಿತ್ತ, ನವಣೆ ಸಜ್ಜೆ ಬಾಗ್ಲಿ
1: ನವಣ ಅವೆಲ್ಲ ಕಡೆ ಬರ್ತೀನಿ. ರಾಗಿ ಹಾಕಣಿ ನವಣ ಇದೆಂತದ್ದು ಸಾಮಕ್ಕಿ ಅವೆಲ್ಲ. ಅನ್ನ ಮಾತ್ರ ಇಲ್ಲ, ಅನ್ನ ಉಸ್ಕ ತಿಂತಿದ್ರು. ಕಷ್ಟ, ಅನ್ನ ಸಿಕ್ತಿತ್ತಿಲ್ಲ, ಇಟ್ಟು ಇಟ್ಟು ಕೊಡ್ತಿದ್ರು. ಅನ್ನ ತಕೊಂಡ್ರೆ ಸಾರೊಳಕ ವಂಚನೆ ಎತ್ತಂತ ಇಟ್ಬಿಟ್ಟು ಇಕ್ತಿದ್ರು ರೈತರು. ಅವಾಗಿಲ್ಲ ಬಿಡಿ ಅನ್ನ ಬೋಂಕ,
0: ಆ
1: ಬೋಣಮ್ಕ ತಕೊಂಡ್ರೆ 1 ಕೆಜಿ 1/2 ಕೆಜಿ ತಂದು ಮಾಡ್ಕ ತಿಂತೀನಿ. ಇದು ನುಚ್ಚು ಮಾತ್ರ ತಕೊಂಬತ್ತೀನಿ, ಆಗ ಮುಸುನ್ ಜೋಳದ ನುಚ್ಚು. ಈಗ ಅದು ಸಿಕ್ಕದೇ ಇಲ್ಲ ಬೋಂಕ ಗೋಧುವ ಅವೆಲ್ಲ. ಈಗ್ಲೂ ಗೋಧುವ ನುಚ್ಚು ಕೊಡೋದೇ ಇಲ್ಲ ಹಂಗ ನೋಡಿಗನೆ, ಅದು ನಿಂತೈತು.
0: ಆಗಿನ ಪದಾರ್ಥಗಳು ಈಗ ಅಪರೂಪ, ನಾವು ಅಂಗಡಿಲಿ ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಆವಾಗ ಮನೇಲೆ ಇರ್ತಿತ್ತು, ಒಕ್ಕಣೆ ಮಾಡ್ತಿದ್ವಿ,
1: ತರಬೇಕು ಜಾಸ್ತಿ ದುಡ್ಡು.
0: ಈಗ ನವಣೆ ಸಜ್ಜೆ ಎಲ್ಲ ನಾವು ಪ್ಯಾಕೆಟ್ ಗಟ್ಟಲೆ ತರಬೇಕು, ಅವಾಗೆಲ್ಲ ಮೂಟೆ ಗಟ್ಟಲೆ ಮನೇಲೆ ಇರ್ತಿತ್ತು,
1: ಮನೇಲೆ ಬೆಳಿತಿದ್ರು. ಬೆಳೆದ್ರ ತಕಬತ್ತೇನು ಇಸ್ಕ ಕುಟ್ಟ.
0: ಮಿಷಿನ್

0: ಫೋನ್ಗಳಿರ್ಲಿಲ್ಲ, ಕುಟ್ಕೋತಿದ್ರ
1: ಹೆಂಗೆ? ಒಂದ್ ಕಲ್ಲಿ ಒಳ್ ಕಲ್ಲಲ್ಲಿ ಹುಟ್ಕ್ತೀನು ಯಾವ್ದು. ಈಗ ಏನು ಇಲ್ಲ, ಮಿಷಿನ್ ಜನಗಳಿಗೆ ಕೊಡಲ್ಲ, ಕೂಲಿಯ ತಕೊಂಡ್ ತಕೊಂಬಂದು ಹೊಡೆಸ್ತಾರ, ಕುಯ್ಯಕ ರೀ ಕಟಕ ಅನ್ಕೊಂಡೆಲ್ಲ ಅದ್ರಲ್ಲೇ ಮಾಡಿಸ್ಕೊತಾರ. ನಮ್ಮಂಥವ್ರು ಕೂಲಿಗೆ ಎಲ್ಗೋಗು, ದುಡ್ಡು ಕಸವು ಅವು ಬರಲ್ಲ, ಮಾಡ್ಕೊಡಲ್ಲ. ದುಡ್ಡು ಕೊಟ್ರು ಮಾಡ್ಕೊಡ್ತಾರ, ಎಲ್ಲ ಇರೋರ್ಗೆ ಮಾಡಾರ, ರೈತರುಗಳಿಗೆ ಇರೋರ್ಗೆ, ಆಸ್ತಿ ಇರೋರ್ಗೆ ಮಾಡ್ಕೊಟ್ಟಾರ. ನಮ್ಮಂಥವ್ರಿಗೆ ನಮ್ಮ ಆಡೆಗಳಿಗೆ ಯಾರಿಗೆ ಇಲ್ಲ. ನಮ್ಮಕ್ಕ ಒಬ್ಬ ಬರದ್ ನಮ್ಮಕ್ಕನ ಒಬ್ಬಗೆ, ನಮ್ಮಕ್ಕನ್ಗಂದ್ರ 50 ರೂಪಾಯಿ ಕಾಲದಿಂದ ಬರುತ್ತ, ಆ ಕಾಲದಿಂದ ಬರ್ತಿತ್ತು.
0: ಈ ಊರಲ್ಲಿ ಯಾರಿಗೂ ಇಲ್ಲ,
1: ಇಲ್ಲ ಇಲ್ಲ, ಎಲ್ಲ ಮುದುಕರು ಮೋಟ್ರು ಎಲ್ಲ ಸುಮಾರು ಸೀಟವ್ರ, ಯಾರಿಗೂ ಇಲ್ಲ.
0: ಈಗ ಅಮ್ಮ ನೀವು ಹೇಳಿದ ಕಾಲದ ಮಾತು ಹೇಳ್ತಿದ್ರಿ, ಯಥೇಚ್ಛವಾಗಿ ಆರೋಗ್ಯ ಅನ್ನೋದು ಇರ್ತಿತ್ತು. ಈ ಆರೋಗ್ಯದ ಗುಟ್ಟೇನಮ್ಮ, ಏನ್ ತಿಂತಿದ್ರಿ ಅವಾಗೆಲ್ಲ?
1: ಅವಾಗ ಏನ್ ತಿಂತೀನಿ, ಹಿಟ್ಟು ತಿನ್ನು, ಸೊಪ್ಪು ತಿಂತೀನಿ. ಅವತ್ತಲೆ ಗೊಬ್ಬರ ಗೂಡ ಹಾಕ್ತಿತ್ತಿಲ್ಲ ಹೆಚ್ಚಿಗ ಒಲ್ಕಣಿ, ಯಾವ ತಿಂದ್ರು ನಮ್ಗೆ ಯಾವ ರೋಗನೂ ಇರ್ಲಿಲ್ಲ. ಇವತ್ತಲೇನ ಸೊಪ್ಪಗ ಔಷಧಿ ಹೊಡಿತಾರ, ಅದನ್ನೇ ತಿಂತೀನಿ. ಉನ್ನಗಡಿಯ ಕೆಂಬಲ ಯಾವ್ದಾರ ಬರ್ತದ, ಓಡ್ ಬರ್ಬೇಕು ಅಂದ್ರೆ ದುಡ್ಡು ಪಾಸ್ಕೊಂಡ್ ಸಿಕ್ಕಲ್ಲ ನಮ್ಗ. ನಮ್ ಮಕ್ಕಳ
0: ಹಾಗೆಲ್ಲ ಕಾಡಿಗೆ ಹೋಗ್ತಿದ್ರ ಆಹಾರ ಪದಾರ್ಥಗಳ ತರ,
1: ಕರ್ಲ ಗಿರ್ಲ ಎಲ್ಲ ಸಿಕ್ತಿತ್ತು. ಈಗ ಏನು ಸಿಕ್ಕಲ್ಲ. ಆನ ಭಯ, ಈಗ ಆನ ಹುಲಿ ಈಗ ಭಯ ಮುರ್ಸೋದ ತನ್ಕೊಂಡೇ ಕಷ್ಟ ನಮ್ಗ.
0: ಹಿಂದ ಕಾಲದಲ್ಲೂ ಕಾಡಿಗೆ ಹೋಯ್ತಿದ್ರಿ, ಆಗ ಪ್ರಾಣಿಗಳು ಇರ್ತಿದ್ದು, ಆಗ ಈ ತರ ಭಯ ಇರ್ಲಿಲ್ಲ?
1: ಭಯ ಭಯ ಇಲ್ಲ, ಆಗ ಭಯ ಇತ್ತಿಲ್ಲ, ಆಗ ಇಷ್ಟು ಕೇಡಿಗಳೇ ಇರ್ಲಿಲ್ಲ. ಈಗೆಲ್ಲ ತಾಕ ಬಂದ ತಕೊಂಡ ತಿಂದ್ಬಿಟ್ಟಾರ, ಅವತ್ತಲೇ ಏನು ಬಿಡ್ತೀವಿ ತಿಳ ಏನೂ ಇಲ್ಲ. ಇವು ಆನ ಒಂದ ಎರಡ ಇದ್ರು ನಾವೆಲ್ಲ ಅಣ್ಣಕ್ಕ ಬಂದ್ರು ನಮ್ಗೇನು ಭಯ ಇರ್ತಿ.
0: ಅಂದ್ರೆ ಒಂದು ಬಾಂಧವ್ಯ ಇತ್ತು ನಿಮ್ಗೂ ಪ್ರಾಣಿಗಳಿಗೂ. ಈಗ ಇತ್ತೀಚಿನ ದಿನಗಳಲ್ಲಿ ಅವು ಕಡಿಮೆ ಆಗ್ತಾ ಬರ್ತಾ ಇವೆ.
1: ಈಗ ಸಿಕ್ಕಿದ್ರೆ ಸಕಲ ಹಾಕೋಯ್ತವ ನುಂಕೊಂಡು ಎಲ್ಲ ತುಂಕಣವಿ. ಈಗ ಭಯ ಬಿಡಿ. ಈಗ
0: ಈಗ ಹಿಂದಿನ ಕಾಲದಲ್ಲೆಲ್ಲ ಗ್ಯಾಸು ಈ ಮಿಕ್ಸಿ ಅನ್ನೋದಿರ್ಲಿಲ್ಲ, ಯಾವ ತರ ಮಾಡ್ತಿದ್ರಿ?
1: ಸಿಲ್ವರ್ ಪಾತ್ರೆ ಸಿಕ್ಕದೆ ಕಷ್ಟ, ಮಡ್ಕೆ ಮಡ್ಕ ತಕೊಂಡ್ ಮಾಡ್ ಕಾಫಿ ಕಾಯ್ಸಕ್ ಮಾಡ್ಕ, ನೀರ್ ತುಂಬ್ಕೊಳಕ್ ಮಾಡ್ಕ, ನೀರು ಕರುವಿ ಅರ್ವಿ ಅಂದ್ರೆ ಚೋರ್ಗ ಕಣಗಿರ್ತಾವಲ್ಲ ಊರಕ್ಕ ಹೊತ್ತಗ ಬಂದು ಒಳಗ ತುಂಬ್ಕೊಳದು ನೀರ ಹಿಟ್ಟು ಮಾಡಕ ಸಾರ್ ಮಾಡಕ ಎಲ್ಲದಕ್ಕೂ ಮಡ್ಕೆ.
0: ಒಡ್ದೋಗ್ತಿರ್ಲಿಲ್ವಾ?
1: ಮಾಡ್ತೀನೋ ಆಗ ಒಡ್ದೋಗ್ ಬರ್ದಂಗ. ಈಗ ಹಾಕ ತೂತ್ ಕಡಿಸ್ತಾರ ಮಡ್ಕಲ್ ಒಂಜಿನ ಮಡಕದ್ದವ್ರು. ಈಗ ಮಡ್ಕಲ್ಲ ಯಾರು ಮಾಡಲ್ಲ ಬಿಡಿ, ಆಗ ಮಾಡ್ದವ್ರು ಈಗ ಮಡ್ಕಲ್ ಮಾಡಿದ್ರ. ಈಗ ಪಾತ್ರೆವೇ ಬಾಳ್ಮೆ ಬರಲ್ಲ, ಎಷ್ಟು ಗುಡ್ಡೆ ಹಾಕೊಂಡಿದ್ರು.
0: ಅದ್ರ ರುಚಿ
1: ಈಗ ಬರಲ್ಲ ಬಿಡಿ, ಮಡ್ಕ ರುಚಿ ಮಡ್ಕ ತಂಪು ಕಾಫಿ ಇಟ್ಟು ಎಲ್ಲ. ಆಮೇಲೆ ಒಲಲಿ ಅಡುಗೆ ಮಾಡೋದು, ಈಗ ಗ್ಯಾಸ್ ಅವರು ನಾವು ಈಗ್ಲೂ ಒಲಲೆ ಮಾಡೋದು. ಗ್ಯಾಸ್ ಇಲ್ಲ ನಮ್ಗ, ಒಲಲೆ ಅಡುಗೆ ಮಾಡ್ಕೊ ಊಟ ಮಾಡೋದು. ಗ್ಯಾಸ್ ನಮಗ ಇನ್ನು ಕೊಟ್ಟಿಲ್ಲ, ಬಂದಿತ್ತೆ. ಈಗ ತಕೋಬೇಕು ಸಸ ಗೊಬ್ಬರ ನಮಗ ಬಂದಿಲ್ಲ. ನಮ್ಮ ಒಲಲೆ ಅಡುಗೆ ಮಾಡೋದು ಯಾವ್ದು
0: ಈಗ್ಲೂ
1: ಇಲ್ಲಿ ಅಡುಗೆ ಮಾಡಕ್ಕೆ ಮಾಡ್ಕೊಂತದ್ದು.
0: ಈಗಲೂ ಕೂಡ ನೀವು ಒಲೆ ಅಡುಗೆ ಮಾಡ್ತೀರಾ, ಅದರಿಂದ ತುಂಬಾ ರುಚಿ ಇರುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ.
1: ಹಿಟ್ಟು ಮಾಡೋದು ಸಾರ್ ಮಾಡೋದು ಹಿಟ್ಟು ಮಾಡೋದು.
0: ಈಗ ನಿಮ್ ಐದು ಮಕ್ಕಳು ಅಂತ ಹೇಳಿದ್ರಿ, ಆ ಮಕ್ಕಳನ್ನೆಲ್ಲ ಸಾಕ್ಬೇಕು ಅಂದ್ರೆ ಇಂದೆಲ್ಲ ಎಷ್ಟು ಕಷ್ಟ ಇರ್ತಿತ್ತು? ಯಾವ ತರ ಸಾಕಿದ್ರಿ ಅವ್ರನ್ನ?
1: ಅದೇ ಹೇಳಲಿಲ್ವಾ, ಗೆಣಸು ಆಗತ್ತೆ ತಕ್ಕ ಬಂದ್ರು ತಿನ್ನಕ ಉಬ್ಬಿಸ್ತಿದ್ರು. ಅದೇ ಒಂದ್ ಸ್ವಲ್ಪ ಅಕ್ಕಿ ಪಕ್ಕಿ ತಕ್ಕತ್ತಿದ್ಮಲ್ಲ ಅವ ಮಡಿಕೊಂಡು ಮಕ್ಕಳಿಗೆ ಹಾಕ್ತೀನಿ. ನಾವು ಹಿಟ್ಟು ಸೊಪ್ಪು ಎಲ್ಲ ಕರಕಾಯಿ ತಿಂತೀನಿ, ಮಕ್ಕಳಿಗೆ ಅಷ್ಟಷ್ಟ ಹಾಕೊಟ್ಟು ಬಿಡ್ತೀನಿ, ಹಂಗ ಜೀವನ ಮಾಡ್ತೀನಿ.
0: ಅದರಲ್ಲೇ ಹೊಟ್ಟೆ ತುಂಬ್ಕೋತಿದ್ದ.
1: ಗೆಣಸು ತಂದ್ರ ಬೇಯಿಸ್ಕೊಂಡು ಒಳ್ಳೆ ಇದ್ರಕಂಡಾಗ ಆಯ್ತಿತ್ತು ಚಂದ. ಇದು ಕೆರಲಿ ಆಬಲ್ಕಾಯಿ ತತ್ತೀನಿ ಅವ್ರು ಹಾಕಿಕೊಂಡಾಗ, ಅದ ತಂದು ಬೂದಿಯ ಮಣ್ಣು ಹಾಕಿ ಉಜ್ಜಿ ಉಜ್ಜಿಬಿಟ್ಟು ಹುರಿದ್ಬಿಟ್ಟು ನವಣಕ್ಕೆ ಕಂಡಾಗೆ ಕುಟ್ಟಿ
0: ಪುಡಿ ಮಾಡ್ಕೋತೀವಿ.
1: ಅಕ್ಕಿ ಹಾಕೊಂಡು ಸಾರು ಹುಳಿಗೆ ಗಿಳಿಗೆ ಮಾಡ್ಕೊಂಡು ಊಟ ಮಾಡ್ತೇನೆ.
0: ಚೆನ್ನಾಗಿರ್ತದೆ,
1: ರುಚಿ

0: ಕೆರಗಣಿ ಉಬಿಡ್ತಲ್ಲ ಅವಳು, ಅದ್ರ ಕಾಯಿ ಎಂಡ ಎರಡು ತತ್ತೀನಿ
1: ಈಗ್ಲೂ.
0: ಈಗ್ಲೂ ಅವಲ್ಲ, ಈಗ ತಿನ್ನಲ್ಲ ಇವ್ರು ಯಾರು
1: ತಿನ್ನಲ್ಲ.
0: ತಂದ್ರು ಒಂದು ಎರಡು ತಿಂತವ ಈ ಕೆರಗಣಿ ಗೆಣಸ ಸೊಪ್ಪು ಹೋದ್ರೆ ಇಲ್ವಾ ಗೆಂಡ ಎತ್ಕೊಂಡ್ಬಂದ್ರ ಏ ಬೇಡ ಎನ್ಕಂತವ.
1: ನೀವು ತಿಂತೀರಾ?
0: ನಾವು ತಿಂತೀವಿ. ಉಪ್ಪು ಕಾಯಿ ತಕೊಬಂದು ಬೇಯಿಸ್ಕೊಂಡು ಒಂದ್ ನಾಲ್ಕೈದು ಎತ್ಕೊಂಡು ತಿಂತೀವಿ. ಎಡದ್ಬಿಟ್ಟು
2: ಆಗೆಲ್ಲ ಆರೋಗ್ಯ ಚೆನ್ನಾಗಿರ್ತಿತ್ತು, ಯಾವುದೇ ಕಷ್ಟ ಕಾಯಿಲೆಗಳಿರ್ಲಿಲ್ಲ, ನಮ್ಮಲ್ಲೇ ಸರಿ ಮಾಡ್ಕೋತಿದ್ದು ಅಂತ ಹೇಳಿದ್ರಲ್ಲ, ಯಾವ ತರ ಸರಿ ಮಾಡ್ಕೋತಿದ್ರಿ ಅವಾಗ?
0: ಅಳ ಮನ್ಸರು ಅನ್ಸ್ತೆ ಕಷಾಯ ಕಂಡಿದ್ರು, ಯಾವ್ದಾರ ಒಂದ್ ಅಗಡಿ ಕೆಂಬಲ ಜರಿಯ ಬಂದ್ರ ಒಂದ್ ಸ್ವಲ್ಪ ಅನ್ಸ್ತೆ ಗಿನ್ಸ್ತೆ ಕೊಡ್ತಿದ್ರು ಅವತ್ತಿನಲ್ಲಿ. ಈಗ ಅವರೆಲ್ಲ ಸತ್ತವ್ರು, ಈಗ ನಾವೇನು ಅನ್ಸ್ತಿ ಕೊಡ. ಈಗ ಆಸ್ಪತ್ರೆ,
2: ಈಗ ಆಸ್ಪತ್ರೆ, ನಿಮ್ಮ ಮಕ್ಕಳ ಕಾಲಕ್ಕೆಲ್ಲ ಆಸ್ಪತ್ರೆ. ಈಗ ನಿಮ್ಮ ಕಾಲದಲ್ಲಿ ನೀವೇ ಮನೆ ಡೆಲಿವರಿ ಎಲ್ಲ ಆಯ್ತಿತ್ತು ಅಂತಂದಿದ್ರಲ್ಲ, ಯಾರು ಮಾಡ್ಕೋತಿದ್ರು?
0: ನಮ್ಮಕ್ಕ.
1: ನಿಮ್ಗೆ ಹಿರಿಯರ್
0: ಮಾಡ್ತಾರೆ? ಊರೊಳಕಣೆ ಎಲ್ಲ ಅವಳೆ ಮಾಡ್ತಿತ್ತು. ಆಗದವ್ರಿಗೆ ಏಳು ಮಕ್ಕಳಲ್ಲಿ ನಮ್ಮಕ್ಕ ಮಾಡಿರೋದು.
1: ಈಗ ಅವಳಿಗೆ
0: ಕಷ್ಟ.
1: ಏನಾಗಿದೆ ಅವ್ರಿಗೆ?
0: ಅವ್ರಿಗೆ ಹುಷಾರಿಲಿ ಇದ್ದಿದ್ರೆ ಹೇಳ್ಬೇಕಾಯ್ತು.
2: ಈಗ ನಿಮ್ಗೆ ಏನಾರ ಆರೋಗ್ಯ ಸಮಸ್ಯೆ ಇದೆಯಾ?
0: ಏನು ಇಲ್ಲ ಬಿಡಿ.
1: ಯಾವ್ದೇ ತರ ಸಮಸ್ಯೆ ಏನಿಲ್ಲ.
0: ಕಣ್ಣು ಮಂಜೆ.
1: ಯಾಕೆ
0: ಕಣ್ಣು? ಈಗ ಈಗ ಹಸಿ ಮಂಜು ಮಂತ. ಅವತ್ತು ನಿಮ್ಮ ಅಲ್ಲಿಯವ್ರೆ ಬಂದಿದ್ರಲ್ಲ, ಹೇಳಕ್ ಇಲ್ಲಣಿ ಕ್ಯಾಂಪ್ ಇಡ್ತಾರ ಅವತ್ತಿಗ ಬರ್ತೀವಿ ಅನ್ಕಂದ್ಬಿಟ್ಟು ಹೋಗ. ಕಿರಿ ಮಗಳಗ ಹುಷಾರ ಹೋಗ್ತಲ್ಲ, ಆ ತೊಟ್ಟಿಯಿಂದ ಒಂದ್ ಸ್ವಲ್ಪ ಹಂಗ ಹುಷಾಸಿ ಐತಿತ್ತು. ಈಗೀಗ ವರ್ಷದಿಂದ ಸ್ವಲ್ಪ ಮಂಜು ಕಣ್ಣು ಮಂಜು ಮಂಜು ಅಷ್ಟೇ.
2: ಅಂದ್ರೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ, ಕಣ್ಣು ಸಮಸ್ಯೆ ಒಂದು ಕಾಣಿಸ್ತಾ ಇದೆ. ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆ, ಪಿಂಚಣಿ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಂಡಿದ್ರಾ?
0: ಇಲ್ಲ, ಅವು ಒಂದು ಇಲ್ಲ. ನಮಗ್ ಮಾಡ್ಕೊಡೋರು ಇಲ್ವಲ್ಲ, ನಮಗ್ ಗೊತ್ತ. ದುಡ್ಡು ಕೇಳ್ತಾರ, ದುಡ್ಡು ಕೇಳಿದ್ರೆ ನಾವ್ ಹೇಳ್ಕೊಡೋ. ನಮ್ಗೆ ಇಲ್ಲ ದುಡ್ಡು. ದುಡ್ಡು ಕೇಳಿದ್ರೆ 10,000 5,000 ಎಲ್ಲಿ ಕೊಟ್ಬಿಟ್ಟು ನಾವು ಮಾಡ್ಸೋಣ ಪಿಂಚಣಿ. ಅದಕ್ಕೆ ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಹಂಗೆ ಕಾಲ ಮಾಡ್ತೀವಿ.
2: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ ನೀವು?
0: ಇಲ್ಲ, ನಾ ಕೆಲ್ಸಕ್ಕೆ ಹೋಗಲ್ಲ. 2 ವರ್ಷ ಆಯ್ತು ಕೆಲ್ಸ ಬಿಟ್ಟು. ಮಕ್ಕಳೇ ಹೋಗೋದು, ನಾ ಎಲ್ಲೋ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ.
2: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರ್ಬೇಕು ಅಂದ್ರೆ ಈಗ ದುಡಿತಿದ್ದ ಕೈಗಳು ಅಂತ ಕೂತ್ಕೊಬಿಟ್ರೆ ಎಷ್ಟು ಕಷ್ಟ ಅನ್ಸುತ್ತೆ?
0: ನಾನು ಈ ಕಣ್ಣು ಮಂಜು ಬಂದೊಟ್ಟಿಂದ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅಲ್ಲಣಿ ಇಲ್ಲಣಿ ಹಿಂಗೆ ಕೂತ್ಕೊಂಡು ನಿಂತ್ಕೊಂಡು ಕಾಲ ಮಾಡ್ಕೊಂಡು ಒಂದು ಸೊಪ್ಪು ಸೇದಬೇಕು.
2: ಸೊಪ್ಪು ಸಿದ್ಧ ಹೋಗ್ತೀರಾ? ಯಾವ್ಯಾವ ತರ ಸೊಪ್ಪು ತಗೋಬರ್ತೀರಾ?
0: ಕಾಡ್ಗೆ ಹೋಗಲ್ಲ ಬಿಡಿ, ಕಾಡ್ಗೆ ಸೋದ್ಗೆ ಹೋಗಲ್ಲ. ಆನೆ ಬೈಕ ಎದ್ರಕಂಡು ಸೊಪ್ಪು ಗಿಪ್ಪು ಕುಯ್ಕ ಬರೋದು. ಈ ಅಣ್ಣ ಸೊಪ್ಪು ಈ ವಾಲ್ಕಂಡ್ ಬೆಳೀತಾರಲ್ಲ ಅಲ್ಲಣಿ, ಕುಯ್ಕ ಬರೋದು ಅಷ್ಟೇ.
1: ಈಗ್ಲೂ ಸೊಪ್ಪು ಸೆದೆ ಸೌದಕ್ಕೆ
2: ಪಕ್ಕದ ಹೊಲಗಳಿಗೆ ಹೋಗ್ತೀರಾ, ಯಾವ್ದೇ ರೀತಿ ಕೆಲ್ಸಕ್ಕೆ ಹೋಗಲ್ಲ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಮಾಡ್ತೀರಾ ಕೆಲಸಗಳನ್ನ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಏನ್ ಮಾಡ್ತೀರಾ ಬೆಳಗ್ಗಿನ ಸಂಜೆ ಗಂಟು ನೀವು?
0: ಮಾಮೂಲಿ ಹೇಳ್ತೀನಿ, ಎದ್ದು ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ, ಮಕ್ಕ ಮರಿ ಕೊಟ್ಕೊಂಡು. ಈಗ ಹೇಳ್ತಾರ 7 ಗಂಟೆಗ 6 ಗಂಟೆಗ ಎಲಮರಿಗೆ ಹೋಗಕ್ಕ 5 ಗಂಟೆಗೆ ಹೇಳ್ತಾರ ಗಂಡಸ್ಗಳು, 6 ಗಂಟೆಗೆ ಹೇಳ್ತಾರ.
2: ಮನೇಲಿ ಚೆನ್ನಾಗಿ ನೋಡ್ಕೋತಾರ ನಿಮ್ಮನ್ನ?
1: ಚೆನ್ನಾಗಿ ನೋಡ್ಕೋತಾರ ನಿಮ್ಮನೆಯವರು?
0: ಹೌದು.

0: ಒಟ್ಟಾರೆ ಈಗ ವಯಸ್ಸಾದ ಜೀವನ ಎಲ್ಲರೂ ಕಷ್ಟ ಅಂತಾರೆ, ಈ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಾ?
1: ನಮ್ಗೆ ಏನು ಇಲ್ಲ ಬಿಡಿ, ಸುಲಭನೆ.
0: ಯಾವ್ದು ಉತ್ತಮ, ಕಾಡಿನ ಜೀವನ ನಾಡಿನ ಜೀವನ?
1: ಕಾಡಿನ ಜೀವನ ಚೆನ್ನಾಗಿರೋದು. ನಮ್ಗ ಕಾಡ ಗಣಿ ಮನ ಮಠ ಕೊಟ್ಟಿದ್ರ, ಅಚ್ಚುಕಟ್ಟಾಗಿರೋ ಇನ್ನು ಎಲ್ಲ ಒಟ್ಟಾಗಿದ್ಬಿಟ್ರ, ಮನಾಗಿನ ಕಟ್ಕೊಂಡು ಎಲ್ಲ ಸೌಲಭ್ಯ ಮಾಡ್ಕೊಂಡಿದ್ರ, ಅಲ್ಲಿ ಯಾವ ಪ್ರಾಣಿ ಬತ್ತಿದ? ಅವತ್ತಲಿ ಆಳ ಮನ್ಸರೆಲ್ಲ ಅನ ಬೈತೀನಿ ಅನ ಅದ್ ಬತ್ತ ಇದು ಬತ್ತ ಎದುರ್ಕೊತಾರ ಅನ್ಕೊಂಡು ನಮ್ ತಕ ಬಂದಿಲ್ಲಿ ಕುಣಿಸ್ಬಿಟ್ರು ಊರೊಳಕ್ಕಿ. ಇವತ್ತು ಸಿಕ್ಕಷ್ಟೇ ಅಲ್ಲೇ ಇದ್ದಿದ್ರ ಈಗ ನಮ್ಗ ತುಂಬಾ ಚೆನ್ನಾಗೇ ಇತ್ತು, ಇಷ್ಟು ಕಷ್ಟನೇ ಇರ್ಲಿಲ್ಲ.
0: ತುಂಬಾ ಖುಷಿ ಆಯ್ತು ಅಮ್ಮ, ಧನ್ಯವಾದಗಳು.
1: ಧನ್ಯವಾದಗಳು.
2: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತು

ಒಂದು ಮುಸುಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
3: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 101 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
7: ಕ್ರಮದ ನಭ ವಿಕೃತಿ
8: ವಾಯುವಾದಿ ರೂಪಗಳಂತೆ
7: ಕೃಮಿ ಬೀಜದಿಂ
8: ಮತ್ಸ್ಯ ಮೃಗ ಮನುಜರಂತೆ
7: ಕ್ರಮವಿವರವೇನಿರಲಿ
8: ಸೃಷ್ಟಿಯ ವಿಧಾನದಲ್ಲಿ
7: ಸಮ

0: ಸಮಸದದು ಸತ್ವವನು ಮಂಕುತಿಮ್ಮ.
1: ಸಮಸದದು ಸತ್ವವನು ಮಂಕುತಿಮ್ಮ.
0: ಹೊರಗೆ ಕಾಣ್ತಾ ಇರುವಂತ ನಾನಾ ರೂಪ ವಿಕಾರಗಳಲ್ಲಿ ವೈವಿಧ್ಯಗಳಲ್ಲಿ ಮೂಲಭೂತವಾಗಿರುವಂಥ ಸತ್ವ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಹಾಗೆ ಆ ಸತ್ವದ ಏಕತೆಯನ್ನು ಉದಾಹರಣೆಯ ಮೂಲಕ ಕೊಡ್ತಾ ಇರುವಂಥದ್ದು ಈಗ ಮುಂದಿನ ಮುಕ್ತಕ. ಸೊ ಇಲ್ಲಿ ನಾವು ಮುಂಚೆ ಕೂಡ ನೋಡಿದ್ವಿ, ಆಕಾಶ ತನ್ನಿಂದ ತಾನೇ, ಅಲ್ಲಿ ಏನೂ ಇಲ್ಲ ಅಂತಂದರೆ ಬರೀ ನೀಲಿ ಆಕಾಶ, ಏಕಮುಖೀಯವಾಗಿರುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದೇ ಥರ ಕಾಣಿಸುತ್ತೆ. ಅದು ನಮಗೆ ಒಂದು ದೃಷ್ಟಿಯಿಂದ ನೋಡಿದಾಗ ಓ ಎಷ್ಟು ಕ್ಲಿಯರ್ ಆಗಿದೆಯಪ್ಪ, ಎಷ್ಟು ನೀಟಾಗಿದೆಯಪ್ಪ, ಕ್ಲೀನಾಗಿದೆಯಪ್ಪ ಅಂತ ಅನಿಸುತ್ತೆ. ಅದು ಕ್ರಮ. ಆ ಕ್ರಮಬದ್ಧವಾದಂತಹ ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದು ಮೋಡಗಳು ಕಾಣಿಸ್ಕೊಂಡ್ರೆ ಆ ಕ್ರಮಬದ್ಧತೆ ವಿಕೃತಿಯಾಯಿತು. ಈಗ ಹಿನ್ನೆಲೆ ಇದ್ದಂಥದ್ದು ಆಕಾಶದ ಕ್ರಮಬದ್ಧತೆ, ಆ ಹಿನ್ನೆಲೆಯಲ್ಲಿ ಮೋಡಗಳು ನಮಗೆ ಕಾಣಿಸಿದಾಗ ಅದರಲ್ಲಿ ಏನೋ ಒಂದು ಆಕೃತಿ ಬಂದಂಗಾಯಿತು. ಸೊ ಇಲ್ಲೊಂದು ಸ್ವಲ್ಪ ಮೋಡ ಇದೆ, ಅಲ್ಲೊಂದು ಸ್ವಲ್ಪ ಮೋಡ ಇದೆ ಅಂತ ಬೇರೆ ಬೇರೆ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಈಗ ನೋಡಿದ ಮೋಡ ಇಲ್ಲಿತ್ತು, ಗಾಳಿ ಜೋರಾಗಿ ಬೀಸ್ತು ಅಂತಂದರೆ ಆ ಮೋಡ ಬೇರೆ ಎಲ್ಲೋ ಹೊರಟೋಯ್ತು, ಬೇರೆ ಎಲ್ಲೋ ಅಲ್ಲಿ ಇವಾಗ ಕಾಣಿಸ್ತಾ ಇದೆ. ಅಲ್ಲಿದ್ದಂಥ ಮೋಡ ಏನಾಯಿತು, ಅಲ್ಲೇ ಇದೆಯಾ ಅಂದರೆ ಇಲ್ಲ, ಅದು ಇನ್ನೆಲ್ಲೋ ಹೊರಟೋಯ್ತು, ಇನ್ಯಾವುದೋ ಮೋಡದ ಜೊತೆ ಸೇರ್ಕೊಂಬಿಟ್ಟು ಮೊದಲು ಚಿಕ್ಕದಾಗಿದ್ದಂಥ ಮೋಡ ಈಗ ದೊಡ್ಡ ಗಾತ್ರದ ಮೋಡವಾಗೋಯ್ತು. ಸೊ ಹಾಗೆ ಕ್ರಮಬದ್ಧವಾದಂತಹ ನಭದ ಒಂದು ಹಿನ್ನೆಲೆಯಲ್ಲಿ ವಾಯುಗಳಿಂದ, ವಾಯು ಇತ್ಯಾದಿಗಳಿಂದ ವಿಕೃತಿಗಳಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಕ್ರಮ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ, ಕ್ರಮ ಇದೆ, ಆ ಕ್ರಮದ ಹಿನ್ನೆಲೆ ಇದೆ ಚಿತ್ರಪಟ ಇದ್ದಂತೆ. ಅದರ ಮುಂದೆ ಕೆಲವು ವಿಕಾರಗಳು ನಮಗೆ ಗೋಚರವಾಗುವ ಕೆಲವು ಶಕ್ತಿಗಳಿಂದ ಮಾರ್ಪಾಡಾಗಿ ಕಾಣಿಸ್ತಾ ಇವೆ. ಹಿಂದೆ ಇರುವಂಥ ಕ್ರಮ ಚೆನ್ನಾಗಿದೆ, ಅದರ ಜೊತೆಗೆ ಮುಂದೆ ಇರುವಂಥ ವಿಕಾರಗಳು ಕೂಡ ನಮಗೆ ಗೋಚರವಾಗ್ತಾ ಇದೆ. ಅದು ಜಡದ ಒಂದು ವಿಚಾರವಾದರೆ ಜೀವದ ವಿಚಾರಕ್ಕೆ ಬಂದಾಗಲೂ ಕೂಡ ಅದೇ ರೀತಿ, ಒಂದು ಬೀಜದಿಂದ ಒಂದು ಜೀವಿ ಉತ್ಪನ್ನವಾಗುತ್ತೆ. ನಮಗೆ ಕಾಣ್ತಾ ಇರುವಂತಹ ಬೇರೆ ಬೇರೆ ಜೀವರಾಶಿಗಳಿದೆ. ಇಲ್ಲಿ ಒಂದು ಬೇವಿನ ಮರ ಇದೆ, ಅದರ ಪಕ್ಕದಲ್ಲಿ ಒಂದು ಮಾವಿನ ಮರ ಇದೆ. ಇದ್ಯಾಕಪ್ಪ ಬೇವಿನ ಮರ ಬೇರೆ ಮಾವಿನ ಮರ ಬೇರೆ ಅಂತಂದರೆ ಅದರ ಮೂಲಕ್ಕೆ ಹೋಗೋಣ. ಬೇವಿನ ಸಸಿ ಬೇವಿನ ಮರವಾಯಿತು, ಬೇವಿನ ಸಸಿ ಮಾವಿನ ಮರ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಮಾವಿನ ಬೀಜವನ್ನು ಬಿತ್ತಿದ್ರೆ ಅದು ಮಾವಿನ ಮರವೇ ಆಗುತ್ತೆ, ಇನ್ಯಾವುದು ಹೊಂಗೆ ಮರ ಆಗಕ್ಕೆ ಅದು ಸಾಧ್ಯ ಇಲ್ಲ. ಸೊ ಆ ಬೀಜಕ್ಕೆ ನಾವು ಹೋದಾಗ, ಮೂಲಕ್ಕೆ ನಾವು ಹೋದಾಗ ಅದರಲ್ಲೂ ಕ್ರಮಬದ್ಧತೆ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲೇ ಮತ್ಸ್ಯ ಮೀನು ಬರಬೇಕಾದ್ರೆ ಒಂದು ರೀತಿಯ ಮೀನು ಇನ್ನೊಂದು ರೀತಿಯ ಮೀನನ್ನೇ ಹುಟ್ಟಾಕುತ್ತಾ ಅಂತಂದರೆ ಇಲ್ಲ, ತನ್ನ ರೀತಿಯ ಮೀನನ್ನು ಮಾತ್ರ ಹುಟ್ಟಾಕಕ್ಕೆ ಸಾಧ್ಯ. ತಿಮಿಂಗಲ ಅದರ ಮರಿ ತಿಮಿಂಗಲವೇ ಆಗುತ್ತೆ, ಅದು ಇನ್ಯಾವುದೋ ರೀತಿಯ ಮೀನಾಗಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲ ಮೃಗಗಳು, ಎಲ್ಲ ಮನುಜರು. ಆದರೆ ಇಲ್ಲಿ ಈಗ ನಾವು ನೋಡಿದಂತೆ ಒಂದು ಕೋತಿಯ ಮರಿ ಕೋತಿಯೇ ಆಗುತ್ತೆ, ಮಂಗ ಮಂಗವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ನಾವು ವಿಕಾಸದ ಒಂದು ಕಥೆಯಲ್ಲಿ ಕೇಳ್ತೀವಿ, ಮಾನವ ಬಂದದ್ದು ಮಂಗನಿಂದ, ಮಂಗನಿಂದ ಮಾನವ ಬಂದ ಅಂತ, ಅದು ಹೇಗೆ? ಸೊ ನಾವು ಈ ಕಾಲದ ಒಂದು ಪ್ರವಾಹವನ್ನು ನೋಡಿದಾಗ ಅದರಲ್ಲಿ ವಿಕಸನಗಳು ಆಗ್ತಾ ಇದೆ, ವಿಕಾಸಗಳು ಆಗ್ತಾ ಇವೆ, ಬದಲಾವಣೆಗಳು ಆಗ್ತಾ ಇವೆ. ಅದು ಸಹಸ್ರಾರು ವರ್ಷಗಳ ಕಾಲ ಪರಿಧಿಯನ್ನು ನಾವು ನೋಡಿದಾಗ ಅದರಲ್ಲಿ ಗೋಚರವಾಗುವ ಒಂದು ಕ್ರಮಬದ್ಧತೆಯೇ ಬೇರೆ. ನಾವು ನಮ್ಮ ಸೀಮಿತವಾದಂಥ ಕಾಲ ನಿಯಮದಲ್ಲಿ, ದೇಶ ನಿಯಮದಲ್ಲಿ, ವಸ್ತು ನಿಯಮದಲ್ಲಿ ನೋಡಿದಾಗ, ಆ ಸೀಮಿತತೆಯಲ್ಲಿ ನೋಡಿದಾಗ ನಮಗೆ ಗೋಚರವಾಗುವಂಥ ಕ್ರಮಬದ್ಧತೆ, ವೈವಿಧ್ಯತೆ ಇದು ಬೇರೆ. ಸೊ ಆ ಕ್ರಮಬದ್ಧತೆ ಏನೇ ಇರಲಿ ಸೃಷ್ಟಿಯ ವಿಚಾರದಲ್ಲಿ, ಬೇಗನೆ ಬೇಕಾದರೂ ಚೇಂಜ್ ಆಗಲಿ, ಚೇಂಜೇ ಆಗದೆ ಅದೇ ಕಂಟಿನ್ಯೂ ಆಗ್ತಾ ಇರಲಿ, ಮೂಲಭೂತವಾದಂತಹ ಸತ್ವ ಏನಿದೆಯೋ ಅದು ಯಾವತ್ತಿಗೂ ಸವಿಯಲ್ಲ. ಮಂಗನಲ್ಲಿರುವಂತಹ ಶಕ್ತಿಯೇ ಮಾನವನಲ್ಲಿ ಬಂದಿದೆ. ಈಗ ಮಾನವನಿಂದ ಮಾನವನೇ ಸೃಷ್ಟಿ ಆಗ್ತಾ ಇದ್ದಾನೆ, ಆದರೆ ಅದು ಬಂದದ್ದು ಮಂಗನಿಂದ ಅಂತ ನಾವು ಅಂದ್ಕೊಳ್ಬೇಕು, ಅಮೂಲ ಅಲ್ಲಿತ್ತು. ಸೊ ಹಾಗೆ ಈ ವಿಕಾಸ, ಈ ಎವಲ್ಯೂಷನ್ ಅನ್ನೋದೇನಿದೆ, ಆ ಎವಲ್ಯೂಷನ್ ನಿರಂತರವಾಗಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಬದಲಾವಣೆಗಳ ಅನಿವಾರ್ಯತೆಗಳು ಬರ್ತಾ ಇರ್ತವೆ. ಈ ಜಿರಾಫೆಯ ಕತ್ತು ಯಾಕಪ್ಪ ಉದ್ದ ಆಯಿತು ಅಂತಂದರೆ ಡಾರ್ವಿನಿಯನ್ ಥಿಯರಿ ಹೇಳುತ್ತೆ, ಏನೋ ಒಂದು

0: ಎಕ್ಸ್ಪ್ಲನೇಷನ್ ಅನ್ನು ಕೊಡುತ್ತೆ, ಇದಕ್ಕೋಸ್ಕರ ಇದು ಹಿಂಗಾಯಿತು. ಇನ್ಯಾವುದೋ ಅಲ್ಲಿ ಪೋಲಾರ್ ರೀಜನ್ ಬಹಳ ಚಳಿಯ ಒಂದು ವಾತಾವರಣದಲ್ಲಿರುವಂತಹ ಕರಡಿಗೆ ಬಹಳ ದಪ್ಪನಾದಂತಹ ಹೊರಮೈ ಪದರ ಇದೆ ಅಂತಂದರೆ ಅದು ಯಾಕೆ ಅಂದರೆ ಅದು ಅಲ್ಲಿನ ಒಂದು ಪರಿಸರಕ್ಕೆ ಅನುಗುಣವಾಗಿ ಅಲ್ಲಿ ಸರ್ವೈವ್ ಆಗಬೇಕು, ಅಲ್ಲಿ ಬದುಕಬೇಕು, ಅದು ಜೀವಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದು ಬದಲಾವಣೆ ಆಯಿತು. ಈಗ ಆ ಬದಲಾವಣೆ ನಮಗೆ ಕಾಣಲ್ಲ. ನಮಗೆ ಕಾಣೋದೇನೆಂದರೆ ಪೋಲಾರ್ ಬೇರಿನ ದಪ್ಪ ಚರ್ಮ ಪೋಲಾರ್ ಬೇರಿನ ಮರಿಗೂ ತಾನಾಗಿಯೇ ಬಂದಿದೆ ಅಂತ. ಸೊ ಒಂದು ಕ್ರಮಬದ್ಧತೆ ಅಲ್ಲಿ ನಾವು ನೋಡ್ತೀವಿ. ಸೊ ಹೀಗೆ ಆ ವಿವರಣೆಯ ಒಂದು ಇದು ಏನೇ ಇದ್ದರೂ ಕೂಡ ನಾವು ಮೂಲಭೂತವಾಗಿ ನೋಡಬೇಕಾಗಿರೋದು ಏನಪ್ಪ ಅಂತಂದರೆ ಅದು ಮೂಲ ಸತ್ವ ಏನಿದೆಯೋ ಆ ಸತ್ವವನ್ನು ಅದು ಕಡಿಮೆ ಮಾಡ್ತಾ ಇಲ್ಲ. ಎಲ್ಲ ಜೀವಿಗಳಲ್ಲೂ ಆ ಒಂದು ಸತ್ವ ತನ್ನದೇ ಆದ ರೀತಿಯಲ್ಲಿ ಪ್ರಕಟವಾಗ್ತಾ ಇದೆ ಅಂತ. ಸೊ ನಾವು ಇದು ದೊಡ್ಡದು ಅದು ಚಿಕ್ಕದು ಅಂತ ಅಂದ್ಕೊಳ್ಳೋದಾಗಲಿ ಅಥವಾ ಮನುಷ್ಯ ಎಲ್ಲ ಜೀವಿಗಳಿಗಿಂತ ಬಹಳ ಒಂದು ಮುಂದುವರೆದಂತಹ ಪ್ರಾಣಿ ಬಹಳ ಬುದ್ಧಿವಂತ ಪ್ರಾಣಿ ಅಂತ ಬೀಗೋದಾಗಲಿ ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಎಲ್ಲ ಜೀವಿಗಳಲ್ಲೂ ಕೂಡ ಪ್ರಕಟವಾಗ್ತಾ ಇರುವಂಥ ಸತ್ವ ಆ ಮೂಲ ಸತ್ವವೇ, ಅದು ಎಲ್ಲೂ ಕೂಡ ಸವಿದು ಹೋಗಿಲ್ಲ. ಒಂದು ಪಕ್ಷಿಯನ್ನು ನಾವು ತಗೊಂಡ್ರೆ ಆ ಪಕ್ಷಿ ಅದೆಷ್ಟೋ ವರ್ಷಗಳಿಂದ ಎಷ್ಟೋ ತಲೆಮಾರುಗಳಿಂದ ಒಂದೇ ರೀತಿಯಲ್ಲಿ ಗೂಡು ಕಟ್ಟುವಂಥ ತನ್ನ ಶಕ್ತಿಯನ್ನು ಉಳಿಸ್ಕೊಂಡು ಬಂದಿದೆ. ಟೈಲರ್ ಬರ್ಡ್ ಅಂತ ಒಂದು ಬರ್ಡ್ ಇದೆ, ದರ್ಜಿ ಹಕ್ಕಿ. ಆ ದರ್ಜಿ ಹಕ್ಕಿ ಕೆಲವು ಗಿಡಗಳಲ್ಲಿ ಆಯ್ಕೆ ಮಾಡಿಕೊಂಡು ಆ ಗಿಡಗಳ ಕೆಲವು ಎಲೆಗಳನ್ನು ಆಯ್ಕೆ ಮಾಡಿಕೊಂಡು ಹೇಗೆ ನಾವು ಬಟ್ಟೆಯನ್ನು ಹೊಲಿದು ಸೂಜಿಯಿಂದ ದಾರವನ್ನು ಪೋಣಿಸಿ ಹೊಲಿದು ನಾವು ಬಟ್ಟೆಗಳನ್ನು ಮಾಡ್ಕೊಳ್ತೀವೋ ಹಾಗೆ ಒಂದು ನಾಲ್ಕಾರು ಅಗಲವಾದಂತಹ ಎಲೆಗಳನ್ನು ಸೇರಿಸಿ ತನ್ನ ಕೊಕ್ಕಿನಿಂದ ಚುಚ್ಚಿ ಹುಲ್ಲಿನ ಒಂದು ಇದನ್ನೇ ದಾರವಾಗಿ ಮಾಡಿಕೊಂಡು ದರ್ಜಿಯಂತೆ ಹೊಲಿಯುತ್ತೆ. ಅದಕ್ಕೆ ಟೈಲರ್ ಬರ್ಡ್ ಅಥವಾ ದರ್ಜಿ ಹಕ್ಕಿ ಅಂತ ಕರೆಯುವಂಥದ್ದು. ಅದು ಇವತ್ತು ಕಲ್ತ್ಕೊಳ್ತಾ ಅದನ್ನು ಅಂತಂದರೆ ಇಲ್ಲ, ಅದು ಎಷ್ಟೋ ತಲೆಮಾರುಗಳಿಂದ ಅದು ತನ್ನ ತಂದೆ ತಾಯಿಯಿಂದ ಕಲ್ತ್ಕೊಳ್ತು ಆ ತಂದೆ ತಾಯಿಗಳು ಅದರ ತಂದೆ ತಾಯಿಗಳಿಂದ ಸೊ ಹಾಗೆ ನಿರಂತರವಾಗಿ ಅದು ಮುಂದುವರಿತಾ ಬಂದಿದೆ. ಸೊ ಅಲ್ಲಿ ಪ್ರಕಟವಾಗ್ತಾ ಇರುವಂತಹ ಮೂಲ ಸತ್ವ ನಾವು ಗೌರವಿಸಬೇಕಾದಂತಹ ಸತ್ವ. ಇವತ್ತಿನ ದಿನ ಮನುಷ್ಯ ಅದನ್ನು ಕಂಡುಹಿಡ್ಕೊಂಡಿದ್ದಾನೆ. ನಿಜ ಆ ದರ್ಜಿ ಹಕ್ಕಿ ಮನುಷ್ಯಂತರ ಬೇರೆ ಬೇರೆ ಥರದ ಕಟ್ಟಡಗಳನ್ನು ಕಟ್ಟೋ ಸಾಮರ್ಥ್ಯ ಪಡೀದೇ ಇರಬಹುದು, ಹಾಗಂದ ಮಾತ್ರಕ್ಕೆ ಅದರ ಒಳಗಿರುವ ಸತ್ವ ಕಡಿಮೆ ಅಂತ ಅಲ್ಲ. ಆ ಕ್ರಮ ಏನೇ ಇದ್ದರೂ ಕೂಡ ಸೃಷ್ಟಿಯ ವಿಧಾನದಲ್ಲಿ ಅದಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದಂಥ ಸ್ಥಾನ ಇದೆ, ಗೌರವ ಇದೆ. ಆ ಗೌರವವನ್ನು ನಾವೆಲ್ಲರೂ ವ್ಯಕ್ತಪಡಿಸಬೇಕು. ಅದರಲ್ಲಿರೋಂಥ ಆ ಒಂದು ಮೂಲ ತತ್ವಕ್ಕೆ ನಾವು ಯಾವುದೇ ರೀತಿಯ ಕುಂದು ಬಾರದಂತೆ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 101 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಕೃತಿಯ ಸೃಷ್ಟಿಯಲ್ಲೇ ಅತ್ಯಂತ ಪವಿತ್ರ ಹಾಗೂ ನಿಷ್ಕಲ್ಮಶವಾದ ಭಾವನೆಯೆಂದರೆ ತಾಯಿಯ ಪ್ರೀತಿ. ಈ ಭಾವನಾತ್ಮಕ ಸೆಳೆತ ಅಕ್ಷರಬಲ್ಲ ಮಾನವನಿಗೆ ಸೀಮಿತವಾಗಿಲ್ಲ. ಭಾಷೆ ಇಲ್ಲದ ಪ್ರಾಣಿ ಪ್ರಪಂಚದಲ್ಲೂ ಅಷ್ಟೇ ತೀವ್ರವಾಗಿ ಮತ್ತು ಅಷ್ಟೇ ಹಾರ್ದವಾಗಿ ವ್ಯಕ್ತವಾಗುತ್ತದೆ. ಭಾಷೆ ಬಾರದಿದ್ದರೇನು, ಎತ್ತ ಕರುಳಿನ ತಳಮಳಕ್ಕೆ ಮೂಕ ಜೀವಿಗಳು ಹೊರತಲ್ಲ. ಇದಕ್ಕೆ ನಮ್ಮ ಸುತ್ತಮುತ್ತಲಿನ

ಪ್ರಾಣಿ ಪಕ್ಷಿಗಳ ವರ್ತನೆಗಳೇ ಸಾಕ್ಷಿ. ಇತ್ತೀಚೆಗೆ ಕಾಡಾನೆಗಳ ಬದುಕಿನಲ್ಲಿ ನಡೆದ ಕೆಲವು ಹೃದಯ ವಿದ್ರಾವಕ ಘಟನೆಗಳು, ಎತ್ತಕಂದನ ಹಗಲಿಕೆಯಿಂದ ವ್ಯಕ್ತವಾದ ಆನೆಯ ಅಪ್ರತಿಮ ಮಾತೃಪ್ರೇಮ ಮತ್ತು ಅದರ ಒಡಲಾಳದ ತಲ್ಲಣಗಳು ಇಡೀ ಜಗತ್ತಿನ ಕಣ್ಣುಗಳನ್ನು ತೇವಗೊಳಿಸುವಂತಿವೆ. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಬೇಲೂರು ತಾಲೂಕಿನ ಬಳಿ ನಡೆದ ಈ ಪ್ರಸಂಗವು ನೋಡಿದವರ ಕಣ್ಣೀರು ಸುರಿಸುವಂತಿತ್ತು. ಪ್ರವಾಸದ ವೇಳೆ ಆನೆ ಮರಿಯೊಂದು ಮೃತಪಟ್ಟು ಜನಿಸಿತ್ತು. ಆದರೆ ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿರದ ತಾಯಾನೆ 3 ದಿನಗಳು ಕಳೆದರೂ ತಾನು ಹೋದಲ್ಲೆಲ್ಲ ತನ್ನ ಮರಿಯ ಮೃತದೇಹವನ್ನು ಸೊಂಡಿಲಿನಲ್ಲಿ ಹೊತ್ತುಕೊಂಡು ತಿರುಗುತ್ತಿತ್ತು. ಆಗಾಗ ಮರಿಯ ಶವವನ್ನು ಕಾಲಿನಿಂದ ತಳ್ಳಿ ಬದುಕಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ಮೂಕವಾಗಿ ರೋಧಿಸುತ್ತಿತ್ತು. ಸುರಿಯುವ ಮಳೆ ಬಿಸಿಲು ಗಾಳಿಯ ನಡುವೆಯೂ ತನ್ನ ಮೃತ ಮರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಕದಲದ ಆ ದೃಶ್ಯ ಪ್ರಕೃತಿಯ ಅತಿದೊಡ್ಡ ವಿಸ್ಮಯ ಹಾಗೂ ತಾಯ್ತನದ ಮುರುಕದ ಕಥೆಯಾಗಿತ್ತು. ಅಪಾರ ಬುದ್ಧಿಶಕ್ತಿ ಮತ್ತು ಮಮತೆಯ ಹೆಸರಾದ ಆನೆಗಳು ತಮ್ಮ ಮರಿಗಳ ವಿಷಯಕ್ಕೆ ಬಂದರೆ ಅತ್ಯಂತ ಭಾವುಕವಾಗುತ್ತವೆ. ಮತ್ತೊಂದು ಘಟನೆಯಲ್ಲಿ ವಿದ್ಯುತ್ ಸ್ಪರ್ಶಕ್ಕೆ ಸಿಲುಕಿ 5 ತಿಂಗಳ ಮರಿ ಆನೆಯೊಂದು ಜೀವ ಕಳೆದುಕೊಂಡಾಗ ಆ ತಾಯಿ ಆನೆ ಅನುಭವಿಸಿದ ಯಾತನೆ ವರ್ಣಾನತೀತ. ಎತ್ತ ಒಡಲಿನ ಸೆಳೆತ ತಡೆಯಲಾರದ ಆ ತಾಯಿ ಆನೆ ತನ್ನ ಮೃತ ಕಂದಮ್ಮನನ್ನು ಎಪ್ಪಿಸಲು ಆಗಾಗ ಗೀಳಿಡುತ್ತಾ ನಡೆಸಿದ ಶತ ಪ್ರಯತ್ನ ಯಾವುದೇ ತಾಯಿಯ ಪ್ರೀತಿಗೂ ಕಮ್ಮಿಯಿಲ್ಲ. ಸತ್ತ ಮರಿಯ ಸೊಂಡಿಲನ್ನು ಸವರುತ್ತಾ ಮುಂಗಾಲಿನಿಂದ ಸ್ಪರ್ಶಿಸುತ್ತಾ ಹೇಗಾದರೂ ತನ್ನ ಮರಿ ಮತ್ತೆ ಎದ್ದು ನಿಲ್ಲಬಹುದು, ತನ್ನೊಂದಿಗೆ ಹೆಜ್ಜೆ ಹಾಕಬಹುದು ಎಂಬ ಆಸೆಯಿಂದ ದಿನವಿಡೀ ಅಲ್ಲೇ ಕಾಯುತ್ತಾ ನಿಂತಿತ್ತು. ಆಗಾಗ ಕಾಡಿಗೆ ನುಗ್ಗಿದರು. ಎತ್ತ ಒಡಲಿನ ಸೆಳೆತ ತಡೆಯಲಾರದೆ ಮರುಕ್ಷಣವೇ ಭರದಿಂದ ಬಂದು ತನ್ನ ಕಂದಬ್ಬನನ್ನು ಎಬ್ಬಿಸಿ ಕರೆದೊಯ್ಯಲು ಅದು ನಡೆಸುತ್ತಿದ್ದ ಶತಪ್ರಯತ್ನ ನೆರೆದಿದ್ದವರ ಕಣ್ಣಾಳಿಗಳನ್ನು ಒದ್ದೆ ಮಾಡಿತ್ತು. ಇತ್ತೀಚೆಗಿನ ಮತ್ತೊಂದು ಘಟನೆಯಲ್ಲಿ ವಿರಾಜಪೇಟೆ ತಾಲೂಕಿನ ಗ್ರಾಮವೊಂದರ ಬಳಿ ಹೆಣ್ಣಾನಿಯೊಂದು ಮೃತಪಟ್ಟಿತ್ತು. ತಾಯಿಯನ್ನು ಕಳೆದುಕೊಂಡ ಅದರ ಪುಟ್ಟ ಮರಿಯಾನಿಗೆ ಆ ಹಗಲಿಕೆಯ ಘೋರ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮೃತದೇಹದ ಬಳಿಯೇ ನಿಂತು ನಿರಂತರವಾಗಿ ಚೀರಾಡುತ್ತಾ ರೋಧಿಸುತ್ತಿದ್ದ ಆ ಮರಿಯಾನೆ ತನ್ನ ತಾಯಿಯನ್ನು ಯಾರು ಮುಟ್ಟಬಾರದು ಎಂಬಂತೆ ಯಾರನ್ನು ಸಮೀಪಕ್ಕೆ ಬಿಡದೆ ರಕ್ಷಿಸಲು ಯತ್ನಿಸುತ್ತಿದ್ದಂತೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅದನ್ನು ಸೆರೆ ಹಿಡಿದು ಹಗ್ಗದಿಂದ ಕಟ್ಟಿಹಾಕಿದರು. ತಾಯಿಯಿಂದ ದೂರವಾಗುತ್ತಿರುವ ಆಕ್ರೋಶ ಹಾಗೂ ಭಯದಲ್ಲಿದ್ದ ಮರಿಯಾನೆ ಹಗ್ಗವನ್ನೇ ಕಳಚಿಕೊಂಡು ಕಾಡಿನತ್ತ ಓಡಿ ಹೋಯಿತಂತೆ. ತಾಯಿಯನ್ನು ಕಳೆದುಕೊಂಡಾಗ ಆ ಪುಟ್ಟಕಂದನ ಮನಸ್ಸಿನಲ್ಲಾದ ಆಘಾತ ಮತ್ತು ಕಂಗಾಲುತನ ಇಷ್ಟಿರಬೇಡ. ತಾಯಿ ಹಾಲಿನ ಸೌರಭ ಹಾಗೂ ಬೆಚ್ಚಗಿನ ಸ್ಪರ್ಶಕ್ಕಾಗಿ ಹಂಬಲಿಸುವ ಆ ಮರಿಯಾನಿಯ ಆರ್ತಮೋರೆ ಮಾತೃ ಪ್ರೇಮಕ್ಕೆ ಪ್ರಭೇದದ ಎಲ್ಲಗಳಿಲ್ಲ ಎಂಬುದನ್ನು ಪರೋಕ್ಷವಾಗಿ ಸಾರುತ್ತದೆ. ವಾತ್ಸಲ್ಯ ಮತ್ತು ತಾಯಿಯಂದರ ಪ್ರೀತಿ ಕೇವಲ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ, ಅದು ಪ್ರಕೃತಿಯ ಪ್ರತಿಯೊಂದು ಜೀವಿಯ ರಕ್ತಗತ ಗುಣ. ಅದು ಕಣ್ಣಿನ ಹಸಿಯಲ್ಲಿ, ಸ್ಪರ್ಶದ ಬೆಚ್ಚನೆಯಲ್ಲಿ, ಆರೈಕೆಯ ಸೇವೆಯಲ್ಲಿ ಮೂಕವಾಗಿಯೇ ಜಗತ್ತಿಗೆ ವ್ಯಕ್ತವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ ಕಾರ್ಯಕ್ರಮ. ಸರಗೂರು ತಾಲೂಕಿನ ಕಂದೇಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮುರಹರಾವಿ ಭೋ ಕೃಷ್ಣ ಮುಕ್ತಿದಾಯಕ ವಿಮಲ ಪಾಲಕ ಕೃಷ್ಣ ವಲ್ಲಭೀಪತೆ ಕಮಲ ಲೋಚನ ಕೃಷ್ಣ ಕಾಮ್ಯದಾಯಕ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ವಿಮಲ ಗಾತ್ರನೆ ಕೃಷ್ಣ ಭಕ್ತವತ್ಸಲ ಚರಣ ಪಲ್ಲವಂ ಕೃಷ್ಣ ಕರುಣ

ನನ್ನ ಹೆಸರು ಶ್ರಾವ್ಯ. ನಾನು ಓದುತ್ತೇನೆ 2ನೇ ತರಗತಿ. ನಮ್ಮ ಶಾಲೆಯ ಹೆಸರು GLPS ಕಂದೇಗಾಲ. ಭಾರತದ ಸಂವಿಧಾನ ಪೀಠಿಕೆ, ಭಾರತದ ಜನತೆಯಾದ ನಾವು

ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಸಭೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು.

ನನ್ನ ಹೆಸರು ಸುಕೃತ. ನಾನು ಓದುತ್ತಿರುವುದು 5ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ. ಬೆಳಗ್ಗೆ ಏಳುವಾಗ

0: ನನ್ನ ಹೆಸರು ಸುಕೃತ. ನಾನು ಓದುತ್ತಿರುವುದು 5ನೇ ತರಗತಿ GLPS ಕಂದೇಗಾಲ.
1: ನನ್ನ ಹೆಸರು ಅರುಣ್, 4ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
2: ನನ್ನ ಹೆಸರು ಶ್ರಾವ್ಯ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.

0: ಹೆಸರು ಅರುಣ್. ನಾನು 4ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
1: ನನ್ನ ಹೆಸರು ಸಿದ್ಧಾರ್ಥ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.

you.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಂದೆಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ.

0: ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಬರಿ ಮಾತಿನ ಹಪರಂಜಿ, ಬಾಯಲ್ಲಿ ಉಪ್ಪುಗಂಜಿ ಗಾದೆಯ ವಿಶ್ಲೇಷಣೆ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ತೆ ಎಲ್ಲರಿಗೂ. ಜನಧ್ವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನನ್ನ ಹೆಸರು ಕೆಂಪಯ್ಯ ಪಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಂಬರಗಲ್ಲಿ ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಬರಿಮಾತಿನ ಅಪರಂಜಿ, ಬಾಯಲ್ಲಿ ಹುಪ್ಪುಗಂಜಿ. ಆತ್ಮೀಯ ಕೇಳುಗರೆ, ಇದೊಂದು ಸುಂದರವಾದ ಹಿರಿಯರ ಅನುಭವದ ಮಾತು. ಕನ್ನಡ ಸಾಹಿತ್ಯದೊಳಗಡೆ ಜಾನಪದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಿರುವ ಗಾದೆಗಳ ಸಾಲುಗಳಲ್ಲಿ ಇದೊಂದು ಅತ್ಯಂತ ಅಮೂಲ್ಯವಾದಂಥ ಜಾಣ್ಣುಡಿ. ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯು ಮಾನವ ಜಗತ್ತಿನ ಸುಂದರ ಚೌಕಟ್ಟನ್ನು ನಿರ್ಮಿಸಿರುವ ಸೊಪಗ್ನವಾದಂಥ ನುಡಿಗಟ್ಟುಗಳು, ಅನುಭವದ ಮಾತುಗಳು.

ಹಾಗಾಗಿ ಈ ಮಾನವ ಜಗತ್ತು ನಾಗರಿಕತೆಯಡೆಗೆ ಬಂದಂತೆಲ್ಲ ಅದು ತನ್ನ ಸಂಸ್ಕೃತಿಯನ್ನು ವಿಶಾಲವಾಗಿ ಬೆಳೆಸಿಕೊಂಡಂತೆಲ್ಲ ಮೊದಮೊದಲು ಕೌಟುಂಬಿಕ ಬದುಕಿನ ಸಾಮಾಜಿಕ ಬದುಕಿನ ಒಂದು ಸುಂದರ ಚೌಕಟ್ಟಿನ ನಿರ್ಮಾಣದಲ್ಲಿ ಗಾದೆಗಳ ಪಾತ್ರ ಅಪಾರವಾದದ್ದು. ಅಂಥ ನೂರಾರು ಗಾದೆಗಳು

ಹಾಗಾಗಿ ಇಂಥ ಸುಂದರ ಗಾದೆ ಮಾತಿನಲ್ಲಿ ಬರಿಮಾತಿನ ಅಪರಂಜಿ ಬಾಯಲ್ಲಿ ಹುಪ್ಪು ಗಂಜಿ ಎನ್ನುವಂಥ ಈ ಗಾದೆಯು ಹಿಂದಿನ ಭಾರತ ಪರಂಪರೆಯನ್ನು ವಿಚಾರವಂತರು, ಚಿಂತನಶೀಲರು ಹಾಗೂ ಶೈಕ್ಷಣಿಕ ಪ್ರಗತಿಯತ್ತ ಮುನ್ನುಗ್ಗುತ್ತಿರುವ ಈ ದೇಶದ ಬದುಕನ್ನು ಚಿಂತಿಸಬೇಕಾಗಿರುವುದು ಇಂದಿನ ವಿಶಿಷ್ಟವಾದ ಮನೋಭಾವವಾಗಿದೆ. ಆತ್ಮೀಯರೇ, ಭಾರತವು ಜಾತ್ಯತೀತ, ಅನೇಕ ಧರ್ಮಗಳ, ಬಹು ಸಂಸ್ಕೃತಿ ಉಳ್ಳ ರಾಷ್ಟ್ರವಾಗಿದೆ. ಇಲ್ಲಿ ನಾವು ಶಿಕ್ಷಣ, ಸಮಾಜ, ಸಂಸ್ಕೃತಿಗಳನ್ನು ವಿಶ್ಲೇಷಣೆ ಮಾಡಿದಂತೆಲ್ಲ, ಅವಲೋಕನ ಮಾಡಿದಂತೆಲ್ಲ ಭಿನ್ನ ಮತ್ತು ವೈವಿಧ್ಯಮಯವಾದ ಅಭಿಪ್ರಾಯಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಭಾರತದ ಇತಿಹಾಸವನ್ನು ಕ್ರಿಸ್ತಪೂರ್ವದಿಂದ ಗಮನಿಸಿದಂತೆಲ್ಲ ಭಾರತದ ಜಾನಪದ ಸಂಸ್ಕೃತಿಯನ್ನು ಪುರಾಣ ಮತ್ತು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದಂತೆಲ್ಲ ನಮ್ಮಲ್ಲಿ ಬಹುಮುಖ ಪ್ರತಿಭೆಗಳು, ಬಹು ಚಿಂತನೆಗಳು, ಬಹು ಸಾಂಸ್ಕೃತಿಕ ಬದುಕು ಚರಿತ್ರೆ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಪ್ರಭುತ್ವ, ರಾಜಪ್ರಭುತ್ವದ ಕಾಲದಿಂದ ಪ್ರಜಾಪ್ರಭುತ್ವದ ಇಂದಿನ ಬದುಕಿನವರೆಗೆ ಅನೇಕ ವಿಶ್ಲೇಷಕರು, ಹೋರಾಟಗಾರರು, ಚಿಂತಕರು, ಸಾಧು ಸಂತರು, ತಪಸ್ವಿಗಳು ಈ ನಾಡಿನಲ್ಲಿ ಸುಂದರ ಬದುಕಿನ ನಿರ್ಮಾಣವನ್ನು ಕಟ್ಟಲು ಅವರದೇ ಆದಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ, ಜ್ಞಾನವನ್ನು ಹಂಚಿದ್ದಾರೆ, ತಪೋ ಮಹಿಮೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಅತ್ಯಂತ ಸದಾ ಕಾಲಾತೀತವಾಗಿ ಉಳಿಯುವಂಥ, ಜನರ ನಡುವೆ ಸದಾ ಗುನುಗುವ, ತಪ್ಪು ಮಾಡಿದಾಗಲೆಲ್ಲ ಬುದ್ಧಿ ಹೇಳಲು ಬಳಸುವ ಕಾಲೋಚಿತವಾದಂಥ, ಸಾಂದರ್ಭಿಕವಾದಂಥ ಈ ಗಾದೆ ಮಾತುಗಳು ಮನುಷ್ಯನನ್ನು ತಿದ್ದಿ ಮತ್ತು ತೀಡುವಂಥ ಕೆಲಸವನ್ನು ಕಾಲಕಾಲಕ್ಕೆ ಅದು ತನ್ನ ಛಾಪನ್ನು ಮೂಡಿಸುತ್ತಲೇ ಬಂದಿದೆ. ಹಿಂದಿನ ಭಾರತೀಯ ಬದುಕನ್ನು ಕಂಡಾಗಲೆಲ್ಲ ಎಲ್ಲಿ ನೋಡಿದರೂ ಭಾಷಣಗಳು, ಎಲ್ಲಿ ನೋಡಿದರೂ ಮೈಕಾಸುರರು, ಅಂದರೆ ಕೈಗೆ ಮೈಕನ್ನು ಕೊಟ್ಟರೆ ಪದಗಳು ಸಾಲದಂತೆ ಭಾಷಣ ಬಗೆಯುವ ಇವತ್ತಿನ ತಲೆಮಾರಿನ ಜನರಿಗೆ ವಿಚಾರಗಳನ್ನು ಮುಟ್ಟಿಸದೆ, ಬದುಕಿನ ಧ್ಯೇಯೋದ್ದೇಶಗಳನ್ನು ತಿಳಿಸದೆ ಕೇವಲ ತಕ್ಷಣದ ತೃಪ್ತಿಗಾಗಿ ಹೇಳುವಂಥ ಈ ನಾಟಕೀಯ ಭಾಷಣಗಳನ್ನು ಕುರಿತು ಈ ಗಾದೆ ಮಾತು ಅತ್ಯಂತ ವಿಶಿಷ್ಟವಾಗಿ ಹೇಳ್ತಾ ಹೋಗುತ್ತೆ. ಬರಿಮಾತಿನ ಅಪರಂಜಿಗಳಾಗಿ ನಾವು ಕಾಣ್ತಾ ಇದ್ದೀವಿ. ಈ ಅಪರಂಜಿ ಎನ್ನುವುದು ಅಮೂಲ್ಯವಾದ ಆಭರಣದ ಒಂದು ಭಾಗ. ಆಭರಣಗಳನ್ನು ನಿರ್ಮಿಸಲು ಬೇಕಾದಂಥ ಸಾಧನೆ ಏನಿದೆ, ಇದೊಂದು ಅಪರಂಜಿ, ಅತ್ಯಮೂಲ್ಯವಾದದ್ದು. ಈ ಅತ್ಯಮೂಲ್ಯವಾದ ಅಪರಂಜಿಯು ಆಭರಣವಾಗಿ ರೂಪುಗೊಂಡಾಗ ಅದರ ಮೌಲ್ಯ, ಆಕರ್ಷಕತೆ ಇನ್ನಷ್ಟು ವೃದ್ಧಿಸ್ತಾ ಹೋಗುತ್ತೆ. ಹಾಗೆಯೇ ಬರೀ ಮಾತುಗಳಲ್ಲೇ ಮನೆ ಕಟ್ಟಿ, ಬರೀ ಮಾತುಗಳಲ್ಲೇ ಸುಂದರ ಸ್ವಪ್ನಗಳನ್ನು ನಿರ್ಮಿಸುವ ಈ ಮಾನವ ಲೋಕ ಶೂನ್ಯವಾದ ಕಾಯಕ ಸೃಷ್ಟಿ ಮಾಡುತ್ತೆ. ಕೆಲಸವಿಲ್ಲದ ಮಾತುಗಳಾಗ್ತವೆ, ಬಂಡವಾಳವಿಲ್ಲದ ಮಾತುಗಳಾಗಿ ನಿರ್ಮಾಣ ಆಗ್ತಿದೆ. ಕೇವಲ ಚಪ್ಪಾಳೆಗಾಗಿ, ಕೇವಲ ತನ್ನ ಆಡಂಬರದ ಬದುಕಿಗಾಗಿ ಈ ರೀತಿಯ ಮಾತುಗಳನ್ನಾಡುತ್ತಾ ವ್ಯರ್ಥ ಜೀವನವನ್ನು ಸಾಧಿಸುವ ಬದಲು ಶಾರೀರಿಕವಾಗಿ, ಮಾನಸಿಕವಾಗಿ ಪ್ರಬುದ್ಧವಾದ ಮತ್ತು ವಿಶಿಷ್ಟವಾದ ಬದುಕನ್ನು ಸಮಾಜಕ್ಕೆ ನೀಡುವುದು ಅಗತ್ಯ ಮತ್ತು ಅತ್ಯಂತ ಉತ್ತಮ ಎಂಬುದನ್ನು ನಾವು ಕಾಣಬೇಕಾಗಿರುವಂಥ ಸುಸಂದರ್ಭ ಇದು. ಆದರೆ ಹಿಂದಿನ ಅನೇಕ ಜನರಲ್ಲಿ ಚಿಂತನೆಗಳು ಕರಗಿ ಹೋಗಿ, ಚಿಂತೆಗಳು ತುಂಬಿಕೊಂಡು, ಬರೀ ಮಾತುಗಳಲ್ಲೇ, ಕಲ್ಪನೆಗಳಲ್ಲೇ ಜೀವನವನ್ನು ಕಟ್ಟುವಂಥ ಒಂದು ವಿಷಾದನೀಯ ಸಮಾಜ, ವಿಷಾದನೀಯ ಸಂಗತಿಗಳು ಇವತ್ತಿನ ತಲೆಮಾರುಗಳನ್ನು ಯಾವುದೋ ದಿಕ್ಕಿನಡೆಗೆ ಕೊಂಡೊಯ್ಯುತ್ತಿರುವುದು ಶೋಚನೀಯ. ಆತ್ಮೀಯ ಬಂಧುಗಳೇ, ನಾವು ಬರಿಮಾತಿನ ಅಪರಂಜಿಗಳು, ಬಾಯಲ್ಲಿ ಹುಪ್ಪು ಗಂಜಿ
ಸ್ವಾದವಿಲ್ಲದ ಜೀವನ

ಸ್ವಾದವಿಲ್ಲದ ರುಚಿ. ಸ್ವಾದ ಅಂದರೆ ಉಪ್ಪು ಹಿತವನ್ನು ದೇಹಕ್ಕೆ ಹಿತವನ್ನು ಉಂಟು ಮಾಡುವಂತೆ ಇರಬೇಕು ಹೊರತು ದೇಹವನ್ನೇ ಅದಗೆಡಿಸುವಂಥ ಉಪ್ಪಿನ ಸ್ವಾದ ಹೆಚ್ಚಾದಾಗ ಅನಾರೋಗ್ಯದ ಹಿತವಿಲ್ಲದ ಸ್ವಾದ ನಮಗೆ ಉಂಟಾಗುತ್ತೆ. ಹಾಗಾಗಿ ಕೇವಲ ಬರೀ ಮಾತುಗಳನ್ನಾಡ್ತಾ ಬಾಯಲ್ಲಿ ಉಪ್ಪು ಗುಂಜಿಯನ್ನು ತಿನ್ನುವ ಹಿತವಿಲ್ಲದ ಈ ಜೀವನ ಇದೆಯಲ್ಲ, ಇದೊಂದು ಅರ್ಥಹೀನ. ಹಾಗಾಗಿ ಕನಕದಾಸರು ಕೂಡ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರುಳ ಮಾಡಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವಂಥ ಅವರ ಕೀರ್ತನೆಯಲ್ಲಿ ಎಷ್ಟೋ ಮಂದಿ ರುಚಿ ರುಚಿಯಾದ ಹಿತವಾದ ಸುಳ್ಳಿನ ಮಾತುಗಳನ್ನು ನಿರ್ಮಿಸಿ ಸುಳ್ಳಿನ ಭಾಷಣಗಳನ್ನೇ ಕಟ್ಟಿ ಇವತ್ತು ಬದುಕನ್ನು ವಿನಾಶದ ಅಂಚಿಗೆ ಕೊಂಡೊಯ್ಯುವಂಥದ್ದನ್ನು ನೋಡ್ತೀವಿ. ನಿತ್ಯ ಪತ್ರಿಕೆಗಳಲ್ಲಿ ಟಿ ವಿ ಅಂತ ಅಥವಾ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವಂಥ ಸುಳ್ಳು ಸುದ್ದಿಗಳು, ವ್ಯರ್ಥವಾದ ಟೀಕೆ ಟಿಪ್ಪಣಿಗಳು ಅಥವಾ ಸಮಾಜಕ್ಕೆ ಧಕ್ಕೆಯನ್ನುಂಟು ಮಾಡುವಂಥ ಅಸಂಬದ್ಧವಾದ ಹೇಳಿಕೆಗಳು ಇವೆಲ್ಲವೂ ಕೂಡ ಅರ್ಥಹೀನ. ಹಾಗಾಗಿ ಈ ಗಾದೆ ಮಾತುಗಳು ಒಂದು ಸುಂದರ ಪ್ರಪಂಚ ನಿರ್ಮಾಣ ಮಾಡುವಲ್ಲಿ, ಮನುಷ್ಯ ಅದ್ದುಬತ್ತಿನಲ್ಲಿ ಬದುಕುವಲ್ಲಿ, ತನ್ನ ವ್ಯಾಪ್ತಿಯನ್ನು ಮೀರಿ ತನ್ನ ಎಲ್ಲೆಯನ್ನು ಮೀರಿ ನಡೆಯದಂತೆ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಇಂಥ ಗಾದೆಗಳು ಅರ್ಥಪೂರ್ಣವಾಗಿ ನಿರ್ಮಾಣಗೊಂಡವು. ಕಾನೂನುಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದೆಡೆಗೆ ಬರುವುದಕ್ಕಿಂತ ಮುಂಚೆಯೇ ಮಾನವ ಜಗತ್ತನ್ನು ಎಲ್ಲೆ ಮೀರದಂತೆ ತನ್ನ ವ್ಯಾಪ್ತಿಯ ಒಳಗೆ ಇಟ್ಟುಕೊಳ್ಳುವ ಬಂಧಿಸುವಂಥ ಕಾರ್ಯವನ್ನು ಇಂಥ ಗಾದೆಗಳು ಮಾಡ್ತಾ ಬಂದವು. ಹಾಗಾಗಿ ಇವತ್ತಿನ ಭಾರತೀಯ ಪ್ರಪಂಚಕ್ಕೆ ವಿಜ್ಞಾನ ತಂತ್ರಜ್ಞಾನದೆಡೆಗೆ ಸಾಗುತ್ತಿರುವ ಇವತ್ತಿನ ಜನರ ಮನಸ್ಥಿತಿಗಳು ಸುಳ್ಳು ಭಾಷಣಗಳಿಗೆ ಒಳಗಾಗದೆ ಸುಳ್ಳು ಆಶಯಗಳಿಗೆ ತನ್ನನ್ನು ಒಗ್ಗಿಕೊಳ್ಳದಂತೆ ವೈಚಾರಿಕ ವೈಜ್ಞಾನಿಕ ಚಿಂತನೆಗಳತ್ತ ಅವರು ಸಾಗಬೇಕಾಗಿದೆ. ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂಥ ದಿಕ್ಕಿನಡೆಗೆ ಅವರು ಸಾಗಬೇಕಾಗಿದೆ. ಹಾಗಾಗಿ ಯುವಜನತೆ ಇಂದು ಸುಳ್ಳು ಭಾಷಣಗಳಿಗೆ ಚಪ್ಪಾಳೆ ತಟ್ಟಿ ಸೀಟಿ ಹೊಡೆಯುವ ಅಪ್ರಬುದ್ಧ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳದೆ ಸಮಾಜ ಮತ್ತು ಸಂಗತಿಗಳನ್ನು ಯೋಚಿಸುವ ಚಿಂತಿಸುವ ಪರಿಹಾರ ಕೊಂಡುಕೊಳ್ಳುವಂಥ ವಿಶೇಷ ಬೌದ್ಧಿಕ ದೃಷ್ಟಿಕೋನವನ್ನು ಹೊಂದಬೇಕು. ಹಾಗಾಗಿ ತಾವು ಬರಿಮಾತಿನ ಅಪರಂಜಿಗಳಾಗದೆ ಸುಂದರ ಕಾಯಕ ಜೀವಿಗಳಾಗಿ ಶರಣತತ್ವದ ಸಿದ್ಧಾಂತಗಳ ರೂಪುಗೊಳ್ಳುವ ಶರಣತತ್ವ ಸಿದ್ಧಾಂತಗಳನ್ನು ವಿಸ್ತರಿಸುವಂಥ ಒಂದು ವಿಚಾರವುಳ್ಳ ವ್ಯಕ್ತಿಗಳಾಗಲಿ ಅಂತ ಹೇಳ್ತಾ ಇಂದಿನ ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಈ ಒಂದು ಗಾದೆ ಮಾತಿನ ಅರ್ಥವನ್ನು ನಾನು ಹೇಳಲು ಬಯಸ್ತೇನೆ. ಹಾಗಾಗಿ ಗಾದೆ ಕೇವಲ ಈ ಬರಿಮಾತು ಅನ್ನುವುದು ಶೂನ್ಯವಾದದ್ದಾಗಬಾರ್ದು, ಕಾಯಕ ಶೂನ್ಯವಾಗಿ ಬದುಕಬಾರ್ದು, ಅದು ಕೆಲಸವಿಲ್ಲದ ಬದುಕು ಆಗೋಗುತ್ತೆ. ಹಾಗಾಗಿ ನಾವು ಕಾಯಕ ಜೀವಿಗಳಾಗಿ ಸಾಧನೆಯೆಡೆಗೆ ಸಾಗುವ ವಿಚಾರವಂತರಾಗಿ ಬದುಕೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮದ ಪ್ರಸ್ತುತಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಬರಿ ಮಾತಿನ ಅಪರಂಜಿ ಬಾಯಲ್ಲಿ ಉಪ್ಪುಗಂಜಿ ಎಂಬ ಗಾದೆಯ ವಿಶ್ಲೇಷಣೆ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಮಾನ್ ಹ್ಯೋ ಅಂತನೋನು 7ನೇ ಶತಮಾನದಲ್ಲಿದ್ದಂಥ ದೊಡ್ಡ ಝೆನ್ ಗುರು. ಅವನು ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆಯಿಂದ ತನಕಿಂತ ದೊಡ್ಡ ಗುರುಗಳನ್ನು ಹುಡ್ಕೊಂಡು ಹೊರಟಿದ್ದ. 100 ದಾರಿ ಒಬ್ಬನೇ ಹೊರಟಿದ್ದಾನೆ, ಹೆಚ್ಚು ಸಾಮಾನು ತಗೊಂಡು ಹೋಗಕ್ಕಾಗಲ್ಲ. ಸಂತ ಆದ್ರಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹ ಮಾಡೋ ಹಾಗೂ ಇಲ್ಲ. ಅವನು ಹ್ಯೋ ನಡ್ಕೊಂಡು ನಡ್ಕೊಂಡು ಗುರುವಿನ ಸ್ಥಳ ಆರಿಸ್ಕೊಂಡು ಹೊರಟಿದ್ದಂತೆ. ಯಾರೇನು ಹೇಳಿದ್ರು ಅಲ್ಲಿ ಹೋಗೋನು, ಗುರುಗಳನ್ನು ನೋಡೋನು. ಬುದ್ಧಿವಂತರು ಎಲ್ಲರೂ, ಸಾಕಷ್ಟು ಜನ ಸಿಕ್ಕರು ಗುರುಗಳು ಅಂತ ಅನ್ನೋರು, ಎಲ್ಲರೂ ಬುದ್ಧಿವಂತರೇ. ಎಲ್ರಿಗೆಲ್ಲ ಝೆನ್ ಸೂತ್ರ ಬಾಯಲ್ಲಿ ಬರ್ತವೆ. ಬುದ್ಧನ ಮಾತನ್ನು ಇಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದರೆ ಯಾಕೋ ಹೇಗೆ ಅವ್ರ ಮಾತು ತುಟಿಯಿಂದ ಬಂದದ್ದು, ಅನುಭವದಿಂದ ಆಳದಿಂದ ಬಂದದ್ದು ಅಂತ ಅನಿಸ್ಲಿಲ್ಲ. ದಿನ ಕಳೆದ ಹಾಗೆ ಈ ಹ್ಯೋನ್ ಮನಸ್ಸು ಆರ್ತತೆ ಹೆಚ್ಚಾಯಿತು. ಗುರುವನ್ನು ಹೆಂಗಾದರೂ ಪಡಿಬೇಕು, ನಿಜವಾದ ಗುರು ಬೇಕು, ಬರೀ ಬಾಯ್ಪಾಟು ಗಿಳಿಪಾಠ ಹೇಳುವಂಥ ಗುರುಗಳು ಬೇಡ ನನಗೆ. ಇದು ಅದ್ಭುತ ಘಟನೆ ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಬರಬೇಕು ನಾನು ಹೇಳುವಾಗ ಇದನ್ನು. ಒಂದು ಬಾರಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದ, ಈ ಘಟನೆ ಎಷ್ಟು ಸಲ ಹೇಳಿದ ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟಿದೆ. ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ, ಮಧ್ಯಾಹ್ನದ ಬಿಸಿಲು, ಬೆಂದು ಹೋಗ್ಬಿಟ್ಟ, ಕೊಡೆ ಇಲ್ಲ, ಕಾಲಲ್ಲಿ ಪಾದರಕ್ಷೆ ಇಲ್ಲ, ಪಾದದ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದಾವೆ, ಹಸಿವು ಆಗಿ ಆಗಿ ತಲೆನೇ ಓಡ್ತಾ ಇಲ್ಲ, ಒಂದು ಹನಿ ನೀರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ರಾತ್ರಿ ಆಗೋ ಹೊತ್ತಿಗೆ ಸ್ವಲ್ಪ ಹಸಿರು ಕಾಣಿಸ್ತು, ಜನರು ಯಾರೂ ಇಲ್ಲ ಅಲ್ಲಿ, ಒಂದೆರಡು ಸಣ್ಣ ಮರಗಳು, ಪೈನ್ ಟ್ರೀಸ್, ಸ್ವಲ್ಪ ತಂಪಾದಂಗೆ ಅನಿಸ್ತು. ದಣಿದ ದೇಹ ಎಷ್ಟು ದಣದಿತ್ತು ಅಂದರೆ ಅಯ್ಯೋ ಎಲ್ಲ ಗಿಟ್ಟರೆ ತಲೆ ಇಟ್ಟರೆ ಸಾಕು ಅನಿಸ್ತು. ಕತ್ಲೆ ಆಯಿತು, ಬಲ್ಕೊಂಡ, ತಕ್ಷಣ ನಿದ್ರೆ ಬಂದ್ಬಿಡ್ತು. ಹೊಟ್ಟೆ ಹಸಿದು ಕಂಗಾಲಾಗಿದ್ದಾನೆ, ನೀರಿಡಿಕೆ ಆಗಿ ತುಟಿ ಒಣಗೋಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಯ್ತಂತೆ, ಏನೂ ಕಾಣಿಸಲ್ಲ, ಏನೇನೂ ಕಾಣಿಸಲ್ಲ, ಕತ್ಲೆ ಅಂದರೆ ಕಾಳು ರಾತ್ರಿ, ಏನು ಉಜ್ಕೊಂಡು ಉಜ್ಜಿಕೊಂಡ್ರು ಏನೂ ಕಾಣಿಸಲ್ಲ, ಗಂಟ್ಲು ತುಟಿ ಒಣಗಿ ಹೋಗಿದ್ದಾವೆ, ನೀರು ಸಿಕ್ಕಿತೇನೋ ಅಂತ ನೋಡಿದ, ಏನೂ ಕಾಣಿಸೋದೇ ಇಲ್ಲಲ್ಲ. ಮೊಳಕಾಲು ಊರಿ ಪ್ರಾಣಿ ಹಾಗೆ ಕೈ ಊರ್ಕೊಂಡು ನಡೆಯೋಕೆ ಶುರು ಮಾಡಿದ, ಕೈ ಆಡಿಸ್ತಾ ಇದ್ದ, ಏನಾದ್ರು ಸಿಕ್ಕಿತ ಕೈಗೆ ಅಂತ. ಆಗ ಎಡಗೈ ಟಕ್ ಅಂತೇನೋ ಬಡ್ದಂಗಾಯ್ತು, ಕೈ ಆಡಿಸ್ ನೋಡ್ತಾನೆ ಅಗಲವಾದ ಪಾತ್ರೆ ಇದ್ದಂಗಿತ್ತು, ಬೆರಳು ಹಾಕಿದ, ಒಂಚೂರು ಹಸಿ ಇದ್ದಂಗಿತ್ತು, ನೀರು ಇದ್ದಂಗಿತ್ತು ಒಳಗಡೆ, ಅಯ್ಯೋ ನೀರಿದೆ ಒಳಗಡೆ, ಯಾವುದೋ ಪಾತ್ರೆ ನೀರಿದೆ, ಎಂಥದೋ ನೀರು ಕುಡಿಬೇಕು ಅಂತ ಹ್ಯೋ ಎತ್ತಿ ಕುಡ್ದ. ಆ ನೀರು ಅಮೃತ, ಅಮೃತವೇ ಅಮೃತ, ಏನು ರುಚಿ ಆ ನೀರಿಂದು, ಜೀವ ಬಂದಂಗಾಯ್ತು. ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡ, ಭಗವಂತ ಎಷ್ಟು ಕರುಣಾಮಯ್ಯಪ್ಪ ನೀನು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮರುಭೂಮಿಯಲ್ಲಿ ನಾನು ಮಲ್ಕೊಂಡ ಜಾಗದಲ್ಲಿ ಇಷ್ಟು ಒಳ್ಳೆ ನೀರನ್ನು ನನಗಿಟ್ಟಿದ್ದೀಯಲ್ಲಪ್ಪ, ಜೀವ ಉಳಿಸ್ಬಿಟ್ಟೆ ನಂದು ಅಂತ ಕೃತಜ್ಞತೆ ಹೇಳಿ ಮತ್ತೆ ನಿದ್ದೆ ಮಾಡಿದ. ಮರುದಿನ ಚೆನ್ನಾಗಿ ಬೆಳಕಾಗಿತ್ತು, ತಾ ನೀರು ಕುಡಿದಿದ್ದನಲ್ಲ ಪಾತ್ರೆ ಅಲೆ ಪಕ್ಕದಲ್ಲೇ ಬಿದ್ದಿತ್ತು, ಎದ್ದು ನೋಡಿದ ವಾಂತಿ ಮಾಡ್ಕೊಂಬಿಟ್ಟ, ಕರಳಕ್ಕಿತ್ತು ಬಂದಂಗಾಯ್ತು. ಅದೇನಿತ್ತು ಗೊತ್ತಾ ಸ್ನೇಹಿತರೆ, ಪಾತ್ರೆ ಅಲ್ಲ ಅದು, ಯಾವುದೋ ಒಡೆದು ಚೂರಾದ ಮನುಷ್ಯನ ತಲೆ ಬುರುಡೆ, ಯಾವುದೋ ಪ್ರಾಣಿ ಕೊಂದು ಹಾಕಿರ್ಬೇಕು ಅವನ್ನ, ಆ ಬುರುಡೆಗೆ ಅಲ್ಲಲ್ಲೇ ಮಾಂಸ ಅಂಟ್ಕೊಂಡಿದೆ, ಕೂದಲು ಅಂಟ್ಕೊಂಡಿದೆ, ಆ ಬುರುಡೆಯಲ್ಲಿ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆಯಲ್ಲ, ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇದ್ದಾವೆ. ಛೇ ಛೇ ಛೇ ಛೇ, ಇದನ್ನು ಕುಡಿದ್ಬಿಟ್ಟ ನಾನು, ಅಯ್ಯೋ ಪಾಪಿ ಎಂಥದು, ಏನೇನು ಕುಡಿದ್ನಪ್ಪ ನಾನು ಅಂತ ಒದ್ದಾಡ್ಬಿಟ್ಟ. ತಕ್ಷಣ ಮನಸ್ಸು ತೆರೆತು, ಅವನು ಅನ್ಕೊಂಡು ನಿನ್ನೆ ಕಣ್ಣು ಕಾಣಿಸ್ತಿರ್ಲಿಲ್ಲಲ್ಲ ನನಗೆ, ಇದೇ ನೀರು ಅಮೃತ ಅಂದೆ, ಭಗವಂತನ ಕೃತಜ್ಞತೆ ಹೇಳಿದೆ. ಆದರೂ ಕಣ್ಣು ಕಂಡಾಗ ಕೊಳಕು, ಕಣ್ಣು ಮುಚ್ಚಿದಾಗ ಅಮೃತ ಆಗಿದ್ದು, ಕಣ್ಣು ತೆಗೆದಾಗ ಕೊಳಕಾಯ್ತು. ಅವನು ತಕ್ಷಣ ಹೇಳ್ತಾನೆ, ಈ ಕೊಳಕು ಶುಚಿ ಅನ್ನೋದು ನಾವು ಕಾಣೋದ್ರಲ್ಲಿದೆ ಸ್ವಾಮಿ, ನಮ್ಮ ಚಿಂತನೆಯಲ್ಲಿದೆ. ಅವನು ಹೇಳ್ತಾನೆ, ಗುರುಗಳನ್ನು ಹುಡ್ಕೊಂಡು ಹೋಗೋದೆ ಬೇಡ, ನಾನೇ ಗುರು ಆಗಿಬಿಡ್ತೀನಿ ಅಂತ. ನನಗೆ ಒಳ್ಳೆಯದು ಕೆಟ್ಟದು ಅನ್ನೋದು ನೋಡುವಂಥ ವಸ್ತುವಿನಲ್ಲಿಲ್ಲ, ನನ್ನ ಮನಸ್ಸಲ್ಲಿದೆ. ದಯವಿಟ್ಟು ಗಮನಿಸಿ, ಹೋಟೆಲಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸೋ ನಾವು, ಅಡುಗೆ ಮನೆಯೊಳಗೆ ಹೋಗಿ ಅದನ್ನು ಮಾಡೋದನ್ನು ಗಮನಿಸಿದ್ರೆ ಮೆಚ್ಕೋತಿದ್ವೋ ಇಲ್ಲೋ ಅನ್ನೋದು ಅನುಮಾನ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ನಾವು ನೋಡೋ ರೀತಿಯಲ್ಲಿದೆ, ನೋಡೋ ಸ್ಥಳದಲ್ಲಿದೆ, ನೋಡೋ ಕಾಲದಲ್ಲಿದೆ. ಅವತ್ತಿಂದ ಹ್ಯೋ ಏನು ಮಾಡಿದ, ಗುರುನ ಹುಡುಕೋದು ಬಿಟ್ಟ, ತನ್ನ ಚಿಂತನೆಯನ್ನು ಗುರುವನ್ನಾಗಿ ಮಾಡಿಕೊಂಡ, ಜ್ಞಾನೋದಯ ಪಡ್ಕೊಂಡ, ಝೆನ್ ಪರಂಪರೆಯಲ್ಲಿ ಬಹುದೊಡ್ಡ ಗುರು.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್.
4: ಜಾಗ ಖಂಡಿತ ಸಿಗುತ್ತೆ.
5: ಸಿಗೋದಿಲ್ಲ,
4: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
8: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
9: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ಶ್ರೀಯುತ ನಿಂಗರಾಜರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಶಿವತ ನಿಂಗರಾಜುರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.

0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ.
2: ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
3: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚ

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಅಕಾಲಿಕ ಮಳೆಗೆ ಮಿಂಚು

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಛ ಭಾಗ 34 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
5: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
5: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
6: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನ ಅದೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಕಾಲ. ಅಂದು ಸಮಾಜದ ಎಲ್ಲ ಸ್ತರದ ಜನರು ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ ಸಾಧಿಸಿ ತೋರಿಸಿದಂತಹ ಕಾಲ. ಜಾತಿ, ಮತ, ಧರ್ಮ, ಕುಲ, ಪಂಗಡ, ಹೀಗೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಶಿವಶರಣರಾದಂತಹ ಕಾಲ. ತಮ್ಮ ಧಾರ್ಮಿಕ ಮತ್ತು

ಆಧ್ಯಾತ್ಮಿಕ ಅನುಭವವನ್ನು ಯಾವುದೇ ಹೆದರಿಕೆ ಮುಚ್ಚುಮರೆಯಿಲ್ಲದೆ ಹಂಚಿಕೊಂಡಂತಹ ಕಾಲ. ಸಾಮಾಜಿಕ ಮತ್ತು ಆರ್ಥಿಕತೆಯ ಮೂಲಕ ನೋಡುವಂತಹ ಸಮಾಜವನ್ನು ಗುಣ ಮತ್ತು ನಡತೆ ಮೂಲಕ ನೋಡುವ ಹಾಗೆ ಪರಿವರ್ತನೆ ಮಾಡಿದಂತಹ ಕಾಲ. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಇಬ್ಬರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿದಂತಹ

ಇದು ಸಾರಿದಂತಹ ಕಾಲ. ಕಾಯವೇ ದೇವಾಲಯ, ಕಾಯಕವೇ ಕೈಲಾಸ ಎನ್ನುವ ತತ್ವವನ್ನು ಸಾರಿದಂತಹ ಕಾಲ. ದಾಸೋಹಂ ಭಾವದ ಬೀಜವನ್ನು ಬಿತ್ತಿ ಬೆಳೆದಂತಹ ಕಾಲ. ಗುರುವೇ ಶಕ್ತಿ, ಗುರುವೇ ಮುಕ್ತಿ ಎಂದು ಅರುಹಿದಂತಹ ಕಾಲ. ಜೀವನದಲ್ಲಿ ದೇವನಿದ್ದಾನೆ ಎಂದು ತಿಳಿಸಿದಂತಹ ಕಾಲ. ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದಂತಹ ಕಾಲ. ಹೀಗೆ 12ನೇ ಶತಮಾನ ಯಾರೂ ಮರೆಯಲಾಗದ ಶಿವಶರಣರ ಬೆಳಕಿನ ಕಾಲ. ಶರಣರು ಎಂದರೆ ವಚನಗಳು. ವಚನಗಳೇ ಇಂದಿಗೂ ಶರಣರನ್ನು ಸ್ಮರಿಸಿಕೊಳ್ಳುವ ಹಾಗೆ ಮಾಡಿವೆ. ಇಂತಹ ವಚನಗಳನ್ನು ಸರ್ವರು ಅವರ ಮನಗಳಿಗೆ ಮುಟ್ಟಿಸಬೇಕು ಎನ್ನುವ ಕಾಳಜಿಯಿಂದ ಜನಧ್ವನಿಯ ಸಹೃದಯ ಬಂಧುಗಳು ತಮ್ಮ 90.8 FM ಚಾನಲ್ ಮೂಲಕ ವಚನ ವೈಭವ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿದ್ದಾರೆ. ಇದು ನಿಜವಾಗಲೂ ಅತ್ಯಂತ ಉತ್ತಮ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 33ನೇ ಸಂಚಿಕೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯಾದಂತಹ ಶರಣೆ ನೀಲಾಂಬಿಕೆಯವರ ವಚನ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 34ನೇ ನುಡಿ ಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 6ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ MM ಕಲಬುರ್ಗಿರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 24 ವಚನಕಾರರ 1744 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇದರಲ್ಲಿ ಅಂಬಿಗರ ಚೌಡಯ್ಯನವರ 278 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಈ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಯಸುತ್ತೇನೆ. ಅಂಬಿಗರ ಚೌಡಯ್ಯ ಹೆಸರೇ ಹೇಳುವಂತೆ ಅಂಬಿಗ ವೃತ್ತಿಯನ್ನು ಮಾಡುತ್ತಾ ಎಲ್ಲರಿಗೂ ಆಧ್ಯಾತ್ಮದ ನಾವೆಯಲ್ಲಿ ಕುಳ್ಳಿರಿಸಿ ಸಂಸಾರದ ಹೊಳೆಯನ್ನು ದಾಂಟಿಸಬಲ್ಲೆ ಎಂದು ಎದೆಗಾರಿಕೆಯಿಂದ ಹೇಳುವ ಚಾತಿ ಇದ್ದಂತಹ ಆಧ್ಯಾತ್ಮ ಸಂಪದದ ಶರಣ. ಅಂಬಿಗರ ಚೌಡಯ್ಯನವರು ಬಿಚ್ಚು ಮನಸ್ಸಿನಿಂದ ಕಂಡುದನ್ನು ಕಂಡ ಹಾಗೆಯೇ ಹೇಳುವ ಕೆಚ್ಚು ಅವರಲ್ಲಿತ್ತು. ದಂಭಾಚಾರವನ್ನು ಕಂಡರೆ ಸಾತ್ವಿಕವಾದಂತಹ ಕೋಪವಿರುವುದನ್ನು ನಾವು ಕಾಣಬಹುದಾಗಿದೆ. ಅವರಲ್ಲಿ ಒಬ್ಬ ಕ್ರಾಂತಿ ಪುರುಷನಿದ್ದಾನೆ, ನಿಷ್ಠೂರದ ಮನುಜನಿದ್ದಾನೆ. ಕೆಲವೆಡೆ ಅವರ ಅನುಭವ ವಚನ ರಸಾಯನ ರಸಾತ್ಮಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವನೊಳಗೊಬ್ಬ ಕವಿ ಇದ್ದಾನೆ, ಸಾಹಿತಿ ಇದ್ದಾನೆ, ಅವುಗಳನ್ನು ವಚನಗಳಲ್ಲಿ ಕಾಣಬಹುದಾಗಿದೆ. ಇವರು ವಿಶೇಷವಾಗಿ ತಮ್ಮ ಅಂಕಿತನಾಮವನ್ನು ಅಂಬಿಗರ ಚೌಡಯ್ಯ ನಿಜಶರಣ ಎಂದು ತಮ್ಮ ಹೆಸರನ್ನೇ ಇಟ್ಟುಕೊಳ್ಳುವ ಮೂಲಕ ತಮ್ಮಲ್ಲೇ ದೈವತನ್ಮವನ್ನು ಕಂಡುಕೊಂಡಿದ್ದಾರೆ. ಇಂತಹ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಏನನ್ನು ಸಾರಿದ್ದಾರೆ ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಚೌಡಯ್ಯನವರು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು, ಹೇಗಿರಬಾರದು ಎನ್ನುವುದನ್ನು ತಿಳಿಸುವ ಮೂಲಕ ನಿಜ ಗುರುವಿನ ಅರುಹನ್ನು ಮೂಡಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಒಂದು ವಚನ ತಮಗಾಗಿ ಅವರು ಹೇಳುತ್ತಾರೆ. ಅಡ್ಡಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳ ಏನೆಂಬನೆಯ್ಯ, ಏನೇನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡು ಮಾನವನ ಮುಖವ ತೋರದಿರಯ್ಯ, ತೋರದಿರಯ್ಯ. ಅದೇನು ಕಾರಣವೆಂದರೆ ಆ ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು, ಸಪ್ತವ್ಯಸನಗಳು, ಅಷ್ಟಮದಂಗಳೆಂಬ ಕೊಟ್ಟಿ ಗುಣಗಳು ಬಿಡಿಸಲಿಲ್ಲ, ಸೂತಕ ಪಾತಂಕಗಳ ಕೆಡಿಸಲಿಲ್ಲ, ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನು ಅರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯನ್ ಎಂದೆನಿಸಲಿಲ್ಲ. ಇದನ್ ಅರಿಯದ ವ್ಯರ್ಥ ಕಾಯರುಗಳ ಗುರುವೆಂದೆಡೆ ಪ್ರಮತರು ಮೆಚ್ಚುವರೇ. ಇಂತಪ್ಪ ಗುರು
ಶಿಷ್ಯರೀರ್ವರು ಅಜ್ಞಾನಿಗಳು.

ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದೆ ಎಂದಾತನ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಂತಹ ವಚನ ಸಾಹಿತ್ಯ ಇದಾಗಿದೆ. ಇಲ್ಲಿ ಅಂಬಿಗರ ಚೌಡಯ್ಯನವರು ತಾನು ಗುರುವೆಂದು ನೀವು ನನ್ನ ಶಿಷ್ಯರಾಗಿ ಎಂದು ಗೋಗರೆದು ಶಿಷ್ಯನನ್ನು ಮಾಡಿಕೊಳ್ಳುವಂತಹವರುಗಳಿಗೆ ದಡ್ಡ ಪ್ರಾಣಿಗಳು ಎಂದು ಬಿಡುತ್ತಾರೆ. ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ, ಅಂತಹ ಗುರುಗಳು ಆ ಎಡ್ಡ ಮಾನವರಿಗೆ ಏನು ತಿಳಿಸಲು ಸಾಧ್ಯ ಎಂದು ಕೇಳುತ್ತಾರೆ. ಹಾಗಾಗಿ ಅಂತಹ ಗೊಡ್ಡು ಗುರುಗಳೇ ಎಂಬರೆ ನನಗೆ ತೋರಿಸಿದಿರು, ಅಂತಹವರನ್ನು ನನಗೆ ತೋರಿಸಿದಿರು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಗುರು ಶಿಷ್ಯರನ್ನು ಮಾಡಿಕೊಳ್ಳಬಾರದು, ಗುರುವಿನ ಶಕ್ತಿಯನ್ನು ಅರಿತು ಅವರೇ ಆಗಿ ಬರಬೇಕು ಎನ್ನುತ್ತಾರೆ. ಹೌದಲ್ಲವೇ? ನಿಜ ಗುರು ಹೇಗಿರುತ್ತಾನೆ ಎನ್ನುವುದನ್ನು ಅವರು ಹೀಗೆ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ. ಶಿಷ್ಯನಲ್ಲಿರುವಂತಹ ಸಪ್ತ ವ್ಯಸನಗಳಾದಂತಹ ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ, ಉತ್ಸಾಹ, ವಿಶ್ವ ವ್ಯಸನಗಳನ್ನು ದೂರ ಮಾಡಿ ಲಿಂಗ ವ್ಯಸನಿಯನ್ನಾಗಿ ಮಾಡಬೇಕು. ಪಂಚ ಇಂದ್ರಿಯಗಳ ವಿಷಯ ವಾಸನೆಗಳಿಂದ ದೂರ ತೆರಳಬೇಕು. ಅಷ್ಟಮದಂಗಳಾದಂತಹ ಕುಲಮದ, ಚಲಮದ, ವಿದ್ಯಾಮದ, ಧನಮದ, ರೂಪ, ಯೌವನ, ಪದವಿ, ತಪಸ್ಸು ಎಂಬೆನ್ನುವಂತಹ ಮದಗಳನ್ನು ಕಳೆದುಕೊಂಡು ಶಿವ ಮದದವನನ್ನಾಗಿಸಬೇಕು. ಹಾಗೆಯೇ ಮಲತ್ರಯಂಗಳಾದಂತಹ ಆಣವ, ಮಾಯಾ ಮತ್ತು ಕಾರ್ಮಿಕ ಮಲಂಗಳನ್ನು ಅಳಿದು ಮುಕ್ತಿ ಪಥವನ್ನು ತೋರಿಸುವಂತಹವನಾಗಬೇಕು. ಇಂತಹ ಗುರುವಿರಬೇಕು. ಅಂತಹ ಗುರುವಲ್ಲದವರು ಶಿವಲೋಕಕ್ಕೆ ಹೊರಗು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹಾಗಾಗಿ ಗುರು ನಮಗೆ ಹೇಗಿರಬೇಕು ಎನ್ನುವುದನ್ನು ನಮಗೆ ತಿಳಿಸಿದಾಗ ಮಾತ್ರ, ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮೊಲಾದಿಗಳನ್ನು ಬಿಡಿಸಿದಾಗ ಮಾತ್ರ ಗುರು ಆಗಬಲ್ಲ, ನಾನು ಅವನಿಗೆ ಶಿಷ್ಯನಾಗಬಲ್ಲ ಎನ್ನುವ ಮಾತನ್ನು ಅವರು ವಚನದಲ್ಲಿ ಸಾರಿರುವುದನ್ನು ಕಾಣುತ್ತೇವೆ. ಒಂದೊಡೆ ಗುರು ನಮಗೆ ದೇವರು ಹೇಗಿದ್ದಾನೆ ಎನ್ನುವುದನ್ನು ಅರಿವು ಮೂಡಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂರ ಢಮರುಗುವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣವಿಲ್ಲ, ಋಷಭ ವಾಹನನಲ್ಲ, ಋಷಿಯರ ಒಳಗೂಡ ನಿದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಸರಾವುದಿಲ್ಲ ಎಂದ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಶಿವನು ನಾವು ತಿಳಿದಂತೆ ರಾಕ್ಷಸರನ್ನು ಕೊಂದು ಅವರ ಶಿರವನ್ನು ಮಾಲೆಯಾಗಿ ಧರಿಸಿಕೊಂಡವನಲ್ಲ, ತ್ರಿಶೂಲ ಢಮರುಗುವನ್ನು ಕೈಯಲ್ಲಿ ಹಿಡಿದವನಲ್ಲ, ಬ್ರಹ್ಮ ಕಪಾಲವನ್ನು ಧರಿಸಿದವನಲ್ಲ, ಭಸ್ಮ ಲೇಪನವನ್ನು ಮಾಡಿಕೊಂಡವನಲ್ಲ, ನಂದಿ ವಾಹನನೂ ಅಲ್ಲ, ಋಷಿ ಮುನಿಗಳ ಜೊತೆ ಇರುವವನಲ್ಲ, ಅವನಿಗೆ ಗಂಗೆ, ಗೌರಿ, ಗಣೇಶ, ಷಣ್ಮುಗ ಹೀಗೆ ಸಂಸಾರವನ್ನು ಹೊಂದಿದವನಲ್ಲ, ಅವನಿಗೆ ಅವಯಸರೂ ಇಲ್ಲ, ಅವ ಸರ್ವರೊಳಗೂ ಇರುವ, ಸರ್ವರನ್ನು ಸೇವಿಸುವ, ನಿರಾಕಾರ, ನಿರಾಮಯ, ಸರ್ವಶಕ್ತ ಹೀಗೆ ಪರಮಾತ್ಮನನ್ನು ಕಂಡ ಬಗೆಯನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ತಿಳಿಸಿರುವುದು ನಿಜವಾಗಲೂ ಅದೆಂತಹ ಮಾನಸಿಕ ಸ್ಥಿತಿ ಅಂಬಿಗರ ಚೌಡಯ್ಯನವರದು ಎನ್ನುವುದು ನಮಗೆ ವಚನ ಸಾಹಿತ್ಯದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಅಂದಿನ ಸಮಾಜದಲ್ಲಿ ಲಿಂಗವಂತನಾಗಿ ಲಿಂಗ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿಯನ್ನು ಶರಣ ಎನ್ನುತ್ತಿದ್ದರು. ಆ ಶರಣನ ಬಗ್ಗೆ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಆದಿ ಅನಾದಿಯಿಂದ ಅತ್ತಣ ಶರಣನ ಷಡಾಧಾರ ಚಕ್ರದೊಳಗೆ ಷಡುಲಿಂಗವು, ಷಡುಮಂತ್ರವು, ಷಡುಭಕ್ತರು, ಷಡುಶಕ್ತಿಗಳು ಇದ್ದುದಯ್ಯ. ಆ ಶರಣನ ಜ್ಞಾನ ಕ್ರಿಯೆ 64 ಭೇದವಾಯಿತ್ತಯ್ಯ. ಒಬ್ಬ ಶರಣನು ಅನಂತ ಶರಣರಾದುದ ಕಂಡೆಂದೆನಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಶರಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಶರಣನ ಷಟ್ ಚಕ್ರದೊಳಗೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎನ್ನುವಂತಹ 6 ಚಕ್ರಗಳಲ್ಲಿ

ಈ ಷಡುಲಿಂಗ ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಮಂತ್ರ ಅಂದರೆ ಷಡಕ್ಷರದಲ್ಲಿ ಬರುವಂತಹ ಮಂತ್ರ ಷಡಕ್ಷರ ಮಂತ್ರ, ಅದುವೇ ಓಂ ನಾ ಮ ಶಿ ವ ಯ. ಈ ಆರು ಅಕ್ಷರಗಳನ್ನು ಆರು ಚಕ್ರಗಳಲ್ಲಿ ಸಮ್ಮಿಲನಗೊಳಿಸಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡು ಭಕ್ತ ಅಂದರೆ ಷಡ್ ಲಿಂಗದಲ್ಲಿ ಯಾವ ಲಿಂಗವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಆ ಅಂಗವಾಗಿ ಆ ಭಕ್ತನಾಗುತ್ತಾನೆ, ಭಕ್ತನಂಗ ಆ ಲಿಂಗವಾಗುತ್ತದೆ ಎಂದು ಬಿಡುತ್ತಾರೆ. ಅದನ್ನೇ ಇಲ್ಲಿ ಆಚಾರಾಂಗ, ಗೌರಾಂಗ, ಶಿವಾಂಗ, ಚರಾಂಗ, ಪ್ರಸಾದಾಂಗ, ಮಹಾದಾಂಗ ಹೀಗೆ ಅಂಗವನ್ನೊಳಗೊಂಡಂತಹ ಭಕ್ತನಾಗುತ್ತಾನೆ ನಮ್ಮ ಶರಣ ಎನ್ನುತ್ತಾರೆ. ಈ ರೀತಿ ಆರು ಚಕ್ರಗಳಲ್ಲಿ ಆರು ಲಿಂಗವಧರಿಸಿ ಆರು ಬೀಜ ಮಂತ್ರವನ್ನು ಬಿತ್ತಿ ಆರು ತರನ ಅಂಗವನ್ನೊಳಗೊಂಡಾಗ ಒಂದೊಂದರಲ್ಲೂ ಒಂದೊಂದು ಶಕ್ತಿಯನ್ನು ಗಳಿಸುತ್ತಾನೆ. ಅದನ್ನೇ ಇಲ್ಲಿ ಷಡುಶಕ್ತಿ ಎನ್ನುತ್ತಾರೆ. ಅವುಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿ. ಹೀಗೆ ಶರಣನು ಎಲ್ಲ ಶಕ್ತಿಗಳನ್ನು ಗಳಿಸುತ್ತಾನೆ. ಗಳಿಸಿ 64 ಶೀಲಗಳನ್ನು ಪಾಲಿಸಿ ಅನುಸರಿಸಿ ಅನಂತನಾಗುತ್ತಾನೆ, ಅನಂತ ಶರಣನಾಗುತ್ತಾನೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಎಂಥ ವಿಚಾರವಿದೆ! ಈ ವಚನವನ್ನು ನೋಡಿದರೆ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರೂ ಕೂಡ ಎಷ್ಟೊಂದು ವಿಚಾರವನ್ನು ಅರಿತಿದ್ದಾರೆ, ಯೋಗದಲ್ಲಿ ಎಷ್ಟು ತನ್ಮಯನಾಗಿದ್ದಾದರೆ ಸಾಧನೆ ಮಾಡಿದ್ದಾರೆ ಎನ್ನುವುದು ಕಂಡುಬರುತ್ತದೆ. ಅಂದಿನ ಸಮಾಜದಲ್ಲಿ ಶರಣರು ಹೇಗೆ ಒಬ್ಬರಿಗೊಬ್ಬರು ಅನುಭವ ಮಾಡಿ ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದರು ಎನ್ನುವುದನ್ನು ಇದು ತಿಳಿಸುತ್ತದೆ. ಚೌಡಯ್ಯನವರು ಪೂಜೆಯ ಬಗೆಗೂ ತಮ್ಮ ವಿಚಾರ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ಯದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡರೆಂದು ಪೂಜಿಸುತ್ತಾ ಪೂಜಿಸುತ್ತಾ ಇದ್ದರೆ ಆ ಪೂಜಿಸಿದ ಪುಣ್ಯ ಹೂವಿಗೋ, ನೀರಿಗೋ, ನಾಡಿಗೋ, ಪೂಜಿಸಿದ ಆತಂಗೋ? ಇದ ನಾನರಿಯೇ, ನೀ ಹೇಳ ಎಂದ ನಂಬಿಗ ಚೌಡಯ್ಯ, ನೀ ಹೇಳ ಎಂದ ನಂಬಿಗ ಚೌಡಯ್ಯ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಪೂಜೆಯ ಬಗ್ಗೆ. ಅವರು ಹೇಳುತ್ತಾರೆ, ರಾಶಿ ರಾಶಿ ಗಿಡಗಳಿಂದ ಹೂಗಳನ್ನು ಕೊಯ್ದು ಊರಿನ ಜನ ಕಟ್ಟಿಸಿದ ಕೆರೆಯ ನೀರನ್ನು ತಂದು ಜನರೆಲ್ಲ ನೋಡಲೆಂದು ಲಿಂಗವ ಪೂಜಿಸುವಿರಲ್ಲ, ಆ ಪೂಜೆಯ ಪುಣ್ಯದ ಫಲ ಆ ಹೂಗಳಿಗೋ, ಕೆರೆಯ ನೀರಿಗೋ, ನಾಡಿಗೋ, ಅಥವಾ ಪೂಜಿಸಿದವನಿಗೋ, ಯಾರಿಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಹೀಗೆ ಪ್ರಶ್ನೆ ಮಾಡುವುದರ ಮೂಲಕ ಅವರು ಹೇಳುತ್ತಾರೆ, ನಿರ್ಮಲವಾದ ಭಕ್ತಿಯಿಂದ ಪೂಜಿಸಿದರೆ ಸಾಕು, ಅದುವೇ ನಿಜ ಪೂಜೆ ಎನ್ನುತ್ತಾರೆ, ಹೌದಲ್ಲವೇ? ಹಾಗಾಗಿ ಯಾರು ಗುರುಲಿಂಗ, ಜಂಗಮ, ತೀರ್ಥ, ಪ್ರಸಾದ ಇವುಗಳಿಗೆ ಭಕ್ತಿ ನಿಷ್ಠೆಯನ್ನು ತೋರದಿದ್ದರೆ ಅಂತಹ ಅವನನ್ನು ಅವರು ತೀಕ್ಷ್ಣವಾಗಿ ತಿರಸ್ಕರಿಸಿರುವುದನ್ನು ಕಾಣಬಹುದು ವಚನ ಸಾಹಿತ್ಯಗಳಲ್ಲಿ. ಒಂದು ವಚನ ಹೀಗಿದೆ: ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಇದಕ್ಕೆಲ್ಲ ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಾಕ್ಷಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದ ತೂಗಿ ತೂಗಿ ಟೊಕ ಟೊಕನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ತೀಕ್ಷ್ಣವಾದಂತಹ ಮಾತು ಅಂಬಿಗರವ್ರದ್ದು, ಚೌಡಯ್ಯನವರದು. ಅವರು ಹೇಳುತ್ತಾರೆ, ಇಲ್ಲಿ ಕಂತೆ ಎಂದರೆ ಗುರುಗಳು ತೊಡುವಂತಹ ಬಿಳಿಯ ನಿಲುವಂಗಿ, ಅಂತಹ ನಿಲುವಂಗಿ ತೊಟ್ಟವ ಗುರುವಲ್ಲ ಎನ್ನುವವ, ಕಾವಿಯನ್ನು ಧರಿಸಿದವ ಜಂಗಮರಲ್ಲ ಎನ್ನುವವ, ಶೀಲವುಳ್ಳ ಶಿವಭಕ್ತನನ್ನು ಭಕ್ತನಲ್ಲ ಎನ್ನುವವ, ತೀರ್ಥವನ್ನು ಅದು ನೀರೆಂದು ಇಹಾಳಿಸುವವ, ಪ್ರಸಾದವನ್ನು ಅದು ಹೊಟ್ಟೆ ತುಂಬಿಸುವ ಆಹಾರ ಎನ್ನುವವನ ಬಾಯಿಗೆ ಪಾದರಾಕ್ಷಿಯನ್ನು ಹಾಕಿ, ಪಾದರಾಕ್ಷಿಯನ್ನು ಕೊರಳಿಗೆ ತೂಗು ಹಾಕಿ ಪಾದರಾಕ್ಷಿಯಿಂದ ಒಡೆಯಬೇಕು ಎಂದು ಬಿಡುತ್ತಾರೆ. ಇದು ನಿಜವಾಗಲೂ ಶರಣರು ಪಾದರಾಕ್ಷಿ ಎಂದು ಹೇಳುವ ಮಾತು ಮಾತಲ್ಲ, ಆದರೆ
ಅಂಬಿಗರ ಚೌಡಯ್ಯನವರು.

ಅತ್ಯಂತ ತೀಕ್ಷ್ಣವಾಗಿ ಬೇಸರದಿಂದ ನುಡಿದ ಮಾತಾಗಿದೆ. ಅಂದಿನ ಸಮಾಜದಲ್ಲಿ ಕೆಲವರು ಗುರುಲಿಂಗ ಜಂಗಮದ ಬಗ್ಗೆ ತಿರಸ್ಕಾರ ಭಾವದಿಂದ ಕಂಡಿರಬೇಕೆಂದು ಕಂಡುಬರುತ್ತದೆ. ಅದಕ್ಕೆ ಈ ರೀತಿ ಮಾತನಾಡಲಾಗಿರಬಹುದು. ಇಂತಹ ಅನೇಕ ನುಡಿಗಳನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಲೋಕದಲ್ಲಿ ಅನೇಕ ರೀತಿಯ ಜನರಿದ್ದು ಅನೇಕ ರೀತಿಯಲ್ಲಿ ಮಾತುಗಳನ್ನಾಡುತ್ತಾರೆ. ಅದಕ್ಕೆಲ್ಲ ನಾವು ಮನ್ನಣೆ ಕೊಡುತ್ತಾ ಹೋಗಬಾರದು ಎನ್ನುತ್ತಾರೆ. ಆಗ ನಮ್ಮ ಸಾಧನೆಯ ಹಾದಿಗೆ ತೊಡಕಾಗುತ್ತದೆ ಎನ್ನುತ್ತಾರೆ. ಅವರ ಒಂದು ವಚನದಲ್ಲಿ ಈ ವಿಷಯಗಳನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಉಂಡರೆಂಬರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರಯ್ಯ, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರಯ್ಯ, ನಿದ್ರೆಗೈದಡೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರಯ್ಯ. ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದದ ಕಿರು ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಚೌಡಯ್ಯನವರು ಹೇಳುತ್ತಾರೆ, ಊಟ ಮಾಡಿದರೆ ಭೂತದಂತೆ ಮಾಡುತ್ತಾನೆ ಎನ್ನುತ್ತಾರಂತೆ, ಊಟ ಮಾಡದೆ ಉಪವಾಸ ಮಾಡಿದರೆ ವೇಷಧಾರಿ ಕಪಟಿ ಎನ್ನುವರಂತೆ, ಭೋಗಿಯಂತೆ ಎಲ್ಲವನ್ನು ಬಯಸಿದರೆ ಕಾಮಿ ಎನ್ನುವರಂತೆ, ಏನನ್ನು ಬಯಸಿದ್ದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಎಂದು ಬಿಡುವರಂತೆ, ಊರೊಳಗೆ ಬದುಕಿದ್ದರೆ ಸಂಸಾರಿ ಎಂದು ಜರಿಯುವರಂತೆ, ಕಾಡಿನೊಳಗೆ ಬದುಕಿದ್ದರೆ ಮೃಗವೆಂದು ಹೀಯಾಳಿಸುವರಂತೆ, ನಿದ್ರೆ ಮಾಡಿದರೆ ಜಡದೇಹದವ ಎನ್ನುವರಂತೆ, ನಿದ್ರೆ ಮಾಡದೆ ಓಡಾಡುತ್ತಿದ್ದರೆ ಚಕೋರನೆಂದು ನಗುವರಂತೆ. ಎಂತಹ ಮಾತುಗಳು ಅಂಬಿಗರ ಚೌಡಯ್ಯನವರದು. ಹೀಗೆ ಪ್ರತಿಯೊಂದಕ್ಕೂ ಲೋಕದ ಜನರು ಏನಾದರೂ ಹೇಳುವರು. ಜನರನ್ನು ಮೆಚ್ಚಿಸಿ ಯಾರೂ ನಡೆಯಲು ಸಾಧ್ಯವಿಲ್ಲ. ಯಾರಾದರೂ ನಡೆದಿದ್ದರೆ ಅವರ ಪಾದದ ಕಿರುಬೆರಳಿನಲ್ಲಿ ಎನ್ನನ್ನು ಇರಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಎಂತಹ ಮಾತು ಚೌಡಯ್ಯನವರದು. ಚೌಡಯ್ಯನವರು ಎಷ್ಟೇ ಸಾಧಕನಾದರೂ ಜನರನ್ನು ಮೆಚ್ಚಿಸಿ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮನುಷ್ಯ ಹಾಗೆಯೇ ಎಂದು ಬಿಡುತ್ತಾರೆ. ಇನ್ನೊಂದೆಡೆ ಹೇಳುತ್ತಾರೆ, ಮನುಷ್ಯ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿ ತನ್ನನ್ನೇ ತಾನು ಕಳೆದುಕೊಂಡಿದ್ದಾನೆ ಎನ್ನುತ್ತಾರೆ ಚೌಡಯ್ಯನವರು. ಅವರ ವಚನ ಹೀಗಿದೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು, ಶಿವ ನಿನ್ನ ಚಿಂತೆಯಲ್ಲಿ ಇದ್ದವರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು ಎಂದು ಬಿಡುತ್ತಾರೆ. ಹೇಗಿದೆ ವಚನ ಚೌಡಯ್ಯನವರು? ಅತ್ಯಂತ ಶ್ರೇಷ್ಠವಾದಂತಹ ವಚನವಿದು. ಮನುಷ್ಯ ಹೇಗೆ ಚಿಂತೆಯಲ್ಲಿ ಮುಳುಗುತ್ತಾನೆ ಎನ್ನುವುದನ್ನು ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದಲ್ಲಿ ತುಂಬ ಸುಂದರವಾಗಿ ಮೂಡಿಸಿದ್ದಾರೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಬಡತನ ಬಂದಾಗ ಬದುಕಲು ಊಟ ಸಿಕ್ಕಿದರೆ ಸಾಕು ಎನ್ನುವ ಚಿಂತೆ ಇದೆಯಂತೆ. ಊಟ ಸಿಕ್ಕಿದರೆ ಉಡಲು ತೊಡಲು ಬಟ್ಟೆ ಆಭರಣ ಬೇಕು ಎನ್ನುವ ಚಿಂತೆ ಎನ್ನಂತಾರೆ. ಉಡಲು ತೊಡಲು ಸಿಕ್ಕಿದರೆ ಅವುಗಳನ್ನು ಸಂಗ್ರಹಿಸಬೇಕು ಎನ್ನುತ್ತಾನಂತೆ. ಹೀಗೆ ಇಡುವ ಶಕ್ತಿ ಬಂದರೆ, ಸಂಗ್ರಹಿಸುವ ಶಕ್ತಿ ಬಂದರೆ ಮದುವೆಯಾಗಿ ಕೂಡುವ ಬಯಕೆ ಎನ್ನುತ್ತಾರೆ. ಮದುವೆಯಾದರೆ ಮಕ್ಕಳಾಗಬೇಕು, ಅವರಿಗೆ ಬದುಕು ಕಟ್ಟಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ಎನ್ನುವ ಚಿಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ಎಲ್ಲವೂ ಆದ ಮೇಲೆ ಸುಮ್ಮನೆ ಇರುತ್ತಾನೇನೋ? ಇಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಇನ್ನಷ್ಟು ಬೇಕು ಎನ್ನುವ ಆಸೆಯಿಂದ ಇತರರಿಗೆ ಕೇಡು ಮಾಡುವ ಚಿಂತೆ ಎನ್ನುತ್ತಾರೆ. ಕೊನೆಗೆ ಸಾಯುವ ಗಳಿಗೆ ಬಂದಾಗ ಅಯ್ಯೋ ಸಾವು ಬರುತ್ತಿದೆಯಲ್ಲ ಎಂದು ಚಿಂತೆಗೊಳಗಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಮನುಷ್ಯ ಯಾವಾಗಲೂ ಬರೀ ಚಿಂತೆಯ ಕಂತೆಯಲ್ಲೇ ಮುಳುಗಿರುತ್ತಾನೆ. ಶಿವ ನಿನ್ನ ಚಿಂತೆಯಲ್ಲಿ ಯಾರೂ ಮುಳುಗಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಮನುಷ್ಯ ಚಿಂತೆಯಲ್ಲಿ ಹೇಗೆ ಒಂದಕ್ಕೊಂದು ಸೇರಿಸಿಕೊಂಡು ಹೋಗುತ್ತಾನೆ.

ಚಿಂತೆಯಲ್ಲಿ ಹೇಗೆ ಮುಳುಗುತ್ತಾನೆ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ಬಹು ಸುಂದರವಾಗಿ ಮೂಡಿಸಿದ್ದಾರೆ. ಒಂದೆಡೆ ಹೇಳಿ ಅಂಬಿಗರ ಚೋಡಯ್ಯನವರು ಭಕ್ತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅನೇಕ ವಚನಗಳು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ತಿಳಿಯೋಣ. ಅವರು ಹೇಳುತ್ತಾರೆ, ತೋಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲಕ್ಕೆ ಸಮವು ಕಾಣ. ಎಲೆ ಪರವಾದಿಗಳಿರ, ಗುರುವು ಎಂಬ ನಾಮವು ಪರಶಿವನು, ಪರಶಿವನೇ ಇಷ್ಟಲಿಂಗವು. ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಗುರುಮಂತ್ರದಲ್ಲಿ ಮಗ್ನನಾಗಿರಬೇಕು, ಚರಭಕ್ತಿಯಲ್ಲಿ ಯುಕ್ತನಾಗಿರಬೇಕು. ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವರ ನೋಡಿ ಮನನಾಚಿತ್ತೆಂದ ನಮ್ಮ ಅಂಬಿಗರ ಚೌಡಯ್ಯ, ನಿಜಶರಣ ಮನನಾಚಿತ್ತೆಂದ. ಚೌಡಯ್ಯನವರು ಬಹಳ ಚೆನ್ನಾಗಿ ಹೇಳುತ್ತಾರೆ, ನೀರಿಲ್ಲದ ಮಡಕೆ, ಜ್ಞಾನವಿಲ್ಲದ ವ್ಯಕ್ತಿ, ದೇವರಿಲ್ಲದ ದೇವಾಲಯ, ಇವೆಲ್ಲವೂ ಪಾಳು ದೇಗುಲಕ್ಕೆ ಸಮ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಗುರುವೇ ಪರಶಿವನ ರೂಪ, ಅವನ ಪರಶಿವನ ರೂಪವೇ ಇಷ್ಟಲಿಂಗ. ಆ ಇಷ್ಟಲಿಂಗದ ಪೂಜೆಯಲ್ಲಿ ಗುರು ಮಂತ್ರದಲ್ಲಿ ಭಕ್ತ ಮಗ್ನರಾಗಿರಬೇಕು, ಚರಭಕ್ತಿಯಲ್ಲಿ ತಲ್ಲೀನರಾಗಿರಬೇಕು. ಈ ರೀತಿ ಸ್ಥಿರ ಚರ ಪರಭಕ್ತಿಯಲ್ಲಿ ಭಕ್ತ ಮನಮಗ್ನವಾಗಿರಬೇಕು. ಇದನ್ನು ಬಿಟ್ಟು ಮಲತ್ರಯಂಗಳಾದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳಲ್ಲಿ ಒಳಗಾದರೆ ಆ ಭಕ್ತನಿಗೆ ಅದೆಂತು ಭಕ್ತನೆಂದು ಹೇಳಲು ಸಾಧ್ಯ ಎಂದು ಪ್ರಶ್ನೆ ಮಾಡುವ ಮೂಲಕ ಭಕ್ತ ಹೇಗಿರಬೇಕು ಎನ್ನುವುದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅಂಬಿಗರ ಚೌಡಯ್ಯನವರು ಪರಮಾತ್ಮನ ಕೃಪೆ ಇದ್ದರೆ ಎಲ್ಲ ಫಲ ನಮಗೆ ಸಿಗುತ್ತದೆ, ದೊರಕುತ್ತದೆ ಎಂದು ಬಿಡುತ್ತಾರೆ. ಅವರು ಹೇಳುತ್ತಾರೆ, ಆವ ಪದಾರ್ಥವ ಮೊಯಿಸಿ ಲವಲವಿಸಬೇಡ, ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೆ, ಬಪ್ಪುದು ತಪ್ಪದು, ಬಾರದುದು ಬಾರದು, ಅಹದಹುದಾಗದ್ದು ಬಹುದುಃಖಂಗಳೇಕಕ್ಕೆ, ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ವಿಹಿತವತ ಬರುತಿಹನು ಪಣೆಯೊಳು ಶಿವನು. ಇಂತಿದು ನಿಮ್ಮ ಭೋಗವೆಲ್ಲಿದ್ದಳು ಬೇಡವೆಂದಾತ ನಮ್ಮ ಅಂಬಿಗರ ಚೌಡಯ್ಯ, ಬೇಡವೆಂದಾತ. ಹೀಗೆ ಚೌಡಯ್ಯನವರು ಮನುಷ್ಯ ಬಯಕೆಗಳಿಗೆ ಅಡಿಯಾಳಾಗಿ ಅವುಗಳ ಮೋಹಕ್ಕೆ ಒಳಪಡಬೇಡ ಎನ್ನುತ್ತಾರೆ. ಏಕೆಂದರೆ ಏನು ಬರಬೇಕು ಅದು ಒಂದೇ ಬರುತ್ತದೆ, ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆ ಏನು ಬರಬಾರದೆಂದಿರುತ್ತದೋ ಅದು ಬರದು, ಶಿವ ನಮ್ಮ ಹಣೆಯಲ್ಲಿ ಏನು ಬರೆದಿರುವನೋ ಅದು ಹಾಗೇ ಆಗುತ್ತದೆ ಎಂದು ಬಿಡುತ್ತಾರೆ. ಹಾಗಾಗಿ ವ್ಯಾಮೋಹಕ್ಕೆ ಒಳಗಾಗಬೇಡ, ಭೋಗ ಲಾಲಸೆಯಲ್ಲಿ ಮುಳುಗಬೇಡ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರಿಗೆ ಪರಮಾತ್ಮನಲ್ಲಿ ಬಹಳ ವಿಶ್ವಾಸದೆ ಎಂದು ಕಂಡುಬರುತ್ತದೆ. ಹಾಗಾಗಿ ಅವರು ಹೇಳುವುದು ನಿಜವಿರಬಹುದೇನು? ಯಾ ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೇ ಎನ್ನುತ್ತಾರೆ, ಬಪ್ಪುದು ತಪ್ಪದು ಎನ್ನುತ್ತಾರೆ, ಬಾರದುದು ಬಾರದು ಎನ್ನುತ್ತಾರೆ. ಕೊನೆಗೆ ಹೇಳುತ್ತಾರೆ, ಬರುತಿಹನು ಪಣಿಯೋಳು ಶಿವನು, ಬರೆದಿಟ್ಬಿಟ್ಟಿದ್ದಾನೆ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ನಾವು ಚೌಡಯ್ಯನವರ ವಿಚಾರಗಳನ್ನು ಒಂದಷ್ಟು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಭಕ್ತಿಯ ಶ್ರೇಷ್ಠತ್ವವನ್ನು ಮೆರೆಯಬೇಕಾಗುತ್ತದೆ ಎನ್ನಿಸುತ್ತದೆ. ಅವರು ಜೀವನಕ್ಕೆ ಯಾವುದು ಅಂದ, ಯಾವುದು ಚಂದ ಎನ್ನುವುದನ್ನು ಕೂಡ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳ್ತಾರೆ, ಅಂಗವ ಅಂಧವ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿರೋ. ಅಂಗಕ್ಕೆ ಅಂಧವಾವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಅಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ. ಅಷ್ಟ ಆಚರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಜಾಡುವುದೇ ಚಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು, ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು ತನಗೆ ಶಾಶ್ವವೆಂದು ತಿಳಿದು, ಒಂದು ಕಸನ್ನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕದ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯನು.

0: ಇಂತಹ ಅಂದಗೇಡಿಗಳ ಮುಖವ ನೋಡಲಾಗದು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣರು. ಈ ವಚನದಲ್ಲಿ ಕೇವಲ ದೇಹವನ್ನು ಅಂಧವ ಮಾಡಿಕೊಂಡಿದ್ದರೆ ಸಾಲದು, ಏನನ್ನು ಅಂಧ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಗುರುವಿಗೆ ತನುವ ಕೊಡುವುದು, ಲಿಂಗಕ್ಕೆ ಮನವ ಕೊಡುವುದು, ಜಂಗಮಕ್ಕೆ ಧನವ ಕೊಡುವುದು, ಇದು ಭಕ್ತನಿಗೆ ಅಂದ, ಇದು ಭಕ್ತನಿಗೆ ಚಂದ ಎನ್ನುತ್ತಾರೆ. ಇದನ್ನು ಬಿಟ್ಟು ಸಂಸಾರವೇ ಶ್ರೇಷ್ಠವೆಂದು, ಪತಿ ಪತ್ನಿ ಸುತ ಸಂಪತ್ತು ಇವ ಶಾಶ್ವತವೆಂದು ಭಾವಿಸಿ ಯಾರಿಗೂ ಏನೂ ಕೊಡದೆ ತಾನೇ ತಿಂದು ಆಸ್ತಿಯ ಮೇಲೆ ಮಾಡಿ ಕೊನೆಗೆ ಸಾವಿಗೆ ಗುರಿಯಾಗುವವರು ಅಂಧಗೇಡಿಗಳು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಚೌಡಯ್ಯನವರು ಹೇಗಿರಬೇಕು ಜೀವನದಲ್ಲಿ ಎನ್ನುವುದನ್ನು ಈ ವಚನದಲ್ಲಿ ಸಾರಿದ್ದಾರೆ. ವಚನವನ್ನು ಮತ್ತೆ ಮತ್ತೆ ಕೇಳಿಸಿಕೊಂಡು ಅದರೆಡೆಗೆ ಸಾಗುವುದು ಬಹಳ ಮುಖ್ಯ ಜೀವನದಲ್ಲಿ ಎನಿಸುತ್ತದೆ. ಚೌಡಯ್ಯನವರು ತಮ್ಮ ವಚನದ ಮೂಲಕ ಜೀವನದ ನಿಜತತ್ವವನ್ನು ನಿಜೈತ್ವವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಕಷ್ಟ ಜೀವ ಮನುಜರಿರ, ನೀವು ಹುಟ್ಟಿದ ಮೊದಲು ಎಷ್ಟು ಮಂದಿ ನಿಮ್ಮ ಕಣ್ಣ ಮುಂದೆ ನಷ್ಟವಾಗಿ ಹೋದುದ ಕಂಡು ಕಂಡು, ಹೆಂಡಿರು ತನ್ನವರೆಂಬಿರಿ, ಮಕ್ಕಳು ತನ್ನವರೆಂಬಿರಿ, ಕೂಡುವಾಗ ದುಃಖ, ಕೂಡಿದ ಒಡವೆಯ ಮಡಗುವಾಗ ದುಃಖ, ಮಡಗಿದ ಒಡೆಯುವ ತೆಗೆಯುವಾಗ ದುಃಖ, ಪ್ರಾಣವ ಬಿಡುವಾಗ ದುಃಖ, ಹೊಲೆ ಸಂಸಾರವ ನಚ್ಚಿ ಕಾಲನ ಬಲೆಗೆ ಈಡಾಗದಿರೋ, ಪತಿ ಭಕ್ತಿ ಮುಕ್ತಿ ಎಂಬುದ ಗಳಿಸಿಕೊಳ್ಳಿರೋ, ಸೆಟೆಯಂ ಬಿಡಿ ದಿಟವಂ ಹಿಡಿ, ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಂತಹ ಸತ್ಯದ ಮಾತು. ಅವರು ಹೇಳುತ್ತಾರೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಷ್ಟಪಡುವ ಮನುಜರರ ಸುಳ್ಳನ್ನು ಬಿಡಿ, ನಿಜವನ್ನು ಹಿಡಿಯಿರಿ. ಯಾವುದು ನಿಜ? ನಮ್ಮ ಕಣ್ಣ ಮುಂದೆ ಎಷ್ಟು ಜನ ನಷ್ಟವಾಗಿ ಹೋಗಿದ್ದಾರೆ, ಇದನ್ನು ಹರಿಯಬೇಡವೇ ನಾವು? ಕೊಡುವಾಗ ದುಃಖ, ಒಡವೆಯ ಮಡುಗುವಾಗ ದುಃಖ, ಮಡಗಿದ ಒಡೆಯುವೆಯ ತೆಗೆಯುವಾಗ ದುಃಖ, ಪ್ರಾಣ ಬಿಡುವಾಗ ದುಃಖ. ಇಂತಹ ಸಂಸಾರವನ್ನು ನೆಚ್ಚಿಕಡಬೇಡ, ಇಂತಹ ಸತ್ಯವನ್ನು ಹರಿ, ಶಿವಭಕ್ತನಾಗು ಎಂದು ಹೇಳುತ್ತಾರೆ. ಹೀಗೆ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇದನ್ನು ಅರಿತು ಆಚರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸ್ವನಾಥ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ

0: ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಬ್ರಹ್ಮಲೋಕವನ್ನ ಮೊದಲುಗೊಂಡು ಎಲ್ಲಾ ಲೋಕಗಳು ಬಂದು ಹೋಗುವಂಥದ್ದು. ಆದರೆ ನನ್ನನ್ನು ಸೇರಿದ ಬಳಿಕ ಮನುಷ್ಯ ಆದವನು ಮತ್ತೆ ಜನ್ಮವೆತ್ತಬೇಕಾಗಿಲ್ಲ, ಪುನರ್ಜನ್ಮವೂ ಇಲ್ಲ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಅಥವಾ ಪುರಾಣಗಳಲ್ಲಿ ಈ ಭೂಮಿ ಅನ್ನುವಂಥದ್ದು ಮಧ್ಯದಲ್ಲಿರುವುದು, ಅದರ ಮೇಲೆ ಏಳು ಲೋಕಗಳಿದ್ದಾವೆ, ಹಾಗೆ ಕೆಳಗೆ ಕೂಡ ಏಳು ಲೋಕಗಳು ಇದ್ದಾವೆ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಆದರೆ ಈಗಿನ ಖಗೋಳ ಶಾಸ್ತ್ರದ ಭೂಮ ಕಲ್ಪನೆಯ ಎದುರಿಗೆ ನಮ್ಮ ಪುರಾಣವೂ ಕೂಡ ಕುಬ್ಜವಾಗ್ತಾ ಇದೆ. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಒಂದೊಂದು ಸೂರ್ಯಲೋಕವಾಗಿದೆ. ಆ ಸೂರ್ಯರಿಗೆ ಎಷ್ಟೋ ಗ್ರಹಗಳಿದ್ದಾವೆ. ಆ ಗ್ರಹಗಳಲ್ಲಿ ಕೆಲವದರಲ್ಲಾದರೂ ಮನುಷ್ಯರು ಇರುವುದಕ್ಕೆ ಸಾಧ್ಯವಾದರೆ ಲಕ್ಷಾಂತರ ಲೋಕಗಳು ಇದ್ದಾವೆ ಅಂತ ಅರ್ಥ. ಆದರೆ ಎಲ್ಲಿಗೆ ಹೋದರೂ ಕೂಡ ನಾವು ಅಲ್ಲಿ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಪುನಃ ಇಲ್ಲಿಗೆ ಬರಬೇಕಾಗಿದೆ. ಇಲ್ಲಿ ಫಲದ ಅಪೇಕ್ಷೆಯಿಂದ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಬೇರೆ ಲೋಕಕ್ಕೆ ಹೋಗಿ ನಾವು ಪುಣ್ಯವನ್ನು ಅನುಭವಿಸುತ್ತೇವೆ. ಆದರೆ ಎಂದೆಂದಿಗೂ ಕೂಡ ಅದನ್ನೇ ಅನುಭವಿಸುತ್ತಿರುವುದಕ್ಕೆ ಆಗೋದಿಲ್ಲ. ನಮ್ಮ ಪುಣ್ಯ ತೀರದ ಮೇಲೆ ನಮ್ಮನ್ನು ಮತ್ತೆ ಅಲ್ಲಿಂದ ಕೆಳಗಡೆ ಅಟ್ಟಿಬಿಡ್ತಾರೆ. ನಾವೊಂದು ನಾಟಕ ನೋಡಲು ಹೋದರೆ ಅದು ಮುಗಿದಾದ ಮೇಲೆ ನಾವು ಅಲ್ಲೇ ಇರುವುದಕ್ಕೆ ಆಗೋದಿಲ್ಲ, ಪುನಃ ಮನೆಗೆ ಬರಬೇಕು. ಅದರಂತೆಯೇ ಬೇರೆ ಬೇರೆ ಲೋಕಗಳು. ಹಾಗೆ ನಾವೇನಾದರೂ ಪಾಪ ಮಾಡಿದ್ರೆ ಪಾಪ ಅನುಭವಿಸುವುದಕ್ಕೆ ನಾವು ಆ ಲೋಕಕ್ಕೆ ಹೋಗಿ ಅದನ್ನು ಅನುಭವಿಸಿ ಆದ ಮೇಲೆ ಪುನಃ ನಾವು ಹಿಂತಿರುಗಬೇಕು ಅಲ್ವಾ. ಬರೋದು ಮತ್ತು ಹೋಗೋದು ಇದೆಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂಥೇಳಂದ್ರೆ ಏನು ಮಾಡಬೇಕು? ದೇವರನ್ನು ಸೇರಬೇಕು. ಆಗ ಮಾತ್ರ ಕರ್ಮ ತನ್ನ ಸಮನ್ನನ್ನು ನಮ್ಮ ಮೇಲೆ ಜಾರಿ ಮಾಡಲಾರದು. ನಾವು ಈ ಪ್ರಪಂಚಕ್ಕೆ ಅತೀತರಾಗಿ ಹೋಗ್ತೇವೆ. ಕಣ್ಣು ಮುಚ್ಚಾಲೆ ಎಂಬ ಆಟದಲ್ಲಿ ಅಡುಗುಲಜ್ಜಿಯನ್ನು ಮುಟ್ಟಿದವನು ಆಟದಿಂದ ಪಾರಾದಂತೆ, ಭಗವಂತನನ್ನ ಮುಟ್ಟಿದವನು ಈ ಸಂಸಾರದ ಆಟದಿಂದ ಪಾರಾಗ್ತಾನೆ. ಈ ಭಗವದ್ಗೀತೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದ ಎರಡು ಚಿತ್ರಗಳನ್ನ ಚಿತ್ರಿಸಿ ಉಪದೇಶ ಕೊಡುವಂತಹ ವಿಶಿಷ್ಟವಾದ ಕ್ರಮವನ್ನ ನಾವು ನೋಡಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಅದೇ ವಿಶಿಷ್ಟ ಶೈಲಿಯನ್ನ ಬಳಸಿದ್ದಾನೆ. ಶ್ಲೋಕದ ಒಂದು ಮೊದಲನೆಯ ಭಾಗದಲ್ಲಿ ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳವಂಥವು ಅಂತ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಭಾವನೆಯನ್ನ ಶ್ಲೋಕದ ಎರಡನೆಯ ಸಾಲಿನಲ್ಲಿ ನೀಡ್ತಾನೆ. ಅದು ನನ್ನನ್ನು ಸೇರಿದವರಿಗೆ ಪುನರ್ಜನ್ಮ ಇಲ್ಲ ಅಂಥೇಳಿ. ಹೀಗೆ ಶಾಸ್ತ್ರದಲ್ಲಿ ಕ್ರಮಮುಕ್ತಿಯ ಬಗ್ಗೆ ಸಾಕಷ್ಟು ವಿವರಣೆಗಳು ಇದ್ದಾವೆ. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡುವವರು ಕೂಡ ಅದರ ಪುಣ್ಯವಶಾತ್ ಬ್ರಹ್ಮಲೋಕವನ್ನ ಸೇರುತ್ತಾರಂತೆ. ಅಲ್ಲಿ ಎಷ್ಟೋ ವರ್ಷಗಳಿದ್ದು ಕಲ್ಪ ಮುಗಿಯುವ ವೇಳೆಗೆ ಪರಮಾತ್ಮನನ್ನ ಸೇರುತ್ತಾರಂತೆ. ಹೀಗೆ ಬ್ರಹ್ಮಲೋಕದಲ್ಲಿರುವಾಗಲೂ ಕೂಡ ಜೀವವು ತನ್ನ

0: ಪ್ರಯತ್ನದ ಮೂಲಕ ಬ್ರಹ್ಮನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲೂ ಕೂಡ ಆತ್ಮವಿಚಾರವನ್ನೇ ಮಾಡ್ತಾ ಇರಬೇಕು. ಅಂದರೆ ಮಾತ್ರ ಅಜ್ಞಾನವನ್ನು ಕಳೆದುಕೊಂಡು ಪರಮಾತ್ಮನನ್ನು ಸೇರೋದಕ್ಕೆ ಸಾಧ್ಯ. ಅಲ್ಲೂ ಕೂಡ ಸರಿಯಾದ ಸಾಧನೆ ಮಾಡದಿರುವವರು ಪುನಃ ಹಿಂದೆ ಬರ್ತಾರೆ. ಅವರು ಪರಮಾತ್ಮನಲ್ಲಿ ಐಕ್ಯವಾಗೋದಿಲ್ಲ. ಈ ಅಭಿಪ್ರಾಯವನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಆ ಶರೀರದಲ್ಲಿರುವಾಗಲಿಯೇ ಆತ್ಮ ಸ್ವರೂಪವನ್ನ ಕಂಡುಕೊಂಡವರು ಪರಮಾತ್ಮನನ್ನೇ ಪಡೆದ ಹಾಗೆ. ಅವರಿಗೆ ಪುನರ್ಜನ್ಮವಿಲ್ಲ. ಕನಸಿನಿಂದ ಎದ್ದವನಿಗೆ ಪುನಃ ಕನಸಿಗೆ ಹೋಗುವ ಸಂದರ್ಭ ಒದಗಿ ಬರುವುದಿಲ್ಲ. ಒಂದು ಸಲ ಎದ್ದ ಅಂತಂದ್ರೆ ಕನಸಿನ ಸುಖ ದುಃಖಗಳಿಗೆ ಅವನು ತಿಲಾಂಜಲಿ ಇತ್ತಂತೆ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳಿರುವಂಥದ್ದು. ಒಂದು ಸಲ ಯಾರು ನನ್ನನ್ನ ತಿಳಿದುಕೊಳ್ತಾರೋ ಅವರು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಅವನನ್ನ ತಿಳಿದುಕೊಳ್ಬೇಕಾಗಿರೋದು ಹೇಗೆ? ನಮ್ಮ ಒಳಗಿನ ಆತ್ಮವನ್ನ ಅರಿಯೋದ್ರ ಮೇಲೆ. ಈ ಜಗತ್ತಲ್ಲಿ ಯಾವುದು ಶಾಶ್ವತವೂ ಅಲ್ಲ, ಹಾಗೆಯೇ ಯಾವುದು ದುಃಖವೂ ಅಲ್ಲ, ಸುಖವೂ ಅಲ್ಲ ಅಂತ ಹೇಳಿ. ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ: ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು, ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿ ಹಾಕಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿವೇಶನ ಹಾಗೂ ಎಸ್ಐಆರ್ ಬಳಿಕ 3 ತಿಂಗಳಿಗೊಮ್ಮೆ ಇಂತಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಬಿಜಿ ಗ್ರಾಮ್ಜಿ ಯೋಜನೆಯಲ್ಲಿ ಜನರ ವೈಯಕ್ತಿಕ ಅನುಕೂಲದ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳೊಳಗೆ ಭಾರತ ಜೋಡೋ ಸಂಘಗಳ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸರ್ಕಾರಿ ನೌಕರರ ವಿಡಿಯೋ ಸಂವಾದವು ರಾಜ್ಯದ 750 ಸ್ಥಳಗಳಿಂದ ನಡೆಯಿತು. ಒಟ್ಟು 250,000 ಅಧಿಕಾರಿಗಳು ಹಾಗೂ ನೌಕರರು ಭಾಗಿಯಾಗಿದ್ದರು. ಬೆಳದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರೆಡ್ ಝೋನ್ನಿಂದ ಮುಕ್ತಿ ಬೇಕಾಗಿದೆ. ಬೆಳದಿ ಟೌನ್ಶಿಪ್ಗೆ ಭೂಮಿ ನೀಡಲು ಸಿದ್ಧರು ಇರುವುದಾಗಿ ರೈತರು ತಿಳಿಸಿದ್ದಾರೆ. ಕೂಡಲೇ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರ ಹಿತ ಕಾಪಾಡುವ ಮನಸ್ಸು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇದ್ದಿದ್ದರೆ ರೆಡ್ ಝೋನ್ ಮಾಡುತ್ತಿರಲಿಲ್ಲ ಎಂದು ರೈತ ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ವೃಷಭಾವತಿ, ಕೊಳಚೆ ನೀರಿನಿಂದ ವ್ಯವಸಾಯ ಕಷ್ಟವಾಗಿದ್ದು ತೆಂಗಿನ ತೋಟಗಳಲ್ಲಿ ಇಳುವರಿ ಬರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಪಡೆದು ಯೋಜನೆಯ ಪಾಲುದಾರರಾಗಿ ಬೈರಮಂಗಲ ಗ್ರಾಮದ ಸುನೀಲ್ ಎಂಬುವರು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ.

0: ನಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ಬೆಳವಣಿಗೆಯಿಂದ ತಮಗೆ ನೋವುಂಟಾಗಿದೆ ಎಂದು ಹೇಳಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವಂತಹ 1523 ಗ್ರಾಮಗಳು ಹಾಗೂ 1953 ಜಲವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ವಹಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ಕರ್ತವ್ಯ ಲೋಪ ಎಸಗಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿ ನಾಗೇಂದ್ರ ಸಚಿವರಾಗಿ ಇರುವವರೆಗೆ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದ್ದಾರೆ. ನಾಗೇಂದ್ರ ಇನ್ನೂ ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದ್ದು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಇಂದು ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಿಯೋಗದಲ್ಲಿ ಸಂಸದರಾದಂತಹ ರಾಧಾಕೃಷ್ಣ ಸಾಗರ್ ಖಂಡ್ರೆ, ಜಿ ಕುಮಾರ್ ನಾಯಕ್, ಕೆ ರಾಜಶೇಖರ್ ಹಿಟ್ನಾಳ್ ಮತ್ತು ಇ ತುಕಾರಾಮ್ ಇದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ಜರುಗಿತು. ಬೇಳೂರು ಅಜ್ಜನ ದೇಗುಲದಿಂದ ಆರಂಭವಾದ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೀರಣ ಚರಂತಿ ಮಠ, ಹರ್ ಘರ್ ತಿರಂಗ ಅಭಿಯಾನವು ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರುವ ತಿರಂಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಸುಮಾರು 500 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೋಟೆಲ್ ಮಾಲೀಕರು ಪ್ರಚಾರಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ತಯಾರಿಸಲು ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿರಲಿಲ್ಲ, ಹೋಟೆಲ್ ಮಾಲೀಕರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ತಪ್ಪಿರುವ ಕುರಿತು ಮಾತನಾಡಿದ ಖಾದರ್, ಮುಂಬರುವ ದಿನಗಳಲ್ಲಿ ತನ್ವೀರ್ ಸೇಠ್ ಅವರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅನ್ವಯ ಈ ಎರಡು ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ತಜ್ಞರ ತಂಡವು ಜಲಾಶಯಗಳ ಸುರಕ್ಷತೆಯ ಕುರಿತು ಪರಿಶೀಲನೆ ನಡೆಸಲಿದ್ದು, ಇದೇ ಸಮಯದಲ್ಲಿ ಕೆಲವು ತುರ್ತು ಸುರಕ್ಷತಾ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲಾಶಯ ವೀಕ್ಷಣೆಗೆ ಪ್ರವೇಶ ಬಂದ್ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಜೈಂಗ್ ಡೀಮ್ಡ್ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ಶಾಲೆಯು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಚಿತ್ರಿಸುವ ಅತಿದೊಡ್ಡ ಭಿತ್ತಿಫಲಕ ರಚಿಸಿದೆ. ಎನ್ಇಪಿ 2020 ಧ್ಯೇಯೋದ್ದೇಶಗಳನ್ನು

0: ಸಾಧನಪಡಿಸುವ ಈ ಸಹಯೋಗ ಕಲಾಕೃತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಇದರ ಮಾನ್ಯತೆ ದೊರೆತಿದೆ. ಈ ಭೀತಿಪತ್ರವನ್ನು 150 ವಿದ್ಯಾರ್ಥಿಗಳು ಮತ್ತು 40 ಬೋಧಕರು ಮತ್ತು ಸಿಬ್ಬಂದಿ ಸದಸ್ಯರು ಜಂಟಿಯಾಗಿ ಪರಿಕಲ್ಪನೆ ಮಾಡಿ ರಚಿಸಿದ್ದಾರೆ. ಇದು ಸೃಜನಶೀಲತೆ, ಅಂತರಶಿಸ್ತೀಯ ಕಲಿಕೆ, ತಂಡದ ಪರಿಶ್ರಮ ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವ ಶಕ್ತಿ ದೇಶದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದು ವಿಕಸಿತ ಭಾರತದ ನಿರ್ಮಾಣದತ್ತ ಸಾಗುವ ಸಂಕಲ್ಪಕ್ಕೆ ವಾಕಥಾನ್ ಪ್ರೇರಣೆಯಾಗಿದೆ ಎಂದು ಬೆಂಗಳೂರಿನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮೂಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀರೊಳಗಿದ್ದು ಸಾಯದ ಯಂತ್ರಜಿರಳೆ, ಎದೆ ಬಡಿತ ಹಳಿಯುವ ಅಂಗಿ ಹಾಗೂ ಆಟದಲ್ಲೊಂದಿಷ್ಟು ವಿರಾಮ ಬೇಕು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಭಾರತಿರವರು, ಯಾಂತ್ರಿಕ ಧ್ವನಿ ಎಐ ಧ್ವನಿಗಳು ಇವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಕೇಳು ಕೇಳು ಜಾಣ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 20 ಜುಲೈ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ, ಎದೆ ಬಡಿತ ಅಳೆಯುವ ಅಂಗಿ, ಹಾಗೂ ಆಟದಲ್ಲೆಷ್ಟು ವಿರಾಮ ಬೇಕು. ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ. ಜಿರಳೆ ಈಗ ಸುದ್ದಿಯಲ್ಲಿರುವ ಕೀಟ, ಅಸಹ್ಯ ಅನ್ಸಿದ್ರೂ ಕಿರಿಕಿರಿಯ ಕೀಟ ಅಂತಲೇ ಹೆಸರುವಾಸಿ. ಜೊತೆಗೆ ಏನೇ ಮಾಡಿದರೂ ಬದುಕುಳಿಯುವ ಸಾಮರ್ಥ್ಯ ಇರುವ ಪೀಡೆ ಅನ್ನುವ ಖ್ಯಾತಿಯೂ ಇದಕ್ಕುಂಟು. ಎಲ್ಲೆಂದರಲ್ಲಿ ನುಸುಳುವ, ಸಿಕ್ಕಿದ್ದನ್ನೆಲ್ಲವನ್ನೂ ತಿಂದು ಬದುಕುವ, ಕಷ್ಟಕರ ವಾತಾವರಣದಲ್ಲಿಯೂ ಬದುಕಿ ಉಳಿಯುವ ಸಾಮರ್ಥ್ಯ ಇರುವ ಜಿರಳೆ ಒಂದು ಅದ್ಭುತ ಕೀಟ. ಇದೇ ಕಾರಣಕ್ಕೆ ಜಿರಳೆಯ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಕುತೂಹಲವೂ ಇದೆ, ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕೆನ್ನುವ ಹಂಬಲವೂ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಸಿಂಗಾಪುರ್ನ ನಾನ್ಯಾಂಗ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರು ಹಿರೋಟಾಕಾ ಸಾಟಾರ್ ಅವರ ತಂಡದ ಸಾಧನೆ ವಿಶಿಷ್ಟವಾದದ್ದು. ಈ ತಂಡ ನೀರಿನಡಿಯಲ್ಲಿ ಬದುಕಬಲ್ಲ ಸೈಬೋರ್ಗ್ ಜಿರಳೆಯನ್ನು ತಯಾರಿಸಿದೆಯಂತೆ. ಜೀವಂತ ಜಿರಳೆಗಳಿಗೆ ರೋಬೋಟ್ ಯಂತ್ರಗಳನ್ನು ಜೋಡಿಸಿ ಅತ್ತ ಯಂತ್ರದಂತೆ ಹೇಳಿದಂತೆ ಕೇಳುವ ಹಾಗೂ ಇತ್ತ ಜಿರಳೆಯ ಸಾಮರ್ಥ್ಯವನ್ನೂ ತೋರುವ ಈ ಸೈಬೋರ್ಗ್ಗಳು ಸಾಮಾನ್ಯವಾಗಿ ಜಿರಳೆಗಳು ಬದುಕಲಾಗದ ನೀರಿನಡಿಯಲ್ಲಿಯೂ ಸಮರ್ಥವಾಗಿ ಬದುಕುವಂತೆ ಈ ತಂಡ ಮಾಡಿದೆ. ಸೈಬೋರ್ಗ್ ಎನ್ನುವುದು ಸೈಬರ್ನೆಟಿಕ್ ಆರ್ಗ್ಯಾನಿಸಂ ಎನ್ನುವುದರ ಸಂಕ್ಷಿಪ್ತ ರೂಪ. ಹಾಗೆಂದರೆ ಯಂತ್ರಾಂಗ ಜೀವಿ ಎನ್ನಬಹುದು. ಅರ್ಥಾತ್ ಅಂಗಗಳೆಲ್ಲವೂ ಯಂತ್ರಗಳಾಗಿ ಉಸಿರು ಮನಸ್ಸು ಜೀವಿಯದಾಗಿರುವಂತಹ ಅರೆಯಂತ್ರ ಅರೆಜೀವಿಯ ಮಿಶ್ರ ರೂಪ. ಸೈಬೋರ್ಗ್ಗಳು ಮೊದಲಿಗೆ ವೈಜ್ಞಾನಿಕ ಕಥೆಗಳಲ್ಲಿ ಮೂಡಿಬಂದಂಥವು. ಆಂಗ್ಲ ಲೇಖಕ ಎಡ್ಗರ್ ಅಲೆನ್ ಪೋ 200 ವರ್ಷಗಳ ಹಿಂದೆ ಬರೆದ ಕಥೆಯೊಂದರಲ್ಲಿ ಗುಟ್ಟಾಗಿ ಯಂತ್ರ ಭಾಗಗಳನ್ನೇ ತನ್ನ ಕೈ ಕಾಲುಗಳನ್ನಾಗಿಸಿಕೊಂಡಿದ್ದ ಸೇನಾಧಿಕಾರಿಯನ್ನು ಸೃಷ್ಟಿಸಿದ್ದ. ಆತನ ಕಾಲುಗಳು ಕಣ್ಣು ಮತ್ತು ನಾಲಿಗೆ.

ಕೃತಕವಾಗಿದ್ದವು. ಅಲ್ಲಿಂದ ಆರಂಭವಾದ ಸೈಬೋರ್ಗ್ ಕತೆ ಈಗ ಸಾಕಷ್ಟು ಮುಂದುವರೆದಿದೆ. ಅನಂತರ 20ನೇ ಶತಮಾನದ ಆದಿಯಲ್ಲಿ ಫ್ರೆಂಚ್ ಕಥೆಯೊಂದರ ಹೀರೋಗೆ ಯಾಂತ್ರಿಕ ಹೃದಯ ಹಾಗೂ ಕಣ್ಣುಗಳು ಇದ್ದಂತೆ ಚಿತ್ರಿಸಲಾಗಿತ್ತು. ತದನಂತರದ ಕಥೆಗಳಲ್ಲೂ ಹೀಗೆ ಅರ್ಧಯಂತ್ರ ಅರ್ಧ ಜೀವಿಯಂತೆ ಇರುವ ಸೈಬೋರ್ಗ್ಗಳು ಸಾಮಾನ್ಯ ಪಾತ್ರಗಳಾಗಿ ಬಿಟ್ಟವು. ಸೈಬೋರ್ಗ್ ಈಗ ಕೇವಲ ಕಥೆಯಾಗಿ ಉಳಿದಿಲ್ಲ, ಹಾಗೆಯೇ ಕೃತಕ ಅಂಗಗಳು ಕಲ್ಪನೆಯಾಗಿಲ್ಲ. ಮನುಷ್ಯರಲ್ಲಿಯೇ ಎಷ್ಟೋ ಮಂದಿಗೆ ಕೃತಕವಾದ ಮೂಳೆ, ಕಣ್ಣಿನ ಭಾಗಗಳು, ಹೃದಯದ ಕವಾಟ, ಮೂತ್ರಪಿಂಡ ಮೊದಲಾದವನ್ನು ಅಳವಡಿಸಲಾಗುತ್ತಿದೆ. ಇಂದು ಸೈಬೋರ್ಗ್ ಎನ್ನುವುದು ಬರೇ ಸುಂದರ ಕಲ್ಪನೆ ಎಂದು ಯಾವ ವಿಜ್ಞಾನಿಯೂ ಹೇಳುವುದಿಲ್ಲ. ಸೈಬೋರ್ಗ್ನ ಕಲ್ಪನೆಯನ್ನು ಸಾಕಾರಗೊಳಿಸುವುದರತ್ತ ಈಗ ವಿಜ್ಞಾನಿಗಳು ಇನ್ನಷ್ಟು ಗಮನ ಹರಿಸಿದ್ದಾರೆ. ಇದರಲ್ಲಿ ಮೊದಲಿಗೆ ಸೈಬೋರ್ಗ್ ಮನುಷ್ಯರ ಬದಲಿಗೆ ಸೈಬೋರ್ಗ್ ಕೀಟಗಳನ್ನು ಸಿದ್ಧಪಡಿಸಬಹುದೇ ಎನ್ನುವುದು ಅವರ ವಿಚಾರ. ಕೀಟಗಳೇ ಏಕೆ ಎನ್ನುವುದಕ್ಕೂ ಕಾರಣವಿದೆ. ಸ್ವಯಂಚಾಲಿತ ರೋಬೋಟ್ಗಳನ್ನು ತಯಾರಿಸುವುದು ವಿಜ್ಞಾನಿಗಳ ಬಹುದಿನಗಳ ಕನಸು. ಮನುಷ್ಯರು ಹಾಗೂ ಇತರೆ ಜೀವಿಗಳು ಮಾಡಲಾಗದ ಅಥವಾ ಬದುಕಲಾಗದ ಪರಿಸ್ಥಿತಿಗಳಲ್ಲಿ ಇಂತಹ ಯಂತ್ರಜೀವಿಗಳು ಸರಾಗವಾಗಿ ಕೆಲಸ ಮಾಡುವಂತೆ ಮಾಡಬಹುದು ಎನ್ನುವುದು ಈ ಕನಸಿಗೆ ಮೂಲ. ಅದರಲ್ಲಿಯೂ ಕೀಟಗಳು ಬಹಳ ಆಸಕ್ತಿಯ ವಿಷಯಗಳು. ನೊಣ, ಸೊಳ್ಳೆ, ಚಿಟ್ಟೆ, ಜಿರಲೆ ಮೊದಲಾದ ಕೀಟಗಳಂತಹ ರೋಬೋಟ್ಗಳು ಹಲವು ಸಂದರ್ಭಗಳಲ್ಲಿ ಬಲು ಉಪಯುಕ್ತವಾಗಬಲ್ಲವು. ಇನ್ನೊಂದೆಡೆ ಇಂತಹ ಪುಟ್ಟ ಯಂತ್ರಗಳನ್ನು ಸೃಷ್ಟಿಸುವ ಸವಾಲು ಕೂಡ ವಿಜ್ಞಾನಿಗಳಿಗೆ ಬಲು ಇಷ್ಟ. ಈ ನಿಟ್ಟಿನಲ್ಲಿ ಪುಟ್ಟ ಪುಟ್ಟ ಸೊಳ್ಳೆ, ನೊಣ, ಚಿಟ್ಟೆಗಳನ್ನು ಈಗಾಗಲೇ ಸೃಷ್ಟಿಸಲಾಗಿದೆ. ಇತ್ತೀಚೆಗೆ ಎಲ್ಲೆಡೆ ಸಾಮಾನ್ಯವಾಗಿರುವ ಡ್ರೋನ್ಗಳು ಈ ಕಲ್ಪನೆಯಿಂದಲೇ ಹುಟ್ಟಿದಂಥವು. ಆದರೆ ನೊಣ, ಸೊಳ್ಳೆ, ಜಿರಳೆಗಳಂತಹ ಪುಟ್ಟ ಡ್ರೋನ್ಗಳು ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಉದಾಹರಣೆಗೆ, ಸೊಳ್ಳೆ ನೊಣಗಳು ಯಾರ ಕೈಗೂ ಸಿಗದಂತೆ ಸರಾಗವಾಗಿ ಹಾರುತ್ತವೆ. ಜಿರಳೆಗಳು ಎಂತಹ ಪುಟ್ಟ ಸಂಧಿಯೊಳಗೂ ನುಸುಳಬಲ್ಲವು. ಜೇಡ ಹಾಗೂ ಮಿಡತೆಗಳು ಬಲು ದೂರ ಚಿಮ್ಮಬಲ್ಲವು. ಇವೆಲ್ಲ ಸಾಮರ್ಥ್ಯಗಳು ಗುಪ್ತಚಾರಿಕೆಗೆ ಅನುಕೂಲವಾಗುವಂತಹ ವಿಷಯಗಳು. ಉದಾಹರಣೆಗೆ, ಸೊಳ್ಳೆಯಂತಹ ಡ್ರೋನಿನಲ್ಲಿ ಪುಟ್ಟ ಕ್ಯಾಮರಾವನ್ನು ಇರಿಸಿ ಹಾರಬಿಟ್ಟರೆ ಎಂತಹ ಗುಪ್ತ ನೆಲೆಯನ್ನು ಹುಡುಕಿ ಅದರೊಳಗಿನ ದೃಶ್ಯಗಳನ್ನು ನೇರವಾಗಿ ನೋಡಬಹುದು. ಇದು ಆಸೆ. ಇಂತಹ ಯೋಚನೆಗಳು ಒಂದೆಡೆ ಡ್ರೋನುಗಳ ತಯಾರಿಕೆಗೆ ಎಡೆ ಮಾಡಿಕೊಟ್ಟಂತೆಯೇ ಇನ್ನೊಂದೆಡೆ ಸೈಬೋರ್ಗ್ ಕೀಟಗಳ ಕಲ್ಪನೆಗೂ ಹಾದಿಯಾಗಿವೆ. ಡ್ರೋನುಗಳ ತಯಾರಿಕೆಗೆ ದೊಡ್ಡ ಅಡ್ಡಿ ಎಂದರೆ ಬ್ಯಾಟರಿ. ಪುಟ್ಟ ಸೊಳ್ಳೆಗೆ ತಕ್ಕುದಾದ, ಪುಟ್ಟದಾದ, ಹಗುರವಾದ ಹಾಗೂ ಸಕ್ಷಮವಾದ ಬ್ಯಾಟರಿಯನ್ನು ತಯಾರಿಸುವುದು ಕಷ್ಟ. ಇರುವ ಬ್ಯಾಟರಿಗಳು ಸೊಳ್ಳೆಗಿಂತಲೂ ಭಾರವಾಗಿ ಮೂಗಿಗಿಂತಲೂ ಮೂಗುತಿಯೇ ಭಾರವಾದಂತಹ ಡ್ರೋನುಗಳು ತಯಾರಾಗುತ್ತವೆ. ಬದಲಿಗೆ ಬ್ಯಾಟರಿಯೇ ಇಲ್ಲದ ಜೀವಂತ ಕೀಟವನ್ನೇ ಬಳಸಿಕೊಂಡು ಅದರ ಅಂಗಾಂಗಗಳನ್ನೇ ಬೇಕೆಂದ ರೀತಿಯಲ್ಲಿ ನಿಯಂತ್ರಿಸುವುದು ಸಾಧ್ಯವಾದರೆ ಒಳಿತಲ್ಲವೇ? ಈ ಯೋಚನೆಯೇ ಸೈಬೋರ್ಗ್ ಕೀಟಗಳ ಕಲ್ಪನೆಯನ್ನು ಹುಟ್ಟುಹಾಕಿವೆ. 2 ವರ್ಷಗಳ ಹಿಂದೆ ಹೀಗೊಂದು ಜೇಡ ತಯಾರಾಗಿತ್ತು. ಜೇಡನ ಶವಕ್ಕೆ ಎಲೆಕ್ಟ್ರಾನಿಕ್ ಚಿಪ್ ಕೂಡಿಸಿ ಅದರ ನರಮಂಡಲದ ಜೊತೆಗೆ ಸೇರಿಸಿದ್ದರು. ಜೇಡನನ್ನು ಹೀಗೆ ದೂರದಿಂದಲೇ ನಿಯಂತ್ರಿಸುವುದು ಸಾಧ್ಯವಾಗಿತ್ತು. ಅದಕ್ಕೂ ಹಿಂದೆ ಜಿರಲೆಯಂತೆಯೇ ಅತಿ ಸಣ್ಣ ಸಂಧಿಯೊಳಗೂ ನುಸುಳಬಲ್ಲ ಪುಟ್ಟ ರೋಬೋಟ್ ಕೂಡ ಸುದ್ದಿ ಮಾಡಿತ್ತು. ಇದೀಗ ಈ ಕಲ್ಪನೆಯನ್ನೇ ಸಾಟೋ ಇನ್ನಷ್ಟು ಮುಂದೆ ತಳ್ಳಿದ್ದಾರೆ. ಸಾಮಾನ್ಯವಾಗಿ ನೀರಿನಿಂದ ದೂರವೇ ಇರುವ ಜಿರಲೆಯನ್ನು ನೀರಿನ ಅಡಿಯಲ್ಲಿ ಈಜುವ ಸೈಬೋರ್ಗನ್ನಾಗಿ ಬದಲಾಯಿಸಿದ್ದಾರೆ. ಈ ಜಿರಲೆ ಸೈಬೋರ್ಗ್ ನೀರಿನಡಿಯಲ್ಲಿ ಮುಳುಗುವುದಕ್ಕೆಂದು ಅದಕ್ಕೆಂದೇ ವಿಶೇಷವಾದ ದಿರಿಸನ್ನು ಸಾಟೋ ತಂಡ ರೂಪಿಸಿದೆ. ಮಡಗಾಸ್ಕರ್ ದ್ವೀಪಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಬುಸುಗುಡುವ ಜಿರಲೆ ಇವರ ಪ್ರಯೋಗ ಪಶು. ಗ್ರೋಫೋ ಡೊರ್ಹಿನ ಪೋರ್ಟೆಂಟೋಸಾ ಎನ್ನುವ ಈ ಜಿರಲೆ ಜಿರಲೆ ಕುಲದಲ್ಲಿಯೇ ದೊಡ್ಡದಾದ ಜೀವಿ. ಪೂರ್ಣವಾಗಿ ಬೆಳೆದ ಈ ಜಿರಲೆಗಳು ಸುಮಾರು 5-10 ಸೆಂಟಿಮೀಟರ್ ದೊಡ್ಡದಾಗಿರುತ್ತವಂತೆ. ಸುಮಾರು 5 ವರ್ಷಗಳ ಕಾಲ ಇವು ಬದುಕಬಲ್ಲವು. ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡುವಾಗ ಹಾಡುವ ಪ್ರಣಯಗೀತೆ ಬುಸುಗುಡುವಂತೆ ಇರುತ್ತದೆ. ಆದ್ದರಿಂದ ಇವಕ್ಕೆ ಬುಸುಗುಡುವ ಜಿರಲೆಗಳು ಎಂದೇ ಹೆಸರು. ಈ ಜಿರಲೆಗಳು ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿಯಷ್ಟೇ ವಾಸಿಸುತ್ತವೆ. ಇಂತಹ ಕೀಟಗಳನ್ನು ನೀರಿನಲ್ಲಿ ಮುಳುಗುವಂತೆ ಸಾಟೋ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿದಾಗ ಉಸಿರುಗಟ್ಟದಂತೆ ಆಕ್ಸಿಜನ್ ಒದಗಿಸುವುದಕ್ಕೆ ಒಂದು ವಿಶೇಷ ದಿರಿಸನ್ನು ಹೊಂದಿಸಿದ್ದಾರೆ. ಬಳುಕುವ ಪಾಲಿಮರ್ ವಸ್ತುವಿನಿಂದ ಮಾಡಿದ ಈ ದಿರಿಸು ಸಮುದ್ರದೊಳಗೆ ಮುಳುಗುವ ಡೈವರುಗಳ ರಬ್ಬರ್ ಸೂಟಿನಂತೆಯೇ ಜಿರಲೆಯ ದೇಹಕ್ಕೆ ಭದ್ರವಾಗಿ ಅಂಟಿಕೊಂಡಿರುತ್ತದೆ. ದಿರಿಸಿನ ಹಿಂಭಾಗದಲ್ಲಿ ಆಕ್ಸಿಜನ್ ತಯಾರಿಸುವ ವಿಶೇಷ ಕೋಣೆಯೊಂದನ್ನು ರೂಪಿಸಿದ್ದಾರೆ. ಈ ಕೋಣೆಯೊಳಗೆ ಇರುವ ಸ್ಪಂಜಿನಲ್ಲಿ ಮೆಗ್ನೀಸಿಯಂ ಡೈಆಕ್ಸೈಡ್ ಕಣಗಳನ್ನು ಅಂಟಿಸಲಾಗಿದೆ. ಹಾಗೆಯೇ ಸ್ಪಂಜಿನ ಮೇಲೆ ಒಂದೊಂದೇ ಹನಿ ಹೈಡ್ರೋಜನ್ ಪರಾಕ್ಸೈಡ್ ಬೀಳುವಂತೆ ರಚಿಸಲಾಗಿದೆ. ಮ್ಯಾಂಗನೀಸ್ ಡೈಆಕ್ಸೈಡು ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಒಡೆದು ನೀರು ಮತ್ತು ಆಕ್ಸಿಜನ್ ಹುಟ್ಟುವಂತೆ ಮಾಡುತ್ತದೆ. ಇದುವೇ ಈ ಸೈಬೋರ್ಗಿನ ಜೀವಾಳ.
ಈ ರಾಸಾಯನಿಕ ಕ್ರಿಯೆಯಿಂದ ಹುಟ್ಟಿದ ಆಕ್ಸಿಜನ್ ಮಾತ್ರವೇ ಪಂಜಿನಿಂದ ಹೊರಬರುವಂತೆ ಮಾಡುವ ಪೊರೆಯ

0: ಬಾಗಿಲೊಂದನ್ನು ಕೂಡ ರಚಿಸಿದ್ದಾರೆ. ಇದರಿಂದಾಗಿ ಜಿರಲೆಗೆ ಕೇವಲ ಆಕ್ಸಿಜನ್ ಮಾತ್ರ ಪೂರೈಕೆಯಾಗಿ ಕ್ರಿಯೆಯಲ್ಲಿ ಹುಟ್ಟಿದ ನೀರು ಹಾಗೂ ಇತರೆ ರಾಸಾಯನಿಕಗಳು ಅದನ್ನು ಮುಟ್ಟುವುದಿಲ್ಲ. ಹೀಗೆ ಹುಟ್ಟಿದ ಆಕ್ಸಿಜನ್ ವಿಶೇಷವಾಗಿ ಜೋಡಿಸಿದ ಕೊಳವೆಗಳ ಮೂಲಕ ಜಿರಲೆಯ ದೇಹದ ಎರಡೂ ಬದಿಯಲ್ಲಿ ಇರುವ ಸ್ಪೈರಕಲ್ ಎನ್ನುವ ರಂಧ್ರಗಳತ್ತ ಸರಬರಾಜಾಗುತ್ತದೆ. ಸ್ಪೈರಕಲ್ಗಳು ನೆಲಜೀವಿ ಕೀಟಗಳ ಉಸಿರಾಟದ ಅಂಗಗಳು. ಶ್ವಾಸಕೋಶಗಳೇ ಇಲ್ಲದ ಕೀಟಗಳು ಈ ಸ್ಪೈರಕಲ್ ಅಥವಾ ಉಸಿರು ರಂಧ್ರಗಳ ಮೂಲಕ ಗಾಳಿಯನ್ನು ನೇರವಾಗಿ ಸೆಳೆದುಕೊಂಡು ಉಸಿರಾಡುತ್ತವೆ. ಸಾಟೋರ ಸೈಬೋರ್ಗಿಗೆ ಕೊಳವೆಗಳ ಮೂಲಕ ಆಕ್ಸಿಜನ್ ನೇರವಾಗಿ ಸರಬರಾಜಾಗುತ್ತದೆ. ಈ ರೀತಿ ಆಕ್ಸಿಜನ್ ಹುಟ್ಟಿಸುವ ಸ್ಪೈರಾಕಲ್ಲುಗಳಿಗೆ ನೀರು ನುಗ್ಗದಂತೆ ತಡೆಯುವ ಹಾಗೂ ನೇರವಾಗಿ ಸ್ಪೈರಾಕಲ್ಲುಗಳಿಗೆ ಆಕ್ಸಿಜನ್ ಸರಬರಾಜಾಗುವ ರೀತಿಯಲ್ಲಿ ಜಿರಳೆಗಳಿಗೊಂದು ವಿಶೇಷ ದಿರಿಸನ್ನು ನಾಟೋ ತಂಡ ಸೃಷ್ಟಿಸಿದೆ. ಜಿರಳೆಗಳ ಮೀಸೆಯನ್ನು ತುಂಡರಿಸಿ ಅದರ ಮೂಲಕ ವಿದ್ಯುತ್ ತಂತಿಯನ್ನು ಮಿದುಳಿಗೆ ಜೋಡಿಸಿದ್ದಾರೆ. ಈ ತಂತಿಗಳಿಗೆ ಜಿರಳೆಗಳ ಬೆನ್ನ ಮೇಲೆ ಹೊರಿಸಿದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಜೋಡಿಸಿದ್ದಾರೆ. ಹೀಗೆ ಇವುಗಳನ್ನು ವಿದ್ಯುತ್ ಸಂಕೇತಗಳಿಗೆ ಸ್ಪಂದಿಸುವ ರೋಬೋಟ್ಗಳನ್ನಾಗಿಯೂ ಮಾಡಿದ್ದಾರೆ. ಅನಂತರ ವಿಶೇಷ ದಿರಿಸನ್ನು ಸೇರಿಸಿ ಜಿರಳೆಗಳನ್ನು ನೀರಿನೊಳಗೆ ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಜಿರಳೆಗಳು ನೀರಿನೊಳಗೆ ಇಳಿಯುವುದೇ ಇಲ್ಲವಾದ್ದರಿಂದ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಗತ್ಯ. ನೀರಿನೊಳಗೆ ಬಿಟ್ಟ ಜಿರಳೆಗಳು ನೆಲದ ಮೇಲೆ ನಡೆಯುವುದಕ್ಕಿಂತಲೂ ತುಸು ನಿಧಾನವಾಗಿ ನಡೆದುವಾದರೂ 3 ಗಂಟೆಗಳ ಕಾಲ ಬದುಕಿದ್ದುವಂತೆ. ದಿರಿಸನ್ನು ತೊಡಿಸಿದ ಆದರೆ ಆಕ್ಸಿಜನ್ ಪೂರೈಕೆ ಇಲ್ಲದ ಜಿರಳೆಗಳು ಕೇವಲ 2 ನಿಮಿಷದಲ್ಲಿ ಸತ್ತು ನಿಶ್ಚಲವಾಗಿದ್ದುವು. ಹೀಗೆ ಜಾಣತನದಿಂದ ರಾಸಾಯನಿಕ ಕ್ರಿಯೆ, ನೀರಿನಿಂದ ರಕ್ಷಿಸುವ ದಿರಿಸು ಹಾಗೂ ಇಲೆಕ್ಟ್ರಾನಿಕ್ ನಿಯಂತ್ರಣಗಳಿರುವ ಸೈಪೋರ್ಗ್ ಜಿರಳೆಯನ್ನು ನೀರಿನಡಿಯಲ್ಲಿಯೂ ಮುಳುಗಿಸಿ ಕೆಲಸ ಮಾಡಿಸಬಹುದು ಎಂದು ಸಾಟೋ ತಂಡ ನಿರೂಪಿಸಿದೆ. ಸೈಬೋರ್ಗ್ ಕೀಟಗಳ ನಿರ್ಮಾಣಕ್ಕೆ ಹೀಗೆ ಹೊಸದೊಂದು ಆಯಾಮವನ್ನು ಈ ತಂಡ ಒದಗಿಸಿದೆ.
1: ಎದೆ ಬಡಿತ ಅಳೆಯುವ ಅಂಗಿ. ಇತ್ತೀಚೆಗೆ ದೇಹವನ್ನು ಸದೃಢವಾಗಿಸಬೇಕೆಂಬ ಉದ್ದೇಶದಿಂದ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಕಟ್ಟಾಳುಗಳಾದ ಯುವಕರು ಹಲವರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತಕ್ಕೆ ಈಡಾದ ಸುದ್ದಿಗಳನ್ನು ಕೇಳಿದ್ದೇವಷ್ಟೇ. ಇವರಿಗೆ ತಮ್ಮ ಹೃದಯಕ್ಕೆ ತೊಂದರೆಯಾಗುತ್ತಿದೆ ಎನ್ನುವುದೇ ಗೊತ್ತಾಗದಿದ್ದರಿಂದ ಈ ಸಾವು ಉಂಟಾಯಿತೆನ್ನುವುದು ವೈದ್ಯರುಗಳ ಡಯಾಗ್ನೋಸಿಸ್. ಹಾಗಿದ್ದರೆ ಹೃದಯಕ್ಕೆ ತೊಂದರೆ ಆಗುತ್ತಿದ್ದಂತೆ ಎಚ್ಚರಿಸುವ ಸಾಧನಗಳಿದ್ದರೆ ಎಷ್ಟು ಒಳ್ಳೆಯದಲ್ಲವೇ. ನಿಜ, ಅಂತಹ ಟೀಶರ್ಟ್ಗಳು ಬರಲಿವೆ. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎಂಜಿನಿಯರ್ಗಳು, ಜಪಾನಿನ ಅತಿದೊಡ್ಡ ಟೆಲಿಕಮ್ಯುನಿಕೇಷನ್ಸ್ ಕಂಪನಿ ನಿಪ್ಪಾನ್ ಟೆಲಿಗ್ರಾಫ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಡೊಕೊಮೋ ಕಂಪನಿಯ ತಜ್ಞರ ಜೊತೆಗೂಡಿ ಹೀಗೊಂದು ಟೀಶರ್ಟ್ ಸಿದ್ಧಪಡಿಸಿದ್ದಾರೆ. ಇದನ್ನು ಧರಿಸಿದರೆ ಸಾಕು, ನಿಮ್ಮ ಹೃದಯದ ಮೇಲೆ ಸದಾ ಕಣ್ಗಾವಲಿಟ್ಟ ಹಾಗೆಯೇ ಸರಿ. ಹೃದಯದ ಬಡಿತದ ವೇಗ, ಹೃದಯದ ECG ಚಿತ್ರಗಳನ್ನು ಸ್ಮಾರ್ಟ್ಫೋನಿನಲ್ಲಿಯೇ ನೋಡಬಹುದಂತೆ. ದೇಹದ ಆರೋಗ್ಯವನ್ನು ಗಮನಿಸಲು ಹಲವು ಸಾಧನಗಳಿವೆ. ಮೊದಲಿನಂತೆ ಈಗ ವೈದ್ಯರ ಕ್ಲಿನಿಕ್ಕಿಗೆ ಹೋಗಿ ತಪಾಸಣೆ ಮಾಡಿಸಬೇಕಿಲ್ಲ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಪತ್ತೆ ಮಾಡಲು ಪುಟ್ಟ ಕಾಗದದ ಮೇಲೆ ಹನಿ ರಕ್ತ ಹಾಕಿ ಗಡಿಯಾರದಂತಹ ಸಾಧನದೊಳಗೆ ಹಾಕಿದರೆ ಸಾಕು. ಕ್ಷಣದಲ್ಲಿಯೇ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಎಷ್ಟು ಎಂದು ತಿಳಿಯುತ್ತದೆ. ಮುಂಗೈಗೋ ತೋಳಿಗೋ ಒಂದು ಪಟ್ಟಿ ಕಟ್ಟಿಕೊಂಡು ಬಟನ್ ಒತ್ತಿದರೆ ರಕ್ತದ ಒತ್ತಡ ಎಷ್ಟು ಎಂದು ತಿಳಿಸುವ ಬ್ಲಡ್ ಪ್ರೆಷರ್ ಮಾನಿಟರ್ಗಳು ಇವೆ. ಕೈಗೆ ಕಟ್ಟಿಕೊಂಡು ಓಡಾಡುತ್ತಿದ್ದರೆ ನಾವು ಎಷ್ಟು ದೂರ ನಡೆದೆವು, ಎಷ್ಟು ಹೆಜ್ಜೆ ಹಾಕಿದೆವು, ನಮ್ಮ ಹೃದಯದ ಬಡಿತ ಎಷ್ಟು ವೇಗವಾಯಿತು, ಎಷ್ಟು ಶಕ್ತಿ ವ್ಯಯ ಮಾಡಿದೆವು ಎನ್ನುವುದನ್ನು ತಿಳಿಸುವ ಸ್ಮಾರ್ಟ್ ವಾಚ್ಗಳು ಬಂದಿವೆ. ಆದರೆ ಇವು ಯಾವುವನ್ನೂ ನಾವು ವ್ಯಾಯಾಮ ಮಾಡುವಾಗ ಧರಿಸುವುದಿಲ್ಲ. ವಾಕಿಂಗ್ ಹೋಗುವಾಗ ವಾಚನ್ನು ಧರಿಸಬಹುದು. ಉಳಿದೆಲ್ಲವನ್ನೂ ಪ್ರತ್ಯೇಕವಾಗಿ ಮನೆಯಲ್ಲಿಯೋ ಕಚೇರಿಯಲ್ಲಿಯೋ ಬಿಡುವಾಗಿರುವಾಗ ಬಳಸಬೇಕಾಗುತ್ತದೆ. ವ್ಯಾಯಾಮ ಮಾಡುವಾಗಲೇ ಧರಿಸಿಕೊಂಡು ಹೃದಯದ ನಡವಳಿಕೆಗಳ ಮೇಲೆ ಕಣ್ಣಿಡುವಂತಹ ಸಾಧನ ಬೇಕಿತ್ತು. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎರಿಕೋ ಹಸುಮಿ ಮತ್ತು ಸಂಗಡಿಗರ ಯೋಜನೆ ಇದು. ಇದಕ್ಕಾಗಿ ಇವರು ಟೀಶರ್ಟ್ ಒಂದನ್ನು ಸಿದ್ಧಪಡಿಸಲು ಉದ್ಯುಕ್ತರಾದರು. ಈ ಟೀಶರ್ಟ್ಗೆಂದು ಹೊಸದಾದ ನಾರನ್ನು ವಿನ್ಯಾಸ ಮಾಡಿದರು. ಈ ನಾರು ಹೃದಯದ ವಿದ್ಯುತ್ತಿನಲ್ಲಾಗುವ ಬದಲಾವಣೆಗಳನ್ನು ಗುರುತಿಸುವಷ್ಟು ಸೂಕ್ಷ್ಮವಾಗಿರಬೇಕಿತ್ತು. ಅಷ್ಟೇ ಅಲ್ಲ, ಹಾಗೆ ಗುರುತಿಸಿದ ನಂತರ ಆ ಬದಲಾವಣೆಗಳನ್ನು ಅಳೆಯಲು ಅನುಕೂಲವಾಗುವಂತೆ ಬೇರೊಂದು ಸಾಧನಕ್ಕೆ ಬಿತ್ತರಿಸಬೇಕಿತ್ತು. ಹಾಗೆ ಬಿತ್ತರಿಸಿದ ಸಂಕೇತಗಳು ನಿಜವಾಗಿಯೂ ಹೃದಯದ ಬಡಿತವನ್ನು ಸರಿಯಾಗಿ ಅಳೆದಿವೆಯೇ, ECG ಚಿತ್ರವನ್ನು ಕರಾರುವಾಕ್ಕಾಗಿ ಕೊಟ್ಟಿವೆಯೇ ಎಂದು ಪರೀಕ್ಷಿಸಬೇಕಿತ್ತು. ಇವೆಲ್ಲವನ್ನೂ ಮಾಡಿದ ನಂತರ ಈ ತಂಡ ಹಿಟೋ ಎನ್ನುವ ಪುಟ್ಟ ಸಾಧನವನ್ನು ಸಿದ್ಧಪಡಿಸಿದೆ. ಇದನ್ನು ನೇರವಾಗಿ ಒಳ ಅಂಗಿಯಲ್ಲಿ ಅಂಟಿಸಬಹುದು, ಇಲ್ಲವೇ ಹೊಲಿದು ಬಿಡಬಹುದು. ಹಿಟೋ ಎಂದರೆ ಜಪಾನಿ ಭಾಷೆಯಲ್ಲಿ ಮಾನವ ಬುದ್ಧಿಮತ್ತೆಯ

ವಿಸ್ತರಣೆ ಎಂದರ್ಥವಂತೆ. ಹಾಗೆಯೇ ಮಾನವರಿಗೆ ಮರಳಿಸುವುದು ಎಂದು ಅಸಾಧಾರಣ ಸಾಮರ್ಥ್ಯದ ಒಂದು ಪದರ ಎಂದು ಅರ್ಥಗಳಿವೆಯಂತೆ. ಈ ಹೆಸರು ತಾವು ರೂಪಿಸಿರುವ ವಿದ್ಯುತ್ ಸಂವೇದಕ ನಾರಿಗೆ ಯೋಗ್ಯ ಎಂದು NTT ಕಂಪನಿ ಹೇಳಿಕೊಳ್ಳುತ್ತದೆ. ಈ ನಾರು ಅತಿ ಸೂಕ್ಷ್ಮವಾದ ಪಾಲಿಮರ್ ಎಳೆ. ಈ ಎಳೆ ಒಂದು ನ್ಯಾನೋ ಎಳೆ, ಅಂದರೆ ಮನುಷ್ಯನ ಕೂದಲಿನ 150 ಪಾಲಿನಷ್ಟು ದಪ್ಪವಷ್ಟೇ ಇರುವ ಎಳೆ.

0: ಇದು ಈ ಎಳೆಯನ್ನು ಬಟ್ಟೆಗಳನ್ನು ತಯಾರಿಸಲು ಬಳಸುವ ಪಾಲಿಯೆಸ್ಟರ್ ನಾರಿನೊಂದಿಗೆ ಹೆಣೆದಿರುತ್ತಾರೆ. ಹೀಗೆ ತಯಾರಾದ ಬಟ್ಟೆ ವಿದ್ಯುತ್ತನ್ನು ಗ್ರಹಿಸಬಲ್ಲುದು. ಇದುವೇ ಈ ತಂತ್ರಜ್ಞಾನದ ಮೂಲ, ಅಥವಾ ಹಿಟೋ ನಾರು ಬಟ್ಟೆ. ಹಿಟೋ ನಾರು ಬಟ್ಟೆ ದೇಹದಲ್ಲಾಗುವ ವಿದ್ಯುತ್ ಬದಲಾವಣೆಗಳನ್ನು ಗುರುತಿಸಬಲ್ಲುದು. ಮುಖ್ಯವಾಗಿ ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗುವಾಗ ಹುಟ್ಟುವ ವಿದ್ಯುತ್ ಬದಲಾವಣೆಗಳನ್ನು ಇದು ಗ್ರಹಿಸುತ್ತದೆ. ಹಿಟೋ ರಚನೆ ಹೇಗಿದೆ ಎಂದರೆ, ಈ ನ್ಯಾನೋ ನಾರು ಬಟ್ಟೆಯನ್ನು ತೊಟ್ಟವ ಎಷ್ಟೇ ಬೆವರುತ್ತಿದ್ದರೂ ಪರವಾಗಿಲ್ಲ, ಆತನ ದೇಹದಲ್ಲಾಗುತ್ತಿರುವ ವಿದ್ಯುತ್ ವ್ಯತ್ಯಾಸಗಳನ್ನು ಹಿಟೋ ಗುರುತಿಸಬಲ್ಲುದಂತೆ. ಇದು ವ್ಯಾಯಾಮ ಮಾಡುವಾಗಲೂ ಹೃದಯದ ವಿದ್ಯುತ್ ಏರಿಳಿತಗಳನ್ನು ಪತ್ತೆ ಮಾಡಲು ನೆರವಾಗುತ್ತದೆ. ಬಟ್ಟೆಯ ಹಿಂಬದಿಗೆ ಒಂದು ವಿಶೇಷ ಲೇಪವನ್ನು ಹಚ್ಚಿ ಅದು ತೇವವನ್ನು ಹೀರಿಕೊಳ್ಳದಂತೆ ಮಾಡಿದ್ದಾರೆ. ಹೀಗೆ ಅದು ಬೆವರನ್ನೂ ತಾಳಿಕೊಂಡು ಉಳಿಯುತ್ತದೆ. ಈ ಬಟ್ಟೆಯ ಒಂದು ಪುಟ್ಟ ತುಣುಕನ್ನು ಸಾಧಾರಣ ಟೀಶರ್ಟಿನ ಒಳಭಾಗದಲ್ಲಿ ಹೊಲೆಯಬಹುದು, ಇಲ್ಲವೇ ಟೀಶರ್ಟು ಅಥವಾ ಒಳ ಅಂಗಿಯನ್ನು ಹೆಣೆಯುವಾಗಲೇ ಜೋಡಿಸಬಹುದು. ನ್ಯಾನೋ ನಾರು ಬಟ್ಟೆಯೊಟ್ಟಿಗೆ ಡೊಕೊಮೊ ಕಂಪನಿ ತಯಾರಿಸಿದ ಪುಟ್ಟದೊಂದು ಟ್ರಾನ್ಸ್ಮಿಟರ್ ಅನ್ನು ಸೇರಿಸಿ ಹೊಲಿಯಲಾಗುತ್ತದೆ. ಈ ಟ್ರಾನ್ಸ್ಮಿಟರ್ ಎದೆಯ ನಟ್ಟ ನಡುವೆ ಇರುತ್ತದೆ. ಎರಡೂ ಬದಿಗೆ ನ್ಯಾನೋ ನಾರು ಬಟ್ಟೆಯ ತುಣುಕು ಇರುತ್ತದೆ. ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗಿದಂತೆಲ್ಲ ಹುಟ್ಟುವ ವಿದ್ಯುತ್ತನ್ನು ಈ ಬಟ್ಟೆ ಗ್ರಹಿಸಿ ಟ್ರಾನ್ಸ್ಮಿಟರಿಗೆ ವರ್ಗಾಯಿಸುತ್ತದೆ. ಟ್ರಾನ್ಸ್ಮಿಟರು ಅದನ್ನು ಬಿತ್ತರಿಸುತ್ತದೆ. ಟ್ರಾನ್ಸ್ಮಿಟರ್ ಬಿತ್ತರಿಸಿದ ವಿದ್ಯುತ್ ಸಂಕೇತಗಳನ್ನು ಗ್ರಹಿಸುವ ತಂತ್ರಾಂಶವೊಂದನ್ನು ಇವರು ರೂಪಿಸಿದ್ದಾರೆ. ಇದನ್ನು ಸ್ಮಾರ್ಟ್ ಫೋನಿನಲ್ಲಿ ಸ್ಥಾಪಿಸಬಹುದು. ಅನಂತರ ನೇರವಾಗಿ ಟ್ರಾನ್ಸ್ಮಿಟರಿನಿಂದ ಬರುವ ಸಂದೇಶಗಳ ವಿನ್ಯಾಸವನ್ನು ಗಮನಿಸಬಹುದು. ಈ ತಂತ್ರಾಂಶ ಹೃದಯದ ಬಡಿತದ ಏರಿಳಿತಗಳಲ್ಲದೆ ಬರುವ ಇತರೆ ವಿದ್ಯುತ್ ಸಂಕೇತಗಳನ್ನು ಸೋಸಿ ಕೇವಲ ECGಯನ್ನಷ್ಟೇ ತೋರಿಸುತ್ತದೆ. ಈ ಟೀಶರ್ಟ್ ಅನ್ನು ಧರಿಸಿ ವ್ಯಾಯಾಮ ಮಾಡುತ್ತಲೇ ಹೃದಯದ ಬಡಿತದ ಮೇಲೂ ನಿಗಾ ಇಡುವುದು ಹೀಗೆ ಸಾಧ್ಯವಾಗುತ್ತದೆ. 5 ವರ್ಷಗಳ ಹಿಂದೆ ಈ ಬಟ್ಟೆಯ ಸಾಧ್ಯತೆಯನ್ನು ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಇದು ಮಾರಾಟಕ್ಕೆ ಸಿದ್ಧವಿದೆ ಎಂದು NTT ಕಂಪನಿ ನೇಚರ್ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದೆ.
1: ಆಟದಲ್ಲೆಷ್ಟು ವಿರಾಮ? ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳನ್ನು ನೋಡ್ತಾ ಇರಬೇಕಲ್ಲ. ನಮ್ಮಲ್ಲಿ ನಡುರಾತ್ರಿಯಲ್ಲಿ ಈ ಪಂದ್ಯಗಳು ಪ್ರಸಾರವಾಗ್ತವೆ. ಆ ಹೊತ್ತಿನಲ್ಲಿ ಅರೆನಿದ್ರೆ ಮಾಡುತ್ತಲೇ 1.5 ಗಂಟೆಗಳ ಕಾಲ ಆಟವನ್ನು ನೋಡುತ್ತೇವಷ್ಟೇ. ನಡುವೆ ಆಗಾಗ್ಗೆ ಪಂದ್ಯಕ್ಕೂ ಬಿಡುವು ಸಿಗ್ತದೆ. ಬಿಡುವಿನ ವೇಳೆ ಜಾಹೀರಾತುಗಳು ಕಾಣಿಸಿಕೊಂಡಾಗ ತೂಗಡಿಸುವ ಕಣ್ಣನ್ನು ಬಲವಂತವಾಗಿ ತೆರೆದಿಟ್ಟು ಆಗಳಿಸಿ ನಾವು ಟೀಯನ್ನೋ ಕಾಫಿಯನ್ನೋ ಕುಡಿಯಲು ಪ್ರಯತ್ನಿಸುತ್ತೇವೆ. ಈ ಬಿಡುವಿಲ್ಲದೆಯೇ ಆಟ ಮುಗಿಸಬಾರದಿತ್ತೇ ಅಂತ ಒಮ್ಮೊಮ್ಮೆ ಅನಿಸುವುದೂ ಉಂಟು. ಪಂದ್ಯದಲ್ಲಿ ಯಾರೂ ಗೋಲು ಹೊರಿಯದೆಯೇ ಬೋರಾಗುತ್ತಿದ್ದರೆ ಬಿಡುವು ಬಂದ ಕೂಡಲೇ ಹಾಸಿಗೆಯ ಆಸರೆಯನ್ನು ಪಡೆಯುವವರೂ ಉಂಟು. ಬಿಡುವೇ ಇಲ್ಲದೆ ವಿಶ್ವಕಪ್ ಪಂದ್ಯಗಳು ನಡೆಯುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನಿಮಗೆ ಅನಿಸಿದ್ರೆ ಅದು ತಪ್ಪೇನಲ್ಲ ಬಿಡಿ. ಇದೇ ರೀತಿಯ ಪ್ರಶ್ನೆಯನ್ನು ವಿಜ್ಞಾನಿಗಳು ಕೇಳುತ್ತಿದ್ದಾರೆ. ಎಲ್ಲ ವಿಶ್ವಕಪ್ ಪಂದ್ಯಗಳಲ್ಲಿಯೂ ಬಿಡುವು ಇರಲೇಬೇಕೆ? ಇದ್ದರೆ ಅದು ಹೇಗೆ? ಎಲ್ಲ ಆಟಗಾರರಿಗೂ ಒಟ್ಟಿಗೆ ಬಿಡುವು ಕೊಡಬೇಕೆ ಅಥವಾ ಸುಸ್ತಾದವರಿಗೆ ಮಾತ್ರವೇ? ಅಯ್ಯೋ, ಕ್ರಿಕೆಟಿನಂತಹ ಸೋಮಾರಿಗಳ ಆಟದಲ್ಲಿಯೂ ಬಿಡುವಿರುತ್ತದಲ್ಲ. ಇನ್ನು ಬಿರುಸಾಗಿ ಓಡುತ್ತಾ ಫುಟ್ಬಾಲ್ ಆಡುವ ಆಟಗಾರರಿಗೆ ವಿಶ್ರಾಂತಿ ಬೇಡವೇ? ಬೆವರೊರೆಸಿಕೊಂಡು ಸ್ವಲ್ಪ ನೀರನ್ನು ಕುಡಿಯಲು ಅವಕಾಶ ಬೇಡವೇ ಎಂದಿರಾ? ನಿಜ, ಇವೆಲ್ಲವೂ ಬೇಕು ಅಂತಲೇ ಈಗ ನಡೆಯುತ್ತಿರುವ ವಿಶ್ವಕಪ್ನಲ್ಲಿ ಆಟದ ನಡುವೆ 3 ನಿಮಿಷಗಳ ಕಾಲ ಬಿಡುವು ನೀಡಲೇಬೇಕು ಎಂದು ಕಡ್ಡಾಯ ಮಾಡಲಾಗಿದೆ. ಆಟದ ಮೊದಲ ಅರ್ಧದ ನಟ್ಟ ನಡುವೆ 22ನೆಯ ನಿಮಿಷದಲ್ಲಿ ಒಮ್ಮೆ ಹಾಗೂ ಆಟದ 2ನೇ ಅರ್ಧದ ನಟ್ಟ ನಡುವೆ ಅಂದರೆ 67ನೆಯ ನಿಮಿಷದಲ್ಲಿ ಒಮ್ಮೆ 3 ನಿಮಿಷದ ಬಿಡುವನ್ನು ನೀಡುವುದು ಕಡ್ಡಾಯ ಎಂದು ವಿಶ್ವ ವರ್ಲ್ಡ್ ಕಪ್ ಆಯೋಜಿಸುವ ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಫಿಫಾ ಕಳೆದ ಡಿಸೆಂಬರ್ನಲ್ಲಿ ನಿಯಮವನ್ನು ತಂದಿತ್ತು. ಈಗಿನ ವಿಶ್ವಕಪ್ ಪಂದ್ಯಗಳಲ್ಲಿ ಈ ನಿಯಮವನ್ನು ಪಾಲಿಸಲಾಗುತ್ತಿದೆ. ಇದಕ್ಕೂ ಹಿಂದಿನ ಅಂದರೆ 4 ವರ್ಷಗಳ ಹಿಂದೆ ನಡೆದ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಈ ನಿಯಮಗಳು ಇರಲಿಲ್ಲ. ಮರುಭೂಮಿಯ ನಾಡಾದ ಕತಾರ್ನಲ್ಲಿ ಆಗ ವಿಶ್ವಕಪ್ ಪಂದ್ಯಗಳು ನಡೆದಿದ್ದವು. ಆಗ ಈ ಕಡ್ಡಾಯ ಬಿಡುವಿನ ನಿಯಮ ಇರಲಿಲ್ಲ. ಬದಲಿಗೆ ಆಟದ ವೇಳೆ ಉಷ್ಣತೆ 32 ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿದರೆ 1.5 ನಿಮಿಷದ ಕಾಲ ಬಿಡುವನ್ನು ನೀಡಬಹುದು ಎಂದು ತೀರ್ಮಾನಿಸಲಾಗಿತ್ತು. ಅಂದರೆ ಆಟದ ಸಮಯದಲ್ಲಿ ಹೊರಗಿನ ಉಷ್ಣತೆಯನ್ನು ಆಧರಿಸಿ ಈ ಬಿಡುವನ್ನು ನೀಡಲಾಗುತ್ತಿತ್ತು. ಕತಾರ್ನಂತಹ ಉಷ್ಣ ಪ್ರದೇಶವಲ್ಲದೆ ಯುರೋಪಿನಂತಹ ಶೀತ ಪ್ರದೇಶದಲ್ಲಿ ರಾತ್ರಿಯ ಹೊತ್ತೋ ಇಲ್ಲವೇ ಚಳಿಗಾಲದಲ್ಲಿಯೋ ಫುಟ್ಬಾಲ್ ಸ್ಪರ್ಧೆಗಳು ನಡೆದರೆ ಅಲ್ಲಿನ ಉಷ್ಣತೆಯ ಆಧಾರದ ಮೇಲೆ ಬಿಡುವನ್ನು ರೆಫ್ರಿ ತೀರ್ಮಾನಿಸಬಹುದಿತ್ತು. ಹೊರಗಿನ ತಾಪಮಾನ 37 ಡಿಗ್ರಿ ಮುಟ್ಟಿದ ಕೂಡಲೇ ವಿರಾಮವನ್ನು ಘೋಷಿಸಬೇಕಿತ್ತು. ಇದೀಗ ಈ ನಿಯಮ ಬದಲಾಗಿ ಬಿಡುವು ಕಡ್ಡಾಯವಾಗಿದೆ. ಈ ಬಿಡುವಿನ ವೇಳೆ ಆಟದ ನೇರ ಪ್ರಸಾರದ ಬದಲಿಗೆ ಜಾಹೀರಾತುಗಳನ್ನು ಪ್ರಕಟಿಸಬಹುದು ಎಂದು ವಿಶ್ವಕಪ್ ಫುಟ್ಬಾಲ್ ಮಂಡಳಿ ಸೂಚಿಸಿದೆ. ಹಾಗಿದ್ದರೆ ಈ ಬಿಡುವು ಕೇವಲ ಜಾಹೀರಾತಿಗಾಗಿ ನೀಡಿರುವ ಬಿಡುವೆ? ಹಣ ಮಾಡುವ ಉದ್ದೇಶದಿಂದಲೇ ಬಿಡುವು ನೀಡಲಾಗುತ್ತದೆಯೇ? ಅಥವಾ ಆಟಗಾರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಬಿಡುವನ್ನು ಕಡ್ಡಾಯ ಮಾಡಿದ್ದಾರೆಯೇ? ಇದು ಪ್ರಶ್ನೆ. ಫಿಫಾ ಹೇಳುವ ಪ್ರಕಾರ ಇದು ಆಟಗಾರರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ನಿಯಮ. ನಿಜ, ಫುಟ್ಬಾಲ್ ಬಲು ಪರಿಶ್ರಮದ ಆಟ.

0: ಆಟದ ವೇಳೆ ಒಂದೂವರೆ ಗಂಟೆಗಳ ಕಾಲ ಓಡುತ್ತಲೇ ಇರುವ ಆಟಗಾರರ ದೇಹ ಬಲು ಬೇಗ ಬಿಸಿಯಾಗುತ್ತದೆ, ಬೆವರುವುದು ಜಾಸ್ತಿಯಾಗುತ್ತದೆ. ಹೃದಯದ ಬಡಿತವಂತೂ ಓಡುವಾಗ ಹಾಗೂ ಎದುರಾಳಿ ತಂಡದವರು ಗೋಲಿನ ಕಡೆಗೆ ಚೆಂಡನ್ನು ಧೂಡಿಕೊಂಡು ಸಾಗಿದಾಗ ಇನ್ನಷ್ಟು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರಮಿಸುತ್ತಿರುವ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಹೃದಯ ಸ್ನಾಯುಗಳು ಕಷ್ಟಪಡುತ್ತದೆ, ದೇಹದ ಒಟ್ಟಾರೆ ಉಷ್ಣತೆ ಹೆಚ್ಚಾಗುತ್ತದೆ. ಇದು ಹಾಗೇ ಮುಂದುವರೆದಲ್ಲಿ ಮರಳುಗಾಡಿನಲ್ಲಿ ನಡುಮಧ್ಯಾಹ್ನ ಬಿಸಿಲಿನಲ್ಲಿ ನಗ್ನವಾಗಿ ಬಿದ್ದಂತೆಯೇ ತಾಪದಿಂದ ದೇಹದ ನೀರು ಬೆವರಿನ ಮೂಲಕ ಆವಿಯಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಆಟಗಾರರ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡುವುದು ಮುಖ್ಯವಾಗುತ್ತದೆ. ಆದ್ದರಿಂದಲೇ ಈ ಬಿಡುವು ಕಡ್ಡಾಯ ಎನ್ನುವುದು ಫೀಫಾದ ಅನಿಸಿಕೆ. ಆದರೆ ಇದಬಗ್ಗೆ ಕೆಲವು ವೈದ್ಯರಿಗೂ ವಿಜ್ಞಾನಿಗಳಿಗೂ ಆತಂಕವಿದೆ. ಹೀಗಾಗಿಯೇ ಕಳೆದ ವರ್ಷ ಇಂಗ್ಲೆಂಡಿನ ಕ್ವೀನ್ಸ್ ವಿಶ್ವವಿದ್ಯಾನಿಲಯದ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ವಿಜ್ಞಾನ ವಿಭಾಗದ ಡೊನಾಲ್ಡ್ ಮುಲ್ಲನ್ ಮತ್ತು ಸಂಗಡಿಗಳು ಅಮೆರಿಕದಲ್ಲಿ ಈ ವರ್ಷ ವಿಶ್ವಕಪ್ ಪಂದ್ಯಗಳು ಆಯೋಜನೆಯಾಗುತ್ತಿರುವ ವಿವಿಧ ನಗರಗಳಲ್ಲಿ ಪಂದ್ಯಗಳು ನಡೆಯುವ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸರಾಸರಿ ಎಷ್ಟು ತಾಪಮಾನ ಇರುತ್ತದೆ ಎಂದು ವಿಶ್ಲೇಷಿಸಿದರು. ಆ ಪ್ರಕಾರ ಪಂದ್ಯಗಳು ನಡೆಯುವ 14 ಪಟ್ಟಣಗಳಲ್ಲಿ 14ರಲ್ಲಿ ಹಗಲಿನ ತಾಪಮಾನ 28 ಡಿಗ್ರಿಗಿಂತಲೂ ಹೆಚ್ಚು. ಇವುಗಳಲ್ಲಿ ಮಿಯಾಮಿ, ಫಿಲಡೆಲ್ಫಿಯಾ, ಕ್ಯಾನ್ಸಸ್, ಬೋಸ್ಟನ್ ಮತ್ತು ನ್ಯೂಯಾರ್ಕ್ ಪಟ್ಟಣಗಳಲ್ಲಿ ಪಂದ್ಯಗಳು ನಡೆಯುವ ಜಾಗ ಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ಆಟಗಾರರ ಸ್ವಾಸ್ಥ್ಯದ ದೃಷ್ಟಿಯಿಂದ ಪಂದ್ಯಗಳನ್ನು ಸಂಜೆ ಅಥವಾ ಮುಂಜಾನೆಯ ಹೊತ್ತು ನಡೆಸಬೇಕು ಎಂದು ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರತಿ ಪಂದ್ಯದಲ್ಲಿಯೂ 2 ಬಾರಿ 3 ನಿಮಿಷದ ಬಿಡುವು ನೀಡುವ ಫೀಫಾದ ತೀರ್ಮಾನ ಸ್ವಾಗತಾರ್ಹ ಎನಿಸುತ್ತದೆ. ಆದರೆ ಇದೂ ಕೂಡ ಸರಿಯೇ ಎಂದು ಪ್ರಶ್ನಿಸುವವರಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಶಾಪ ಮತ್ತು ಆರೋಗ್ಯ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹ್ಯಾರಿ ಬ್ರೌನ್ ಪ್ರಕಾರ ಈ ಪಂದ್ಯಗಳಲ್ಲಿ ಹೀಗೆ ಸಾರಾಸಗಟು 3 ನಿಮಿಷ ವಿರಾಮ ಕೊಡುವುದು ವೈಜ್ಞಾನಿಕವಲ್ಲ. ಕಳೆದ 2 ವರ್ಷಗಳಲ್ಲಿ ಹೆನ್ರಿ ಬ್ರೌನ್ ಫುಟ್ಬಾಲ್ ಆಟಗಾರರ ದೇಹದ ಉಷ್ಣತೆಯನ್ನು ಕಾಪಾಡುವ ವಿಧಾನಗಳ ಬಗ್ಗೆ ಪುರುಷ ಮತ್ತು ಮಹಿಳಾ ಸ್ಪರ್ಧಾಳುಗಳಲ್ಲಿ ಅಧ್ಯಯನ ಮಾಡಿದ್ದರು. 90 ನಿಮಿಷಗಳ ಕಾಲ ಎಡೆಬಿಡದೆ ಓಡಿದ ವ್ಯಕ್ತಿಗಳ ದೇಹದ ಉಷ್ಣತೆಯನ್ನು ತಗ್ಗಿಸಲು ಹಲವು ಉಪಾಯಗಳನ್ನು ಹೂಡಿದ್ದರು. 40 ಡಿಗ್ರಿ ಉಷ್ಣತೆಯಲ್ಲಿಯೂ ಈ ವ್ಯಾಯಾಮ ನಡೆಸಿ ಪರೀಕ್ಷೆ ಮಾಡಿದ್ದರು. ವ್ಯಾಯಾಮದಲ್ಲಿ ತೊಡಗಿದವರಿಗೆ ಕೆಲವೊಮ್ಮೆ 1.5 ನಿಮಿಷ, ಕೆಲವೊಮ್ಮೆ ಫುಟ್ಬಾಲ್ ಪಂದ್ಯಗಳಲ್ಲಿ ನಡುವೆ ನೀಡುವ ಅರ್ಧವಿರಾಮದಷ್ಟು ಸಮಯ ಹಾಗೂ ಅದಕ್ಕಿಂತಲೂ ದೀರ್ಘವಾದ ಬಿಡುವನ್ನು ನೀಡಿ ನಂತರ ಅವರ ದೇಹ ಎಷ್ಟು ತಣ್ಣಗಾಗುತ್ತದೆ ಎಂದು ಪರಿಶೀಲಿಸಿದ್ದರು. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ತಣ್ಣನೆಯ ನೀರಿನಿಂದ ಮೈ ಒರೆಸುವಕ್ಕೆ ಹಾಗೂ ನೀರು ಕುಡಿಯಲು ಅವಕಾಶ ಒದಗಿಸಲಾಗಿತ್ತು. ಇವುಗಳಲ್ಲಿ ಹೊರಗಿನ ವಾತಾವರಣ ಬಹಳ ಬಿಸಿಯಾಗಿರುವಂತಹ ಸಂದರ್ಭದಲ್ಲಿಯೂ 1.5 ನಿಮಿಷದಷ್ಟು ಬಿಡುವನ್ನು ನೀಡಿ ಮೈ ಒರೆಸಿ ನೀರು ಕುಡಿದರೆ ದೇಹದಿಂದ ಹೊರಬಿದ್ದ ನೀರಿನ ಅಂಶವನ್ನು ಮರುಗೂಡಿಸಬಹುದು ಎಂದು ಪತ್ತೆ ಮಾಡಿದ್ದರು. ಅತಿ ಉಷ್ಣತೆಯಿಂದ ಸುಸ್ತಾಗುವುದು ಸಹಜವೇ, ಆದರೆ ಅದನ್ನು ತಡೆಯಬಹುದು. ಆದರೆ ಅದಕ್ಕೆ ಮೈಯನ್ನು ಒರೆಸುವುದು ಹಾಗೂ ನೀರು ಕುಡಿಯಲು ಬಿಡಬೇಕು. ಹಾಗಿಲ್ಲದೆ 3 ಅಲ್ಲ 5 ನಿಮಿಷ ವಿರಾಮ ಕೊಟ್ಟರೂ ಕೂಡ ದೇಹದ ಉಷ್ಣತೆ ತಹಬಂದಿಗೆ ಬರುವುದಿಲ್ಲ, ಹೃದಯದ ಮೇಲಿನ ಒತ್ತಡವೂ ಕಡಿಮೆಯಾಗುವುದಿಲ್ಲ ಎನ್ನುತ್ತಾರೆ ಬ್ರೌನ್. ಈಗಿನ ಪಂದ್ಯಗಳಲ್ಲಿ ಹೊರಗಿನ ಉಷ್ಣತೆ ಹೇಗೆ ಇದ್ದರೂ 3 ನಿಮಿಷದ ಬಿಡುವನ್ನು ನೀಡಲಾಗುತ್ತಿದೆ. ಈ ಬಿಡುವಿನ ವೇಳೆಯಲ್ಲಿಯೂ ಆಟಗಾರರು ಮೈ ಒರೆಸಿಕೊಂಡು ನೀರು ಕುಡಿಯಲು ಅವಕಾಶ ಒದಗಿಸದೆ ಮುಂದೆ ಆಟ ಹೇಗೆ ಆಡಬೇಕು ಎಂದು ಚರ್ಚಿಸಲು ಸ್ಟ್ರಾಟಜಿ ಸಮಯವನ್ನಾಗಿ ಬಳಸಲಾಗುತ್ತಿದೆ. ಇದು ಆಟಗಾರರ ಆರೋಗ್ಯಕ್ಕೆ ಹಾನಿಕರ ಎಂದು ಸಲಹೆ ನೀಡಿದ್ದಾರೆ. ಅಮೆರಿಕದಲ್ಲಿ ಪಂದ್ಯ ನಡೆಯುತ್ತಿರುವ 16 ತಾಣಗಳಲ್ಲಿ ಕೇವಲ 4 ಜಾಗಗಳಲ್ಲಿ ಮಾತ್ರ ಬಿಸಿಲು ಬೀಳದಂತೆ ಸೂರು ಒದಗಿಸಿ ಹವಾನಾಯತ್ರವನ್ನು ಒದಗಿಸಲಾಗಿದೆ. ಉಳಿದ 12 ತಾಣಗಳಲ್ಲಿ 10ಕ್ಕೂ ಹೆಚ್ಚು ತಾಣಗಳು ಮಧ್ಯಾಹ್ನ 28 ಡಿಗ್ರಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತವೆ. ಇಂತಹಲ್ಲಿ ಫುಟ್ಬಾಲ್ ಆಡುವುದು ದಣಿವುಂಟು ಮಾಡುವ ಸಂಗತಿ. ಆದ್ದರಿಂದ ಸಾರಾಸಗಟು ಎಲ್ಲಾ ಜಾಗದಲ್ಲಿಯೂ ಎಲ್ಲರಿಗೂ ಏಕಕಾಲದಲ್ಲಿ 3 ನಿಮಿಷದ ಬಿಡುವು ನೀಡುವುದು ಸರಿಯಲ್ಲ. ಈ ಬಿಡುವು ಆಟಗಾರರ ಆರೋಗ್ಯದ ದೃಷ್ಟಿಯಿಂದ ಆಟಕ್ಕುಂಟೆ, ಲೆಕ್ಕಕ್ಕಿಲ್ಲ. ಇದು ಜಾಹೀರಾತು ಪಡೆಯಲು ಅನುಕೂಲವಾಗಬಹುದೇ ಹೊರತು ಅತಿ ಬಿಸಿ ಇರುವ ತಾಣಗಳಲ್ಲಿ ಆಟಗಾರರಿಗೆ ಅನುಕೂಲಿಯಾಗಿರುವುದಿಲ್ಲ ಎಂದು ಬ್ರೌನ್ ಹೇಳಿದ್ದಾರೆ. ಅವರ ವಿಚಾರಗಳನ್ನು ನೇಚರ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ

0: ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಇನ್ನು ಮುಂದೆ ಕೇಳಿ ಬರೋಣ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಪ್ರಶ್ನೆಗಳ ಸ್ವರೂಪ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಸಾಮಾನ್ಯ ಜ್ಞಾನ
6: ಸಾಧನೆಗೆ ದಾರಿ ತೋರುವ,
5: ಮಾರ್ಗದರ್ಶನ ನೀಡುವ,
6: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
5: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
6: ಪ್ರಚಲಿತ ವಿದ್ಯಮಾನಗಳು,
5: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
6: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
5: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
7: ನಮಸ್ಕಾರ, ಜನಧ್ವನಿ ವಾಹಿನಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಎಸ್ ಬಿ, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಈ ಒಂದು ಸಂಚಿಕೆಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ದ ನೇಚರ್ ಆಫ್ ಕ್ವೆಶನ್ಸ್, ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ಯಾವ್ಯಾವ ಥರದಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ಥರದ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಯಾವ ರೀತಿಯ ಟೆಕ್ನಿಕ್ಗಳು ಅಥವಾ ತಂತ್ರಗಳನ್ನು ಬಳಕೆ ಮಾಡೋದು ಸೂಕ್ತ ಅನಿಸುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಈಗ ಮೊದಲನೇದಾಗಿ ನಾವು ಆಬ್ಜೆಕ್ಟಿವ್ ಕ್ವಶನ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ರಶ್ನೆ, ಅದರ ಕೆಳಗೆ ನಾಲ್ಕು ಅಥವಾ ಐದು ಆಯ್ಕೆಗಳು ಇರ್ತಕ್ಕಂತ ಮಾದರಿ ಪ್ರಶ್ನೆಗಳು ಏನಿರ್ತವೆ, ಆ ಪ್ರಶ್ನೆಗಳನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಪ್ರಶ್ನೆಗಳನ್ನು ರೂಪಿಸಬೇಕಾದ್ರೆ ಅದರಲ್ಲಿ ಸುಮಾರು ನಾಲ್ಕೈದು ರೀತಿಯ ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದು. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ಅದಾದ್ಮೇಲೆ ಪ್ರಶ್ನೆ ಆಯಾ ರೀತಿಯ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ನಾವು ಪಡ್ಕೊಳ್ಬಹುದು, ಯಾವ ರೀತಿ ನಾವನ್ನ ಟೆಕ್ನಿಕ್ ತಂತ್ರಗಳನ್ನ ಬಳಸಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಸರಳ ಪ್ರಶ್ನೆಗಳು ಅಥವಾ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಸೆಲೆಕ್ಷನ್ ಚಾಯ್ಸ್ ಕ್ವಶನ್ಸ್, ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಥವಾ ಡೈರೆಕ್ಟ್ ಕ್ವಶನ್ಸ್ ಅಥವಾ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಂತ ನಾವು ಕರೀಬಹುದು. ಅಂದ್ರೆ ಯಾವ ರೀತಿ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ, ಅದರ ಕೆಳಗೆ ನೇರವಾಗಿ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ, ನಳಂದ ವಿಶ್ವವಿದ್ಯಾಲಯವು ಯಾರ ಅವಧಿಯಲ್ಲಿ ಸ್ಥಾಪನೆಯಾಯಿತು? ಆಯ್ಕೆ ಒಂದು, ಒಂದನೇ ಕುಮಾರಗುಪ್ತ, ಎರಡನೇ ಕುಮಾರಗುಪ್ತ, ಹರ್ಷವರ್ಧನ, ಪ್ರಭಾಕರ ವರ್ಧನ. ಅಂದ್ರೆ ಒಂದು ಪ್ರಶ್ನೆ ನೇರವಾಗಿರುತ್ತೆ, ಉತ್ತರಗಳು ಅದಕ್ಕೆ ನೇರವಾಗಿರುತ್ತೆ. ಇವನ್ನ ನಾವು ನೇರ ಆಯ್ಕೆಯ ಅಥವಾ ಸರಳ ಆಯ್ಕೆಯ ಮಾದರಿ ಪ್ರಶ್ನೆಗಳು ಅಂತ ನಾವು ಹೇಳ್ತೇವೆ. ಸಿಂಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಸಿಂಗಲ್ ಚಾಯ್ಸ್ ಕ್ವಶನ್ಸ್, ಒಂದು ಪ್ರಶ್ನೆ ನೇರವಾಗಿರುತ್ತೆ, ಉತ್ತರ ಸಹ ಅದಕ್ಕೆ ನೇರವಾಗಿ ಒಂದು ಪದ ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಆಯ್ಕೆಯನ್ನು ನೇರವಾಗಿ ಮಾಡಬೇಕಾಗತ್ತೆ. ಇಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ರೆಗ್ಯುಲರ್ ಪ್ರಿಪರೇಷನ್ ಏನಿದೆ ನೋಡ್ರಿ, ಅಂದ್ರೆ ನಾವು ಲಾಸ್ಟ್ 3 ಸೆಷನ್ಗಳಲ್ಲಿ ಮಾತಾಡ್ತಾ ಇದ್ವಲ್ಲ, ಯಾವ್ಯಾವ ಟಾಪಿಕ್ಗಳಿಗೆ ಯಾವ ಥರ ನೋಡ್ಕೋಬೇಕು, ಯಾವ್ಯಾವ ಸಬ್ ಟಾಪಿಕ್ಗಳು ನೋಡ್ಕೋಬೇಕು ಅಂತೇಳಿ, ಅದರಲ್ಲೇ ಬಹುತೇಕ ಇದರಲ್ಲಿ ಉತ್ತರಗಳು ಸಿಕ್ಕೋಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಜಾಸ್ತಿ ಟ್ವಿಸ್ಟ್ ಮಾಡೋದಕ್ಕೆ ಬರಲ್ಲ. ನೇರ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಸರಳವಾಗಿ ನಾವು ಹೈಸ್ಕೂಲಲ್ಲಿ ಮತ್ತೆ PU ಇದ್ದಾಗ ಪ್ರಶ್ನೆಗಳು ಬರ್ತಾ ಇದ್ವಲ್ಲ, ಬಿಟ್ಟ ಸ್ಥಳ ತುಂಬಿರಿ, ಆ ರೀತಿ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಖಾಲಿ ಕೊಡ್ತಾ ಇದ್ರು, ಕೆಳಗಡೆ ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ಯೂಶ್ವಲಿ ಅಥವಾ ಕೊಡ್ತಾ ಇದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆದ್ರೆ ನೇರವಾಗಿರುತ್ತೆ ಅದು. ಇಂತಹ ಪ್ರಶ್ನೆಗಳಿಗೆ ನಮ್ಮ ಸಾಮಾನ್ಯ ಅಧ್ಯಯನ ವಿಧಾನ ಏನಿದೆ ಅಲ್ವಾ, ಆ ಅಧ್ಯಯನ ವಿಧಾನ ಸಾಕಾಗತ್ತೆ. ಕೆಲವು ಬಾರಿ ಏನಾಗುತ್ತೆ, ಆ ಒಂದು ಪ್ರಶ್ನೆ ಸ್ವಲ್ಪ ಡೆಪ್ತ್ ಅಲ್ಲಿ ತಗೊಂಡಿರ್ತಾರೆ. ಡೆಪ್ತ್ ಅಲ್ಲಿ ಅಂತಂದ್ರೆ ಆ ಕಂಟೆಂಟ್, ಆ ಪ್ರಶ್ನೆ ಇರುತ್ತಲ್ವಾ, ಆ ಪ್ರಶ್ನೆಗೆ ಸಂಬಂಧಿಸಿದಂತ ಅಂಶ ನಮ್ಮ ಸಾಮಾನ್ಯ ಪ್ರಿಪರೇಷನ್ ಅಲ್ಲಿ, ನಮ್ಮ ಕಾಮನ್ ಪ್ರಿಪರೇಷನ್ ಇರುತ್ತಲ್ವಾ, ಸಾಮಾನ್ಯ ಸಿದ್ಧತೆಯಲ್ಲಿ ಅದು ಬಂದು ಹೋಗಿರಲ್ಲ ಅಂತ ಅನ್ಕೊಳ. ಉದಾಹರಣೆಗೆ, 1850

1947ರ ದಂಗೆಯ ಸಂದರ್ಭದ ಗವರ್ನರ್ ಜನರಲ್ ಯಾರು? ಕೆಳಗಡೆ 4 ಆಯ್ಕೆ. ಸೊ ಅಂದ್ರೆ ಇದು ನೇರವಾದ ಪ್ರಶ್ನೆ, ಅದಕ್ಕೆ ಉತ್ತರ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ನಮಗೆ ಬಂದು ಹೋಗುತ್ತೆ. ನಮಗೆ ಸಾಮಾನ್ಯವಾಗಿ 1857ರ ದಂಗೆ ಅಂದಾಗ ಗವರ್ನರ್ ಜನರಲ್ ಯಾರಿದ್ರು ಅಂತ ನಾವು ನೋಡಿರ್ತೀವಿ. 1857ರ ದಂಗೆಯ ಸಂದರ್ಭದಲ್ಲಿ ಇಂಗ್ಲೆಂಡಿನ ರಾಣಿ ಯಾರಾಗಿದ್ದರು? ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. 1857ರ ದಂಗೆಯ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಯಾರಾಗಿದ್ದರು? ಇದು ಇನ್ ಸ್ವಲ್ಪ ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. ಈ 1857ರ ದಂಗೆಯ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಯಾರಾಗಿದ್ದರು? ಇದು ಇನ್ನೂ ಒಂದು ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. ಸಾಮಾನ್ಯವಾಗಿ ಇಲ್ಲಿ ನಮ್ಮ ಸಾಮಾನ್ಯ ಸಿದ್ಧತೆ, ನಾವೇನು ಕಾಮನ್ ಪ್ರಿಪರೇಷನ್ ಅಂತ ಕಾಡಿದ್ವಲ್ವಾ, ಕಾಮನ್ ಪ್ರಿಪರೇಷನ್ ಅಲ್ಲಿ ನಾವೇನು ನೋಡಿರ್ತೀವಿ, ಭಾರತದಲ್ಲಿ 1857ರ ದಂಗೆ ಆಯಿತು, ಆ ಒಂದು ದಂಗೆ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್ ಆಗಿದ್ರು, ಈ ತರ ಇರುತ್ತೆ. ಅದರ ದ ನೆಕ್ಸ್ಟ್ ಪೋರ್ಷನ್ ಅಂದ್ರೆ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಭಾರತದ ಸನ್ನಿವೇಶ ಮಾತ್ರ ನಾವು ಗಮನಿಸಿರ್ತೀವಿ, ಇಂಗ್ಲೆಂಡ್ ಸನ್ನಿವೇಶ ಗಮನಿಸಿರಲ್ಲ. ನೇರವಾದ ಪ್ರಶ್ನೆಗಳಲ್ಲಿ ನಮ್ಮ ಸಾಮಾನ್ಯ ಸಿದ್ಧತೆಯಿಂದ ಸರಳವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳು ತಕ್ಷಣ ಉತ್ತರ ಸಿಕ್ಕೋಗುತ್ತೆ. ಒಂದು ವೇಳೆ ನಮ್ಮ ಸಾಮಾನ್ಯ ಸಿದ್ಧತೆಯಿಂದ ಮುಂದಿನ ಹಂತದ ದ ನೆಕ್ಸ್ಟ್ ಲೆವೆಲ್ ಅಥವಾ ಮುಂದಿನ ಹಂತದ ಪ್ರಶ್ನೆಗಳನ್ನ ಏನಾದರೂ ಕೇಳಿದರೆ ಅಥವಾ ಆ ತರ ಪ್ರಶ್ನೆಗಳನ್ನ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಿದ್ರಾ ಅನ್ನೋದಾದ್ರೆ, ನೀವೇನು ಒಂದು ಪುಸ್ತಕ ರೆಫರೆನ್ಸ್ ಅಂತ ನೋಡ್ತಾ ಇರ್ತೀರಲ್ವಾ, ಭಾರತದ ಇತಿಹಾಸ, ಸಮಗ್ರ ಭಾರತದ ಇತಿಹಾಸ, ಆ ಪುಸ್ತಕದಲ್ಲಿ ಅದಕ್ಕೆ ನೇರವಾದ ಉತ್ತರ ಇಲ್ಲ ಅಂದ್ರೆ ನಿಮ್ಮ ಅಧ್ಯಯನವನ್ನ ಇನ್ನೂ ಸ್ವಲ್ಪ ಆಳವಾಗಿ ಮಾಡಬೇಕಾಗತ್ತೆ. ನೇರ ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸೋದು ತುಂಬಾ ಸುಲಭ. ಬಹುತೇಕ ಕೆಲವು ಪ್ರಶ್ನೆಗಳಿಗೆ ಆಪ್ಷನ್ ಏನಿದೆ ಅಂತ ನೋಡೋದು ಬೇಕಾಗಲ್ಲ, ಆಪ್ಷನ್ಸ್ ಏನಿದೆ ಅಂತ ನೋಡೋದು ಬೇಕಾಗಲ್ಲ. ಉದಾಹರಣೆಗೆ ಭಾರತದ ಸಂವಿಧಾನ ಜಾರಿಯಾದ ದಿನಾಂಕ, 4 ಆಪ್ಷನ್ ನೋಡ್ಬಿಟ್ಟು ಅದನ್ನ ಚೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಹೀಗಾಗಿ ಈ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ನಮ್ಮ ಸಿದ್ಧತೆಯನ್ನ ನಾವು ಸರಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಮತ್ತೊಮ್ಮೆ ಇದನ್ನು ನಿಮಗೆ ಸಮರೈಸ್ ಮಾಡ್ತೇನೆ. ಮೊದಲನೇ ರೀತಿ ಪ್ರಶ್ನೆಗಳು ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಥವಾ ಸರಳ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಸಿಂಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಡೈರೆಕ್ಟ್ ಕ್ವಶನ್ಸ್ ಅಂತ ನಾವು ಕರಿತೀವಿ. ಇದು ಒಂದು ರೀತಿಯ ಪ್ರಶ್ನೆಗಳು. ಇನ್ನು ಎರಡನೇ ರೀತಿಯ ಪ್ರಶ್ನೆ ಯಾವುದು ಅಂದ್ರೆ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳು, ಮಲ್ಟಿಪಲ್ ಸೆಲೆಕ್ಷನ್ ಟೈಪ್, ಸಿಂಗಲ್ ಚಾಯ್ಸ್ ಅಲ್ಲ, ಮಲ್ಟಿಪಲ್ ಸೆಲೆಕ್ಷನ್ ಟೈಪ್. ಈ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಈ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಈ ಕೆಳಕಂಡ ಒಂದು ಉದಾಹರಣೆ ಪ್ರಕಾರ ಹೇಳ್ಬಿಡ್ತೇನೆ ನೋಡ್ರಿ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಮೊದಲನೇ ಹೇಳಿದಾಯ್ತು, ಎರಡನೇದೀಗ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ಒಂದು ಉದಾಹರಣೆ, ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಜಯನಗರದ ರಾಜಧಾನಿ ಆಗಿರಲಿಲ್ಲ? ಇನ್ನೊಂದ್ಸರಿ, ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಜಯನಗರದ ರಾಜಧಾನಿ ಆಗಿರಲಿಲ್ಲ? ಅದರ ಕೆಳಗಡೆ ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ಆನೆಗೊಂದಿ, ಆಪ್ಷನ್ ಸಿ ಪೆನುಗೊಂಡ, ಆಪ್ಷನ್ ಡಿ ಹಿಂದೂಪುರ, ಹಿಂಗೆ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋದಂತೆ. ಇಲ್ಲಿ ಆಕ್ಚುಲಿ ನಾವು ಇವೆಲ್ಲ ನಮಗೆ ಚಾಯ್ಸ್ ಇರೋದು ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಚಾಯ್ಸ್ ಇರೋದು, ಅದ್ರ ಕೆಳಗಡೆ ಇರುತ್ತೆ ಆಯ್ಕೆ 1 ಎ ಮತ್ತು ಬಿ, ಆಯ್ಕೆ 2 ಎ ಮತ್ತು ಬಿ ಎ ಮತ್ತು ಸಿ, ಆಯ್ಕೆ 3 ಎ ಮತ್ತು ಸಿ ಮತ್ತು ಡಿ, ಎ ಸಿ ಮತ್ತು ಡಿ, ಆಯ್ಕೆ 4 ಡಿ ಮಾತ್ರ, ಹಿಂಗಿರುತ್ತೆ ಚಾಯ್ಸ್ ಅಲ್ಲಿ. ಅಂದ್ರೆ ಒಂದು ಪ್ರಶ್ನೆಯಲ್ಲಿನೇ ಬೇರೆ ಬೇರೆ ಅಂಶಗಳನ್ನ ಸೇರಿಸಿರ್ತಾರೆ. ವಿಜಯನಗರದ ರಾಜಧಾನಿ ಯಾವ್ದಾಗಿರ್ಲಿಲ್ಲ ಅನ್ನೋದಕ್ಕೆ ಅವ್ರು ಮತ್ತೆ 1, 2, 3, 4 ಅಂತ ಕೊಟ್ಟು ಆಪ್ಷನ್ ಎ ಬಿ ಸಿ ಡಿ ನಲ್ಲಿ 1 ಮತ್ತು 2, 1 ಮತ್ತು 3, 3 ಮತ್ತು 4 ಈ ತರ ಕೊಟ್ಟಿರ್ತಾರೆ. ಇದನ್ನ ನಾವು ಮಲ್ಟಿಪಲ್ ಸೆಲೆಕ್ಷನ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಉದಾಹರಣೆ ತಗೊಳ್ಳುತ್ತೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅವರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1, 2, 3 ಮೂರು ಹೇಳಿಕೆಗಳು ಕೊಟ್ಟಿರ್ತಾರೆ. ಅದ್ರ ಕೆಳಗಡೆ ಆಪ್ಷನ್ಸ್ ಇರುತ್ತೆ, 1 ಮಾತ್ರ, 2 ಮಾತ್ರ, 1 ಮತ್ತು 3 ಮಾತ್ರ, ಎಲ್ಲ ಮೇಲಿನ ಎಲ್ಲವೂ ಸರಿಯಾಗಿವೆ. ಈ ರೀತಿ ಇವನ್ನ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಬಹುತೇಕ ಈ ತರದ ಪ್ರಶ್ನೆಗಳಿಗೆ, ಈ ಸಿಂಗಲ್ ಚಾಯ್ಸ್ ನಮ್ಗೆ ಅರ್ಥ ಆಯ್ತಲ್ವಾ, ಈಗ ಈ ಮಲ್ಟಿಪಲ್ ಸೆಲೆಕ್ಷನ್ ಟೈಪ್ ಅಥವಾ ಮಲ್ಟಿಪಲ್ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ನಾವು ವಿಷಯದ ಸಿದ್ಧತೆಯಲ್ಲಿ ಸ್ವಲ್ಪ ಮಟ್ಟಿನ ಆಳವಾದಂತಹ ಪ್ರಿಪರೇಷನ್ ತಗೋಬೇಕಾಗಿರುತ್ತೆ. ಒಂದು ಸಿದ್ಧತೆ ಕಡೆ ಅಲ್ಲಿ ನಾನು ಅಷ್ಟೇ ಹೇಳಿದೆ ನಿಮಗೆ, ಎರಡು ರೀತಿಯಲ್ಲಿ ನಾವು ಇದು ನೋಡ್ಬೇಕಾಗುತ್ತೆ ಅಂತ. ಒಂದು ಸಿದ್ಧತೆ, ಇನ್ನೊಂದು ಪ್ರೆಸೆಂಟೇಷನ್ ಅಂದ್ರೆ ಪರಿಶೀಲನವನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅನ್ನೋದು. ಸೊ ಸಿದ್ಧತೆಯಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಬೇಕಾಗತ್ತೆ, ಅಂದ್ರೆ ಸ್ವಲ್ಪ ಆಳವಾಗಿ ಇನ್ನು ಹೆಚ್ಚು ಹೆಚ್ಚಿನ ಮಾಹಿತಿ ತಗೋಬೇಕಾಗುತ್ತೆ. ಒಂದು ಎರಡನೇದು, ಈ ತರದ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕಾದ್ರೆ ಎಲಿಮಿನೇಷನ್ ಮೆಥಡ್ ಅಥವಾ ನಾವು ತೆಗೆದುಹಾಕುವ ವಿಧಾನವನ್ನು ನಾವಿಲ್ಲಿ ಬೆಳೆಸ್ಕೊಳ್ಬಹುದು. ಎಕ್ಸಾಂಪಲ್, ನಮಗೆ ಅದರಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂಥದ್ದು ಏನಿದೆ ಅಲ್ವಾ, ಈಗ ಮೊದಲನೇ ಪ್ರಶ್ನೆ ತಗೊಂಡು ನನಗೆ ಹೇಳಿದ್ದು ವಿಜಯನಗರದ ಈ ಕೆಳಕಂಡಗಳಲ್ಲಿ ವಿಜಯನಗರದ ರಾಜಧಾನಿ ಯಾವುದು ಆಗಿರಲಿಲ್ಲ, ಪ್ರಶ್ನೆ ಸರಿಯಾಗಿ ಗಮನಿಸ್ಕೊಳ್ಬೋದು ಆಗಿರಲಿಲ್ಲ. ಅಲ್ಲಿ ನಮಗೆ 1ನೇದು ವಿಜಯನಗರ ಅಂತ ಇತ್ತು, ಸೊ 1ನೇದು ಆಗಿತ್ತು. ಆಯ್ಕೆಗಳಿಗೆ ಬರೋಣ ಅಂತ, ಎ ಬಿ ಸಿ ಡಿ 4 ಆಯ್ಕೆ ಇದಾವೆ. ಈ ಆಯ್ಕೆಗಳಲ್ಲಿ 1 ಅಂತ ಎಲ್ಲೆಲ್ಲಿರುತ್ತೋ ಅದು ಸರಿಯಾದ ಉತ್ತರ.

ಸಾಧ್ಯ ಇಲ್ಲ ಅಲ್ವಾ? ಯಾಕಂದ್ರೆ ವಿಜಯನಗರದ ರಾಜಧಾನಿ ವಿಜಯನಗರ ಆಗಿತ್ತು, ಹಾಗಾಗಿ ಒಂದು ಅನ್ನೋದು ಸರಿಯಾದ ಉತ್ತರ ಆಗಿರೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂತ ಆಯ್ಕೆಗಳು ಒಂದು ಮತ್ತು ನಾಲ್ಕು ಅಂತಿದ್ರೆ ಒಂದು ಮತ್ತು ನಾಲ್ಕು ಯಾವುದೇ ಕಾರಣಕ್ಕೂ ಅಲ್ಲ, ತೆಗೆದುಬಿಡ್ರಿ. ಇನ್ನು ಬಿ ಮೂರು ಮತ್ತು ನಾಲ್ಕನೇ ಚಾಯ್ಸ್ ಏನೈತಲ್ವಾ, ಅವು ನೋಡ್ತಾ ಹೋಗ್ರಿ. ಅಂದ್ರೆ ನಮಗೆ ಎಷ್ಟು ಗೊತ್ತೋ ಅವುಗಳ ಆಧಾರದಲ್ಲಿ ಆಪ್ಷನ್ ಎ ಬಿ ಸಿ ಡಿ ಏನಿರ್ತಾವಲ್ವಾ ಅದರಲ್ಲಿ ತೆಗೆದು ಹಾಕೋದನ್ನ ಮಾಡಬೇಕಾಗುತ್ತೆ. ಇನ್ನು ಉಳಿದಿರೋ ಅದರಲ್ಲಿ ಸ್ವಲ್ಪ ಆ ವಿಷಯದ ಬಗ್ಗೆ ನೆನಪು ಮಾಡಿಕೊಂಡು ಉತ್ತರಿಸಬೇಕಾಗತ್ತೆ. ಸೊ ನೇರ ಆಯ್ಕೆ ಮಾದರಿಯಲ್ಲಿ ಜಾಸ್ತಿ ಟ್ವಿಸ್ಟ್ ಮಾಡಕ್ಕೆ ಬರಲ್ಲ, ಆದರೆ ಆಳವಾಗಿರೋ ವಿಷಯದಿಂದ ಪ್ರಶ್ನೆಗಳನ್ನು ತೆಗೆಯಬಹುದು. ಎರಡನೇ ರೀತಿ ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಲ್ಲಿ ನಾವು ಆಳವಾದ ಅಧ್ಯಯನ, ತೀರಾ ಆಳವಾದ ಅಂದ್ರೆ ಆಳವಾದ ಅಧ್ಯಯನ ಮಾಡಿದ್ರು ಸಹ, ಒಂದು ವೇಳೆ ಪ್ರಶ್ನೆಗಳು ನಮಗೆ ಕನ್ಫ್ಯೂಸ್ ಆಗೋ ತರ, ಗಲಿಬಿಲಿ ಮಾಡೋ ತರ ಇದ್ರೂ ಸಹ ನಾವು ಸಮಾಧಾನವಾಗಿ ಅಲ್ಲಿ ಎಲಿಮಿನೇಷನ್ ಮತ್ತು ಸೆಲೆಕ್ಷನ್ ಎರಡೂ ವಿಧಾನಗಳನ್ನ ನಾವಿಲ್ಲಿ ಬಳಸ್ಕೊಳ್ಬಹುದು. ಸೆಲೆಕ್ಷನ್ ಅಂದ್ರೆ ಇದು ಖಂಡಿತವಾಗಿ ಉತ್ತರ ಆಗೇ ಆಗಿರುತ್ತೆ ಅನ್ನೋದು ಸೆಲೆಕ್ಷನ್, ಎಲಿಮಿನೇಷನ್ ಅಂದ್ರೆ ಇದು ಖಂಡಿತ ಉತ್ತರ ಆಗಿರಲ್ಲ ಅನ್ನೋದು. ಈ ರೀತಿ ಮಾಡೋದ್ರಿಂದ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಅಥವಾ ಎರಡನ್ನ ತೆಗೆಯಬಹುದು, ಅಥವಾ ಕೆಲವು ಸಾರಿ ಏನಾಗುತ್ತೆ ಈ ತರದ ಮಾದರಿಯಲ್ಲಿ ನಾವು ಮೂರು ಆಪ್ಷನ್ಗಳನ್ನ ಅಥವಾ ತೆಗೆದುಹಾಕೋದು ಅಥವಾ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ಕಂಡುಕೊಳ್ಬಹುದಾಗಿರುತ್ತೆ. ಮಲ್ಟಿಪಲ್ ಸೆಲೆಕ್ಷನ್ ಟೈಪ್ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ನಾವು ಎಲಿಮಿನೇಷನ್ ಮತ್ತು ಸೆಲೆಕ್ಷನ್ ಈ ವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ. ಇನ್ನು ಮೂರನೇ ಮಾದರಿ ಪ್ರಶ್ನೆಗಳನ್ನ ಗಮನಿಸಿದ್ಯಾವುದು ಅಂದ್ರೆ ಹೊಂದಿಸಿ ಬರೆಯುವ ಮಾದರಿ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು, ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಅಂತ ಎರಡು ಕೊಡ್ತಾರೆ. ಒಂದು ಪಟ್ಟಿ ಪಟ್ಟಿ ಒಂದರಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರಬಹುದು, ಪಟ್ಟಿ ಬಿ ನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕೊಟ್ಟಿರಬಹುದು. ಕೆಳಗಡೆ ಸರಿಯಾದ ಉತ್ತರ ಎ ಒನ್, ಬಿ ಫೋರ್, ಸಿ ತ್ರೀ, ಡಿ ಟೂ ಈ ತರ ಕೊಟ್ಟಿರ್ತಾರೆ. ಈ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಏನು, ಈ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಆಪ್ಷನ್ಸ್ ಇಂದ ತಗೋಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ, ನಮಗೆ ಹೊಂದಿಸಿ ಬರೆಯಿರಿ ಅಂತ ನಮಗೆ ಖಾಲಿ ಕೊಟ್ಟಾಗ ಎಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಬಿಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಸಿಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸಾಮಾನ್ಯವಾಗಿ ಆಪ್ಷನ್ ಇಲ್ಲ ಅಂದಾಗ ಈ ಮ್ಯಾಚಿಂಗ್ ಟೈಪ್ ಪ್ರಶ್ನೆಗಳು ನಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದಾಗ ನಮಗೊಂದು ಅನುಕೂಲ ಇರುತ್ತೆ. ಏನು ಅಂತಂದ್ರೆ ನಮಗೆ ಅದರಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂತಹ ಒಂದು ಕಾಂಬಿನೇಷನ್ ಯಾವ್ದಿರುತ್ತೆ ನೋಡ್ರಿ, ಎಕ್ಸಾಂಪಲ್ ಕೆಳಕಂಡ ಪತ್ರಿಕೆಗಳನ್ನು ಮತ್ತು ಅವುಗಳ ಪ್ರಕಾಶಕರನ್ನು ಹೊಂದಿಸಿ ಬರೆಯಿರಿ ಅಂತ ಇರುತ್ತೆ ಅನ್ಕೋಂತ. ಈ ಕಡೆ ಆಪ್ಷನ್ ಎ ಕೇಸರಿ, ಆಪ್ಷನ್ ಬಿ ನವಜೀವನ, ಆಪ್ಷನ್ ಸಿ ಕಾಮನ್ ವೀಲ್, ಆಪ್ಷನ್ ಡಿ ಹರಿಜನ, ನಾಲ್ಕು ಪತ್ರಿಕೆಗಳ ಹೆಸರು. ಈ ಕಡೆ ಆಪ್ಷನ್ ಎ ಗಾಂಧಿ, ಆಪ್ಷನ್ ಬಿ ತಿಲಕ್, ಹೀಗೆ ಕೊಟ್ಟಿರ್ತಾರೆ. ಈಗ ನಮಗೆ ಇಲ್ಲಿ ನೋಡಿದಾಗ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಮಗೆ ಕೇಸರಿ ಪತ್ರಿಕೆಯನ್ನು ಹೊರಡಿಸಿದಂತವರು ಆಪ್ಷನ್ ಬಿ ಅಂದ್ರೆ ಆಪ್ಷನ್ ಏನು ಪಟ್ಟಿ ಏನಲ್ಲಿ ಪಟ್ಟಿ ಒಂದರಲ್ಲಿ ಏನಲ್ಲಿರ್ತಕ್ಕಂತಹ ಕೇಸರಿ ಪತ್ರಿಕೆಯನ್ನ ಹೊರಡಿಸಿರೋದಕ್ಕೆ ಸರಿಯಾದ ಉತ್ತರ ಪಟ್ಟಿ ಬಿ ನಲ್ಲಿ ಎರಡರಲ್ಲಿರ್ತಕ್ಕಂತಹ ತಿಲಕ್ ಅಂತ. ಇಲ್ಲಿ ಆಪ್ಷನ್ ನೋಡ್ಬೇಕು, ಅಲ್ಲಿ ಎಗೆ ಟೂ ಅಂತ ಯಾವ್ದಿರುತ್ತೋ ಅವನ್ನ ಮಾತ್ರ ಉಳಿಸ್ಕೊಳ್ರಿ, ಇನ್ನ ಉಳಿದ್ರವನ್ನ ತೆಗೆದ್ಬಿಡಿ. ಬಹುತೇಕ ಈ ತರ ಮಾಡೋದ್ರಿಂದ ಎರಡು ಆಪ್ಷನ್ಸ್ ಅಲ್ಲೇ ಎಲಿಮಿನೇಟ್ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ, ತುಂಬಾ ಸರಳವಾಗಿರೋ ಪ್ರಶ್ನೆಗಳು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್, ಎಸ್ ಡಿ ಎ ಲೆವೆಲ್ ಪ್ರಶ್ನೆಗಳಲ್ಲಿ ಪೂರ್ತಿಯಾಗಿ ಜಂಬ್ಲಿಂಗ್ ಮಾಡಿರ್ತಾರೆ. ಯಾವುದಾದ್ರೂ ಒಂದು ಸರಿಯಾದ ಉತ್ತರ ನಮಗೆ ಕನ್ಫರ್ಮ್ ಆಗಿ ಗೊತ್ತಿದ್ರು ಕೂಡ ಸರಿಯಾದಂತಹ ಕಾಂಬಿನೇಷನ್ ನಾವು ಪಡ್ಕೋಬಹುದು. ಇನ್ನು ಉಳಿದ್ರೆ ಮೂರು ನಮಗೆ ಗೊತ್ತಿಲ್ಲ ಅಂದ್ರೆ ಕೂಡ ನಾವು ಅದನ್ನು ವರ್ಕೌಟ್ ಮಾಡಬಹುದು. ಅಥವಾ ಎರಡು ಗೊತ್ತಿತ್ತು ಅಂತಂದ್ರೆ ಸರಿಸುಮಾರು ಸರಿಯಾದಂತಹ ಉತ್ತರವನ್ನ, ಇನ್ನೂ ಎರಡು ಗೊತ್ತಿಲ್ಲ ಅಂದ್ರೂ ಸಹ ಸರಿಸುಮಾರಾಗಿ ಸರಿಯಾದಂತಹ ಉತ್ತರವನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಈ ತರದ ಪ್ರಶ್ನೆಗಳನ್ನಗೆ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟಾಪಿಕ್ಗಳನ್ನು ಕೈಬಿಟ್ಟಿರಬಾರ್ದು. ನಾನು ಲಾಸ್ಟ್ ಮೂರು ಸೆಷನ್ಗಳಲ್ಲಿ ಮಾತಾಡ್ಕೊಂತ ನಿಮ್ಮ ಹತ್ರ ಹೇಳಿದ್ದೆ, ಪ್ರಾಚೀನ ಭಾರತದಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ, ಮಿಡಿವೆಲ್ ಅಂದ್ರೆ ಮಧ್ಯಕಾಲೀನ, ಆಧುನಿಕ ಮತ್ತು ಸ್ವಾತಂತ್ರ್ಯ ಹೋರಾಟ ಯಾವ್ಯಾವ ಅಂಶಗಳು ಬರುತ್ತೆ, ಮತ್ತೆ ಅದರ ಸಬ್ ಟಾಪಿಕ್ ಮೈಕ್ರೋ ಟಾಪಿಕ್ಸ್ ಏನ್ ಬರ್ತವೆ ಅಂತ ನಿಮ್ ಜೊತೆ ಹೇಳ್ತಾ ಹೋಗಿದ್ದೆ. ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಇರ್ಬೇಕಾದ್ರೆ ಆ ಟಾಪಿಕ್ಗಳನ್ನ ನೀವನ್ನ ಆಡ್ ಮಾಡ್ಕೊಂತ ಹೋಗ್ಬೋದು, ನೀವು ನಿಮ್ಮ ಗಮನಕ್ಕೆ ಬಂದವನ್ನ ಆಡ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಯಾವುದೇ ಒಂದು ಟಾಪಿಕ್ ಅನ್ನು ಕೂಡ ಬಿಡದಂತೆ ಎಲ್ಲವನ್ನು ಕೂಡ ಸಾಧಾರಣವಾಗಿ ಓದ್ಕೊಂಡ್ರು ಕೂಡ ಇಂಥ ಪ್ರಶ್ನೆಗಳನ್ನ ಉತ್ತರಿಸೋ ಸಾಧ್ಯ ಆಗುತ್ತೆ. ಬಹುತೇಕ ಇದರಲ್ಲಿ ಕಂಟೆಂಟ್ ಬಹಳ ಕಾಣುತ್ತೆ ನಮಗೆ, ಆದ್ರೆ ಇವಕ್ಕೆ ಸರಿ ಉತ್ತರವನ್ನ ಹುಡುಕೋದಕ್ಕೆ ಎಲ್ಲವೂ ಕೂಡ ಗೊತ್ತಿರಲೇಬೇಕು ಅಂತೇನಿಲ್ಲ. ಒಂದಷ್ಟು ಗೊತ್ತಿದ್ರೂ ಸಹ ನಾವು ಸರಿಯಾದ ಉತ್ತರವನ್ನ ಪತ್ತೆ ಹಚ್ಚಬಹುದಾಗಿರುತ್ತೆ. ಯಾವುದರಲ್ಲಿ, ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಲ್ಲಿ. ಇದು ಮೂರನೇ ತರದ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ಅಂದ್ರೆ ನಮಗೆ ಆ ವಿಷಯ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು, ಪಟ್ಟಿ ಒಂದರಲ್ಲಿ ಇರೋದು ಯಾವುದು, ಪಟ್ಟಿ ಎರಡರಲ್ಲಿ ಇರೋದು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ನಾವು ಅಧ್ಯಯನ ಮಾಡಿರ್ಬೇಕಾಗತ್ತೆ. ಇನ್ನು ನಾಲ್ಕನೇ ತರದ ಪ್ರಶ್ನೆಗಳು ಯಾವುದು ಅಂತಂದ್ರೆ ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು ಅಂತ. ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು, ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೊಗೊಳತ್ತೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. ಹೇಳಿಕೆ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. ಸಮರ್ಥನೆ, ಚೌರಿಚೌರ ಘಟನೆಯಿಂದ ಅವರು ಮನನೊಂದರು. ಹೇಳಿಕೆ ಮತ್ತು ಸಮರ್ಥನೆ. ಇಲ್ಲಿ ಯಾವ ತರ ಆಗತ್ತೆ ಇವಾಗ, ಕೆಳಗೆ ಆಪ್ಷನ್ ಇರುತ್ತೆ, ಹೇಳಿಕೆ ಮತ್ತು ಹೇಳಿಕೆ ಸರಿಯಾಗಿದೆ ಮತ್ತು ಸಮರ್ಥನೆ ಅದಕ್ಕೆ ಸರಿಯಾದ ಕಾರಣವಾಗಿದೆ.

0: ಎರಡನೇ ಆಪ್ಷನ್, ಹೇಳಿಕೆ ಸರಿಯಾಗಿದೆ ಆದರೆ ಸಮರ್ಥನೆ ಅದಕ್ಕೆ ಸರಿಯಾದ ಕಾರಣವಲ್ಲ. ಹೇಳಿಕೆ ಮೂರು, ಹೇಳಿಕೆ ಸರಿಯಾಗಿದೆ ಸಮರ್ಥನೆ ತಪ್ಪಾಗಿದೆ. ಆಪ್ಷನ್ ಫೋರ್, ಹೇಳಿಕೆ ತಪ್ಪಾಗಿದೆ ಸಮರ್ಥನೆ ಸರಿಯಾಗಿದೆ ಅಥವಾ ಸಮರ್ಥನೆ ತಪ್ಪಾಗಿದೆ, ಈ ತರ ಏನೋ ಒಂದಿರುತ್ತೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಎರಡಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಒಂದು ಕನೆಕ್ಷನ್ ಇದೆ ಅಲ್ವಾ, ಆ ಟಾಪಿಕ್ ಅನ್ನು ನಾವಲ್ಲಿ ತಗೋಬೇಕಾಗುತ್ತೆ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ಹೇಳಿಕೆ ಮತ್ತು ಸಮರ್ಥನೆ ಯಾವ ಟಾಪಿಕ್ ಗೆ ಸಂಬಂಧ ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಈಗ ನಾನು ಕೊಟ್ಟಂತ ಉದಾಹರಣೆಯಲ್ಲಿ ಗಾಂಧೀಜಿ ಅವರು ಭಾರತದಲ್ಲಿ ನಡೆಸಿದ ಸ್ವಾತಂತ್ರ್ಯ ಹೋರಾಟ, ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳು ಬರ್ತವೆ. ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ, ನಾನು ಬರೀ ಗಾಂಧೀಜಿ ಅಷ್ಟೇ ಹೇಳ್ತಾ ಇಲ್ಲ, ನಾನು ನಿಮಗೆ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಅದನ್ನು ಹೇಳ್ತಾ ಇಲ್ಲ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲೂ ಇದ್ರು, ಲಾಸ್ಟ್ ಸೆಷನ್ ಮಾತ್ರ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು, ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ, ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯ ಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟ್ರೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024 ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024 ಕೇರಳವನ್ನು ಕೇರಳದಿಂದ ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962 ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಅದರ ಪಾತ್ರ ವಿಸ್ತರಿಸಿದೆ ಎಂದು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಎನ್ಸಿಡಿಸಿ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರಿ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ವಿರೋಧ ಪಕ್ಷದ ಗದ್ದಲದ ನಡುವೆ ಎರಡೂ ಮಸೂದೆಗಳನ್ನು ಚರ್ಚೆಯಿಲ್ಲದೆ ಅಂಗೀಕರಿಸಲಾಯಿತು. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ನವ

0: ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಗ್ರಾಹಕರು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳ ಸ್ಥಾಪನೆಗಾಗಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26 17,000 ಕೋಟಿ ರೂಪಾಯಿಗಳಿಂದ 2026-27 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್ ಠಾಕೂರ್, ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ನಿನೋ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟ್ರೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ಗ ತಿರಂಗ ಅಭಿಯಾನದಲ್ಲಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ಬ್ರಿಡ್ಜ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ಉಕ್ರೇನ್ ನಡೆಸಿದ ದಾಳಿಯಲ್ಲಿ 396 ಡ್ರೋನ್ಗಳನ್ನು ತಡೆ ಹಿಡಿದು ನಾಶಪಡಿಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರ

0: ಅರ್ಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 3 ಲಕ್ಷ ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ 2 ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಹೇಳಿದೆ ಗಾಂಧೀಜಿ ಅಂತ ಬಂದಾಗ ಅವ್ರ ಬಗ್ಗೆ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ. ಗಾಂಧೀಜಿ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಹೇಳಿಕೆಗಳು, ಘೋಷಣೆಗಳು, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಚಟುವಟಿಕೆಗಳು, ದಕ್ಷಿಣ ಭಾರತದಲ್ಲಿ ಗಾಂಧೀಜಿಯವರ ಚಟುವಟಿಕೆಗಳು, ಗಾಂಧೀಜಿ ಮತ್ತು ಕಾಂಗ್ರೆಸ್, ಗಾಂಧೀಜಿ ಮತ್ತು ಹರಿಜನೋದ್ಧಾರ, ಈ ರೀತಿ ಇವು ಸಬ್ ಟಾಪಿಕ್ಸ್ ಅಂತ ನಾವು ಕರಿತೀವಿ. ಈ ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳನ್ನ ನಾವು ಗಮನಿಸಬೇಕಾದಾಗ ಅದು ಮೊದಲು ಯಾವ ಟಾಪಿಕ್ ಸಂಬಂಧ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದಾದ ಮೇಲೆ ಆ ಹೇಳಿಕೆಗಳು ಮತ್ತು ಸಮರ್ಥನೆಗಳು ಐತಿಹಾಸಿಕವಾಗಿ ಅಥವಾ ನಮ್ಮ ಒಂದು ಅಧ್ಯಯನ ವಿಧಾನದಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ನಾವು ಗಮನಿಸಿದಂತೆ ಸರಿಯಾಗಿದಾವ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನೊಂದು ಉದಾಹರಣೆ ಕೊಟ್ಟ ಬಹುಶಃ ಇದು ಕ್ಲಿಯರ್ ಆಗಬಹುದು ಅನ್ಸುತ್ತೆ. ಅಶೋಕನು, ಪ್ರಾಚೀನ ಭಾರತ ಉದಾಹರಣೆ ಕೊಡ್ತೇನೆ, ಹೇಳಿಕೆ, ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಹೇಳಿಕೆ. ಸಮರ್ಥನೆ, ಧರ್ಮ ಮಹಾಮಾತ್ರರು ಕಂದಾಯ ವಸೂಲಿಯನ್ನು ಸಮರ್ಪಕವಾಗಿ ಮಾಡುತ್ತಿದ್ದರು. ಇನ್ನೊಂದ್ಸಲ ಹೇಳಿಕೆ, ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಸಮರ್ಥನೆ, ಧರ್ಮ ಮಹಾಮಾತ್ರರು ಕಂದಾಯವನ್ನು ಸರಿಯಾಗಿ ವಸೂಲಿ ಮಾಡುತ್ತಿದ್ದರು. ಸೊ ಇದು ಟಾಪಿಕ್ ಯಾವುದು ಅಂದ್ರೆ ಅಶೋಕ, ಅಶೋಕನ ಆಡಳಿತ. ಇದು ಅಶೋಕ ಅಷ್ಟೇ ಅಲ್ಲ, ಅಶೋಕನ ಆಡಳಿತ. ಈಗ ಆ ಹೇಳಿಕೆಗಳನ್ನು ಕೂಲಂಕಷ ಗಮನಿಸುತ್ತೆ. ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು, ಸರಿಯಾಗಿದೆ. ಎರಡನೇ ಪಾರ್ಟಿ ಬರೋಣಂತೆ. ಅಶೋಕನು ಈ ಧರ್ಮ ಮಹಾಮಾತ್ರರು ಕಂದಾಯವನ್ನು ಸರಿಯಾಗಿ ಸಂಗ್ರಹಿಸುತ್ತಿದ್ದರು. ಈ ಸ್ಟೇಟ್ಮೆಂಟೇ ತಪ್ಪಾಗಿದೆ. ಧರ್ಮ ಮಹಾಮಾತ್ರರ ಕೆಲಸ ಇದ್ದಿದ್ದು ಧರ್ಮವನ್ನ ರಕ್ಷಣೆ ಮಾಡೋದು, ಧರ್ಮವನ್ನ ಸರಿಯಾದ ಧರ್ಮದ ಹಾದಿಯಲ್ಲಿ ಜನಗಳು ಧರ್ಮದ ಹಾದಿಯಲ್ಲಿ ಸರಿಯಾಗಿ ನಡೀತಾ ಇದಾರ ಇಲ್ವಾ ಅನ್ನೋದನ್ನ ಗಮನಿಸೋದಕ್ಕೋಸ್ಕರ ಅಶೋಕ ಅವರನ್ನು ನೇಮಿಸಿದ. ಅಂದ್ರೆ ಇವಾಗ ಇದಕ್ಕೆ ಉತ್ತರ ಏನಾಗುತ್ತೆ? ಹೇಳಿಕೆ ಸರಿಯಾಗಿದೆ ಅಥವಾ ಪ್ರತಿಪಾದನೆ ಸರಿಯಾಗಿದೆ, ಬಿ ಸಮರ್ಥನೆ ಸರಿಯಾಗಿಲ್ಲ. ಅಲ್ಲಿ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೇಳಿಕೆ ಸರಿಯಾಗಿದೆ, ಸಮರ್ಥನೆ ಅದಕ್ಕೆ ಪೂರಕವಾಗಿಲ್ಲ ಅಲ್ಲ. ಎರಡನೇ ಸ್ಟೇಟ್ಮೆಂಟೇ ರಾಂಗ್ ಆಗಿದೆ. ಅಂದ್ರೆ ಹೇಳಿಕೆ ಸರಿಯಾಗಿದೆ, ಸಮರ್ಥನೆ ತಪ್ಪಾಗಿದೆ. ಈ ರೀತಿ ಈ ರೀತಿಯ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ ಸಬ್ ಟಾಪಿಕ್ ಮತ್ತು ಮೈಕ್ರೋ ಟಾಪಿಕ್ಗಳಲ್ಲಿ ಸ್ವಲ್ಪ ಮಟ್ಟಿನ ಅನುಭವವನ್ನ, ಸ್ವಲ್ಪ ಮಟ್ಟಿನ ಜ್ಞಾನವನ್ನ ನಾವು ಹೊಂದಿರಬೇಕಾಗತ್ತೆ. ಮತ್ತೊಂದು ರೀತಿ ಪ್ರಶ್ನೆ, ನಾವು ಇತಿಹಾಸ ವಿಷಯದ ಪ್ರಶ್ನೆಗಳಲ್ಲಿ ನಾವು ಗಮನಿಸೋದು ಯಾವುದು ಅಂತಂದ್ರೆ, ಎರಡು ಹೇಳಿಕೆಗಳನ್ನು ನೀಡಲಾಗುತ್ತೆ. ಇಲ್ಲಿ ವ್ಯತ್ಯಾಸ ಅರ್ಥ ಮಾಡ್ಕೊಳ್ರಿ. ನಾ ಇದಕ್ಕಿಂತ ಮುಂಚೆ ಹೇಳಿದ್ದು ಪ್ರತಿಪಾದನೆ ಮತ್ತು ಸಮರ್ಥನೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ಗೆ ಎರಡನೇ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿದೆಯಾ ಇಲ್ವಾ ಅಂತ ನಾವು ಪತ್ತೆ ಹಚ್ಚೋದು. ಇನ್ನೊಂದು ರೀತಿ ಪ್ರಶ್ನೆ ಯಾವುದು ಅಂತಂದ್ರೆ, ಎರಡು ಹೇಳಿಕೆಗಳನ್ನು ಕೊಡ್ತಾರೆ, ಆ ಎರಡು ಹೇಳಿಕೆಗಳು ಸರಿಯಾಗಿದಾವ ಇಲ್ವಾ ಅಂತ ಇಂಡಿಪೆಂಡೆಂಟ್ ಆಗಿ ನಾವು ಪತ್ತೆ ಹಚ್ಚಿದ್ರೆ ಸಾಕಾಗುತ್ತೆ. ಉದಾಹರಣೆಗೆ ಹೇಳಿಕೆ 1, ಗಾಂಧೀಜಿಯವರು ಕಾಮನ್ವೀಲ್ ಪತ್ರಿಕೆಯನ್ನು ಆರಂಭಿಸಿದರು. ಹೇಳಿಕೆ 1, ಗಾಂಧೀಜಿಯವರು ಕಾಮನ್ವೀಲ್ ಪತ್ರಿಕೆಯನ್ನು ಆರಂಭಿಸಿದರು. ಹೇಳಿಕೆ 2, ಗಾಂಧೀಜಿಯವರು ಹರಿಜನರ ಉದ್ಧಾರಕ್ಕಾಗಿ ಶ್ರಮಿಸಿದರು. ಎರಡು ಹೇಳಿಕೆಗಳು, ಇಲ್ಲಿ ಒಂದಕ್ಕೊಂದಕ್ಕೆ ರಿಲೇಷನ್ ಇರಬೇಕು ಅಂತೇನಿಲ್ಲ. ಗಮನಿಸಿ, ಹೇಳಿಕೆ ಮತ್ತು ಸಮರ್ಥನೆ ಅಥವಾ ಪ್ರತಿಪಾದನೆ ಮತ್ತು ಸಮರ್ಥನೆ ಅಂತ ಎರಡು ಸ್ಟೇಟ್ಮೆಂಟ್ ಬಂದಾಗ ಆ ಎರಡೂ ಹೇಳಿಕೆಗಳಿಗೆ ಸಂಬಂಧ ಇದೆಯಾ ಅಂತ ನಾವು ಹುಡುಕ್ಬೇಕಾಗತ್ತೆ. ಈ ರೀತಿಯ ಪ್ರಶ್ನೆಗಳು ಅಂದ್ರೆ ಹೇಳಿಕೆ 1, ಹೇಳಿಕೆ 2 ಅಂತ ಬಂದಾಗ ನಾವು ಅವುಗಳ ಮಧ್ಯೆ ಸಂಬಂಧವನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಆ ಎರಡು ಸರಿಯಾಗಿದಾವ ತಪ್ಪಾಗಿದಾವ ಅಂತ ನಾವು ನೋಡಿದ್ರೆ ಸಾಕಾಗತ್ತೆ. ಈಗ ನಾನು ಕೊಟ್ಟಂತ ಉದಾಹರಣೆಯಲ್ಲಿ ಗಾಂಧೀಜಿಯವರು ಕಾಮನ್ವೀಲ್ ಪತ್ರಿಕೆಯನ್ನು ಹೊರಡಿಸಿದರು, ಅದು ತಪ್ಪು. ಕಾಮನ್ವೀಲ್ ಪತ್ರಿಕೆಯನ್ನು ಹೊರಡಿಸಿದ್ದು ಅನಿಲ್ ಬೆಸೆಂಟ್ ಅವರು. ಹೇಳಿಕೆ 2, ಏನ್ ಹೇಳಿದ್ವಲ್ಲ, ಹರಿಜನ ಉದ್ಧಾರಕ್ಕಾಗಿ ಶ್ರಮಿಸಿದ್ರು, ಅದು ಸರಿಯಾಗಿದೆ. ಅಂದ್ರೆ ಅಲ್ಲಿ ಆಯ್ಕೆ ಯಾವ ತರ ಇರುತ್ತೆ, ಈ ಪ್ರಶ್ನೆಗಳಿಗೆ ಆಯ್ಕೆ ಯಾವ ತರ ಇರುತ್ತೆ ಅಂದ್ರೆ, ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ಎರಡೂ ತಪ್ಪಾಗಿದೆ, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ, ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ, ಈ ತರ ಆಪ್ಷನ್ ಇರುತ್ತೆ. ಸೊ ಈ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಹೇಳಿಕೆ ಮತ್ತು ಪ್ರತಿಪಾದನೆಯ ಒಂದು ವಿಷಯದ ಪ್ರಶ್ನೆಗಳಲ್ಲಿ ಎರಡರ ಮಧ್ಯದ ಸಂಬಂಧಗಳನ್ನು ಹುಡುಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಮಾದರಿ ಪ್ರಶ್ನೆಗಳಲ್ಲಿ ನಾವು ಎರಡು ವಾಕ್ಯಗಳ ನಡುವೆ, ಎರಡು ಹೇಳಿಕೆಗಳ ಮಧ್ಯೆ ಸಂಬಂಧವನ್ನು ಹುಡುಕಲ್ಲ. ಆ ಎರಡು ಸ್ವತಂತ್ರವಾಗಿ ಸರಿಯಾಗಿದಾವ ತಪ್ಪಾಗಿದಾವ ಅನ್ನೋದನ್ನ ನಾವು ಗಮನಿಸ್ತೀವಿ. ಈಗ ನಾನು ಕೊಟ್ಟಂತ ಉದಾಹರಣೆ ಇದೆ, ಅದಕ್ಕೆ ಸರಿಯಾದಂತ ಉತ್ತರ ಹೇಳಿಕೆ ಒಂದು ತಪ್ಪಾಗಿದೆ.

0: ಹೇಳಿಕೆ ಎರಡು ಸರಿಯಾಗಿದೆ ಅಷ್ಟೇ. ಆ ಎರಡು ಮತ್ತೆ ಸಂಬಂಧ ಏನಿದೆ ಅನ್ನೋದು ನಾವಲ್ಲಿ ಗಮನಿಸೋದಿಲ್ಲ. ಹೇಳಿಕೆ ಮತ್ತು ಪ್ರತಿಪಾದನೆಯಲ್ಲಿ ಗಮನಿಸ್ತೇವೆ ಆಯ್ತಾ. ಇದನ್ನ ಹೊರತುಪಡಿಸಿ ಮತ್ತೊಂದು ರೀತಿ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಇನ್ನೊಂದು ಮಾದರಿ ಯಾವುದು ಅಂದ್ರೆ ಕಾಲಾನುಕ್ರಮದಲ್ಲಿ ಜೋಡಿಸಿ. ಕಾಲಾನುಕ್ರಮದಲ್ಲಿ ಜೋಡಿಸಿ ಒಂದು ನಾಲ್ಕು ಘಟನೆಗಳನ್ನ ಕೊಡಬಹುದು. ಉದಾಹರಣೆ ತಗೊಳ್ತೇನೆ ಅದಕ್ಕೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ, ಕಾಲಾನುಕ್ರಮದಲ್ಲಿ ಗುರುತಿಸಿ. ಒಂದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಎರಡು, 1852 ಸಿಪಾಯಿ ದಂಗೆ. ಎರಡು, ಸಿಪಾಯಿ ದಂಗೆ. ಮೂರು, ಗಾಂಧೀಜಿಯವರ ಜನನ. ನಾಲ್ಕು, ಜಲಿಯನ್ವಾಲಾಬಾಗ್ ದುರಂತ. ಹಿಂಗ್ ಅನ್ಕೊಳ್ರಿ, ಯಾವ್ಯಾವ್ದು? ನಾನು ಫಸ್ಟ್ ಹೇಳಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಎರಡನೇದು ಸಿಪಾಯಿ ದಂಗೆ, ಮೂರನೇದು ಗಾಂಧೀಜಿಯವರ ಜನನ, ನಾಲ್ಕನೇದು ಜಲಿಯನ್ವಾಲಾಬಾಗ್ ದುರಂತ. ನಾವಿಲ್ಲಿ ಏನ್ ಮಾಡ್ಬೇಕು, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇರೋದ್ರಿಂದಾಗಿ ನಾವನ್ನ ಗಮನಿಸ್ಬೇಕು ಫಸ್ಟ್ ಅಲ್ಲಿ. ಕೆಲವು ಸಾರಿ ಈ ಕಾಲಾನುಕ್ರಮದ ಪ್ರಶ್ನೆಗಳಲ್ಲಿ ಟ್ವಿಸ್ಟ್ ಮಾಡಿ ನಾವೇನ್ ಸ್ವಲ್ಪ ಟಫ್ ಅಂತ ಕೇಳ್ತೀವಿ, ಟ್ವಿಸ್ಟ್ ಮಾಡಬಹುದಾದಂತ ಸಾಧ್ಯತೆ ಒಂದೇ ಎರಡು, ಅನುಕ್ರಮವಾಗಿ ಅಥವಾ ಇಳಿಕೆಯಾಗಿ ಅಂತ ಕೇಳ್ಬಹುದು. ಪ್ರಶ್ನೆ ಸರಿಯಾಗಿ ಗಮನಿಸಿ, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದ್ರೆ ದಟ್ ಈಸ್ ಅಂಡರ್ಸ್ಟುಡ್, ಅನುಕ್ರಮವಾಗಿ ಜೋಡಿಸಿ ಅಂತ. ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಂದ್ರೆ ಲಾಸ್ಟ್ಗೆ ಆಗಿದ್ದನ್ನ ಫಸ್ಟ್ ತಗೋಬೇಕಾಗುತ್ತೆ. ಈಗ ಇದಕ್ಕೆ ಉತ್ತರ ಯಾವ್ದಾಗುತ್ತೆ? ಸಿಪಾಯಿ ದಂಗೆ 1857, ಗಾಂಧೀಜಿಯವರ ಜನನ 1869, ಕಾಂಗ್ರೆಸ್ ಸ್ಥಾಪನೆ 1885, ಜಲಿಯನ್ವಾಲಾಬಾಗ್ ದುರಂತ 1919. ಅಂದ್ರೆ ನಾನ್ ಕೊಟ್ಟಂತ ಸೀರೀಸ್ ಪ್ರಕಾರ ಬಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಸಿ ಎ ಡಿ, ಈ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೀಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದರಲ್ಲೂ ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರ ವಿಧಾನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾದರಿಗಳನ್ನ ಮತ್ತೊಂದ್ಸಾರಿ ನಿಮ್ಮ ಗಮನಕ್ಕೆ ತರ್ತೇನೆ. ಮೊದಲನೇದು ನೇರ ಆಯ್ಕೆ ಮಾದರಿ ಅಥವಾ ಸರಳ ಆಯ್ಕೆ ಅಥವಾ ಸಿಂಗಲ್ ಚಾಯ್ಸ್ ಕ್ವೆಶನ್ಸ್. ಎರಡನೇದು ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಮೂರನೇದು ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ನಾಲ್ಕನೇದು ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು. ಐದನೇದು ಹೇಳಿಕೆ ಒಂದು ಹೇಳಿಕೆ ಎರಡು ಮಾದರಿ ಪ್ರಶ್ನೆಗಳು. ಆರನೇದು ಕಾಲಾನುಕ್ರಮದ ಮಾದರಿ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನಾವು ಪರೀಕ್ಷಾ ಕೇಂದ್ರದಲ್ಲಿ ಕೂತಿದ್ದಾಗ ಪ್ರಶ್ನೆಯ ಸ್ವರೂಪವನ್ನು ನೋಡಿ ಅದಕ್ಕೆ ತಕ್ಕಂತಹ ತಂತ್ರವನ್ನ ಅಳವಡಿಸಿಕೊಂಡು ಉತ್ತರವನ್ನ ಸುಲಭವಾಗಿ ಕಂಡುಹಿಡಿಯಬಹುದಾಗುತ್ತೆ. ಕೆಲವಕ್ಕೆ ಸೆಲೆಕ್ಷನ್, ಕೆಲವಕ್ಕೆ ಎಲಿಮಿನೇಷನ್, ಕೆಲವಕ್ಕೆ ಸಸ್ಪಿಷನ್ ಅಂತ ಕರಿತೀವಿ. ಇದು ಆಗಿರಲಾರದು, ಇದು ಆಗೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಅನುಮಾನದ ಆಧಾರದಲ್ಲಿ ಸಹ ನಾವು ಈ ಬಿ ಸಿ ಡಿ ಅನ್ನೋ ಆಯ್ಕೆಗಳಲ್ಲಿ ಉತ್ತರಗಳನ್ನ ಪತ್ತೆ ಹಚ್ಚಬಹುದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಅವಕಾಶ ನೀಡಿದಂತಹ ಜನಧ್ವನಿ ವಾಹಿನಿಯ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಪ್ರಶ್ನೆಗಳ ಸ್ವರೂಪ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
4: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.

0: ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ? ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ? ನೀನು 2FA ಎನೇಬಲ್ ಮಾಡಿದೀಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ

0: ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337565608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಆಶರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ಆರೋಗ್ಯವು ಅತ್ಯಂತ ಮಹತ್ವದಾಗಿದೆ. ಸಂತೋಷ, ಆತ್ಮವಿಶ್ವಾಸ, ಭದ್ರತೆಯ ಭಾವನೆ ಮತ್ತು ಉತ್ತಮ ಕುಟುಂಬದ ವಾತಾವರಣವು ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾನಸಿಕವಾಗಿ ಸದೃಢವಾಗಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವುದರ ಜೊತೆಗೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರಾಗಿರುತ್ತಾರೆ. ಆದ್ದರಿಂದ ಇಂದು ನಾವು ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಹೊಂಬರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಆರ್ ಆಶರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಈ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಬಹಳ ಸಂತೋಷ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
4: ಸುಸ್ವಾಗತ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಮಾನಸಿಕ ಆರೋಗ್ಯ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದೆ.
3: ಹೌದು ಮೇಡಮ್, ಇದುವರೆಗೂ ಅಂದ್ರೆ ಮಕ್ಕಳ ಆತ್ಮವಿಶ್ವಾಸವನ್ನ ಹೇಗೆ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಪೋಷಕರು ಮಕ್ಕಳ ಜೊತೆ ಸಮಯ ಕಳೆಯೋದಾಗ್ಲಿ ಅಥವಾ ತಾಳ್ಮೆಯಿಂದ ನಡ್ಕೊಳ್ಳೋದಾಗ್ಲಿ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಮಕ್ಕಳ ಭಾವನೆಗಳನ್ನ ಪೋಷಕರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಹಾಗಿದ್ರೆ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರಿಗೆ ಎಷ್ಟು ಮುಖ್ಯ ಆಗುತ್ತೆ?
4: ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರಿಗೆ ಬಹಳ ಮುಖ್ಯ. ಅದು ಯಾಕೆಂದ್ರೆ ಅದು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ.
3: ಹೌದು,
4: ನೇರವಾಗಿ ಅವ್ರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಅವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ.
3: ಹೌದು ಮೇಡಮ್.
4: ಹಾಗಾಗಿ ನಾವು ಪೇರೆಂಟ್ಸ್ ಪೋಷಕರು ಅವ್ರ ಭಾವನೆಗಳನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಅವರ ಯಾವ ಭಾವನೆಗಳು ಅಂತ ಬಂದಾಗ ಅಲ್ಲಿ ಅವರ ಕೆಟ್ಟ ಭಾವನೆಗಳು ಇರ್ಬೋದು, ಒಳ್ಳೆ ಭಾವನೆಗಳು ಇರ್ಬೋದು. ಅಲ್ಲಿ ಮಕ್ಕಳ ಭಾವನೆಗಳನ್ನ ನಾವು ಅದರಲ್ಲಿ ಅವ್ರದ್ದೇನಾದ್ರೂ ತಪ್ಪಿದ್ರೆ ಅದಕ್ಕೆ ನಾವು ಹೇಳಿ ತಿಳಿ ಹೇಳಬೇಕಾಗುತ್ತೆ ಮಕ್ಕಳಿಗೆ. ಅವ್ರದ್ದೇ ಏನಾದ್ರೂ ತಪ್ಪು ಆಲೋಚನೆಗಳನ್ನ ಮಾಡ್ಕೊಂಡು ಅವ್ರದ್ದೇ ಆದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವರನ್ನ ನಾವು ವಾಪಸ್ ಕರ್ಕೊಂಡು ಬಂದು ವಾಸ್ತವವನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಬದುಕು ವಾಸ್ತವನೇ, ನಾವೆಷ್ಟೇ

ಮನೆಯಲ್ಲಿ ಕನಸುಗಳು ಕಂಡ್ಕೊಂಡು ಭ್ರಮೆಯಲ್ಲಿ ಹೋಗ್ತಾ ಇದ್ರು ಕೂಡ ವಾಸ್ತವದಲ್ಲೇ ನಾವು ಬದುಕಬೇಕಾಗಿರೋದ್ರಿಂದ ನಾವು ಅವ್ರಿಗೆ ವಾಸ್ತವತೆಯನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ನೀನ್ ಅನ್ಕೊಂಡಿರೋಂಥದ್ದು ಇದು ತಪ್ಪು, ಅದು ಹಾಗಲ್ಲ, ಹೀಗೆ ಅಂತ ಹೇಳಿ ಅವ್ರಿಗೆ ತಿಳಿ ಹೇಳೋದ್ರ ಮೂಲಕ ತಾಳ್ಮೆ ವಹಿಸ್ಬೇಕು ಇಲ್ಲಿ ಪೋಷಕರು ತಾಳ್ಮೆಯಿಂದ. ಮತ್ ಕೆಲವು ಸಲ ಅವ್ರಿಗೆ ಮೊದಲನೇ ಬಾರಿ ನಾವು ಹೇಳಿದಾಗ ಅವ್ರಿಗೆ ಅರ್ಥ ಆಗದೇನೂ ಹೋಗ್ಬೋದು. ನಮ್ಮ ಪೋಷಕರಿಗೇನೆ ಅವರು

0: ಸಾಧ್ಯತೆಗಳು ಇರ್ತವೆ ಬುದ್ಧಿ ಹೇಳುವಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಒಂದಷ್ಟು ನಾವು ತಾಳ್ಮೆಯಿಂದ ಇರಬೇಕಾಗತ್ತೆ. ಸಮಯಕ್ಕೇನೆ ಎಲ್ಲಾನು ನಾವು ಬಿಟ್ಕೊಟ್ಟಾಗ ಆ ಟೈಮ್ ಅನ್ನೋದು ಎಲ್ಲ ಕಾಲಾನಂತರದಲ್ಲಿ ಖಂಡಿತ ಎಲ್ಲಾನು ಸರಿ ಮಾಡುತ್ತೆ. ಆದ್ರೆ ಹಾಗಂತೇಳಿ ಸುಮ್ಮನಿರೋಂಥದ್ದಲ್ಲ, ಅವ್ರಿಗೆ ನಾವು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ಬೇಕು. ಮತ್ತೆ ಅವ್ರ ಭಾವನೆಗಳನ್ನ ಖಂಡಿತ ಪೋಷಕರು ಅರ್ಥ ಮಾಡ್ಕೊಂಡು ಅವ್ರಿಗೆ ಸರಿ ಅನ್ಸದ್ದನ್ನ ನಾವು ನಮಗೂ ಸರಿ ಅನ್ಸದ್ದನ್ನ ಅವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿಕೊಂಡು ಅವರ ನಕಾರಾತ್ಮಕ ಭಾವನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳಿ ಹೇಳಿ ಅವರಲ್ಲಿ ಮತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕೆಲಸವನ್ನ ಖಂಡಿತ ಪೋಷಕರು ಮಾಡಲೇಬೇಕು. ಜೊತೆಗೆ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗತ್ತೆ. ಅವ್ರು ಅದರಿಂದ ಹೊರಬರೋದಕ್ಕೆ ಪುಸ್ತಕಗಳನ್ನ ಹೆಚ್ಚು ಓದು ಅಂತ ತಿಳಿ ಹೇಳುವಂಥದ್ದು, ದಿನಪತ್ರಿಕೆಗಳನ್ನ ಓದೋದಕ್ಕೆ ಅವ್ರಿಗೆ ಹೇಳುವಂಥದ್ದು, ಮತ್ತೆ ಹೆಚ್ಚು ಸಮಯವನ್ನ ಅವ್ರ ಜೊತೆ ಕಳೆಯೋದು, ಅವ್ರಿಗೆ ಏನೇ ಆದ್ರೂ ಶಾಲೆಯಲ್ಲಿ ಅಥವಾ ಹೊರಗಡೆ ಏನೇ ನಡೆದ್ರು ಬಂದು ಮನೆಗೆ ಹೇಳಿ ಹೇಳ್ಕೊಳ್ಳೋಂತ ಮುಕ್ತ ವಾತಾವರಣವನ್ನ ನಾವು ರೂಪಿಸಬೇಕು.
1: ಹೌದು,
0: ಆಗ ಅವ್ರು ಮಾತ್ರ ಭಾವನೆಗಳನ್ನ ಅವರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ.
1: ಹೌದು, ನಿಜ.
0: ಹಾಗಾಗಿ ಮನೆಯಲ್ಲಿ ಒಂದ್ ರೀತಿಯ ಮುಕ್ತವಾದ ಒಂದು ಪೋಷಕರು ಒಂದ್ ರೀತಿಯಲ್ಲಿ ಸ್ನೇಹಿತರ ರೀತಿಯಲ್ಲಿ ವರ್ತನೆ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅವ್ರು ಒಂದ್ ರೀತಿ ಫ್ರೆಂಡ್ಲಿ ನೇಚರ್ ಅಲ್ಲಿ ಇದ್ದಾಗ, ಸ್ನೇಹಿತರಂತೆ ವರ್ತನೆ ಮಾಡಿದಾಗ ಎಲ್ಲಾ ಭಾವನೆಗಳನ್ನ ಅವ್ರು ಹೇಳದೆ ಹೋದ್ರೂ ಕೂಡ ಒಂದಷ್ಟು ಅವರ ಮಾನಸಿಕವಾಗಿ ಏನ್ ನೋವಾಗಿರುತ್ತೆ ಅಂತದನ್ನ ಆದ್ರೂ ಅವ್ರು ಖಂಡಿತ ಅವರು ಹಂಚ್ಕೊಳ್ತಾರೆ ಅನ್ನೋಂಥದ್ದು ನನ್ನ ಭಾವನೆ.
1: ಹೌದು ಮೇಡಮ್, ಮಕ್ಕಳ ಜೊತೆ ಪೋಷಕರು ಸ್ನೇಹಿತರಂತೆ ವರ್ತಿಸಿದ್ರೆ ಮಕ್ಕಳು ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಹೆದರಲ್ಲ, ಹಾಗೆ ನೀವು ಪೋಷಕರಿಗೆ ಒಂದೊಳ್ಳೆ ಸಲಹೆ ಕೂಡ ನೀಡಿದ್ರಿ. ಹಾಗೇನೆ ಮಕ್ಕಳು ಆಡುವಂತಹ ಆಟಗಳಾಗಿರ್ಬಹುದು, ಅವರು ತೆಗೆದುಕೊಳ್ಳುವಂತ ವಿಶ್ರಾಂತಿ ಆಗಿರ್ಬಹುದು, ಇವುಗಳು ಮಾನಸಿಕ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತೆ ಮೇಡಮ್?
0: ಮಕ್ಕಳ ಆಟ ಮತ್ತು ವಿಶ್ರಾಂತಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಖಂಡಿತ ಸಂಪೂರ್ಣ ಮಟ್ಟದ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗೋದು, ಓದೋದು, ಮನೆಗೆ ಬರೋದು, ಮತ್ತೆ ಹೋಮ್ ವರ್ಕ್ ಗಳನ್ನ ಮಾಡೋದು, ಮತ್ತೆ ಸೆಲ್ಫ್ ಸ್ಟಡಿ ಮಾಡೋದು, ಓದ್ಕೊಳ್ಳೋಂಥದ್ದು ಅಷ್ಟೇ ಜೀವನ ಅಲ್ಲ. ಮಕ್ಕಳು ಖಂಡಿತವಾಗ್ಲೂ ಆಟ ಮತ್ತು ಸ್ನೇಹಿತರ ಜೊತೆಗೂಡಿ ಆಟ ಆಡುವಂಥದ್ದು ಮತ್ತೆ ವಿಶ್ರಾಂತಿಯನ್ನ ಪಡೆಯೋದು, ರೆಸ್ಟ್, ಅವ್ರಿಗೆ ರೆಸ್ಟ್ ಟೈಮು ಬೇಕಾಗುತ್ತೆ. ಯಾಕೆಂದ್ರೆ 24 ಗಂಟೆನಲ್ಲಿ ಅವರು ನಿದ್ದೆ ಟೈಮ್ ಅನ್ನ ಬಿಟ್ಟು ಅದಲ್ದೇನೆ ಟಿವಿ ಇರ್ಬೋದು ಅಥವಾ ಅವ್ರು ಬೇರೆ ಯಾರೋ ಸ್ನೇಹಿತರ ಜೊತೆಯಲ್ಲಿ ಅವರು ಆಟ ಆಡೋಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಈಗ ಕೆಲವರು ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಟಿವಿ ನೋಡೋದೇ ಬೇಡ, ಮಕ್ಕಳು ಯಾವಾಗ್ಲೂ ಓದ್ತಾ ಇರ್ಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ನಿಯಮ ರೂಪಿಸ್ಬಿಡ್ತಾರೆ. ಎಲ್ಲದಕ್ಕೂ ಒಂದು ಸಮಯ ನಿಗದಿ ಮಾಡ್ಬೇಕು ಅನ್ನೋದು ನನ್ನ ಒಂದು ಇದು. ಮಕ್ಕಳಿಗೆ ಒಂದು ಮುಖ್ಯವಾಗಿ ದಿನಚರಿ ಇರಬೇಕು. ಅವ್ರಿಗೆ ಪ್ರತಿದಿನ ಅವ್ರು ಬೆಳಗ್ಗೆ 7 AM ಪ್ರತಿಯೊಂದಕ್ಕೂ ಅವ್ರಿಗೆ ಸಮಯ ನಿಗದಿ ಮಾಡಬೇಕು. ಅವ್ರ ಒಂದು ಒಂದು ಡಿಸಿಪ್ಲೀನ್ ಆಗಿ ಬರಬೇಕು ಮಕ್ಕಳು. ಒಂದಿಷ್ಟು ಸಮಯದಲ್ಲಿ ನಾನು ರೆಡಿ ಆಗೋಂಥದ್ದು ಅಥವಾ ಬೆಳಗ್ಗೆ ಎದ್ದು ಓದ್ಕೊಳ್ಳೋ ಅಂಥದ್ದು, ಬೆಳಗ್ಗೆ ಎದ್ದು ಒಂದು ಒಂದೆರಡು ರೌಂಡ್ ಸೈಕಲ್ ಹೊಡೆಯೋ ಅಂತದ್ದು ಇರ್ಬೋದು ಮಕ್ಕಳುಗಳು. ಆಮೇಲೆ ಬಂದು ಶಾಲೆಗೆ ರೆಡಿ ಆಗೋಂಥದ್ದು, ಸ್ಕೂಲ್ಗೆಲ್ಲ ಹೋಗಿ ಬರೋಂಥದ್ದು, ಹೋಗಿ ಬಂದ ನಂತರದಲ್ಲಿ ಮತ್ತೆ ಮಕ್ಕಳ ಜೊತೆ ಆಟ ಆಡೋಂಥದ್ದು, ಮತ್ತೆ ಓದೋದಕ್ಕೂ ಒಂದು ಸಮಯವನ್ನು ನಿಗದಿ ಮಾಡಬೇಕು. ಆಗ ಮಕ್ಕಳು ಆಟನೂ ಆಡ್ತಾರೆ ಫ್ರೆಂಡ್ಸ್ ಜೊತೆ, ಈ ಕಡೆ ಅವ್ರಿಗೆ ಟಿವಿಯಲ್ಲಿ ಅವ್ರಿಗೆ ಮಾನಸಿಕ ಆರೋಗ್ಯವನ್ನ ಇಟ್ಟದಕ್ಕೆ ಬೇಕಾಗಂತ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಅವ್ರಿಗೆ ನೋಡೋದಕ್ಕೂ ನಾವು ಒಂದು 1/2 ಗಂಟೆ 1 ಗಂಟೆ ನಾವು ಫ್ರೀ ಮಾಡ್ಕೊಡ್ಬೇಕಾಗುತ್ತೆ. ಮಾಡ್ಕೊಟ್ಟು ವಿಶ್ರಾಂತಿಯನ್ನ ಪಡೆಯಲು ಅವ್ರಿಗೆ ಎಲ್ಲಾ ಅವ್ರು ಸುಮ್ನೆ ಕೂತಿದ್ದಾರೆ ಅಂದಾಗ ಯಾಕೆ ಸುಮ್ನೆ ಕೂತಿದ್ಯಾ, ಹೋಗು ಓದ್ಕೋ ಹೋಗು, ಎಲ್ಲಾ ಟೈಮಲ್ಲೂ ಪೇರೆಂಟ್ಸ್ ಹೇಳಂತದಲ್ಲ ಅವ್ರಿಗೆ, ಅವ್ರಿಗೆ ಈ ಟೈಮ್ ಬಂತು ಅಂದ್ರೆ ನಾವು ಹೋಗಿ ಓದ್ಕೋಬೇಕು ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬೇಕು.
1: ನಿಜ,
0: ಅಂತ ಒಂದು ಮಾನಸಿಕ ಆ ರೀತಿ ವಾತಾವರಣವನ್ನ ಕೊಟ್ಟಾಗ ಅವರ ಮಾನಸಿಕ ಆರೋಗ್ಯ ಖಂಡಿತವಾಗ್ಲೂ ಅವ್ರಿಗೆ ಒಂದ್ ರೀತಿ ಆತ್ಮವಿಶ್ವಾಸ ಬರುತ್ತೆ. ಯಾಕೆಂದ್ರೆ ಫ್ರೆಂಡ್ಸ್ ಜೊತೆ ಸೇರಿದಾಗ ಒಂದು ಆಟಗಳನ್ನ ಆಡಿದಾಗ ಅಲ್ಲಿ ಸೋಲು ಮತ್ತು ಗೆಲುವು ಅನ್ನೋದನ್ನ ಕಲಿತಾರೆ ಮಕ್ಕಳು. ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ ಯಾವುದೇ ಒಂದು ಗೇಮ್ ಆಟ ಆಡಿದಾಗ ಅಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ, ಕೆಲವು ಸಲ ಗೆಲುವನ್ನು ಅನುಭವಿಸ್ತಾರೆ. ಗೆದ್ದಾಗ ಖುಷಿ ಪಡ್ತಾನೆ, ಸೋತಾಗ ದುಃಖ ಅನುಭವಿಸ್ತಾನೆ. ಆಗ ಅದರಿಂದ ಅವ್ರಿಗೆ ಅರ್ಥ ಆಗುತ್ತೆ ಮಕ್ಕಳುಗಳಲ್ಲಿ ಯಾಕೆ ಆಟ ಆಡ್ಬೇಕು ಮಕ್ಕಳು ಮಕ್ಕಳ ಜೊತೆ ಅಂತ ಅಂದ್ರೆ, ಅವ್ರಿಗೆ ಸೋಲು ಮತ್ತು ಗೆಲುವನ್ನ ಅವರು ಅನುಭವಿಸೋದಕ್ಕೆ ಜೀವನದಲ್ಲಿ ಎರಡೂ ಮುಖ್ಯ ಅನ್ನೋದು ಮಕ್ಕಳಲ್ಲಿ ಯಾವಾಗ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗೋದು ಸೋತಾಗಲು ಅವರು ಮತ್ತು ಗೆದ್ದಾಗಲು ಒಂದು ಮನಸ್ಥಿತಿಯನ್ನ ಅವರು ಕಾಪಾಡ್ಕೊಳ್ಳಕ್ಕೆ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ.
1: ಅಂದ್ರೆ ಮಕ್ಕಳಲ್ಲಿ ದಿನಚರಿ ಅಂತ ಇರ್ಬೇಕು, ಇದರಿಂದ ಮಕ್ಕಳಲ್ಲಿ ಶಿಸ್ತನ್ನ ಕಲಿತಾರೆ, ಹಾಗೆ ಮಕ್ಕಳು ಆಟೋಟಗಳಲ್ಲಿ ಸೋಲು ಗೆಲುವಿನ ಬಗ್ಗೆ ಅದ್ರ ಬಗ್ಗೆನೂ ತಿಳಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಪೋಷಕರಿಗೆ ಎಷ್ಟು ಮುಖ್ಯ ಆಗ್ತಾರೋ ಮಕ್ಕಳ ಬೆಳವಣಿಗೆಯಲ್ಲಿ, ಶಿಕ್ಷಕರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ.

0: ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಹೇಗೆ ಪರಿಣಾಮ ಬೀರುತ್ತೆ?
1: ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತದೆ. ಏಕೆಂದ್ರೆ ಮಕ್ಕಳಿಗೆ ಮನೆಯಲ್ಲಿ ವಾತಾವರಣ ಎಷ್ಟು ಮುಖ್ಯವೋ ಅದಕ್ಕಿಂತ ಎರಡರಷ್ಟು ವಾತಾವರಣ ಮುಖ್ಯ ಅನ್ನೋದು ನಾನು ಶಾಲೆಗೇನೆ ಕೊಡ್ತೀನಿ.
0: ಹೌದು ಮೇಡಮ್.
1: ಯಾಕೆಂದ್ರೆ ಮಕ್ಕಳು ಮನೆಯಲ್ಲಿ ಸಂಸ್ಕಾರವನ್ನ ಕಲಿತಾರೆ, ನಡೆ ನುಡಿ ಸಂಸ್ಕಾರವನ್ನ ಮಕ್ಕಳು ಮನೆಯಿಂದ ಕಲ್ತರೆ ಜ್ಞಾನವನ್ನ ಮತ್ತು ತಿಳುವಳಿಕೆಯನ್ನ ಶಿಸ್ತನ್ನ ಶಾಲೆಯಿಂದ ಕಲಿತಾರೆ.
0: ಹೌದು.
1: ಹಾಗಾಗಿ ಮಕ್ಕಳಿಗೆ ಶಾಲೆಯ ವಾತಾವರಣ ಬಹಳ ಮುಖ್ಯ. ಹಾಗಾಗಿ ಮಕ್ಕಳಿಗೆ ಯಾವಾಗ್ಲೂ ಶಾಲೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕಲ್ಪಿಸ್ಬೇಕು. ಮಕ್ಕಳಿಗೆ ಶಾಲೆಗೆ ಹೋಗೋದು ಅಂದ್ರೆ ಒಂದು ಒಳ್ಳೆ ಹಬ್ಬದ ರೀತಿಯಲ್ಲಿ ಅವರಿಗೆ ಅನ್ಸ್ಬೇಕು, ಖುಷಿ ಇರ್ಬೇಕು. ಪ್ರತಿದಿನ ಬೆಳಗ್ಗೆ ಯಾವಾಗ ಆಗುತ್ತೋ, ನಾನು ಯಾವಾಗ ಶಾಲೆಗೆ ಹೋಗ್ತೀನೋ, ಮತ್ತೆ ಯಾವಾಗ ಸ್ನೇಹಿತರ ಜೊತೆ ಇರ್ತೀನೋ, ಮತ್ತೆ ಟೀಚರ್ಸ್, ಅಲ್ಲಿಯ ಶಿಕ್ಷಕರು, ಮತ್ತೆ ಇಡೀ ವಾತಾವರಣ ಅಲ್ಲಿ ಅವ್ರಿಗೆ ಪೂರಕವಾಗಿದ್ದಾಗ ಅವರು ಶಾಲೆಗೆ ರಜಾ ಬಂದ್ರೇನೆ ಆಕ್ಚುಲಿ ಬೇಜಾರು ಮಾಡ್ಕೊಳ್ತಾರೆ.
0: ಹೌದು ಮೇಡಮ್.
1: ಯಾಕೆಂತಂದ್ರೆ ಆ ಶಾಲೆಯಲ್ಲಿ ಅಂದ್ರೆ ಅಷ್ಟು ಒಳ್ಳೆಯ ಒಂದು ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು. ಆಗ ಮಕ್ಕಳು ಆ ಶಾಲೆಗೆ ಹೊಂದ್ಕೊಳ್ತಾರೆ, ಚೆನ್ನಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಓದೋದ್ರ ಜೊತೆಗೆ ಆಟವನ್ನ ಆಡೋದಕ್ಕೂ ಅವರು ಇಷ್ಟಪಟ್ಟು ಹೋಗ್ತಾರೆ. ಟೀಚರ್ಸ್ ಅವರ ಶಿಕ್ಷಕರು ಹೇಳಿದಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅವರು ಆತ್ಮವಿಶ್ವಾಸದಿಂದ ತೊಡಗಿಸ್ಕೊಳ್ತಾರೆ. ಅದು ವಾತಾವರಣನ ಹೇಗೆ ಅವ್ರು ಕಲ್ಪಿಸ್ಬೇಕು ಅಂತಂದ್ರೆ ಎಲ್ಲ ಮಕ್ಕಳನ್ನ ಸಮಾನವಾಗಿ ನೋಡ್ಬೇಕು ಮೊದಲು.
0: ಹೌದು.
1: ಮಕ್ಕಳ ಮಾನಸಿಕ ಆರೋಗ್ಯ ಶಾಲೆಯಲ್ಲಿ ಉತ್ತಮ ವಾತಾವರಣ ಅಂದ್ರೆ ಆಕ್ಚುಲಿ ವಾತಾವರಣ ಎಲ್ಲ ಚೆನ್ನಾಗೇ ಇರುತ್ತೆ ಅಲ್ಲಿ, ಆದ್ರೆ ನಿಜವಾಗ್ಲೂ ಅಲ್ಲಿ ವಾತಾವರಣ ಚೆನ್ನಾಗಿರ್ಬೇಕಾಗಿರೋಂಥದ್ದು ಏನು ಅಂದ್ರೆ ಅಲ್ಲಿ ಎಲ್ಲಾ ಶಿಕ್ಷಕರು ಮಕ್ಕಳ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂಥದ್ದು, ಜೊತೆಗೆ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯವನ್ನ ಮಾಡದೇನೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಅವಕಾಶಗಳನ್ನ ಕಲ್ಪಿಸ್ಕೊಡೋದು.
0: ಹೌದು.
1: ಮತ್ತೆ ಗೆದ್ದಂತ ಮಕ್ಕಳು ಮತ್ತು ಸೋತಂತ ಮಕ್ಕಳ ನಡುವೆ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡದೇನೆ ಇಬ್ಬರನ್ನೂ ಒಂದು ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನ ಮಾಡಿಕೊಂಡು ಇಬ್ಬರಿಗೂ ಸಪೋರ್ಟಿವ್ ಆಗಿ ನಿಲ್ಲ ಅಂತದ್ದು.
0: ಹೌದು ಮೇಡಮ್.
1: ಅಲ್ಲಿ ಮಕ್ಕಳ ನಡುವೆ ಸಮಾನತೆ ಇರಬೇಕು, ಯಾವುದೇ ರೀತಿ ತಾರತಮ್ಯ ಮಾಡಬಾರದು. ಆಮೇಲೆ ಅಲ್ಲಿ ಓದ್ದವ್ರಿಗೆ ಹೆಚ್ಚಿನ ಆದ್ಯತೆ ಕೊಡೋದು, ಓದ್ದೇ ಇರೋ ಮಕ್ಕಳನ್ನ ಕಡೆಗಣಿಸುವಂತದ್ದು, ಮತ್ತೆ ಯಾವಾಗ್ಲೂ ಓದ ಅಂತ ಮಕ್ಕಳಿಗೆ ಜಾಸ್ತಿ ಕ್ವಶನ್ ಕೇಳುವಂತದ್ದು ತರಗತಿಗಳಲ್ಲಿ, ಇದನ್ನ ಖಂಡಿತ ಮಾಡಬಾರ್ದು. ಮಕ್ಕಳು ಯಾರು ಮೀಡಿಯಂ ಆಗಿರ್ತಾರೆ ಅಥವಾ ಅದ್ರಲ್ಲಿಂತನೂ ಯಾರು ಕಡಿಮೆ ಮಕ್ಕಳು ಓದ್ತಾ ಇರ್ತಾರೆ ಆ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆಗ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಏಕೆ ಅಂದ್ರೆ ನಮ್ಮನ್ನು ಕೂಡ ಅವರು ಗುರುತಿಸ್ತಾರೆ, ನಮ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ, ಓ ನಾವು ಓದ್ಬೇಕು ಅಂತ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಅವಾಗ ನಾವು ಕೂಡ ಚೆನ್ನಾಗಿ ಓದ್ಬೇಕು ಅನ್ನೋದಕ್ಕೇನೆ ಅವ್ರು ನಮ್ಗೆ ಇಷ್ಟೊಂದು ಎನ್ಕರೇಜ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅದು ಆಗ ಅವರು ಆ ನಿಟ್ಟಿನಲ್ಲಿ ಅವ್ರು ಬರ್ತಾರೆ, ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಕಗಳನ್ನ ಪಡೆಯೋದಕ್ಕೂ ಪ್ರಯತ್ನ ಮಾಡ್ತಾರೆ, ಅವರ ಮಾನಸಿಕವಾಗೂ ಅವ್ರಿಗೆ ಒತ್ತಡ ಆಗೋದಿಲ್ಲ, ಮತ್ತೆ ಯಾವುದೇ ರೀತಿ ಹಿಂಜರಿಕೆನೂ ಇರಲ್ಲ, ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಆಗ ಅವರು ಆ ಒತ್ತಡಗಳನ್ನೆಲ್ಲ ನಿಭಾಯಿಸಿಕೊಂಡು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ.
0: ಒಂದೊಳ್ಳೆ ವಿಷಯ ಹೇಳಿದ್ರಿ ಮೇಡಮ್, ಅಂದ್ರೆ ಮಕ್ಕಳ ಮಾನಸಿಕ ಸ್ಥಿತಿಗೆ ಶಿಕ್ಷಕರು ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದ್ರ ಬಗ್ಗೆನು ಹೇಳಿದ್ರಿ, ಹಾಗೆ ಶಿಕ್ಷಕರಿಗೆ ಒಂದೊಳ್ಳೆ ಸಲಹೆಗಳನ್ನ ಕೂಡ ನೀಡಿದ್ರಿ ಮೇಡಮ್. ಹಾಗೇನೆ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗೋದು ಅಂತಂದ್ರೆ ಮಕ್ಕಳಲ್ಲಿ ಭಯ ಹುಟ್ಟುತ್ತೆ, ಆತಂಕ ಹೆಚ್ಚಾಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಭಯ ಮತ್ತೆ ಆತಂಕವನ್ನ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ಅಗತ್ಯ ಅಂತ ಹೇಳ್ತೀರಾ?
1: ಮಕ್ಕಳಲ್ಲಿ ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡಬೇಕಂತಂದ್ರೆ, ಈಗ ಮಕ್ಕಳು ಭಯ ಪಡೋದೇನಕ್ಕೆ, ಯಾಕೆ ಅಂದ್ರೆ ಮುಕ್ತ ವಾತಾವರಣ ಇಲ್ದೇ ಇದ್ದಾಗ ಭಯ ಪಡ್ತಾರೆ. ಈಗ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಯಾವುದೋ ಒಂದು ಕಿರು ಪರೀಕ್ಷೆ ನಡೆದಿರುತ್ತೆ, ಅಲ್ಲಿ ಅಂಕಗಳು ಕಡಿಮೆ ಬಂದಿರುತ್ತೆ ಅಥವಾ ಬಂದಿರುತ್ತೆ ಅನ್ಕೊಳ್ಳಿ, ಆ ಮಕ್ಕಳು ಭಯ ಪಡ್ತಾರೆ. ಅತಿ ಹೆಚ್ಚು ಅಂಕಗಳು ಪಡೆದಿರೋ ಮಕ್ಕಳು ಖುಷಿಯಿಂದಾನೇ ಹೋಗ್ತಾರೆ ಮನೆಗೆ, ಯಾಕೆಂದ್ರೆ ಅವರು ಅದನ್ನ ಖುಷಿಯಿಂದ ಹೇಳಬಹುದು, ಇವತ್ತು ನಮ್ಮ ಅಮ್ಮಂಗೆ ಹೇಳೋಣ ಅನ್ನೋ ಒಂದು ಭಾವನೆಯಲ್ಲಿ ಬರ್ತಾರೆ. ಕಡಿಮೆ ಅಂಕ ತೆಗೆದಿರೋ ಮಗು ಎದುರುಕೊಂಡು ಭಯ ಪಟ್ಕೊಂಡೇ ಬರುತ್ತೆ. ಅದ ಕಾರಣ ಆ ಭಯ ಯಾಕಿರುತ್ತೆ, ಪೋಷಕರಿಂದಲೇ. ಯಾವಾಗ ನಾವು ಕಂಪ್ಯಾರಿಟಿವ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ, ಹೋಲಿಕೆ ಮಾಡೋಂಥದ್ದು ಬೈಯೋದು, ನಿಂದನೆ ಮಾಡೋದು, ಒಡೆಯೋದು, ನೀನ್ ಇಷ್ಟು ಅಂಕಗಳೇನಾದ್ರೂ ನೀನ್ ತಗೊಂಡ್ ಬಂದ್ರೆ ನಿನಗೆ ಮುಂದಿನ ಬಾರಿ ನಿನಗೆ ನಾನಂತೂ ಚೆನ್ನಾಗಿ ಹೊಡಿತೀನಿ ನಿನಗೆ ಅಂತ ಹೇಳಿ ಆ ಮಕ್ಕಳಲ್ಲಿ ನಾವೇನಾದ್ರೂ ಭಯ ಪಡಿಸಿದ್ರೆ ಆ ಮಗು ಮನೆಗ್ ಬರೋದಕ್ಕೆ ಇಷ್ಟನೇ ಪಡಲ್ಲ.
0: ಹೌದು ಮೇಡಮ್, ನಿಜ.
1: ಮಾನಸಿ ಆಮೇಲೆ ಬಂದ್ರೂ ಕೂಡ ಕಿರು ಪರೀಕ್ಷೆ ಅಂಕಗಳು ಹೇಳಕ್ಕೆ ಹೋಗಲ್ಲ, ಮುಚ್ಚಿಟ್ಬಿಡ್ತಾರೆ, ಮುಚ್ಚಿಡ್ತಾರೆ. ಯಾಕೆ ಅಂದ್ರೆ ಬೈತಾರೆ, ಹೊಡಿತಾರೆ ಅನ್ನೋ ಭಯ ಆತಂಕ ಇದ್ದಾಗ ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಹಾಗಾಗಿ ಇದರಿಂದ ಏನಾಗುತ್ತೆ, ಪೋಷಕ

0: ಪೋಷಕರು ಒಂದು ಮುಕ್ತವಾದ ವಾತಾವರಣವನ್ನ ಮನೆಯಲ್ಲಿ ಕಲ್ಪಿಸ್ಬೇಕು. ಯಾಕೆಂದ್ರೆ ಏನೇ ಜೀವನನೇ ದೊಡ್ಡದೇ ಹೊರತು ಯಾವುದೇ ಒಂದು ಪ್ರಶಸ್ತಿ ಅಂಕಗಳು ಇವು ಯಾವುದೂ ಅಲ್ಲ. ಮನುಷ್ಯನಿಗೆ ಅವನ ಆರೋಗ್ಯ ಮೊದಲನೇದಾಗಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರೋದು ಬಹಳ ಮುಖ್ಯ. ಆನಂತರ ಎಲ್ಲ ಶಾಲೆ ಪಾಠ ಪ್ರವಚನಗಳು ಅಂಕಗಳು ಎಲ್ಲವೂ ಅನಂತರನೇ. ಯಾಕಂದ್ರೆ ವ್ಯಕ್ತಿ ಇದ್ರೆ ಮಾತ್ರನೇ ಅಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳಲ್ಲಿ ಪೋಷಕರು ಒಂದು ಭಯದ ವಾತಾವರಣವನ್ನ ಉಂಟು ಮಾಡಬಾರ್ದು ಮನೆಯಲ್ಲಿ. ಮನೆ ಅಂದ್ರೆ ಅದು ಮಕ್ಕಳು ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಇರಬೇಕು. ಅಲ್ಲಿ ಏನೇ ಆದ್ರೂ ಕೂಡ ಅವರು ತಮ್ಮ ಮಕ್ಕಳನ್ನ ಎಂತ ಪರಿಸ್ಥಿತಿಗೆ ಅವ್ರು ಹೋಗಿದ್ರು ಕೂಡ ಅವ್ರನ್ನ ಧೈರ್ಯ ತುಂಬಿ ಆತ್ಮವಿಶ್ವಾಸವನ್ನ ಹೆಚ್ಚಂತ ಕೆಲಸನ ಅವರು ಖಂಡಿತ ಮಾಡ್ಲೇಬೇಕು. ಅವ್ರು ಏನ್ ಹೇಳ್ತಾರೆ ಮಕ್ಕಳು ಪ್ರತಿದಿನ ಬಂದ್ ಏನ್ ಹೇಳ್ತಾರೆ ಅದನ್ನ ಪ್ರತಿದಿನ ಅವ್ರಿಗೆ ಟೈಮ್ ಕೊಟ್ಟು ನಾವು ಕೇಳಿಸ್ಕೊಳ್ಬೇಕು. ಪೋಷಕರು ಕೇಳಿಸ್ಕೊಳ್ಬೇಕು ಅವ್ರ ಮಾತುಗಳನ್ನ. ಆಗ ನಮ್ಗೆ ಗೊತ್ತಾಗುತ್ತೆ ಅವ್ರಲ್ಲಿ ಯಾವ ರೀತಿ ಆತಂಕ ಇದೆ, ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಆಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅವರು ತಮ್ಮ ದಿನೇ ದಿನ ಒತ್ತಡವನ್ನ ಭಯವನ್ನ ಕಡಿಮೆ ಮಾಡ್ಕೊಂಡು ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಜೊತೆಗೆ ಅವರಿಗೆ ಅವ್ರ ಜೊತೆ ನಾವು ಮಾತನಾಡೋದ್ರಿಂದ ಅವ್ರಿಗೆ ಹೊಂದ್ಕೊಳ್ಳೋದನ್ನ ನಾವು ಕಲಿಸ್ಬೇಕು. ಶಾಲೆಗೆ ಹೊಂದ್ಕೊಳ್ಬೇಕು ಮಕ್ಕಳು, ಯಾಕೆಂದ್ರೆ ಅವ್ರು ಸಾಧನೆ ಮಾಡ್ಬೇಕು ಅಂದ್ರೆ ಹೊಂದ್ಕೊಳ್ಬೇಕು. ಸ್ನೇಹಿತರ ಜೊತೆ ಇರ್ಬೋದು, ಟೀಚರ್ಸ್ ಜೊತೆ ಇರ್ಬೋದು, ಆ ಶಾಲೆಯಲ್ಲಿ ಅವರು ಕೂಡ ಒಬ್ಬರಾಗಿ ಹೊಂದ್ಕೊಂಡು ಅವರು ಓದೋದ್ ಕಡೆಗೆ ಹೆಚ್ಚು ಆಸಕ್ತಿನ ವಹಿಸಿದಾಗ ಮಾತ್ರ ಈ ಭಯ ಮತ್ತು ಆತಂಕದಿಂದ ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಭಯ ಇರಬಾರ್ದು ಮಕ್ಕಳಲ್ಲಿ. ಈಗ ಈಗ ಎಕ್ಸಾಂಪಲ್, ಈಗ ಶಾಲೆಯಲ್ಲಿ ಮಕ್ಕಳು ಪಾಠ ಕಲಿತಿರ್ತಾರೆ, ಅವ್ರಿಗೇನೋ ಒಂದು ಕ್ವಶನ್ ಅರ್ಥನೇ ಆಗಿರಲ್ಲ, ಪಾಠ ಅರ್ಥ ಆಗಿರಲ್ಲ. ಎದ್ನಿಂತ ಕೇಳೋದಕ್ಕೆ ಭಯ ಪಡಬಾರ್ದು ಮಕ್ಕಳು. ಅದನ್ನ ಈಗ ಮನೇಲಿ ಹೇಳ್ತವೆ ಮಕ್ಕಳು, ನನಗಿದ ಅರ್ಥ ಆಗ್ಲಿಲ್ಲ, ಅವ್ರು ಹೇಳ್ಕೊಂಡು ಹೋಗ್ಬಿಟ್ರು ನನಗಿದ ಅರ್ಥ. ಆಗ ಪೇರೆಂಟ್ಸ್ ಹೇಳ್ಬೇಕು, ನೀನ್ ಯಾಕೆ ಭಯ ಪಡ್ತೀಯ, ನೀನ್ ನನ್ನ ಹತ್ರ ಹೆಂಗ್ ಬಂದ್ ಹೇಳ್ದೆ ನಿನಗ್ ಭಯ ಆಯ್ತಾ ಇಲ್ಲ. ಅದೇ ತರ ನೀನ್ ಹೇಳ್ಬೇಕು ಶಾಲೆಲೂ ಕೂಡ, ಏನೇ ಭಯ ನಿನ್ಗೆ ಅರ್ಥ ಆಗಿಲ್ಲ ಅಲ್ಲಿ ಭಯ ಆಗುತ್ತೆ, ಟೀಚರ್ಸ್ ಮುಂದೆ ಮಾತಾಡೋ ಭಯ ಆಗುತ್ತೆ ಅಂತ ಮಕ್ಳು ಹೇಳ್ಬಹುದು. ಮೊದಲನೇ ಸಲ ಕೇಳುವಾಗ ಭಯ ಖಂಡಿತ ಆಗ್ಬಹುದು, ಯಾಕೆಂದ್ರೆ ಟೀಚರ್ಸ್ ಅಂದಾಗ ಅಲ್ಲಿ ಎಲ್ಲ ಸಹಪಾಠಿಗಳು ಎದುರು ನಿಂತು ಕೇಳ್ಬೇಕು ಅಂದಾಗ ಸಹಜವಾಗಿ ಅದು ಭಯ ಬರಬಹುದು ಏನು. ಆದ್ರೆ ಅದನ್ನೇ ಒಂದ್ ಎರಡ್ ಸಲ ಮೂರನೇ ಸಲ ಕೇಳಿದಾಗ ಖಂಡಿತವಾಗ್ಲೂ ಅದು ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ. ಭಯ ಅನ್ನೋದು ಪದೇ ಪದೇ ನಾವು ನಮ್ಮ ಅನುಮಾನಗಳನ್ನ ಡೌಟ್ಗಳನ್ನ ಶಿಕ್ಷಕರ ಜೊತೆ ಕೇಳ್ತಾ ಹೋದಾಗ ಅದು ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಪೇರೆಂಟ್ಸ್ಗಳು ಮನೆಯಲ್ಲಿ ಹೇಳಬೇಕು ಮಕ್ಕಳುಗಳಿಗೆ.
1: ಹೌದು ಮೇಡಮ್,
0: ಆಗ ಅವರು ಖಂಡಿತ ಆ ಆತಂಕದಿಂದ ಅವರು ಹೊರಬರ್ತಾರೆ.
1: ಮೇಡಮ್, ಇವಾಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮಿಂದ ಸಲಹೆ ಸಂದೇಶ ನೀಡೋದಾದ್ರೆ ಏನಂತ ಹೇಳ್ತೀರಾ?
0: ನಮ್ಮ ಜನಧ್ವನಿ ಕೇಳುಗರಿಗೆ ನನ್ನ ಕಡೆಯಿಂದ ಸಂದೇಶ ನಾನು ಕೊಡೋದಾದ್ರೆ, ಮಕ್ಕಳಿಗೆ ಮನೆ ಮತ್ತು ಶಾಲೆ ಅವರ ಮಾನಸಿಕ ದೈಹಿಕ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿಸಿ ಕೊಡ್ಬೇಕು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ. ಯಾಕೆಂದ್ರೆ ಮಕ್ಕಳೇ ನಮ್ಮ ನಾಳಿನ ಪ್ರಜೆಗಳಾಗಿರೋದ್ರಿಂದ ನಾಳಿನ ನಮ್ಮ ದೇಶದ ಭವಿಷ್ಯ ಆ ಮಕ್ಕಳ ಕೈಯಲ್ಲಿ ಅಡಗಿದೆ. ಹಾಗಾಗಿ ಅವರ ಒಂದು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನ ನಾವು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ, ಅದು ನಮ್ಮೆಲ್ಲರ ಕರ್ತವ್ಯ. ಅದು ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪ್ರತಿಯೊಬ್ಬ ಮಗುವಿನ ಬೆಳವಣಿಗೆಗೆ ನಾವು ಸಹಕರಿಸೋಣ, ಒಂದು ಒಳ್ಳೆಯ ವಾತಾವರಣವನ್ನ ನಾವು ಸೃಷ್ಟಿಸಿ ಕೊಡೋಣ, ಪ್ರತಿ ಒಂದು ಮಗುವನ್ನು ನಾವು ಕಾಳಜಿಯನ್ನ ಮಾಡೋಣ, ಅವರ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಳೋಣ, ಅವ್ರ ಸಮಸ್ಯೆಯನ್ನ ತಿಳ್ಕೊಂಡು ಮಗುವಿನೊಂದಿಗೆ ಮುಕ್ತವಾಗಿ ನಾವು ವರ್ತನೆ ಮಾಡಿದಾಗ ಖಂಡಿತವಾಗ್ಲೂ ಆ ಮಗು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ಮಗುವಿಗೆ ನಾವು ಒಂದು ಈಗ ಒಂದು ಒಂದು ಹೊಸ ಗಿಡವನ್ನ ಚಿಕ್ಕ ಗಿಡವನ್ನ ತಂದು ಭೂಮಿಯಲ್ಲಿ ನೆಟ್ಟಾಗ ನಾವು ಹೆಂಗ ಆರೈಕೆಯನ್ನ ಮಾಡ್ತೀವಿ, ಆ ರೀತಿ ಮಗುವಿಗೂ ಕೂಡ ನಾವು ಪೋಷಕರಾಗಿ ಮತ್ತು ಶಿಕ್ಷಕರಾಗಿ ನಮ್ಮೆಲ್ಲರ ಜವಾಬ್ದಾರಿಯಿಂದ ನಾವು ನಿರ್ವಹಣೆ ಮಾಡಿದಾಗ, ಪೋಷಣೆ ಮಾಡಿದಾಗ ಖಂಡಿತವಾಗ್ಲೂ ಆ ಮಗು ನಾಳೆ ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್. ಒಂದು ಒಳ್ಳೆ ಸಲಹೆ ಸಂದೇಶ ನೀಡಿದ್ರಿ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳು

0: ಇದರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.
0: ಪ್ರೀತಿ, ಕಾಳಜಿ, ಪ್ರೋತ್ಸಾಹ ಮತ್ತು ಉತ್ತಮ ಸಂವಹನವು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವುದರ ಜೊತೆಗೆ ಆರೋಗ್ಯಕರ ಮನಸ್ಥಿತಿಯನ್ನು ರೂಪಿಸುತ್ತದೆ. ಆದ್ದರಿಂದ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಬೆಂಬಲ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ,
3: ಜನನಿ ತಾನೇ ಮೊದಲ ಗುರುವು,
2: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
5: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
0: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
5: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
5: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
5: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
5: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
3: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.